ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಇಸ್ವಿಯ ಜುಲೈ ತಿಂಗಳ 7 ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಕೇಳುವರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳುಬ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುದ್ದ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತ ಸುನಾದ, 8:45 ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00

ಭಾವಸಿಂಚನ ಕಾರ್ಯಕ್ರಮ 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನನ್ನ ಜೀವನದ ಅನೇಕ ಭಾಗ್ಯಗಳಲ್ಲಿ ಕೆಲವು ದೊಡ್ಡವ್ರನ್ನ ಕಾಣುವಂತ ಭಾಗ್ಯ ಸಿಕ್ಕಿತು. 1971 ನನಗೆ ನಾನಿ ಪಾಲ್ಕಿಯವಾಲಾರವ್ರನ್ನ ಮುಂಬೈ ದೂರದರ್ಶನಕ್ಕಾಗಿ ಸಂದರ್ಶನ ಮಾಡುವಂತ ಅವಕಾಶ ಸಿಕ್ತು. ನಾನಿ ಪಾಲ್ಕಿವಾಲ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ನ್ಯಾಯವಾದಿ, ಭಾರತ ಮತ್ತು ಅಮೆರಿಕೆಯ ಸಂವಿಧಾನದ ಮೇಲೆ ಅತ್ಯಂತ ಅಧಿಕಾರಯುತವಾಗಿ ಮಾತಾಡಬಲ್ಲಂತ ಸಮರ್ಥ. ಅವರು ಅಮೆರಿಕೆಯಲ್ಲಿ ಭಾರತದ ರಾಯಭಾರಿನೂ ಆಗಿದ್ರು. ಅವರು ಬಜೆಟ್ ಮೇಲಿನ ಭಾಷಣಗಳು ದೇಶಕ್ಕೆ ಮಾರ್ಗದರ್ಶಿಯಾಗಿದ್ದು ನಂಬಲಿಕ್ಕಿಲ್ಲ ಸ್ನೇಹಿತರೆ. ಹೇಳಿದ್ರೆ ಅವರ ಬಜೆಟ್ ಮೇಲಿನ ಭಾಷಣ ಆಗ್ತಿರೋದು ಎಲ್ಲಿ ಗೊತ್ತಾ? ಯಾವುದೋ ಒಂದು ಹಾಲಲ್ಲಿ ಅಲ್ಲ, ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಆಗ್ತಾ ಇತ್ತು. 30-35 ಸಾವಿರ ಜನ ಚಾರ್ಟರ್ಡ್ ಅಕೌಂಟೆಂಟ್ ಬರಬೇಕು ಬ್ಯಾಲೆನ್ಸ್ ಶೀಟ್ ಹಿಡ್ಕೊಂಡು ಬಜೆಟ್ ಮೇಲೆ ಡಿಸ್ಕಷನ್ ಏನ್ ಮಾಡ್ತಾರೆ ಅವರು ಅಂತ ಹೇಳೋದಕ್ಕೆ. ಅಂಥ ಮನುಷ್ಯ ಅವರು. ಹಿಂದಿನ ಮಹಾರಾಜರು ಕೊಡುವಂತಹ ಧನ ಸಹಾಯದ ಬಗ್ಗೆ ಮತ್ತು ಬ್ಯಾಂಕುಗಳ ರಾಷ್ಟ್ರೀಕರಣದ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಗೆದ್ದಂತಹ ಸಾಧಿಸಿದ ವಿಜಯಗಳು ಅವರು ತುಂಬ ಉತ್ತುಂಗಕ್ಕೆ ಏರಿಸಿಬಿಟ್ಟಿದ್ದು. ಆ ಕಾಲದಲ್ಲಿ ನಾನು ಸಂದರ್ಶನ ಮಾಡಿದ್ದವ್ರನ್ನ ಸುಮಾರು ಜಗತ್ತಿನಾದ್ಯಂತ ಸಂದರ್ಶನ ಆಗಿತ್ತು. ನಂದು ಒಂದು ಸಂದರ್ಶನ ಅಲ್ಲಿ ನಾನು ಅತ್ಯಂತ ಕೇಳಬೇಕಾದ ಪ್ರಶ್ನೆಯನ್ನು ಕೇಳಿದೆ, ಸರ್ ವಕೀಲಿ ವೃತ್ತವನ್ನು ಯಾಕೆ ಆರಿಸ್ಕೊಂಡ್ರಿ ನೀವು, ಈ ವೃತ್ತಿಯನ್ನು ಯಾಕೆ ಆರಿಸ್ಕೊಂಡ್ರಿ? ಅದಕ್ಕೆ ಅವ್ರು ಹೇಳಿದರು, ನೋಡಪ್ಪ ನಾನು ಹುಡುಗನಾಗಿದ್ದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ತಿದ್ರು ಎಲ್ಲಿ ಹೋದರೂ ವಕೀಲಿ ವೃತ್ತಿಗೆ ಹೋಗಬೇಡ ನೀನು ಅಂತಿದ್ರು. ವೃತ್ತಿಯಲ್ಲಿ ಭವಿಷ್ಯ ಇಲ್ಲ, ಹೆಚ್ಚು ಕೆಲಸ ಇಲ್ಲ. ನೀ ನೋಡು ಆ ಬಾರ್ ಅಂತಿರ್ತದೆ, ಅವರು ವಕೀಲರು ಕೂತ್ಕೊಳ್ಳೋ ಜಾಗ, ನಿಂತ್ಕೊಳ್ಳೋಕೆ ಜಾಗ ಇಲ್ಲಯ್ಯ, ಅಲ್ಲಿ ಹೋಗಿ ಏನು ಮಾಡ್ತೀಯ ನೀನು, ಆದ್ದರಿಂದ ಹೋಗಬೇಡ ಅಂತಿದ್ರು. ಅದು ತಮಾಷೆ ಗೊತ್ತಾ ಮಗು, ಈಗ ಅದೇ ಜನ ನನಗೆ ಹೇಳ್ತಾರೆ ಸರಿಯಾದ ವೃತ್ತಿ ಆರಿಸ್ಕೊಂಡಿದ್ಯಾ ನೀನು ಅಂತಾರೆ. ಯಾವ ವೃತ್ತಿ ಮಾಡುತ್ತೆ ಅನ್ನೋದು ಮುಖ್ಯ ಅಲ್ಲ ಮಗು, ಆದ್ರೆ ವೃತ್ತಿಯನ್ನು ಹೇಗೆ ಮಾಡ್ತೀಯ ಅನ್ನೋದು ಮುಖ್ಯ ಅಂಥೇಳಿ ನಾನು ಬೆನ್ ತಟ್ಟಿದ್ರು. ಮತ್ತೆ ಕೇಳಿದೆ, ಸರ್ ನಿಮಗೆ ಜೀವನದಲ್ಲಿ ಸ್ಫೂರ್ತಿ ಕೊಟ್ಟವರು ಯಾರು ಸರ್? ಅವ್ರ ಉತ್ತರ ನಾನು ದಂಗು ಬಿಡಿಸ್ಬಿಡ್ತು. ನನಗೆ ಸ್ಫೂರ್ತಿ ನೀಡಿದವರು ಬೇಕಾದಷ್ಟು ಜನ ಇದ್ದಾರಪ್ಪ, ಆದರೆ ಮಾರ್ಗದರ್ಶಿ ಆದವನು ಒಬ್ಬ ಚಮ್ಮಾರ, ಚಪ್ಪಲಿ ಹೊಲಿಯವನು ಅಂದರು. ನಾನು ಚಮ್ಮಾರನೆ, ಅದು ಹೇಗೆ ಅಂತ ಕೇಳಿದೆ. ಅವರು ನನಗೆ ಹೇಳಿದ್ದು ಬಹಳ ಚಂದ. ಅವ್ರು ಹೇಳಿದರು, ನೋಡಪ್ಪ ನಾನು ಹುಡುಗನಾಗಿದ್ದಾಗ ಈ ಚೌಪಾಟಿ ಬೀಚ್ ಅಂತಿದೆ ಬಾಂಬೆದಲ್ಲಿ, ತಾವು ನೋಡಿರ್ಬೇಕು. ಚೌಪಾಟಿ ಬೀಚ್ ಅಂತಂದರೆ ಅಲ್ಲಿ ಆಡೋಕ್ಕೆ ಹೋಗ್ತಾರೆ ಜನ, ಸಾಯಂಕಾಲ ಅಲ್ಲಿ ತಿಂಡಿ ಗಿಂಡಿ ತಿನ್ನೋಕ್ಕೆ ಹೋಗ್ತಾರೆ. ಮರಳಲ್ಲಿ ಆಟ ಆಡೋಕ್ಕೆ ಹೋದಾಗ ಮರಳಲ್ಲಿ ಓಡಿದಾಗ ಚಪ್ಪಲಿ ಪಟ್ಟಿ ಕಿತ್ಕೊಂಡ್ಬರ್ತದೆ. ಅಲ್ಲೊಬ್ಬ ಮಧ್ಯ ವಯಸ್ಸಿನ ಚಮ್ಮಾರ ಕೂತ್ಕೋತಿದ್ದ, ಯಾರಾದರೂ ಬಂದರೆ ಮಳೆ ಹೊಡೆದು ರಿಪೇರಿ ಮಾಡಿ ನಾಲ್ಕು ಹಣೆ ತಗೋತಿದ್ದ, ಅದ್ರ ಮೇಲೆ ಜೀವನ ನಡೀಬೇಕು. ಆತ ಒಂದ್ಸಲ ವಿಚಾರ ಮಾಡಿದ್ದಂತೆ, ಹೀಗೆ 2 ದಿವಸ 4 ಹಣೆ ತಗೊಂಡು ಕೆಲಸ ಮಾಡೋದು, ಇದನ್ನು ಇನ್ಮೇಲೆ ಚಪ್ಪಲಿ ರಿಪೇರಿ ಮಾಡಲ್ಲ ನಾನು,

ಹೊಸ ಚಪ್ಪಲಿನೇ ಹೊಲಿತೇನೆ, ಅತ್ಯಂತ ಶ್ರೇಷ್ಠ ಮಟ್ಟದ ಚಪ್ಪಲಿ ಮಾಡ್ತೇನೆ ಅಂದ. ಸ್ವಾಮಿ, ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ, ಹೋಗಿ ದುಡ್ಡು ಕೊಟ್ಟು ತಯಾರಾದಂಥ ಚಪ್ಪಲಿ ಬೂಟ್ಸ್ಗಳನ್ನು ತರಬಹುದು, ಹೊಲಿಯೋದಕ್ಕೆ ಯಾರು ಕೊಡ್ತಾರೆ? ಆಗಿನ ಕಾಲದಲ್ಲಿ ಚಪ್ಪಲಿ ಹೊಲಿಸ್ತಾ ಇದ್ರು, ಮೊದಮೊದಲು ಗಿರಾಕಿಗಳು ಬರಲಿಲ್ಲ. ಆದ್ರೆ ಏನಾಯ್ತು ಗೊತ್ತಾ, ಆ ಚೌಪಾಟಿಯಲ್ಲಿ ಬೇಕಾದಷ್ಟು ಅಂಗಡಿ ಇದ್ದಾವಲ್ಲ, ಭೇಲ್ಪುರಿ ಪಾನಿಪುರಿ ಮಾರುವಂಥ ಅಂಗಡಿ ಇತ್ತಲ್ಲ, ಅವರೇ ಅಂದರು ಒಳ್ಳೆ ಮನುಷ್ಯ ಚಪ್ಪಲಿ ಕೊಟ್ಟು ನೋಡೋಣ. ಕೇಳಿದ್ರೆ ಆಗಿನ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ಕಾಗದದ ಮೇಲೆ ಕಾಲಿಟ್ಟು ಆ ಬೆರಳುಗಳನ್ನು ಗುರುತು ಹಾಕಿ ಕಾಲಿನ ಮಾದರಿ ತಗೋಬೇಕು, ಅದನ್ನು ಕೊಡಬೇಕು, ಅದ್ರ ಮೇಲೆ ಚಪ್ಪಲಿ ಮಾಡ್ತಿದ್ರು. ಇವ್ರ ಕೆಲ ಹತ್ತಿರದ ಅಂಗಡಿಯವರೆಲ್ಲ ಕೊಟ್ಟರು ಚಪ್ಪಲಿ ಹೊಲ್ಕೊಟ್ಟ. ಅವನ ಒಂದು ಗುಣ ಏನು ಗೊತ್ತಾ, ಅವನು ಯಾವತ್ತು ಕೊಡ್ತೀನಿ ಅಂತ ಹೇಳ್ತಾನೋ ಅವತ್ತು ಖಂಡಿತ ಕೊಡ್ತಿದ್ದ. ಆ ಮೃದುವಾದ ಚಪ್ಪಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಕಾಲಿಗೆ ಗಾಯ ಆಗ್ತಿರ್ಲಿಲ್ಲ. ಹಳೆ ಕಾಲದಲ್ಲಿ ನಾವೆಲ್ಲ ಹುಡುಗರಾಗಿದ್ದಾಗ ಹೊಸ ಚಪ್ಪಲಿ ಹಾಕ್ಕೊಂಡ್ರೆ ಕಾಲಿಗೆಲ್ಲ ಗುಳ್ಳೆ ಬರಬೇಕು, ನೋವಾಗಬೇಕು. ಇವನ್ ಚಪ್ಪಲಿ ಹಾಗಿರಲಿಲ್ಲ. ಆ ಗುಣಮಟ್ಟ ಹೆಚ್ಚಿಬಿಡ್ತಲ್ಲ, ಜನ ಮಾತಾಡೋಕೆ ಶುರು ಮಾಡಿದರು. ಏ, ಭಾಳ ಚೆನ್ನಾಗಿ ಹೊಲಿತಾನ್ರಿ ಚಪ್ಪಲಿ ಅವನು. ಬಾಯಿಂದ ಬಾಯಿಗೆ ಕೀರ್ತಿ ಹಬ್ಬಿತು. ಮುಂದೆ ತಂದೆ ಸಣ್ಣ ಅಂಗಡಿ ಹಾಕ್ಕೊಂಡ. ಎಲ್ಲಿವರೆಗೂ ಅಂದರೆ ಮುಂಬೈಲಿ ದೂರ ದೂರ ಇರೋರು ಹೇಳೋರಂತೆ, ಹೇಗೂ ಚೌಪಾಟಿ ಮೇಲೆ ಹೋಗ್ತೀಯಲ್ಲ, ನನ್ನ ಕಾಲಿನೂ ಚಿತ್ರ ಕೊಟ್ಟು ಬಾ, ಅವನು ಚಪ್ಪಲಿ ಮಾಡಿಕೊಡ್ತಾನೆ. ಅವ್ರ ಮನೆಗೆ ತಲುಪಿಸ್ತಿದ್ದ ಕರೆಕ್ಟಾಗಿ ಆ ಹೊತ್ತಿಗೆ. ಗುಣಮಟ್ಟ ಕಡಿಮೆ ಆಗಲಿಲ್ಲ, ತಾನು ಹೇಳಿದ ಸಮಯ ಚೇಂಜ್ ಆಗಲಿಲ್ಲ. ಇಷ್ಟೆಲ್ಲ ಹೇಳಿಬಿಟ್ಟು ನಾನೇ ಪಾಲ್ಕಿವಲ್ಲ, ನನಗೆ ಹೇಳಿದರು ಆ ಮನುಷ್ಯ ಇವತ್ತೇನಾಗಿದ್ದಾನೆ ಗೊತ್ತಾ. ಇವತ್ತು ಅಂದರೆ 1971 ನೆನಪಿಡಬೇಕು. ಅವ್ರು ಹೇಳಿದರು ಈ ಮನುಷ್ಯ ಈಗ 13 ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಕಂಪನಿ ಮಾಲೀಕ ಆಗಿದ್ದಾನೆ. 1971 13 ಕೋಟಿ ಲೆಕ್ಕ ಹಾಕ್ಕೊಳ್ಳಿ. ಅವನು ಮುಂದುವರೆದ್ರು, ಅವನು ಹಾಗೆ ಚೌಪಾಟಿ ಸಮುದ್ರದ ತೀರದಲ್ಲಿ ಕೂತ್ಕೊಂಡು ನಾಲ್ಕಣೆಗೆ ಮಳೆ ಹೊಡೆದು ಚಪ್ಪಲಿ ರಿಪೇರಿ ಮಾಡ್ತಾ ಕೂತ್ಕೊಂಡಿದ್ರೆ ಅವನು ಇರೋದೇ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನೋಡಿ ದೊಡ್ಡ ಕಂಪನಿ ಮಾಲಕ ಆಗಿದ್ದಾನೆ. ಈಗ ಕೇಳಿದ್ರೆ ಅವನ ಮೊಮ್ಮಕ್ಕಳು 1000 ಕೋಟಿ ಡಾಲರ್ ಕಂಪನಿ ಮಾಲಕರಾಗಿದ್ದಾರೆ. ಅವರು ಜೆಟ್ ಪ್ಲೇನ್ ಅಲ್ಲಿ ಅಡ್ಡಾಡ್ತಿದ್ದಾರೆ. ಆದರೂ ರಾಜ್ಯ ಮಾಡಿದಂಥ ಸಾಧನೆ ಗೊತ್ತಿದೆ ಅವ್ರಿಗೆ. ಯಾಕೆ ಹೇಳ್ತೀನಿ ಮಾತನ್ನ ಅಂದರೆ, ಚಪ್ಪಲಿ ಹೊಲಿಯೋ ಕೆಲಸ ಆದರೂ ಅಡ್ಡಿ ಇಲ್ಲ, ಚೆನ್ನಾಗಿ ಮಾಡಿದರೆ ಜಗತ್ತಿನ ಮನ್ನಣೆ ಸಿಗ್ತದೆ. ಪಾಲ್ಕಿವಾಲ ಹೇಳಿದರು, ಬಿ ಎ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ಇನ್ ದ ವರ್ಲ್ಡ್, ವರ್ಲ್ಡ್ ರಿಸ್ಪೆಕ್ಟ್ಸ್ ಯು. ಒಳ್ಳೆ ಚಮ್ಮಾರ ಆಗಿದ್ದರೆ ಜಗತ್ತು ನಿಮ್ಗೆ ಹೆಸರು ಕೊಡ್ತದೆ, ಮೆಚ್ಕೋತದೆ. ಅದಕ್ಕೆ ಅವನು ನನಗೆ ಸ್ಫೂರ್ತಿಯಾದ. ನಾನು ತೀರ್ಮಾನ ಮಾಡಿದೆ, ವಕೀಲ ಆಗ್ತೀನಿ. ಸಾಧಾರಣ ವಕೀಲ ಆಗೋಲ್ಲ, ಪ್ರಪಂಚದ ಸರ್ವಶ್ರೇಷ್ಠ ವಕೀಲ ಆಗಬೇಕು ಅಂತ ಹಠ ಹಿಡಿದು ಜೀವನ ಒತ್ತೆ ಇಟ್ಟು ಉಸಿರುಗಟ್ಟಿ ಓದಿ ಸಂವಿಧಾನಗಳನ್ನು ಕಾಯ್ದೆಗಳನ್ನು ಅಭ್ಯಾಸ ಮಾಡಿದೆ. ಆಗ ಕಲ್ಪಿಸಿಕೊಂಡಂತಹ ಗುರಿ, ಮಾಡಿದಂಥ ಅನವರತ ಪರಿಶ್ರಮದ ಫಲ ಇಂದಿನ ಯಶಸ್ಸು ನಂದು ಅಂತ ನನಗೆ ಹೌದು ಅನ್ನಿಸ್ತು. ಇನ್ನೊಂದು ಮಾತು ಸ್ಪಷ್ಟ ಆಯಿತು ನನಗೆ, ಯಶಸ್ಸು ಆಕಸ್ಮಿಕ ಅಲ್ಲ, ಸ್ಪಷ್ಟ ಗುರಿ, ಆ ಗುರಿಯೆಡೆಗೆ ಧೃತಿಗೆಡದ ಸತತ ಪರಿಶ್ರಮದ ಫಲ ಯಶಸ್ಸು. ಅದನ್ನು ಮಕ್ಕಳ ಕಣ್ಣು ಮುಂದೆ ಬಂದರೆ ಎಂಥ ದೊಡ್ಡ ಯಶಸ್ಸು ನಮಗಾಗುತ್ತೆ ಗೊತ್ತಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸ ಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನ ಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ

0: ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1,50,00,000 ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು, ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟ್ರೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಝರಿ.
1: ನಿಪುಣ್ ಭಾರತ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಸಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ NCERT ಮತ್ತು NGOಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು ಶೇಕಡಾ 30ರಿಂದ 40ರಷ್ಟು ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು, ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನು ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವೂ ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನ ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ VBGRAMJI ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1ನೇ ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. VBGRAMJI ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ VBGRAMJI ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 ಲ್ಯಾಕ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು, ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ

0: ಪಂಚ ಸಖ್ಯಲ್ಲಿ ಬಿಪಿಜಿ ರಾಮ್ಜಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ಬಿಪಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
1: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20 ಆರಂಭವಾಗಿ 13 ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25 ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 100,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಯೋಜನೆಗೆ 5 ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
2: ಸಮಯವಾಗಿದೆ 7:15.
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಬರೆವ ಹಲಗೆಯ ನೋಡೆದು
5: ಬಾಲಕನು ತಾನದನು
4: ಮರಳಿ ಜೋಡಿ ಪೆನ್ ನೆನ್ನುತ ಆಯಾಸಗೊಳುತ ಸರಿ ಚೌಕ ಗೈವ ಆಟದಲ್ಲಿ
5: ಜಗವ ಮರೆವಂತೆ
4: ಪರಬೊಮ್ಮ ಸೃಷ್ಟಿಯಲ್ಲಿ ಮಂಕುತಿಮ್ಮ

ಸ್ವಾಯತ್ತತೆಯನ್ನ ಕುರಿತು ನಾವು ನಿನ್ನೆ ಕೂಡ ಮಾತಾಡಿದ್ವಿ. ಭಗವಂತ ಸೃಷ್ಟಿ ಮಾಡಿದ ನಂತರ ಆ ಸೃಷ್ಟಿಯ ಒಳ ಹೊರಗೆ ನೆಲೆಸಿ ಸೃಷ್ಟಿಯೇ ತಾನಾದದ್ದು ಮಾತ್ರವಲ್ಲದೆ ಆ ಸೃಷ್ಟಿಯಲ್ಲೇ ತನ್ಮಯನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ, ಯಾವುದು ಅಂಟಿಸ್ಕೊಳ್ಳೋದು ತನ್ನ ಮೇಲೆ ಫೋಕಸ್ಡ್ ಆಗಿದ್ದಾನೆ ಅಂತ. ಮೊದಲನೇ ಉದಾಹರಣೆ, ತನ್ನದೇ ದೇಹದ ಸೌಂದರ್ಯವನ್ನು ನೋಡ್ತಾ ಮೈಮರೆತ ನವಿಲು. ಎರಡನೇದು, ಹೊರಗಿನಿಂದ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಸೌಂದರ್ಯವರ್ಧನೆಯಲ್ಲಿ ತೊಡಗಿರುವಂಥ ಒಬ್ಬ ತರುಣಿ ಹೇಗೆ ಮೈಮರೆತರು, ಹಾಗೆ ಭಗವಂತ ಅಂತ ಹೇಳಿದಂಥ ಡಿ ವಿ ಜಿ ಅವರು ಈಗ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಟದ ಸಾಮಾನನ್ನು ಕೊಡ್ತೀವಿ ಅಂತ ಅನ್ಕೊಳ್ಳೋಣ. ಸುಮಾರು ಥರ ಆಟದ ಸಾಮಾನನ್ನು ಜೋಪಾನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಮಕ್ಕಳು, ಕೆಲವು ಮಕ್ಕಳಿರ್ತಾರೆ ಕೊಟ್ಟಂಥ ಆಟದ ಸಾಮಾನನ್ನು ಬಹಳ ಸರಿಯಾಗಿ ಬಹಳ ಜಾಣರಾಗಿ ಅದನ್ನು ಏನು ಮಾಡಬೇಕೋ ಹೆಂಗೆ ಮಾಡಬೇಕೋ ಅಂತ ಯಾರು ಹೇಳ್ಕೊಟ್ಟಿರ್ತಾರೋ ದೊಡ್ಡವರು ಅದ್ರ ಪ್ರಕಾರನೇ ಮಾಡ್ತಾ ಎಷ್ಟೋ ವರ್ಷಗಳಾದರೂ ಕೂಡ ಜೋಪಾನವಾಗಿ ಇಟ್ಕೊಳ್ಳೋವಂಥವ್ರು ಇರ್ತಾರೆ. ಆದರೆ ಅಂಥ ಮಕ್ಕಳು ಕಡಿಮೆ, ಬಹಳ ಕಡಿಮೆ. ಕೆಲವು ಈಗ ನನ್ನ ಮಗಳೇ ಆದರೂ ಸರಿ, ತಾನು ಚಿಕ್ಕ ವಯಸ್ಸಲ್ಲಿ ಉಪಯೋಗಿಸಿದ ಬೊಂಬೆಗಳು ಈಗಲೂ ಕೂಡ ಇದೆ, ಜೋಪಾನ ಮಾಡಿ ಇಟ್ಕೊಂಡಿದ್ದಾಳೆ. ಕೆಲವು ಮಕ್ಕಳು ಹಂಗಲ್ಲ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ್ರೆ ಹೆಚ್ಚಿನ ಮಕ್ಕಳು ಹಂಗಲ್ಲ. ಒಂದು ಸರ್ತಿ ಅದನ್ನು ದೊಡ್ಡವ್ರು ತೋರಿಸಿದ ಥರ ಆಡ್ತಾರೆ, ಮತ್ತೆ ಅವರ ಆ ಕಡೆ ಹೋಗ್ತಿದ್ದಂಗೆ ಈ ಆಟದ ಸಾಮಾನು ಅದು ಏನು ಅಂತ ಪರೀಕ್ಷೆ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಬಂದ್ಬಿಡುತ್ತೆ. ಈಗ ಏನೋ ಒಂದು ಕಾರ್ ಥರದ್ದು ಏನೋ ಒಂದು ಗಾಡಿ ಚಕ್ರ ಇರೋವಂಥದ್ದು ಹಿಂಗೆ ತಳ್ಳೋವಂಥದ್ದು ಕೊಟ್ಟಿದ್ದೀವಿ ಅಂತ ಅನ್ಕೋಣ. ಮಗುಗೆ ಹೇಳ್ಬಿಡ್ದು ನೋಡಪ್ಪ ಹಿಂಗೆ ತಳ್ಳು ಅಂತ, ನಾವಿರೋವರೆಗೂ ಹಿಂಗೆ ತಳ್ಳುತ್ತೆ. ನಾವು ಆ ಕಡೆ ಹೋಗ್ತಿದ್ದಂಗೆ ಜುಯ್ಯ ಜೋರಾಗಿ ತಳ್ಳೋಣ ಅಂತ ತಳ್ಳುತ್ತೆ. ತಳ್ಳುತ್ತು, ಹೆದೆಂಗೆ ಗುಡುಗ್ತಾ ಇದೆಯಲ್ಲ ಅದು ಹೆಂಗೆ ಅಂತ ಹಿಂಗೆ ಉಲ್ಟಾ ಮಾಡಿ ನೋಡುತ್ತೆ. ಇದೇನೋ ತಿರುಗುತ್ತಲ್ಲ, ಇಲ್ಲೇನೋ ಹೊರಗಡೆ ಚುಚ್ಚದಂಗೆ ಇದೆಯಲ್ಲ, ಏನೋ ಒಂದು ಅದನ್ನು ನೋಡೋಣ ಅನ್ನೋಂಥ ಒಂದು ಕುತೂಹಲ, ಒಂದು ಕೌತುಕ ಬರುತ್ತೆ. ಪ್ರಾಯಶಃ ಒಂದು ದಿವಸ ಎರಡು ದಿವಸ ಆಗೋ ಹೊತ್ತಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ಡಿಸೆಕ್ಟ್ ಮಾಡಿ ಅಲ್ವಾ. ಸೊ ಆಟದ ಸಾಮಾನಿನ ಒಂದು ಬೇರೆ ಬೇರೆ ಭಾಗಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತೆಲ್ಲ ನೋಡಬೇಕು ಅಂತ ಎಲ್ಲ ತೆಗೆದು ಬಿಚ್ಚಿಟ್ಟಂಗೆ ಆಗ್ಬಿಡುತ್ತೆ. ಹಾಗೆ ಅಂತಹ ಒಬ್ಬ ಬಾಲಕನ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಬರೆಯುವ ಹಲಗೆ, ಒಂದು ಸ್ಲೇಟ್, ಆ ಸ್ಲೇಟ್ ಮೇಲೆ ಮಗು ಬರೀತಾ ಇತ್ತು, ಬಿದ್ದು ಮುರಿದೋಯ್ತು ಸ್ಲೇಟ್. ಈಗ ಆ ಸ್ಲೇಟ್ ಬೇಕು ಮಗುವಿಗೆ. ಸೊ ಅದಕ್ಕೇನು ಮಾಡಬೇಕು, ಬಿದ್ದಂಥ ಎಲ್ಲ ಪೀಸ್ಗಳನ್ನು ತೊಗೊಂಡು ಬಂದು ಸರಿ ಚೌಕ ಗೈವ, ಮತ್ತೆ ಅದನ್ನು ಚೌಕಾಕಾರಕ್ಕೆ ತೊಗೊಂಡು ಬಂದು ಜೋಡಿಸೋ ಅಂಥ ಆಟದಲ್ಲಿ ಪ್ರಯತ್ನದಲ್ಲಿ ಅದನ್ನು ನಾನು ಜೋಡಿಸ್ತೀನಿ, ಯಾಕೆ ನನಗದು ಬೇಕು. ಈಗ ಮುರಿದೋಗಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಟ್ಟೋಗಿದೆ, ಅದನ್ನೆಲ್ಲ ನಾನು ಹಿಂಗೆ ಜೋಡಿಸ್ತೀನಿ ಅಂತ ಮಗು ಪ್ರಯತ್ನ ಪಡ್ತಾ ಇದೆ ಅಂತ ಅನ್ಕೊಳ್ಳೋಣ. ನಮ್ಮ ಉದಾಹರಣೆ ಪ್ರಕಾರ ಕೂಡ ಒಂದು ಆಟದ ಸಾಮಾನು, ಆಟದ ಸಾಮಾನು ಮುರಿದೋಯ್ತು ಅಂತ ಅನ್ಕೊಳ್ಳೋಣ. ಅಯ್ಯೋ ಮುರಿದೋಯ್ತಲ್ಲ ಅನಿಸ್ತಾ ಇದೆ ಮಗುಗೆ. ಸೊ ಇವಾಗ ಏನು ಮಾಡಬೇಕು, ಅದನ್ನು ಮತ್ತೆ ಜೋಡಿಸ್ಬೇಕು. ಜೋಡಿಸುವಾಗ ಈ ಪೀಸ್ ಇಲ್ಲಿ ಹೋಗುತ್ತಾ, ಇದನ್ನು ಇದ್ರ ಪಕ್ಕ ಇಟ್ಟರೆ ನೆಕ್ಸ್ಟ್ ಪೀಸ್ ಯಾವುದು, ಅದು ಎಲ್ಲಿ ಹೋಗುತ್ತೆ ಅನ್ನೋ ಅಂಥ ಒಂದು ಆಲೋಚನೆಯಲ್ಲಿ, ಆ ಪ್ರಯತ್ನದಲ್ಲಿ ಮಗು ಸಂಪೂರ್ಣವಾಗಿ ಮುಳುಗೋಗಿರುತ್ತೆ, ಬೇರೆ ಎಲ್ಲೂ ಅದರ ಗಮನ ಇರಲ್ಲ. ಸೊ ತಾನು ಉಪಯೋಗಿಸ್ತಾ ಇದ್ದಂತಹ, ತನಗೆ ಸಂತೋಷವನ್ನು ಕೊಡ್ತಾ ಇದ್ದಂತಹ ಒಂದು ವಸ್ತು ಆಟದ ಸಾಮಾನು, ಆ ಆಟದ ಸಾಮಾನನ್ನು ಸರಿಪಡಿಸೋದಕ್ಕೆ ಸರಿ ಚೌಕ ಗೈವ ಆಟದಲ್ಲಿ ಮಗು ಹೇಗೆ ಸಂಪೂರ್ಣ ತನ್ನನ್ನು ತಾನು ಮರೆತು ಹೋಗುತ್ತೋ ಹಾಗೆ ಪರಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡಿದ ನಂತರ ಇದನ್ನು ಮತ್ತೆ ಸರಿಪಡಿಸೋಣ, ಇದನ್ನು ಮತ್ತೆ ಸರಿ ಮಾಡೋಣ ಅನ್ನೋಂಥ ಒಂದು ಅವನಿಗೊಂದು ಆಟ, ಅದು ಒಂದು ಆಟ. ಅದಕ್ಕೆ ಭಗವಂತನ ಲೀಲೆ ಅಂತ ನಾವು ಇದನ್ನು ಇಡೀ ವಿಶ್ವವನ್ನು ಕರಿತೀವಿ. ಮಗುವಿಗೆ ಹೇಗೆ ಒಂದು ಅದು ಆಟದ ಸಾಮಾನು, ಅದು ಮುರಿಯಿತು ನಾನು ಮತ್ತೆ ಮಾಡ್ತೀನಿ, ಮತ್ತೆ ಜೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ಆಟದ ಸಾಮಾನಿನ ಒಳಗಿರೋದನ್ನು ನಾನು ಹುಡುಕ್ತೀನಿ, ನಾನು ಅಲ್ಲಿ ಇಲ್ಲಿ ಎಲ್ಲ ಅದನ್ನು ಬೇರೆ ರೀತಿಯಲ್ಲಿ ಮಾಡ್ತೀನಿ. ಸೊ ಈ ಥರದ ಒಂದು ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಒಂದು ಭಾವನೆ ಹೇಗೆ ಬಂದು ಮಗು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಆಟದ ಸಾಮಾನನ್ನು ನೋಡ್ತಾ ಇರುತ್ತೋ ಹಾಗೆ ಪರಬ್ರಹ್ಮ ಸೃಷ್ಟಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ಈ ಸೃಷ್ಟಿಯಲ್ಲೇ ಮಗ್ನನಾಗಿದ್ದಾನೆ. ಅದನ್ನು ಸರಿಪಡಿಸೋಂಥ, ತೆಗೆದು ಮತ್ತೆ ಒಡೆಯೋಂಥ ಇದೇ ಒಂದು ಪ್ರಕ್ರಿಯೆಯಲ್ಲಿ ಮಗು ಹೇಗೆ ಇಡೀ ವಿಶ್ವವನ್ನು ಬೇರೆದೆಲ್ಲವನ್ನು ಮರೆಯುತ್ತೋ

0: ಭಗವಂತನೂ ಕೂಡ ಹಾಗೆ ಇದರಲ್ಲಿ ತನ್ಮಯನಾಗಿದ್ದಾನೆ. ಚೀಟಿಯಾಟದ ಬಿನದಿ,
1: ಚೀಟಿಯಾಟದ ಬಿನದಿ,
0: ತಾನ್ ಓರ್ವೋರ್ವರೋಲ್,
1: ತಾನ್ ಓರ್ವೋರ್ವರೋಲ್,
0: ಆಟವಾಡುತ್ತಲಿ,
1: ಆಟವಾಡುತ್ತಲಿ,
0: ತನ್ ಓರ್ತನವ ಮರೆವ,
1: ತನ್ ಓರ್ತನವ ಮರೆವ,
0: ಮಾಟದಲ್ಲಿ ಬೊಮ್ಮನು,
1: ಮಾಟದಲ್ಲಿ ಬೊಮ್ಮನು,
0: ತನ್ನೇಕತೆಯ ಜೀವ,
1: ತನ್ನೇಕತೆಯ ಜೀವ,
0: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ,
1: ಪಾಟಿಯಲ್ಲಿ ಮರೆತಿಹನು ಮಂಕುತಿಮ್ಮ.
0: ಸೊ ಈಗ ಒಂದು ಹಂತ ಏನಾಯ್ತು, ಆಟದ ಸಾಮಾನು ಅಥವಾ ನನ್ನ ಕೈಲಿದ್ದಂಥ ವಸ್ತುವಿನಲ್ಲಿ ನಾನು ಹೇಗೆ ಮಗ್ನನಾಗ್ಬಿಡ್ತೀನಿ ಅನ್ನೋದ್ರ ಉದಾಹರಣೆಯನ್ನು ಕೊಟ್ಟರು. ಮುಂದೆ ಕೆಲವು ಸರ್ತಿ ನಾವು ಒಬ್ಬರೇ ಆಡೋದಕ್ಕೆ ಇಷ್ಟ ಆಗಲ್ವಂತೆ, ಒಬ್ಬರೇ ಆಡೋಕ್ಕೆ ಇಷ್ಟ ಆಗಲ್ಲ, ಇಬ್ಬರಿದ್ರೆ ಚೆನ್ನಾಗಿರುತ್ತೆ, ಇಬ್ಬರು ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಆಡೋಣ ಅಂತ. ಸೊ ಹಾಗೆ ಮಾಡುವಾಗ ಇಲ್ಲಿ ಡಿ ವಿ ಜಿ ಅವರು ಚೀಟಿ ಆಟದ ಉದಾಹರಣೆ ಕೊಡ್ತಾರೆ. ಚೀಟಿ ಆಟ ಅಂದರೆ ಕಾರ್ಡ್ಸ್, ಇಸ್ಪೀಟ್ ಆಟ. ಇಸ್ಪೀಟ್ ಆಟದಲ್ಲಿ ಬೇರೆ ಬೇರೆ ಥರ ಇಸ್ಪೀಟ್ ಆಟಗಳಿವೆ. ಎಲ್ಲರೂ ಆಡೋವಂಥ ರಮ್ಮಿ ಅನ್ನೋವಂಥ ಆಟಗಳು ಅವೆಲ್ಲ ಇದೆ, ಬ್ರಿಡ್ಜ್ ಅನ್ನೋವಂಥ ಅದು ಇಂಟರ್ನ್ಯಾಷನಲ್ ಗೇಮ್, ಆ ಥರದ್ದೆಲ್ಲ ಕೆಲವಿದೆ. ಸೊ ಹೀಗೆ ಇದು ಬಹಳ ಎಲ್ಲ ಕಡೆ ಜನಪ್ರಿಯವಾಗಿರುವಂಥ ಒಂದು ಆಟ. ದುರ್ವ್ಯಸನವೂ ಹೌದು, ಇಡೀ ಮಹಾಭಾರತ ಅಷ್ಟೆಲ್ಲ ದೊಡ್ಡ ಕುರುಕ್ಷೇತ್ರ ಕಾರಣವಾಗಿದ್ದು ಕೂಡ ಧರ್ಮರಾಜನಂತಹ ಒಳ್ಳೆಯ ವ್ಯಕ್ತಿ ಈ ಥರ ಜೂಜಿಗೆ ವ್ಯಸನಕ್ಕೆ, ಜೂಜಿನ ವ್ಯಸನಕ್ಕೆ ಒಳಗಾಗಿರುವಂಥದ್ದು. ಆದರೆ ವಾಸ್ತವವಂತೂ ಇದೇನೆ, ಏನು ಎಲ್ಲರೂ ಈ ಥರ ಆಟಗಳನ್ನು ಆಡ್ತಾರೆ ಅನ್ನುವಂಥದ್ದು. ನಿಜವರು ಅದರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ಅದರಲ್ಲಿ ಒಂದು ಆಟ ಇದೆ, ಒಬ್ಬರೇ ಆಡುವಂಥ ಆಟ, ಒಬ್ಬರೇ ಆಡ್ಬೋದದು, ಸಾಲಿಟೇರ್ ಅಂತ ಒಬ್ಬರೇ ಆಡ್ಬೋದು, ಪೇಷನ್ಸ್ ಅಂತ ಒಬ್ಬರೇ ಆಡ್ಬೋದು. ಅದನ್ನು ಒಬ್ಬರೇ ಆಡ್ತಾ ಆಡ್ತಾ ಇರುವಾಗ ನಮ್ಗನ್ಸುತ್ತೆ, ಏ ಇಬ್ಬರು ಆಡುವಂಥ ಆಟ ಇದ್ದರೆ ಚೆನ್ನಾಗಿರುತ್ತಲ್ವಾ, ಇಬ್ಬರು ಒಟ್ಟಿಗೆ ಆಡಬಹುದು ಅಂತ. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಎಷ್ಟೋ ಸರ್ತಿ ಆ ಆಟದಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಅಂದ್ಕೊಂಬಿಡ್ತೀವಿ, ಅವ್ರ ಆಟವನ್ನು ನಾವೇ ಆಡ್ತೀವಿ. ಈಗ ಚೌಕಾಬಾರ ಆಡ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಇಬ್ಬರು ಆಡ್ತಾ ಇದ್ದೀವಿ, ಇಬ್ಬರು ಆಡ್ತಾ ಇರುವಾಗ ಎದುರುಗಡೆ ಕೂತಿರುವಂಥ ವ್ಯಕ್ತಿ ಒಂದು ನಿಮಿಷ ನಾನು ಬರ್ತೀನಿ ಅಂತ ಎದ್ದು ಹೋದ ಅಂತ ಅಂದ್ಕೊಳ್ಳೋಣ. ನಮಗೇನು ಅನ್ಸುತ್ತೆ, ಎಷ್ಟೋ ಸರ್ತಿ ಕಾಯೋಕ್ಕಾಗಲ್ಲ, ಏ ನಿನ್ನ ಆಟ ನಾನೇ ಆಡ್ಬಿಡ್ತೀನೋ ಅಂತಂದ್ಬಿಟ್ಟು ಹಿಂಗೆ ಆಡ್ಬಿಟ್ಟು ಅದೆಷ್ಟು ಕಾಯಿ ಎಷ್ಟು ಬಂತೋ ಅಷ್ಟು ಕಾಯಿನ ಮುಂದಕ್ಕೆ ಇಡಿಸಿ ನಮ್ಮ ಆಟ ನಾವು ಆಡ್ತೀವಿ. ಅವನ ಆಟನೂ ನಾವೇ ಆಡಿದ್ವಿ, ನಮ್ಮ ಆಟನೂ ನಾವೇ ಆಡಿದ್ವಿ. ಯಾಕೆ, ಇಬ್ಬರು ಆಡುವಂಥ ಆಟ ಇದು, ಇಬ್ಬರು ಆಡುವಂಥ ಆಟದಲ್ಲಿ ಸ್ವಾರಸ್ಯ ಜಾಸ್ತಿ. ಸೊ ಹಾಗೆ ತಾನ್ ಒರ್ವನೇ ಇದ್ದ, ಆಟ ಆಡ್ತಾ ಇದ್ದ, ತನ್ ಒರ್ತನವ ಮರೆವ, ತನ್ನ ಒಂಟಿತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕಾಯ್ತಂತೆ. ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೋಬೇಕು ಅಂತಂದ್ರೇನು, ತನ್ನ ರೀತಿಯಲ್ಲೇ ಇನ್ನೊಬ್ಬನ್ನ ಸೃಷ್ಟಿ ಮಾಡ್ಕೋಬೇಕು, ತನ್ನ ಏಕತೆ, ಆ ಏಕತೆಯನ್ನು ಬಿಟ್ಟು ಇನ್ನೊಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಆ ರೀತಿಯಲ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಆದರೆ ಅದು ಬೊಮ್ಮನೆ, ಇದು ಬ್ರಹ್ಮನೇ, ಇಬ್ಬರು ಆಡ್ತಾ ಇದ್ದಾರೆ ಈಗ, ಆಟ ಅದೇ. ಸೊ ಆ ರೀತಿಯ ತನ್ ಒರ್ತನವ ಮರೆಯೋದಕ್ಕೋಸ್ಕರ ಇಡೀ ವಿಶ್ವವನ್ನು, ಜಗತ್ತನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡ್ದ, ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಆಟದಲ್ಲಿ ತಾನು ಮಗ್ನನಾಗಿದ್ದಾನೆ. ಸೊ ಒಂಟಿತನವನ್ನು ಮರೆಯೋಕ್ಕೆ, ಒಂದೇ ಇದ್ದೀನಿ ಅನ್ನೋದನ್ನು ಮರೆಯೋದಕ್ಕೋಸ್ಕರ ಹೇಗೆ ನಾವು ಆಲ್ಟರ್ನೇಟ್ಸ್, ಅದಕ್ಕೆ ಒಂದು ಪರ್ಯಾಯಗಳನ್ನು ಹುಡುಕ್ತೀವೋ, ಇಬ್ಬರದ್ದು ಕೆಲಸವನ್ನು ಒಬ್ಬರೇ ಮಾಡುವಂಥದ್ದು ಅಥವಾ ಇನ್ನೊಬ್ಬರನ್ನ ಸೇರಿಸ್ಕೊಳ್ಳೋವಂಥದ್ದು ಹೇಗೆ ಮಾಡ್ತೀವೋ, ಹಾಗೆ ಒಂಟಿ ಇದ್ದಂಥ ಬ್ರಹ್ಮ ತನ್ನ ಓರ್ತನವನ್ನು ಮರೆಯೋದಕ್ಕೋಸ್ಕರ ಇನ್ನೊಂದನ್ನು ಸೃಷ್ಟಿ ಮಾಡಿ ಆ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 66 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಅಹಮದ್ ನಗರದ ರೈತ ಕುಟುಂಬದಲ್ಲಿ ಜನಿಸಿದ ಹದಿಕ್ ಕದಂ 1997 ಕೇವಲ 15 ದಿನಗಳ ಸಂಶೋಧನಾ ಪ್ರವಾಸಕ್ಕಾಗಿ ಕಾಶ್ಮೀರಕ್ಕೆ ಕಾಲಿಟ್ಟಿದ್ದರು. ಆದರೆ ಅಲ್ಲಿ ಹಿಂಸಾಚಾರದಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಅನೇಕ ಅನಾಥ ಮಕ್ಕಳ ಸ್ಥಿತಿ ಅವರ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸಿತು. ಕಣಿವೆಯ ಕಣ್ಣೀರು ಹರಿಸಲು ಅವರು ಅಲ್ಲೇ ಉಳಿದುಕೊಂಡರು. ಗಡಿ ನಿಯಂತ್ರಣ ರೇಖೆಯ ಅಂದರೆ LOC ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಕುಪ್ವಾರದಲ್ಲಿ ಇವರು ಕೆಲಸ ಮಾಡಲು ಆರಂಭಿಸಿದಾಗ ಉಗ್ರರು ಇವರನ್ನು ಗುಪ್ತಚರ ಏಜೆಂಟ್ ಎಂದು ಶಂಕಿಸಿ 19 ಬಾರಿ ಅಪಹರಿಸಿದ್ದರು. ಆದರೆ ಅಧಿಕ ಅವರ ನಿಷ್ಕಲ್ಮಶ ಸೇವೆಯನ್ನು ಕಂಡಿದ್ದ ಸ್ಥಳೀಯ ಕಾಶ್ಮೀರಿ ಬಾಂಧವರೇ ಉಗ್ರರ ಎದುರು ನಿಂತು ಇವರನ್ನು ಪ್ರತಿ ಬಾರಿಯೂ ಜೀವಂತವಾಗಿ ಬಿಡಿಸಿಕೊಂಡು ಬರುತ್ತಿದ್ದರು. ಜೀವಕ್ಕೆ ಕಂಟಕವಿದ್ದರೂ ಅಧಿಕ ಅವರು ಹೆದರಿ ಓಡಲಿಲ್ಲ. ಕಾಶ್ಮೀರದ ಸಂಘರ್ಷದಲ್ಲಿ ಅತಿ ಹೆಚ್ಚು ನೊಂದಿದ್ದು ಅಲ್ಲಿನ ಹೆಣ್ಣು ಮಕ್ಕಳು. ಅವರಿಗಾಗಿ 2002 ಅಧಿಕ್ ಬಾರ್ಡರ್ಲೆಸ್ ವರ್ಲ್ಡ್ ಫೌಂಡೇಶನ್ ಸಂಸ್ಥೆಯನ್ನು ಸ್ಥಾಪಿಸಿ ಬಸರೆಹೇ ತಬಾಸುಂ ಎಂಬ ಅನಾಥಾಶ್ರಮಗಳನ್ನು ಆರಂಭಿಸಿದರು. ಹಿಂಸಾಚಾರದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ 700 ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಧಿಕ್ ಅವರೇ ತಂದೆಯಾಗಿ ಸಲಹಿ ಜೀವನದ ದಾರಿ ತೋರಿದ್ದಾರೆ. ಇಂದು ಆ ಹೆಣ್ಣು ಮಕ್ಕಳು ಸಮಾಜದಲ್ಲಿ ವೈದ್ಯರು, ವಕೀಲರು ಹಾಗೂ ಇಂಜಿನಿಯರ್ಗಳಾಗಿ ತಲೆ ಎತ್ತಿ ಬಾಳುತ್ತಿದ್ದಾರೆ. ರಾಹೇ ನಿಸ್ವಾನ್ ಕೇಂದ್ರದ ಮೂಲಕ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ, ನ್ಯಾಪ್ಕಿನ್ ಹಾಗೂ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತರಬೇತಿ ನೀಡಿ ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಅಲ್ಲಿನ ದಾಲ್ ಸರೋವರದ ಹೌಸ್ ಬೋಟ್ಗಳಲ್ಲಿ ವಾಸಿಸುವ ಸಾವಿರಾರು ಬಡ ನಿವಾಸಿಗಳಿಗೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಸಿಗುವುದು ಮರೀಚಿಕೆಯಾಗಿತ್ತು. ಇದನ್ನು ಮನಗಂಡ ಅಧಿಕ್ರವರು ಸರೋವರದ ಒಳಗೆ ಆಮ್ಲಜನಕ, ಸ್ಟ್ರೆಚ್ಚರ್ ಹಾಗೂ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಿರುವ ವಿಶಿಷ್ಟ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಿದರು. ಇದು ನೂರಾರು ಗರ್ಭಿಣಿಯರು ಹಾಗೂ ವೃದ್ಧರ ಜೀವ ಉಳಿಸುತ್ತಿದೆ. ಕಾಶ್ಮೀರ್ ಲೈಫ್ ಲೈನ್ ಅಡಿಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡುವುದರ ಜೊತೆಗೆ ಪೆಲೆಟ್ ಗನ್ಗಳಿಂದ ದೃಷ್ಟಿ ಕಳೆದುಕೊಂಡಿದ್ದ ಸಾವಿರಾರು ಕಾಶ್ಮೀರಿ ಯುವಕರಿಗೆ ದೇಶದ ಪ್ರಮುಖ ತಜ್ಞರಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ. ಕಾಶ್ಮೀರವೆಂದರೆ ಹಿಂಸೆ, ಭಯೋತ್ಪಾದನೆ ಎಂದು ಎದರಿ ದೂರ ಸರಿಯುತ್ತಿದ್ದ ನೂರಾರು ಜನರ ನಡುವೆ ಪ್ರೀತಿಯ ಬೀಜ ಬಿತ್ತಿ ನೂರಾರು ಹೆಣ್ಣು ಮಕ್ಕಳಿಗೆ ರಕ್ಷಕರಾಗಿರುವ ಅದಿ ಕದಂ ಅವರಿಗೆ ದಲೈಲಾಮ ಅವರ ಹಸ್ತದಿಂದ ಪ್ರತಿಷ್ಠಿತ ಮದರ್ ತೆರೇಸಾ ಪ್ರಶಸ್ತಿ ಲಭಿಸಿದೆ. ಬಂದೂಕಿನ ಗುಂಡುಗಳಿಗೆ ಕೇವಲ ಜೀವ ತೆಗೆಯಲು ಮಾತ್ರ ಸಾಧ್ಯ. ಆದರೆ ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಗೆ ಇಡೀ ಸಮಾಜವನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂಬುದಕ್ಕೆ ಅದಿ ಕದಂ ಅವರ ಬದುಕೆ ದೊಡ್ಡ ಸಾಕ್ಷಿ. ಕಣಿವೆಯ ಮಕ್ಕಳಲ್ಲಿ ಅವರು ಮೂಡಿಸುತ್ತಿರುವ ನಗು ಇಡೀ ಮಾನವ ಕುಲಕ್ಕೆ ಪ್ರೇರಣೆಯಾಗಿದೆ. ಇಂದಿನ ದಿನಗಳಲ್ಲಿ ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಅವರ ಏಳಿಗೆಯೆಂದು ಅಗತ್ಯಕ್ಕಿಂತ 100 ಹೆಚ್ಚು ಆಸ್ತಿ ಮಾಡಿ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳುವ ಸ್ವಾರ್ಥಪರ ಜನರ ನಡುವೆ ಇಂಥವರು ನಕ್ಷತ್ರಗಳಾಗಿ ಮಿನುಗುತ್ತಾರೆ. ಸಮಾಜಕ್ಕೆ ಒಳಿತನ್ನು ಮಾಡಲು ಅನೇಕ ಬಾರಿ ನಮ್ಮಲ್ಲಿ ಹಣ, ಆಸ್ತಿ, ಅಧಿಕಾರ ಬೇಕಾಗಿಲ್ಲ. ಆದರೆ ನಮಗೆ ಒಳ್ಳೆಯ ಬದುಕು, ವ್ಯಕ್ತಿತ್ವ ನೀಡಿದ ಸಮಾಜಕ್ಕೆ ಏನನ್ನಾದರೂ ಮಾಡುವ ಒಳ್ಳೆಯ ಮನಸ್ಸು ಮತ್ತು ಛಲ ಇರಬೇಕು ಅಷ್ಟೇ. ಅದಿ ಕದಂನಂತಹ ಒಬ್ಬರು ನೂರಾರು ಜನರಿಗೆ ಪ್ರೇರಣೆಯಾಗಿ ಸಾವಿರಾರು ಜನರ ಬದುಕನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತಾರೆ. ಭಾರತದ ಪ್ರತಿ ಮನೆಯಲ್ಲೂ ಇಂತಹ ಧೀಮಂತ ಮಕ್ಕಳು ಬೆಳೆಯುವಂತಹ

ಹೌದ್ರಿಯ ಕೇಳುವರೆ? ಕೇಳುದಲ್ಲೆಷ್ಟೊತ್ತು, ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕಾಶ್ಮೀರದ ಕಣಿವೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಆಪತ್ಬಾಂಧವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು?
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ. ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ.

ಸೇರಿದಂತೆ ಒಮನ್ಗೆ ಭೇಟಿ ನೀಡಿದ ನಂತರ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟ್ರೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನ ಕ್ವಿಂಟಾಲ್ಗೆ 1,875 ರೂಪಾಯಿಗಳಿಂದ 2,125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. 13% ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 1,50,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೋ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6,462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. IANS ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದ್ದಾರೆ.

0: ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನ ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 14ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನ ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನ ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟ್ರೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನ ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. T20 ಕ್ರಿಕೆಟ್ ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡಿಗುಚ್ಚ ಭಾಗ 30 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ನಾಟಕದಲ್ಲಿ 12ನೇ ಅದೊಂದು ವಿಶಿಷ್ಟ ಶತಮಾನವಾಗಿದೆ. ಶರಣರ ನುಡಿಗಡಣ ಶತಮಾನವೆಂದೇ ಹೇಳಬಹುದು. ಅಂದು ಆಡು ಭಾಷೆಯಲ್ಲಿ ಜನರ ಜೀವನ ಮಾರ್ಗ ಹೇಗಿರಬೇಕೆಂದು ತಿಳಿಸಿದಂತಹ ಶತಮಾನವದು. ಸಹಸ್ರ ವರ್ಷಗಳಾದರೂ ಕೂಡ ಆ ಮಾತುಗಳು ಇನ್ನೂ ಹಳಸಿಲ್ಲ, ಹೊಸತಾಗಿಯೇ ಇವೆ. ಪ್ರಸ್ತುತ ಸಮಾಜಕ್ಕೆ ನುಡಿಮುತ್ತುಗಳಾಗಿವೆ. ಒಂದೊಂದು ನುಡಿಯು ವ್ಯಕ್ತಿಯ ಬದುಕಿಗೆ ದಾರಿದೀಪವಾಗಿವೆ. ಅಂತಹ ನುಡಿಮುತ್ತುಗಳನ್ನು ಜನಧ್ವನಿಯವರು ಪ್ರಸಾರ ಮಾಡುತ್ತಿರುವುದು, ಶರಣರ ನುಡಿಗಳಿಗೆ ನನ್ನ ಕಂಠವನ್ನು ಬಳಸಲು ಅವಕಾಶ ಮಾಡಿಕೊಟ್ಟಿರುವುದು ಶರಣರ ಕೃಪೆ ಎಂದು ನಾನು ಭಾವಿಸಿದ್ದೇನೆ. ಅದನ್ನು

ಆಲಿಸಿ ಆನಂದಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹನುಮನದ ನಮಸ್ಕಾರಗಳು. ಕಳೆದ 28ನೇ ನುಡಿ ಸಂಚಿಕೆಯಲ್ಲಿ ನೀರತಾವರೆ ಮಹಾದೇವಿ ಅಕ್ಕನವರ ವಚನಗಳ ವಿಚಾರವನ್ನು, ಅವರು ಜಗತ್ತಿಗೆ ತಮ್ಮ ಜೀವನದ ಮೂಲಕವೇ ಸಂದೇಶ ನೀಡಿರುವುದನ್ನು, ಸ್ತ್ರೀ ಕುಲಕ್ಕೆ ವೀರತ್ವ ಧೀರತ್ವವನ್ನು ತುಂಬಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ

ಚಡುಸ್ಥಲ ಬ್ರಹ್ಮಿ ಎಂದೇ ಹೆಸರಾದ ಅಕ್ಕ ನಾಗಮ್ಮನವರ ಸುಪುತ್ರರು, ಸಮನ್ವಯ ಸ್ಥಳ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು, ಭಕ್ತಿ ಭಂಡಾರಿ ಬಸವಣ್ಣನವರ ಸೋದರಳಿಯನವರು ಆದಂತಹ ಚನ್ನಬಸವಣ್ಣನವರ ವಚನಾ ವಿಚಾರಧಾರಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಚನ್ನಬಸವಣ್ಣನವರ 1763 ವಚನಗಳನ್ನು ಸಂಪಾದನೆ ಮಾಡಿ ವಚನಾಭಿಮಾನಿಗಳಿಗೆ ವಚನಾಸಕ್ತರಿಗೆ ಉಣಬಡಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಚನ್ನಬಸವಣ್ಣನವರು ಶರಣರಲ್ಲಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರು, ಆದರೆ ಅವರ ಚಿಂತನೆಗಳು ಬೆಳಗಿನೊಳಗಿನ ಬೆಳಗು. ಅಲ್ಲಮ ಸಿದ್ದರಾಮರಂತಹವರು ಕೂಡ ಶರಣರೇ ಚನ್ನಬಸವಣ್ಣನವರ ಚಿಂತನೆಗಳಿಗೆ ತಲೆಬಾಗಿದ್ದಾರೆ. ಒಂದೆಡೆ ಪ್ರಭುದೇವರು ಚನ್ನಬಸವಣ್ಣನವರನ್ನ ಕುರಿತು ಹೀಗೆ ಹೇಳಿದ್ದಾರೆ: ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಹೀಗೆ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಅತ್ಯಂತ ಕಿರಿಯರು, ಆದರೆ ಜ್ಞಾನದಲ್ಲಿ ಮಹಾ ಮೇಧಾವಿಗಳು ಹಿರಿಯರು ಎನ್ನುತ್ತಾರೆ. ಬ್ರಹ್ಮಾಂಡದಲ್ಲಿ ನೀನೊಬ್ಬ ಮಹಾಜ್ಞಾನಿ ಎಂದು ತಿಳಿಸುತ್ತಾರೆ. ನಿಜವಾಗ್ಲೂ ಆಶ್ಚರ್ಯವಾಗುತ್ತದೆ. ಹಾಗಾಗಿ ಚನ್ನಬಸವಣ್ಣನವರ ವಚನಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅರಿವಿನಿಂದ ಅಧ್ಯಯನ ಮಾಡಬೇಕಾಗುತ್ತದೆ. ಅವರ ವಚನಗಳಲ್ಲಿ ವೀರಶೈವ ಲಿಂಗಾಯತದ ತತ್ವವಿದೆ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಷಡುಸ್ಥಲವೇ ಆತ್ಮ ಎನ್ನುವುದನ್ನು ಅವರು ವಚನ ಸಾಹಿತ್ಯದ ಮೂಲಕ ಪ್ರತಿಪಾದನೆ ಮಾಡಿದ್ದಾರೆ. ಅವರ ವಚನಗಳಲ್ಲಿ ಅಷ್ಟ ಆವರಣಗಳಾದಂತಹ ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಬಗ್ಗೆ ಅನೇಕ ವಿಚಾರಧಾರೆ ಇದೆ. ಪಂಚ ಆಚಾರಗಳಾದಂತಹ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಘಣಾಚಾರ, ಭೃತ್ಯಾಚಾರದ ಬಗ್ಗೆ ವಿವರಣೆ ಇದೆ. ಷಡುಸ್ಥಲಗಳಾದಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಹೀಗೆ ಈ ಸ್ಥಳಗಳ ಬಗೆಗಿನ ಸಮನ್ವಯತೆಯ ಸಿದ್ಧಾಂತದ ಪ್ರತಿಪಾದನೆಗಳಿದೆ. ಇಷ್ಟಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನಾಗಿಸುವಂತಹ, ಪ್ರಾಣಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನ ಪ್ರಕಾಶ ಕಾಯವನ್ನಾಗಿಸುವಂತಹ, ಆಕಾಶ ಕಾಯವನ್ನಾಗಿಸುವಂತಹ ವಿಶಿಷ್ಟ ವಿಚಾರವನ್ನ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಸವಿಸ್ತಾರವಾಗಿ ತಿಳಿಸಿರುವುದನ್ನ ನಾವು ಕಾಣಬಹುದು. ಹೀಗೆ ಚನ್ನಬಸವಣ್ಣನವರು ವ್ಯಕ್ತಿ ಆಧ್ಯಾತ್ಮದ ದಾರಿಯಲ್ಲಿ ಉನ್ನತದೆಡೆಗೆ ಸಾಗಲು ಒಂದು ಸರಳ ಸಹಜ ಮಾರ್ಗವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಮೂಲಕ ಜೀವನ ಮಾರ್ಗದಲ್ಲಿ ಬರುವಂತಹ ಎಡರು ತೊಡರುಗಳನ್ನ ದಾಟಿ ಉನ್ನತ ಮಾರ್ಗದೆಡೆಗೆ ಸಾಗುವಂತಹ ಸ್ಥೈರ್ಯವನ್ನ ತಮ್ಮ ವಚನದ ಮೂಲಕ ಜನತೆಗೆ ನೀಡಿದ್ದಾರೆ. ಅವರ ವಿಚಾರಗಳು ಅವರ ವ್ಯಕ್ತಿತ್ವವನ್ನ ದರ್ಶನ ಮಾಡಿಸುತ್ತವೆ. ಹಾಗಾಗಿಯೇ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ತಮ್ಮ ಸೋದರಳಿಯನನ್ನೇ ಎನಗೆ ಗತಿಪಥವನ್ನು ತೋರಿಸಲು ಈ ಜಗತ್ತಿನಲ್ಲಿ ಉದಯಿಸಿದ ಎನ್ನುವಂತಹ ಮಾತನ್ನ ತಮ್ಮ ವಚನದ ಮೂಲಕ ಹೇಳಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ: ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಸುಗಂಧ ಬಂಧ ಬಂಧುರದಂತೆ ಹುಟ್ಟುತ್ತಲೇ ಜ್ಞಾನದ ಪರಿಮಳ, ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದವೇ ತಾನಾಗಿರ್ದ ಕಾರಣ, ಮುಟ್ಟದೆ ತಟ್ಟದೆ ಗುರು ಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಎನಗೆ ಗತಿ ಪಥವ ತೋರಿಸಬೇಕೆಂದು ಆಗಾದನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನವರು. ಎಂತಹ ವಿಚಾರ ಬಸವಣ್ಣನವರು ಹೇಳುವಂತಹ ವಿಚಾರ ಹೇಗಿದೆ? ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿ, ಇಲ್ಲಿ ಬೀಜವನ್ನೇ ಬಿತ್ತದೆ ತನಗೆ ತಾನೇ ಬೆಳೆದಂತೆ ಬೆಳೆದ ಜ್ಞಾನ ರಾಶಿ ಚನ್ನಬಸವಣ್ಣನವರು ಎನ್ನುತ್ತಾರೆ. ಅಂತಹ ಚನ್ನಬಸವಣ್ಣ ಗುರುವಿನ ಅಸ್ತಮಸ್ತಕ ಸಂಯೋಗವಾಗದೆ ಗುರು ಕಾರುಣ್ಯವನ್ನು ಪಡೆದಂತಹ ಬೆಳಕು ಎನ್ನುತ್ತಾರೆ ಬಸವಣ್ಣನವರು. ಎನಗೆ ಮುಕ್ತಿ ಪಥವ ತೋರಿಸಲೆಂದೇ ಬಾದಂತಹ ಕಾರಣಿಕ ಶಕ್ತಿ ಎನ್ನುತ್ತಾರೆ. ಇಂತಹ ಮಾತುಗಳು ಬಸವಣ್ಣನವರೇ ಒಂದು ದೊಡ್ಡ ಶಕ್ತಿ. ಅಂತಹ ಶಕ್ತಿ ತಮ್ಮ ಸೋದರಳಿಯನ ಮೂಲಕ ನಾನು ಸದ್ಗತಿಯನ್ನು ಪಡೆದೆ ಎಂದು ಹೇಳುವಂತಹದ್ದು ಅವರು ಎಂತಹ ಶ್ರೇಷ್ಠ ಹೃದಯವಂತರು ಎನ್ನುವುದನ್ನು ತೋರಿಸುತ್ತದೆ. ಹೀಗೆ ಚನ್ನಬಸವಣ್ಣನವರ ಜ್ಞಾನದ ಪರಿಮಳ ಅದೆಂತಹದ್ದು ಎನ್ನುವುದನ್ನ ಅಲ್ಲಮ್ಮ ಮತ್ತು ಬಸವಣ್ಣನವರು ತಮ್ಮ ವಚನಗಳಿಂದ ತಿಳಿಸಿದ್ದಾರೆ. ಇಂತಹ ಶ್ರೇಷ್ಠರ ವಚನ ವಿಚಾರವನ್ನು ಅರಿಯಲು ನಾವು ಪ್ರಯತ್ನ ಮಾಡೋಣ.
ಚನ್ನಬಸವಣ್ಣನವರಿಗೆ ತಮ್ಮ ಜೀವನದಲ್ಲಿ ಗುರುವಿನ ಬಗ್ಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರೇಮವನ್ನ, ಪ್ರೀತಿಯನ್ನ, ಭಕ್ತಿಯನ್ನ ಇಟ್ಟಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಒಂದೆಡೆ

ಗುರುವಿನ ಮಹತ್ವವನ್ನ ಅವರು ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ, ಒಮ್ಮೆ ಶ್ರೀ ಗುರುವಿನ ಶ್ರೀ ಚರಣವ ನೆನೆದೆಡೆ ಭವ ಬಂಧನ ಹರಿವುದು. ಗುರುವೇ ಶರಣು, ಶ್ರೀ ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಘನ ತೋರಿದ ಗುರುವೇ ಶರಣು ಶರಣು ಎನ್ನು. ಹೀಗೆ ಚನ್ನಬಸವಣ್ಣನವರು ಸದ್ಗುರುವಿನ ಪಾದವನ್ನು, ಅಂದರೆ ಅವರ ಜ್ಞಾನವನ್ನು, ಅವರ ಕರುಣೆಯನ್ನು, ಅವರ ಧನೆಯ ದಯೆಯನ್ನು ನೆನೆದರೆ ಸಾಕು, ಅದನ್ನೇ ಪಾದ ಎನ್ನಲಾಗಿದೆ. ನಮ್ಮ ಭವ ಸಂಕೋಲೆ ಹೋಗಿ ದಿವ್ಯತ್ವ ದೊರಕುತ್ತದೆ ಎನ್ನುತ್ತಾರೆ. ಅಂತಹ ಗುರುಗಳಿಗೆ ನಾನು ಸದಾ ಶರಣನಾಗಿರುತ್ತೇನೆ ಎನ್ನುತ್ತಾರೆ. ದೇವಾದಿ ದೇವತೆಗಳಿಗೂ ನಿಲುಕದಂತಹ ಪರಮಾತ್ಮನನ್ನು ಕರುಣಿಸುವಂತಹ ಶಕ್ತಿ ಗುರುವಿಗಿದೆ ಎನ್ನುತ್ತಾರೆ ಚನ್ನಬಸವಣ್ಣನವರು. ಹೇಗೆ ಗುರುವಿನ ಮೇಲೆ ಅಪಾರ ಭಕ್ತಿ ಇದೆಯೋ ಅದೇ ರೀತಿ ಶರಣರ ಮೇಲೆಯೂ ಕೂಡ ಅಪಾರ ನಿಷ್ಠೆ ಇರುವುದನ್ನ ನಾವು ಚನ್ನಬಸವಣ್ಣನವರಲ್ಲಿ ಕಾಣಬಹುದಾಗಿದೆ. ಒಂದೆಡೆ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಕಾಮಿಸದಲ್ಲದೆ ಕೊಡದು ಕಾಮದೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡನು ಶಿವನು. ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡಬಲ್ಲವನು ನೋಡ ಕೂಡಲ ಚನ್ನ ಸಂಘ ನಿಮ್ಮ ಶರಣರು. ಎಂತಹ ವಿಶ್ವಾಸದ ಮಾತು ಚನ್ನಬಸವಣ್ಣನವರದು. ಅವರು ಹೇಳುತ್ತಾರೆ, ಕಾಮದೇನು, ಕಲ್ಪತರು, ಚಿಂತಾಮಣಿಗಳು ಇವುಗಳು ಬಯಸದೆ ಏನನ್ನು ಸುಮ್ಮನೆ ಕೊಡುವುದಿಲ್ಲ. ಶಿವನು ಕೂಡ ಭಕ್ತ ಪ್ರಾರ್ಥಿಸದೆ ಮೊರೆ ಇಡದೆ ಏನನ್ನು ಕೊಡುವುದಿಲ್ಲ. ಆದರೆ ನಮ್ಮ ಶರಣ ಬಯಸದೆ ಪ್ರಾರ್ಥಿಸದೆ ಹಾಗೆಯೇ ತನ್ನನ್ನೇ ತಾನು ಸಮಾಜಕ್ಕೆ ಅರ್ಪಿಸಿಕೊಳ್ಳಬಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಒಂದೆಡೆ ಚನ್ನಬಸವಣ್ಣನವರು ಭಕ್ತ ಹೇಗಿರಬೇಕು, ಭಕ್ತನ ಗುಣಲಕ್ಷಣಗಳೇನು, ಹೀಗೆ ಭಕ್ತನ ಬಗ್ಗೆ ಅನೇಕ ವಿಚಾರಗಳನ್ನ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಒಂದು ವಚನ ಅವರು ಹೇಳುತ್ತಾರೆ ಭಕ್ತ ಹೇಗಿರಬೇಕು ಎಂದು. ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತ ಠಾವಿನಲ್ಲಿ ಸತ್ಯವಾಗಿರಬೇಕು, ಭೂತ ಹಿತವಹ ವಚನವನ್ನುಡಿಯಬೇಕು, ಗುರು ಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಹೌದಲ್ಲವೇ? ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದ ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು. ಹೌದಲ್ಲವೇ? ಅಪಾತ್ರ ಧನವ ಮಾಡಲಾಗದು, ಸಕಲೇಂದ್ರಿಯಂಗಳ ತನ್ನ ವಶವ ಮಾಡಿಕೊಳ್ಳಬೇಕು. ಇದೇ ಮೊದಲಲ್ಲಿ ದೇಹ ಶೌಚ ನೋಡ ಲಿಂಗವ ಪೂಜಿಸಿ ಪ್ರಸಾದವ ಪಡೆದಡೆ ಎನಗೆದೆ ಸಾಧನ ನೋಡ ಕೂಡಲ ಚನ್ನ ಸಂಗಮ ದೇವ. ಹೀಗೆ ಚನ್ನಬಸವಣ್ಣನವರು ಭಕ್ತನ ಗುಣಲಕ್ಷಣಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ಹಿಡಿಯುತ್ತಿದ್ದಾರೆ. ಭಕ್ತ ಶಾಂತತ್ವದಿಂದ ಇರಬೇಕು, ಸತ್ಯವನ್ನೇ ನುಡಿಯಬೇಕು, ಗುರುಲಿಂಗ ಜಂಗಮವನ್ನ ಗೌರವಿಸಬೇಕು, ಸಕಲ ಪ್ರಾಣಿಗಳಲ್ಲಿ ದಯವುಳ್ಳವನಾಗಿರಬೇಕು, ಸತ್ಪಾತ್ರರಿಗೆ ದಾನವ ಮಾಡಬೇಕು. ಹೌದು, ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಇದು ಬಹಳ ಮುಖ್ಯ. ಲಿಂಗ ಪ್ರಸಾದವನ್ನೇ ದಿವ್ಯತೆ ಎಂದು ಅರಿಯಬೇಕು. ಹೀಗೆ ಭಕ್ತನನ್ನ ಕುರಿತು ಹೇಳಿರುವುದು, ನಾನು ಭಕ್ತ ಎಂದು ತಿರುಗಾಡುವಂತಹ ವೇಷಧಾರಿ ಭಕ್ತರಿಗೆ ತಾವು ಹೇಗಿರಬೇಕೆಂಬುದನ್ನು ನೇರವಾಗಿ ತಿಳಿಸಿದ್ದಾರೆ. ಇದು ನಿಜ ಭಕ್ತರಿಗೆ ದಾರಿದೀಪವಾಗಿದೆ. ಹಾಗೆಯೇ ಚನ್ನಬಸವಣ್ಣನವರು ಪೂಜೆಯ ಬಗ್ಗೆಯೂ ಕೂಡ ತಮ್ಮ ವಿಚಾರಧಾರೆಯನ್ನ ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅವರು ಹೇಳುತ್ತಾರೆ, ಸೋಮವಾರ ಶುಕ್ರವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಿಗೆ ಎಂತು ಸರಿ ಎಂಬೆನಯ್ಯ, ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಕೂಡಲ ಚನ್ನ ಸಂಘಯ್ಯನಲ್ಲಿ ದಿನ ಶ್ರೇಷ್ಠವೆಂದು ಮಾಡುವಂತಹ ಪಂಚ ಮಹಾಪಾತಕರ ಮುಖವ ನೋಡಲಾಗದು ನೋಡಲಾಗದು ಎಂದು ಬಿಡುತ್ತಾರೆ. ಹೌದಲ್ಲವೇ? ಹೀಗೆ ಚನ್ನಬಸವಣ್ಣನವರು ಕೇವಲ ಸೋಮವಾರದಂದು ಶುಕ್ರವಾರದಂದು ಶಿವರಾತ್ರಿ ಬಂತೆಂದು ಮಾಡುವಂತಹ ಲಿಂಗ ಪೂಜೆ ಅದು ಪೂಜೆಯಲ್ಲ ಎಂದು ಬಿಡುತ್ತಾರೆ. ಅದೆಂತಹ ಪೂಜೆ ಎಂದು ಪ್ರಶ್ನೆ ಮಾಡುತ್ತಾರೆ. ಅವರು ಕೇಳುತ್ತಾರೆ, ನಿಮಗೆ ದಿನ ಶ್ರೇಷ್ಠವೇ ಅಥವಾ ಲಿಂಗ ಶ್ರೇಷ್ಠವೇ? ನಿಮಗೆ ಲಿಂಗ ಶ್ರೇಷ್ಠವಾಗಿದ್ದಲ್ಲಿ ಅನುದಿನ ಪೂಜಿಸಬೇಕು, ಸೋಮವಾರ ಶುಕ್ರವಾರವೆಂದಲ್ಲ ಎಂದು ಬಿಡುತ್ತಾರೆ. ಯಾರು ದಿನ ಶ್ರೇಷ್ಠವೆಂದು ಪೂಜಿಸುತ್ತಾರೋ ಅವರ ಮುಖವ ನೋಡಲಾಗದು, ಎನಗೆ ತೋರಿಸಬೇಡ ಎಂದು ಬಿಡುತ್ತಾರೆ. ಎಷ್ಟು ಸುಂದರವಾದಂತಹ ವಿಚಾರಧಾರೆ ಇದೆ ಚನ್ನಬಸವಣ್ಣನವರದು. ಅವರು ಮುಂದೆ ಹೋಗಿ ಹೇಳುತ್ತಾರೆ, ಲಿಂಗವನ್ನ ಸದಾ ಧರಿಸಬೇಕು, ಆಗ ಮಾತ್ರ ನಾವು ಸತ್ಪಾತ್ರದೆಡೆಗೆ ಸಾಗಬಹುದು ಎನ್ನುವಂತಹ ವಿಚಾರವನ್ನ ಅವರದೇ ಆದಂತಹ ವಿಶೇಷ ಧಾರೆಯನ್ನ ಹರಿಸಿರುವುದನ್ನ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ,
ಒಮ್ಮೆ ನೆಲದಲ್ಲಿ ಬಿತ್ತಿದ ಬಿತ್ತು

ಕಿತ್ತಿ ಕಿತ್ತಿ ಮತ್ತೆ ಮತ್ತೆ ಬಿತ್ತುತ್ತಾ ಹೋದಳೆ. ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸನ್ನೀವ ಪರಿಯನ್ನಿಂತೋ ಮರುಳು ಮಾನವ. ಅದೇ ರೀತಿ ಗುರುವಿತ್ತ ಲಿಂಗವ ತೊರೆ ತೊರೆದು ಮರಳಿ ಮರಳಿ ಧರಿಸುತ್ತಾ ಹೋದಡೆ. ಆ ಇಷ್ಟಲಿಂಗವು ನಿನ್ನ ಅನಿಷ್ಟವ ಕಳೆದು ಇಷ್ಟಾರ್ಥವನ್ನೀವ ಪರಿಯನ್ನಿಂತೋ ಮರುಳು ಮಾನವ. ಇದು ಕಾರಣ ಕೂಡಲ ಚನ್ನ ಸಂಘಯ್ಯನಲ್ಲಿ ಮುಕ್ತಿಯನ್ನ ಅರಸುವಡೆ. ಅಂಗದಲ್ಲಿ ಹೆರೆ ಹಿಂಗದೆ ಲಿಂಗವ ಧರಿಸಬೇಕು ಎನ್ನುತ್ತಾರೆ. ಎಷ್ಟು ಸುಂದರವಾಗಿ ಹೇಳ್ಬಿಡ್ತಾರೆ, ಬಹಳ ಸರಳವಾಗಿ ಹೇಳ್ತಾರೆ ವಚನವನ್ನ, ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಅವ್ರು ಹೇಳ್ತಾರೆ, ಒಮ್ಮೆ ಬಿತ್ತಿದ ಬೀಜವನ್ನು ಪದೇ ಪದೇ ಕಿತ್ತುತ್ತಾ ಬಿತ್ತುತ್ತಾ ಹೋದರೆ ಆ ಬಿತ್ತು ಬೆಳೆಯುವುದಾದರೂ ಹೇಗೆ, ಫಲ ನೀಡುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ, ಹೌದಲ್ಲವೇ? ಅದೇ ರೀತಿ ಗುರು ಕೊಟ್ಟಂತಹ ಲಿಂಗವನ್ನ ಗೂಟಕ್ಕೆ ಸಿಕ್ಕಿಸಿ ಗುರುಗಳು ಬಂದರೆಂದು ಶಿವರಾತ್ರಿ ಬಂತೆಂದು ಧರಿಸಿದರೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವನ್ನ ಕಳೆದು ಇಷ್ಟಾರ್ಥವ ಸಿದ್ಧಿಸುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡು. ಈ ಮೂಲಕ ಚನ್ನಬಸವಣ್ಣನವರು ಗುರು ಕೊಟ್ಟ ಲಿಂಗವನ್ನ ಸದಾ ಅಂಗದ ಮೇಲೆ ಧರಿಸಿ ಷಟ್ ಸ್ಥಳೀಯಾಗಬೇಕು ಎನ್ನುತ್ತಾರೆ. ಹಾಗೆಯೇ ಲಿಂಗ ಅದೊಂದು ಬ್ರಹ್ಮಾಂಡದ ಸಂಕೇತ, ಪರಾಶಕ್ತಿಯ ಬೆಳಕು. ಅದನ್ನ ಕರಸ್ಥಳದಲ್ಲಿಟ್ಟು ಪೂಜಿಸುವುದರಿಂದ ಆ ಬೆಳಕು ವ್ಯಕ್ತಿಯಲ್ಲಿ ಲೀನಗೊಂಡು ಆ ವ್ಯಕ್ತಿಯು ಬೆಳಕಾಗುತ್ತಾನೆ ಎನ್ನುತ್ತಾರೆ. ಅವರು ಒಂದು ಲಿಂಗದ ಶಕ್ತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿ ಒಂದೆಡೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಅವರು ಹೇಳುತ್ತಾರೆ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ತೀರ್ಥಕ್ಷೇತ್ರಕ್ಕೆ ಹೋಗಲೇಕಯ್ಯ. ಅಂಗದ ಮೇಲಿನ ಲಿಂಗ ಅಲ್ಲಿನ ಕಲ್ಲ ತಾಗಿದರೆ ಆವುದ ಘನವೆಂಬೆ ಆವುದ ಕಿರಿದೆಂಬೆ, ತಾಳ ಸಂಪುಟಕ್ಕೆ ಬಾರದ ಘನವನ್ನ ಅರಿಯದೆ ಕೆಟ್ಟರು ನೋಡ. ಜಂಗಮ ದರ್ಶನ ಶಿರ ಮುಟ್ಟಿ ಪಾವನ, ಲಿಂಗ ದರ್ಶನ ಕರ ಮುಟ್ಟಿ ಪಾವನ. ಹತ್ತರಿದ್ದ ಲಿಂಗವ ಹುಸಿ ಮಾಡಿ ದೂರದಲ್ಲಿದ್ದ ಲಿಂಗಕ್ಕೆ ನಮಸ್ಕರಿಸುವ ರಥಗೇಡಿಯ ತೋರದರಿಯ ಕೂಡಲ ಚನ್ನ ಸಂಘಯ್ಯ. ನೇರವಾದ ಮಾತುಗಳಿದು. ಅವರು ಹೇಳುತ್ತಾರೆ, ಲಿಂಗವನ್ನು ಧರಿಸಿದ ಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಕಲ್ಲಿಗೆ ಅಂಗದ ಮೇಲೆ ಲಿಂಗ ತಾಗಿಸಿದರೆ ಅದು ಹೇಗೆ? ಅಲ್ಲಿನ ಕಲ್ಲು ಘನವೇ ಅಥವಾ ನಿನ್ನ ಲಿಂಗ ಘನವೇ? ಯಾವುದು ಕಿರಿದು, ಅಲ್ಲಿನ ಕಲ್ಲು ಕಿರಿದೆ ಅಥವಾ ನಿನ್ನ ಲಿಂಗ ಕಿರಿದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಮುಂದೆ ಹೇಳುತ್ತಾರೆ, ಹತ್ತಿರದಲ್ಲಿರುವಂತಹ ಅಂದರೆ ಅಂಗದ ಮೇಲೆ ಎದೆ ಮೇಲಿರುವಂತಹ ಲಿಂಗದ ಶಕ್ತಿಯನ್ನ ಅರಿಯದೆ ದೂರದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅಡರುವಂತಹ ಕಲ್ಲಿಗೆ ನಮಸ್ಕರಿಸುವವರನ್ನ ಕುರಿತು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ತಮ್ಮ ಒಂದು ವಚನದಲ್ಲಿ ಭಕ್ತ ಲಿಂಗದ ಬಗ್ಗೆ ಎಷ್ಟು ಗೌರವದಿಂದ ಇರಬೇಕು ಎನ್ನುವುದನ್ನ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಗುರುವೆಂಬ ತಂದೆಗೆ ಶಿಷ್ಯನೆಂಬ ಮಗಳು ಹುಟ್ಟಿ ಲಿಂಗವೆಂಬ ಗಂಡನ ತಂದು ಮದುವೆ ಮಾಡಿದ ಬಳಿಕ ಇನ್ನಾರೊಡನೆ ಸರಸವಾಡಲೇಕಯ್ಯ. ಎಷ್ಟೊಂದು ಸಾಹಿತ್ಯಾತ್ಮಕವಾಗಿದೆ ವಚನ ಸಾಹಿತ್ಯ. ನಾಚಬೇಕು ಲಿಂಗದಡಿಯಲ್ಲಿ, ನಾಚಬೇಕು ಜಂಗಮದಡಿಯಲ್ಲಿ, ನಾಚಬೇಕು ಪ್ರಸಾದದಡಿಯಲ್ಲಿ. ನಾಚಿದಡೆ ಭಕ್ತನೆಂಬೆ, ಯುಕ್ತನೆಂಬೆ, ಶರಣನೆಂಬೆ. ನಾಚದಿದ್ದರೆ ಮಿಟ್ಟೆಯ ಭಂಡರೆಂಬನು ಕಾಣ ಕೂಡಲ ಚನ್ನ ಸಂಗಮ ದೇವ. ವಚನ ಕಾವ್ಯಾತ್ಮಕವಾಗೂ ಇದೆ. ಇಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಸಾಗಿದೆ ಚನ್ನಬಸವಣ್ಣನವರಿಂದ. ಅವರು ಹೇಳುತ್ತಾರೆ, ಗುರುವನ್ನು ತಂದೆಗೆ, ಶಿಷ್ಯನನ್ನು ಮಗಳಿಗೆ, ಲಿಂಗವನ್ನು ಗಂಡನಿಗೆ ಒಲಿಸಿದ್ದ. ಶಿಷ್ಯನೆಂಬ ಮಗಳಿಗೆ ಲಿಂಗವೆಂಬ ಗಂಡನನ್ನ ತಂದು ಮದುವೆ ಮಾಡಲಾಗಿದೆ. ಹಾಗಾಗಿ ಶಿಷ್ಯ ಲಿಂಗದಲ್ಲಿ ನಾಚಬೇಕು ಅಂದರೆ ಅದರಲ್ಲಿ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು ಎನ್ನುತ್ತಾರೆ. ಅದೇ ರೀತಿ ಗುರು ತೋರಿದಂತಹ ಜಂಗಮದಲ್ಲಿ, ಪ್ರಸಾದದಲ್ಲಿ ಶ್ರದ್ಧೆ, ಭಕ್ತಿ, ನಿಷ್ಠೆ ಇವು ಸಾಗಬೇಕು, ಇರಬೇಕು ಎನ್ನುತ್ತಾರೆ. ಆಗ ಮಾತ್ರ ಭಕ್ತನಾಗಲು ಶರಣನಾಗಲು ಸಾಧ್ಯ ಎನ್ನುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಿಚಾರಧಾರೆ ಬಹಳಷ್ಟಿರುವುದನ್ನು ನಾವು ಕಾಣುತ್ತೇವೆ. ವೀರಶೈವದಲ್ಲಿ ಪ್ರಾಣದಂತಿರುವಂತಹ ಪಂಚ ಆಚಾರದ ಬಗ್ಗೆ ತಮ್ಮ ಒಂದೇ ವಚನದಲ್ಲಿ ಅದರ ಸಾರವನ್ನೇ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಲಿಂಗವನ್ನಲ್ಲದೆ ಅನ್ಯವನ್ನ ಅರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವ ಭಕ್ತರಲ್ಲಿ ಕುಲ ಗೋತ್ರ ಜಾತ್ರಿ ವರ್ಣಾಶ್ರಮವನ್ನೆಣಿಸದೆ ಅವರೊಕ್ಕುದ ಕೊಂಬುದೇ ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿರುಪುದೇ ಘಣಾಚಾರ.
ಶಿವಶರಣರೇ ಹಿರಿಯನಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ

0: ಒಕ್ಕುದ ನಿಕ್ಕಿ ಸಲಹೆಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಲಿಂಗವೇ ಶಕ್ತಿ, ಲಿಂಗವೇ ಯುಕ್ತಿ ಎಂದು ಲಿಂಗದಲ್ಲೇ ಪರಮಶ್ರೇಷ್ಠತ್ವವನ್ನು ಕಾಣುವುದೇ ಲಿಂಗಾಚಾರ ಎನ್ನುತ್ತಾರೆ. ಸತ್ಯ ಶುದ್ಧ ಕಾಯಕವ ಮಾಡಿ ಅದರಿಂದ ಬಂದಂತಹ ಹಣವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯ ಶುದ್ಧನಾಗಿಯುವುದೇ ಸದಾಚಾರ ಎನ್ನುತ್ತಾರೆ. ಹಾಗೆಯೇ ಶಿವಶರಣರಲ್ಲಿ ಜಾತಿ ಮತ ಕುಲ ಗೋತ್ರ ಎಂದೆಣಿಸದೆ ಅವರ ನೀಡಿದ್ದನ್ನ ಸ್ವೀಕರಿಸುವುದೇ ಶಿವಾಚಾರ ಎನ್ನುತ್ತಾರೆ. ಶಿವಶರಣರಿಗೆ ಆಗುವಂತಹ ಅಪಮಾನ ನಿಂದೆ ಕುಹಕಗಳು ಬಂದಾಗ ಅದನ್ನು ಸಹಿಸದೆ ತಿರಸ್ಕರಿಸುವಂತಹ ಧೈರ್ಯವನ್ನ ತೋರಿಸುವುದು ಅಥವಾ ಅಂತಹ ಸ್ಥಳದಿಂದ ದೂರ ಸಾಗುವುದೇ ಘಣಾಚಾರ ಎನ್ನುತ್ತಾರೆ. ಎಂಥ ವಿಚಾರ! ಶಿವಶರಣರೇ ಹಿರಿಯರು, ನಾನೇ ಅತ್ಯಂತ ಕಿರಿಯ ಎನ್ನುವ ಭಾವದಿಂದ ಇರುವುದೇ ಭ್ರತ್ಯಾಚಾರ ಎನ್ನುತ್ತಾರೆ. ಕೊನೆಗೆ ಚನ್ನಬಸವಣ್ಣನವರು ಹೇಳುತ್ತಾರೆ, ಹೀಗೆ ಪಂಚ ಆಚಾರವುಳ್ಳಂತಹ ಶಿವಭಕ್ತ ನೀಡುವ ಪ್ರಸಾದವನ್ನ ಪಡೆದು ನಾನು ಬದುಕುವಂತೆ ಮಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹೇಗಿದೆ ಪಂಚ ಆಚಾರದ ಲಕ್ಷಣಗಳು? ಹಾಗೆ ಅವರು ಷಷ್ಠ ಸ್ಥಳಗಳ ಬಗ್ಗೆಯೂ ಕೂಡ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಧಾರೆಗಳನ್ನು ಅರಿಸಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ತಿಳಿಸುವಂತಹ ವಚನ ಹೀಗಿದೆ, ಅವರು ಹೇಳಿದ್ದಾರೆ: ಭಕ್ತನಾದರೆ ತನು ಮನ ಧನದಾಸ್ಯ ಅಳಿದುಳಿದಿರಬೇಕು, ಮಹೇಶ್ವರನಾದರೆ ಪರಧನ ಪರಸತಿ ಆಸೆ ಅಳಿದು ಉಳಿದಿರಬೇಕು, ಪ್ರಸಾದಿಯಾದಡೆ ಪ್ರಸಾದ ಅವಗ್ರಾಹಿಯಾಗಿ ಪ್ರಸಾದದ ಘಟವಳ್ಳಿಯದೆ ಉಳಿದಿರಬೇಕು, ಪ್ರಾಣಲಿಂಗಿಯಾದರೆ ಸುಖ ದುಃಖವ ಮರೆತು ಪ್ರಾಣಲಿಂಗದಲ್ಲಿ ಪರಿಣಾಮಿಯಾಗಿ ಇರಬೇಕು, ಶರಣನಾದರೆ ಸತಿಯರ ಸಂಘವ ತೊರೆದು ತಾನು ಲಿಂಗಕ್ಕೆ ಸತಿಯಾಗಿರಬೇಕು. ಎಂತಹ ವಿಚಾರ! ಲಿಂಗೈಕ್ಯನಾದರೆ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬೇಕು. ಕೂಡಲ ಚನ್ನ ಸಂಗಯ್ಯ, ಷಟ್ಸ್ಥಲದ ವಿಚಾರ ಹೇಗಿದೆ? ಇಲ್ಲಿ ಚನ್ನಬಸವಣ್ಣನವರು ಷಟ್ಸ್ಥಲಿ ಬರುವಂತಹ ಒಂದೊಂದು ಸ್ಥಳದಲ್ಲಿಯೂ ಹೇಗೆ ಭಕ್ತ ತನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಬೇಕು ಎನ್ನುವ ವಿಷಯವನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತ ಸ್ಥಳದಲ್ಲಿ ತನು ಮನ ಧನದ ಆಸೆಯನ್ನು ಅಳಿಯಬೇಕು, ಮಹೇಶ್ವರ ಸ್ಥಳದಲ್ಲಿ ಪರಧನ್ಯ ಪರಸತಿಯ ಆಸೆಯನ್ನು ಅಳಿಯಬೇಕು, ಪ್ರಸಾದಿ ಸ್ಥಳದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪ್ರಸಾದ ತತ್ವವನ್ನು ಕಾಣಬೇಕು, ಪ್ರಾಣಲಿಂಗ ಸ್ಥಳದಲ್ಲಿ ಪ್ರಾಣದಲ್ಲೇ ಲಿಂಗ ತತ್ವ ತುಂಬಿಕೊಂಡು ಇತರರಿಗೆ ಲಿಂಗದಂತೆ ಕಾಣುವಂತಾಗಬೇಕು, ಅದನ್ನೇ ಇಲ್ಲಿ ಪ್ರತಿಯೊಂದು ಸಾಲುಗಳಲ್ಲೂ ಅಳಿದು ಉಳಿದಿರಬೇಕು ಎನ್ನುತ್ತಾರೆ. ಶರಣ ಸ್ಥಳದಲ್ಲಿ ಲಿಂಗವನ್ನೇ ಪತಿ ಎಂದು ಭಾವಿಸಿ ತಾನೇ ಸತಿ ಎಂದು ತಿಳಿದು ತನ್ನ ಸತಿಯ ಸಂಘವ ತೊರೆಯಬೇಕು ಎನ್ನುತ್ತಾರೆ. ಐಕ್ಯ ಸ್ಥಳದಲ್ಲಿ ಲಿಂಗದ ಗುಣಗಳಲ್ಲೇ ಐಕ್ಯನಾಗಿ ಲಿಂಗವೇ ತಾನಾಗಬೇಕು ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರು ಭಕ್ತ ತನ್ನ ಗುಣಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಷಡು ಸ್ಥಳ ಸಿದ್ಧಾಂತದಡಿಗೆ ಸಾಗಬೇಕು, ಷಡುಸ್ಥಲಿಯಾಗಬೇಕು. ಹೀಗೆ ಚನ್ನಬಸವಣ್ಣನವರು ಸಮ ಸಮನ್ವಯ ಸಿದ್ಧಾಂತವನ್ನ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಚನ್ನಬಸವಣ್ಣನವರ ವಿಚಾರಧಾರೆ ಬಹಳ ಜ್ಞಾನಪೂರ್ಣವಾಗಿದೆ. ಅವರು ಕೆಲವು ವಿಚಾರಗಳನ್ನು ಗಮನಿಸೋಣ. ಒಂದೆಡೆ ಹೇಳುತ್ತಾರೆ, ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ, ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು, ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಅರಿತು ಆಚರಿಸುವುದೇ ಕ್ರಿಯೆ, ಅಂತೂ ಆಚರಿಸಿದ್ದೆಡೆ ಅದುವೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಎಂತಹ ಮಾತು! ಕ್ರಿಯೆ ಮತ್ತು ಜ್ಞಾನ ಇದು ಸಮನ್ವಯವಾಗಬೇಕು, ಆಗ ಕ್ರಿಯೆ ಸತ್ಕ್ರಿಯೆಯಾಗಲು ಸಾಧ್ಯ, ಜ್ಞಾನ ಸುಜ್ಞಾನವಾಗಲು ಸಾಧ್ಯ, ಇಲ್ಲವಾದಲೇ ಜ್ಞಾನವಿದ್ದರೂ ಅದು ಅಜ್ಞಾನ ಎನ್ನುತ್ತಾರೆ. ಅದನ್ನೇ ಇಲ್ಲಿ ಪರಸ್ತ್ರೀಯರ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ನಡೆದುಕೊಳ್ಳುವುದೇ ಸುಜ್ಞಾನ ಎನ್ನುತ್ತಾರೆ. ಪ್ರಸ್ತುತ ಸಮಾಜದಲ್ಲಂತೂ ಓದಿದವರ ಸಂಖ್ಯೆ ಬಹಳಷ್ಟಿದೆ, ಆದರೆ ಓದಿನಂತೆ ಅವರಿಲ್ಲ. ಕುಟುಂಬದ, ಸಮಾಜದ, ನಾಡಿನ ಶಾಂತಿಯನ್ನೇ ಹದಗೆಡಿಸುವಂತಹವರ ಸಂಖ್ಯೆ ಹೆಚ್ಚಾಗುತ್ತದೆ. ಸರ್ವರು ಚನ್ನಬಸವಣ್ಣರ ವಚನ ವಿಚಾರವನ್ನು ಅರಿತು ನಡೆದರೆ ಸಮಾಜಕ್ಕೆ ಒಳಿತು. ಇನ್ನೊಂದು ವಚನವನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಓದಿದರೇನು ಕೇಳಿದರೇನು ಆಸೆ ಅಳಿಯದು ರೋಷ ಬಿಡದು, ಮಜ್ಜನಕ್ಕೆ ನೀಡಿ ಫಲವೇನು ವಚನಾರಂಭ ನುಡಿಯ ಕಲಿತವರೆಲ್ಲ ಅನುಭಾವಿಗಳಪ್ಪರೇ, ಅಷ್ಟ ಷಷ್ಠಿ ತೀರ್ಥಂಗಳ ಮೆಟ್ಟಿದವರೆಲ್ಲ ತೀರ್ಥವಾಸಿಗಳಪ್ಪರೇ, ಅಷ್ಟವಿಧಾರ್ಚನೆ ಷೋಡಶೋಪಚಾರವು ಮಾಡಿದವರೆಲ್ಲ ಲಿಂಗಾರ್ಚಕರಪ್ಪರೇ. ಎಂತಹ ಮಾತಲ್ಲ! ಲಾಂಛನವು ಹೊತ್ತು
1: ಕಾಂಚನಕ್ಕೆ ಕೈ

0: ನೀಡುವ ಜಗವಂಡರ ಮೆಚ್ಚ, ಇನ್ನೊಂದು ಬಾರಿ ಲಾಂಛನವ ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗವೆಂಡರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಎಂತಹ ಮಾತು! ಓದಿದಾಕ್ಷಣ ಅಥವಾ ಕೇಳಿದಾಕ್ಷಣ ಆಸೆ ರೋಷ ಹೋಗುವುದಿಲ್ಲ ಎನ್ನುತ್ತಾರೆ. ವಚನಗಳನ್ನು ಕಲಿತರೆ ಅನುಭವ ಬರುವುದಿಲ್ಲ ಎನ್ನುತ್ತಾರೆ. ಬರೀ ಕೇವಲ ತೀರ್ಥಕ್ಷೇತ್ರಗಳಿಗೆ ಹೋದಾಕ್ಷಣ ಸುಕೃತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿದವರೆಲ್ಲ ಲಿಂಗಾರ್ಚಕರು ಎನ್ನಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗಾಗಿ ಸಮಾಜದಲ್ಲಿ ಅನೇಕ ಜನ ಲಿಂಗವನ್ನ ಕಟ್ಟಿಕೊಂಡು ಮೋಸ ಮಾಡುವವರನ್ನ ಕಂಡಿದ್ದೇನೆ ಎನ್ನುವ ಕ್ರೋಧ ಕೋಪ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ಒಂದೆಡೆ ಹೇಳುತ್ತಾರೆ, ಕಾವಿಕಾಶ ಎಂಬರ ಜಡಮಣಿ ಮಾಲೆ ವಿಭುಕ್ತಿ ರುದ್ರಾಕ್ಷ್ಯ ಧರಿಸಿದರೇನು ಜಂಗಮನಾಗಬಲ್ಲನೆ. ಸಾಕಾರದಲ್ಲಿ ಸನ್ನುಮತನಲ್ಲ, ನಿರಾಕಾರದಲ್ಲಿ ನಿರುತನಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ, ತುರುಬು ಜೋಡು ಜಡೆ ಭೋಳೆನ್ನದೆ ಅರಿವುಳ್ಳಾತನೆ ಜಂಗಮ, ಅರಿವಿಲ್ಲದವ ವೇಷಧಾರಿ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಹೌದಲ್ಲವೇ, ಕೇವಲ ವೇಷವ ಧರಿಸಿದರೆ ಜಂಗಮನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಸಾಕಾರ ನಿರಾಕಾರದಲ್ಲಿ ಪರಮಾತ್ಮನನ್ನು ಕಾಣಬೇಕು, ಅದರ ಪರಿಣಾಮ ಅವನಲ್ಲಿ ತೋರಬೇಕು, ಅರಿವು ಮೂಡಿ ಬರಬೇಕು. ಅರಿವಿನ ಶಕ್ತಿಯನ್ನೇ ಜಂಗಮನಿರವರಲ್ಲೇ ಹೊರತು ಅರಿವಿಲ್ಲದ ಕೇವಲ ವೇಷಧಾರಿ ಅವನು ಅಂಧಕಾರದಲ್ಲಿರುತ್ತಾನೆ ಹೊರತು ಜಂಗಮನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಚನ ವಿಚಾರ ಸಾಗುವುದನ್ನು ಕಾಣಬಹುದು. ಯಾರಿಗೆ ಚನ್ನಬಸವಣ್ಣನ ವಿಚಾರಧಾರೆ ಇಷ್ಟವಾಗುತ್ತದೋ ಅವರು ವಚನ ಸಾಹಿತ್ಯಗಳನ್ನ ಮತ್ತಷ್ಟು ಓದಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೊನೆಯದಾಗಿ ಚನ್ನಬಸವಣ್ಣ ಹೇಳ್ತಾರೆ, ಕೊನೆಯದಾಗಿ ನಾವು ಇಷ್ಟಾದರೂ ಮಾಡೋಣ ಎನ್ನುವುದು ಅವರ ಕಲ್ಪನೆಯಾಗಿದೆ. ಅವರು ವಚನದ ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗೆಕ್ಕುವುದು, ಅದೇ ರೀತಿ ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಘಯ್ಯನ ಶರಣರ ಅನುಭವ ಮಾಡಬಹುದು ಎಂದು ಹೇಳುತ್ತಾರೆ. ಹೌದು, ನಾವು ಹೇಗೆ ಸ್ನಾನ ಮಾಡಿ ನಮ್ಮನ್ನು ಶುಚಿ ಮಾಡಿಕೊಳ್ಳುತ್ತೇವೋ, ನಮ್ಮ ಬಟ್ಟೆಗಳನ್ನ ಮಡಿ ಮಾಡಿಕೊಳ್ಳುತ್ತೇವೋ, ಅದೇ ರೀತಿ ಶರಣರ ಅನುಭವದಲ್ಲಿ ನಾವು ಬೆರೆತು ನಮ್ಮ ಅಂತರಂಗ ಬಹಿರಂಗಗಳನ್ನ ಶುದ್ಧ ಮಾಡಿಕೊಳ್ಳೋಣ ಎನ್ನುವ ವಿಷಯವನ್ನ ತಮ್ಮ ಮುಂದೆ ಇರಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.

ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಅಂಜಲಿ, ಲಕ್ಷ್ಮಿ, ರಾಜು, ನೀಲವೇಣಿ, ತೋಪನಾಯಕರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಕುಸುಮ ಆಯರಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಬ್ಬಹಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಕುಸುಮ ಐರಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನವನ್ನು ಪರಿಚಯಿಸ್ತಾ ಇದ್ದೇನೆ. ಸಾಹಿತಿ ಕುಸುಮ ಐರಳ್ಳಿ ನಮ್ಮ ನಡುವಿನ ಪ್ರಸಿದ್ಧ ಪತ್ರಕರ್ತೆ, ಅಂಕಣಕಾರ್ತಿ, ಧಾರಾವಾಹಿಗಳ ಸಂಭಾಷಣೆ ರಚನೆಕಾರರು. ಇದರೊಂದಿಗೆ ಸಾಮಾಜಿಕ ಪ್ರಜ್ಞೆ ಜಾಗೃತಗೊಳಿಸುವ ಸಾಮಾಜಿಕ ಹೋರಾಟಗಾರ್ತಿಯೂ ಹೌದು. ಯೋಳ್ತಿನ್ ಕೇಳಿ, ದಾರಿ, ಕಪಿಲೆ ಕಂಡ ಕಥೆಗಳು, ಯೋಳ್ಕೊಳಕ್ಕೊಂದೂರು ಕೃತಿಗಳ ಮೂಲಕ ಕನ್ನಡ ಜನಮಾನಸದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ಕಪಿಲೆ ಕಂಡ ಕಥೆಗಳು ಕುಸುಮ ಐರಳ್ಳಿಯವರ ಮೊದಲ ಕಥಾ ಸಂಕಲನ. ಸಂಕಲನ ಮೊದಲನೆಯದೇ ಆದರೂ ಕಥೆಗಳು ಮಾತ್ರ ಪ್ರಬುದ್ಧತೆಯನ್ನು ಸಾಧಿಸಿರುವ ಅನುಭವ ನೀಡುತ್ತದೆ. ಓದುಗರಿಗೆ ಹೊಸ ಭರವಸೆ ಮತ್ತು ಒಳನೋಟಗಳನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾದ 12 ಕಥೆಗಳು ಈ ಸಂಕಲನದಲ್ಲಿವೆ. ಕಥೆ ಎಂದರೇನು ಎಂಬುದಕ್ಕೆ ಕಥೆಗಳ ಓದಿಗೂ ಮುನ್ನ ಕುಸುಮ ಅವರು ನಿರೂಪಿಸುವ ವಿವರಣೆ ಅರ್ಥಪೂರ್ಣವೂ ಜೀವನ ಸತ್ಯವೂ ಆಗಿದೆ. ಕಥೆ ಎಂಬುದು ಒಳಲೋಕ ಬಗೆದಾಗ ಕಾಣುವ ನೋಟ, ಬದುಕು ಕೊಡುವ ಆಘಾತಗಳಿಂದ ಕಾಣುವ ಬೆಳಕನ್ನು ಕಾಣಿಕೆಯನ್ನು ದೀಪವಾಗಿಸಿ ದಾಟಿಸಲು ಕಂಡುಕೊಂಡ ದಾರಿ. ಕಥೆ ನಮ್ಮನ್ನು ಈ ಜಗತ್ತಿನಲ್ಲಿರುತ್ತಲೇ ಈ ಜಗತ್ತಿನಿಂದ ಕೆಲಹೊತ್ತಾದರೂ ಬೇರೆಡೆಗೆ ಹೊಯ್ಯುವ ಮಾಯಾಚಾಪೆ, ಒಂದು ದಿವ್ಯೌಷಧ. ಕಲೆ ಮತ್ತು ಆಧ್ಯಾತ್ಮ ಎರಡೂ ಮನುಷ್ಯರ ವೈಯಕ್ತಿಕ ಸಂಕಟಗಳನ್ನು ಲೋಕದ ಪ್ರಶ್ನೆಗಳಾಗಿಸುವ, ಉತ್ತರ ಹುಡುಕುವ, ಸಂಕಟಗಳನ್ನು ಸಾಂತ್ವನವಾಗಿಸುವ ಪ್ರಕ್ರಿಯೆಗಳು. ಕಥೆಗಳ ಕುರಿತಾದ ಈ ಆತ್ಮೀಯ ನಿರೂಪಣೆಯನ್ನು ಓದದೆ ಕಥೆಗಳ ಕಡೆಗೆ ಕಣ್ಣು ಹೊರಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಥೆಗಳ ಓದನ್ನು

ಉತ್ತೇಜಿಸುವ ಈ ಮಾತುಗಳು ಬರಿಯ ಮಾತುಗಳಾಗಿರದೆ ಜೀವನ ಮೀಮಾಂಸೆಯಾಗಿದೆ. ಕಪಿಲಾ ನದಿ ಪಾತ್ರಕ್ಕೆ ಹತ್ತಿರವಿರುವ ಕುಸುಮ ನದಿಯ ಏರಿಳಿತಗಳನ್ನು ನೋಡುತ್ತಲೇ ಬೆಳೆದಂತಹ ಕುಸುಮ ಬಾಲೆ. ಬದುಕಿನ ಸಮಸ್ತವನ್ನೂ ಕಾಣುವ ಕಪಿಲೆ ಕಥೆಗಾರ್ತಿಗೆ ಭಾವಬಂಧದ ಸೇತು. ಆದುದರಿಂದ ಅದೊಂದು ನದಿಯಷ್ಟೇ ಅಲ್ಲ, ನಮ್ಮ ನಡುವಿನ ಅಂತಃಸಾಕ್ಷಿ, ಮನಸ್ಸಿನ ನಿರಾಳಕ್ಕೊಂದು ವೇದಿಕೆ. ಕಥಾ ಸಂಕಲನಕ್ಕೆ ಇದೇ ಶೀರ್ಷಿಕೆಯನ್ನು ಇಟ್ಟಿದ್ದು ಈ ಕಾರಣಕ್ಕೆ. ಕಪಿಲೆ ಅನ್ನೋದು ಕೇವಲ ನದಿಯ ಹೆಸರಲ್ಲ, ಅದು ಇಡೀ ಸಂಕಲನದ ಸಾಕ್ಷಿ ಪ್ರಜ್ಞೆ. ನದಿ ಅಂದರೆ ಬರೀ ನೀರೇ ಅಲ್ಲ. ಕುಸುಮ ಹೇಳ್ತಾರೆ, ಪ್ರತಿ ನದಿಗೂ ಅದರದ್ದೇ ಗುಣ ಸ್ಪರ್ಶ ಇದೆ ಅಂತ ನಾನು ನಂಬ್ತೇನೆ. ಎಷ್ಟು ಹೊತ್ತಾದರೂ ಕಳಿಬಹುದು ಹರುವು ನೋಡುತ್ತಾ. ಕಪಿಲೆ ಅಂದರೆ ನನಗೆ ಬಹಳ ಪ್ರೀತಿ, ಅವಳು ನನ್ನ ಬದುಕಿನ ಒಡನಾಡಿ, ಇಲ್ಲಿನ ಎಲ್ಲ ಕಥೆಗಳ ಬದುಕು. ಭಾಷೆ ಕಪಿಲೆಯ ಹರಿವಿನ ಸುತ್ತಲೂ, ಹಾಗಾಗಿ ಇವು ಕಪಿಲೆ ಕಂಡ ಕಥೆಗಳು. ಮಹಿಳೆಯರು ಬರೆದ ಕಥೆ ಕಾದಂಬರಿಗಳಲ್ಲಿ ಹೆಣ್ಣೆ ಕೇಂದ್ರ, ಬೇರೆ ದೃಷ್ಟಿಕೋನಗಳು ತೀರಾ ಕಡಿಮೆ ಅನ್ನುವ ಆಪಾದನೆಯನ್ನು ಪಕ್ಕಕ್ಕೆ ಸರಿಸಿರುವ ಕುಸುಮಾರವರ ಕೆಲವು ಕಥೆಗಳು ಮಹಿಳೆಯರು ಬರೆದ ಕಥೆಗಳಲ್ಲಿ ಹೆಣ್ಣೆ ಕೇಂದ್ರ ಯಾಕಾಗಬಾರದು ಅನ್ನುವ ಹಾಗೆ ಪ್ರಶ್ನೆ ಮಾಡೋ ಹಾಗಿದೆ. ಆದರೆ ಆಚೆಗೆ ಗಂಡು ಗಂಡಿನ ಅಂತರಂಗ, ಗಂಡಿನ ಅಂತಃಸಾಕ್ಷಿ, ಗಂಡಿನ ನಿರ್ಧಾರ, ತಳಮಳ, ಪ್ರತಿಭೆ, ಗಂಡಿನ ಜಾಣ್ಮೆಯನ್ನೂ ಕೇಂದ್ರೀಕರಿಸಿ ಕಥೆಗಳನ್ನು ಬರೆದಿದ್ದಾರೆ. ಈ ಅರ್ಥದಲ್ಲಿ ಹೆಣ್ಣು ಗಂಡು ಇಬ್ಬರನ್ನ ಸಮಾನವಾಗಿ ನೋಡಿರುವ ದೃಷ್ಟಿಕೋನ ಈ ಸಂಕಲನದಲ್ಲಿ ಇದೆ. ಕಪಿಲೆ ಕಂಡ ಕಥೆಗಳು ಸಂಕಲನದಲ್ಲಿ 12ಕ್ಕೆ 12 ಕಥೆಗಳು ಚೆನ್ನಾಗಿದೆ. ಅಂದರೆ ಓದುಗರನ್ನು ಬಿಡದೆ ಓದಿಸುವ ಕಥೆಗಳು ಇಲ್ಲಿವೆ. ವಿಭಿನ್ನ ದೃಷ್ಟಿಕೋನದ ವೈವಿಧ್ಯ ವಸ್ತುವನ್ನು ವಾಸ್ತವಕ್ಕೆ ತಾಗಿಸಿ ಹೇಳುವ ಗುಣ ಇಲ್ಲಿನ ಪ್ರತಿ ಕಥೆಗಳಿಗೆ ಇದೆ. ಈ ಸಂಕಲನದ ಮೊದಲನೇ ಕಥೆಯೇ ಬಹುತೇಕವಾಗಿ ಎಲ್ರಿಗೂ ಮೆಚ್ಚುಗೆಯಾಗೋ ಕಥೆ. ಸ್ಯಾಮಿಗೆ ಉಪ್ಪಿಟ್ಟು ಹೆಸರಿನ ಈ ಕಥೆ ನಾಗಕ್ಕ ಅನ್ನುವ ಕಥಾನಾಯಕಿಯ ಮನದ ಬಯಕೆಯಿಂದ ಆರಂಭ ಆಗಿ ಹಳ್ಳಿಯ ಮದುವೆ ದಿಬ್ಬಣಗಳನ್ನೆಲ್ಲ ಸುತ್ತಿ ನಗರಕ್ಕೆ ಬಂದು ಸುತ್ತಾಡಿ ನಗರ ಸಂಸ್ಕೃತಿಯ ಆಹಾರಗಳನ್ನೆಲ್ಲ ಪರಿಚಯಿಸಿ ಅದರೊಂದಿಗೆ ಆಹಾರ ರಾಜಕಾರಣ ಆಗ್ತಾ ಇರ್ತಕ್ಕಂತಹ ಸೂಕ್ಷ್ಮತೆಯನ್ನು ತಟ್ಟಿಕೊಂಡು ಮತ್ತೆ ಊರು ಸೇರುವವರೆಗೆ ಸಾಗತ್ತೆ. ನಾಲಿಗೆ ರುಚಿಯಿಂದ ಆಹಾರ ರಾಜಕಾರಣದವರೆಗೆ ವಿಸ್ತಾರಗೊಳ್ಳುವ ಈ ಕಥೆ ರುಚಿ ಅಭಿರುಚಿ ಭಾವರುಚಿಗಳನ್ನು ಬೆಸೆಯುತ್ತಾ ಸಾಗುವ ವಿಶೇಷವಾದಂತಹ ಕಥೆ. ನಾಗಕ್ಕ ಅನ್ನುವಂತಹ ಕಥಾನಾಯಕಿ ಹಳ್ಳಿಯಲ್ಲಿದ್ದ ಮಾತ್ರಕ್ಕೆ ಹಳ್ಳಿಯ ಜನ, ಅದರಲ್ಲೂ ಹೆಣ್ಣುಮಕ್ಕಳು ರುಚಿ ವೈವಿಧ್ಯತೆಯಿಂದ ದೂರ ಉಳಿಬೇಕು ಅಂತ ಏನಿಲ್ಲ. ನಗರದವರಿಗೆ ಹೇಗೋ ಹಾಗೆ ವಿವಿಧ ರುಚಿಗಳು ಗ್ರಾಮೀಣರಿಗೂ ಉಂಟು ಅನ್ನುವ ಮೆಚ್ಚುಗೆಯ ಸತ್ಯವನ್ನು ಸರಳವಾಗಿ ನಿರೂಪಿಸಿರುವ ಈ ಕಥೆಯ ಗತಿ ಎಲ್ರಿಗೂ ಇಷ್ಟ ಆಗುತ್ತೆ. ನೀರಿನ ಋಣ, ಮಣ್ಣಿನ ಋಣಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವ ನಾವು ನಮ್ಮ ನದಿ ತಟ, ಅಲ್ಲಿನ ಮಣ್ಣಿನ ಗುಣ ಮತ್ತು ಪ್ರಕೃತಿಯ ಒಡನಾಟದಿಂದ ನಮ್ಮದೇ ಬದುಕಿನ ನಡೆಯನ್ನು ರೂಪಿಸ್ಕೊಂಡಿರ್ತೇವೆ. ಈ ನಡವಳಿಕೆ ವಿಸ್ತಾರವಾದ ಜಗತ್ತಿನೊಂದಿಗೆ ಬೆರೆತಾಗ ಕೆಲವು ಸಮಯ ಬದಲಾಗಬಹುದು. ಆ ಊರಿನ ನಡವಳಿಕೆಗೆ ಒಗ್ಗಲಾರದೆ ಊರಿಗೆ ಮರಳಬಹುದು. ಬದಲಾದರೂ ನಾವು ನಾವಾಗೆ ಉಳಿಯಬಹುದು. ಹೀಗೆ ಬಹುರೀತಿಯ ಬದಲಾವಣೆಗೆ ತೆರೆದುಕೊಳ್ಳೋದಕ್ಕೆ ಅವಕಾಶ ನೀಡುತ್ತೆ. ಇಲ್ಲಿನ ಅನೇಕ ಪಾತ್ರಗಳು ಹಳ್ಳಿ ಮತ್ತು ನಗರಗಳ ನಡುವೆ ಬದುಕು ಕಟ್ಟಿಕೊಳ್ಳಲು ನಡೆಸುವ ಹೊಯ್ದಾಟ ಹೋರಾಟಗಳಿಗೆ ಸಾಕ್ಷಿಯಾಗಿದೆ. ಹಳ್ಳಿಯಲ್ಲಿದ್ದಂಥ ಸಾವಿತ್ರಿ ನಗರದ ಸೀಮಾ ಆದ ಸೀಮೋಲ್ಲಂಘನ ಕಥೆ, ಸಾಮಾಜಿಕ ಜಾಲತಾಣಗಳ ದೆಸೆಯಿಂದ ಫೇಮಸ್ ಆದ ಶಂಕರ್ ಟೀ ಸ್ಟಾಲ್, ರಾಹುಲ್ಲಾ ಕಥೆಗಳು, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿ ಸ್ವತಃ ಕಷ್ಟಕ್ಕೆ ಸಿಲುಕುವ ಧರ್ಮಣ್ಣನಂತಹ ಪ್ರಬುದ್ಧ ಪಾತ್ರ ಇರುವ ಬಾಳಿಗೊಂದು ನಂಬಿಕೆ ಕಥೆಗಳು ಈ ಜಾಡ್ನಲ್ಲಿ ಸಾಗುತ್ತೆ. ಕಪಿಲೆ ಕಂಡ ಕಥೆಗಳು ಕೇವಲ ಕಲ್ಪಿತ ಕಥೆಗಳಾಗದೆ ಜೀವನ ಪ್ರೀತಿಯ ರೂಪಕಗಳಾಗಿ ಬೆಳೆಯುತ್ತಾ ಹೋಗುತ್ತೆ. ಇಲ್ಲಿನ ಪಾತ್ರ ವಸ್ತುಗಳೆಲ್ಲ ನಮ್ಮ ನಡುವಿನ ಜೀವಂತಿಕೆಯ ಸಂಗತಿಗಳಾಗಿ ತೆರೆದುಕೊಳ್ಳುತ್ತಾ ನಮ್ಮೊಂದಿಗೆ ಹೆಜ್ಜೆ ಇಡುತ್ತಲೇ ಸಾಕ್ತವೆ. ನೈಜತೆಗೆ ವಾಸ್ತವಕ್ಕೆ ಹತ್ತಿರವಿರುವ ಇಲ್ಲಿನ ಎಲ್ಲ ಕಥೆಗಳು ಓದುವ ಪ್ರತಿಯೊಬ್ಬ ಓದುಗನವೂ ಆಗ್ತವೆ. ಹಾಗಾಗಿ

ಕಪಿಲೆ ಕಂಡ ಕಥೆಗಳು ಸದಾ ನಮ್ಮೊಂದಿಗೆ ಪ್ರವಹಿಸುತ್ತಲೇ ಇರ್ತವೆ. ಕಥೆಗಳು ಮತ್ತು ಪಾತ್ರಗಳನ್ನು ನೆನೆದಾಗಲೆಲ್ಲ ತಣ್ಣನೆಯ ಆನಂದ ನೀಡ್ತಾ ಇರ್ತವೆ. ಕಥೆಗಳ ನಿರೂಪಣೆಗೆ ಬಳಕೆಯಾಗಿರುವ ಭಾಷೆಯಂತೂ ಕುಸುಮ ಅವರ ಸಿಗ್ನೇಚರ್ ಶೈಲಿಯಾಗಿದೆ. ಗ್ರಾಮೀಣ ಭಾಷೆಯ ಸೊಗಡು ಕಥೆಯ ಗುಣಮೌಲ್ಯವನ್ನು ಸತ್ವಶಾಲಿಯಾಗಿ ಇಟ್ಟಿದೆ. ಸರಳವಾದ ನಿರೂಪಣೆ ಉಳ್ಳಂತಹ ಇಡೀ ಸಂಕಲನದ ಕಥೆಗಳು ಭಾಷೆಯ ಶಕ್ತಿಯಿಂದ ವಿಶೇಷತೆಯ ಮೆರಗನ್ನು ಪಡೆದಿದೆ. ಬಸ್ ಬಂದದ ಅತ್ಕಳಿ ಬನ್ನಿ, ಬ್ಯಾಡ ಕಣ್ ಕೂಸೆ, ಮನುಷ್ಯ ಬದುಕದು ಮಾನಕ್ಕೆ ಸಲುವಾಗಿ ಅಲ್ವಾ ಕೂಸೈ, ಯೋಳವ ನೀನೇ ಯೋಳವ, ಇಂತಹ ನೂರಾರು ವಾಕ್ಯಗಳು ಗ್ರಾಮ್ಯ ಭಾಷೆಯ ಸೊಗಸನ್ನು ತೆರೆದಿಡ್ತಾ ಇಡೀ ಸಂಕಲನದ ಸೊಗಸಿಗೆ ಕಾರಣವಾಗಿದೆ. ಭಾಷೆಗೆ ಅನುರೂಪವಾದ ಕಥಾ ನಿರೂಪಣಾ ಶೈಲಿ ವಿಶಿಷ್ಟವಾಗಿದೆ. ಸಂಕೀರ್ಣತೆಗಳಿಲ್ಲದೆ ಕಥೆಗಳ ವಿಷಯ, ವಸ್ತು ಮತ್ತು ಪಾತ್ರಗಳು ಓದುಗನ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತವೆ. ಕುಸುಮ ಐರಳ್ಳಿಯವರ ಈ ಕಥಾ ಪಯಣ ಹೀಗೆ ನಿರಂತರವಾಗಿ ಸಾಗಲಿ. ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಇನ್ನಷ್ಟು ಹೊಸ ಕಥೆಗಳು ಕೊಡುಗೆಯಾಗಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಶುಭಾಶಯಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುಸುಮ ಹಾಯರಹಳ್ಳಿ ಅವರ ಕಪಿಲೆ ಕಂಡ ಕಥೆಗಳು ಕಥಾ ಸಂಕಲನದ ಪರಿಚಯ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 23ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಲ್ಪ ಬುದ್ಧಿಗಳಿಗೆ ದೊರೆಯುವಂಥ ಫಲವು ನಾಶವುಳ್ಳತಕ್ಕಂಥದ್ದು. ಅದೇ ದೇವತೆಗಳನ್ನು ಭಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಇನ್ನು ನನ್ನನ್ನು ಭಜಿಸುವರು ನನ್ನನ್ನೂ ಪಡೆಯುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ಯಥಾ ಭಾವ ತಥಾ ದೃಷ್ಟಿಹಿ, ಯಥಾ ದೃಷ್ಟಿಹಿ ತಥಾ ಭಾವ ಅನ್ನುವಂಥ ಒಂದು ಸಂಸ್ಕೃತದ ಮಾತಿನಂತೆ ಅದು ಪೂರಕವಾಗಿ ಕೃಷ್ಣ ಹೇಳ್ತಿದ್ದಾನೆ. ಅಥವಾ ಕೃಷ್ಣನ ಈ ಮಾತಿನಂತೆ ಈ ಸಂಸ್ಕೃತದ ಒಂದು ಮಾತು ಉದ್ಭವ ಆಗಿದೆ ಅಂತಲೇ ನಾವು ಹೇಳಬೇಕು. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಾವು ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ, ನಾವು ಯಾವುದನ್ನು ಸದಾಕಾಲ ನೆನಪಿಸ್ಕೊಳ್ತಾ ಇರ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ದೇವರೇನೋ ಇವರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದರೆ ಇದನ್ನು ಕೇಳುವವರು ಅಲ್ಪ ಬುದ್ಧಿಗಳು. ಅವರಿಗೆ ಜೀವನದಲ್ಲಿ ಯಾವುದು ಶ್ರೇಷ್ಠವಾದುದು ಮತ್ತು ಯಾವುದು ಗೌಣವಾದುದು ಎಂಬುವುದು ಗೊತ್ತಿಲ್ಲ. ವಜ್ರದ ಗಣಿಯ ಹತ್ತಿರ ಕುಳಿತು ವಜ್ರ

ಹಿಡಿದು ಗಾಜಿನ ಚೂರನ್ನ ಹುಡುಕ್ತಾ ಇದ್ದಾರೆ. ಇದು ಒಂದು ರೀತಿ ಹೆಂಗೆ ಆಗತ್ತೆ ಅಂತಂದ್ರೆ, ದೊಡ್ಡ ಒಂದು ದೊರೆಯ ಸನ್ನಿಧಿಯಲ್ಲಿ ನಿಂತ್ಕೊಂಡು ನಿನಗೆ ಏನು ಬೇಕು ಅಂತ ಕೇಳಿದ್ರೆ ಒಂದೆರಡು ಬದನೆಕಾಯಿ ಕೇಳು ಕೊಡು ಅಂತ ಹೇಳಿ ಕೇಳ್ದಂಗೆ ಆಗತ್ತೆ. ದೊಡ್ಡ ದೊರೆ ಅವನು, ಅವನ ಸನ್ನಿಧಿಯಲ್ಲಿ ನಾವು ನಿಂತ್ಕೊಂಡು ನಮಗೊಂದು ಜಮೀನ್ದಾರಿಕೆಯನ್ನೇ ಕೊಡಬಲ್ಲ, ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಡಬಲ್ಲ. ಆದರೆ ಅದನ್ನೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದಂತ ಎರಡು ಬದನೆಕಾಯಿ ಕೊಡು ಸಾಕು ಅಂಥೇಳಿ ನಾವು ಕೇಳ್ತಾ ನಿಂತ್ಬಿಡ್ತೀವಿ. ಅದಕ್ಕೋಸ್ಕರನೇ ಕೃಷ್ಣ ಹೇಳ್ತಿರೋದು, ನೀನು ಏನನ್ನು ಬೇಡ್ತೀಯೋ ದೊಡ್ಡದಾದದನ್ನೇ ಬೇಡ್ಕೋ ಅಂತ. ಹಾಗಂತೇಳಿ ನನಗೊಂದು ಪುಟ್ಟ ಮನೆ ಕೊಡು ಅಂತ ಹೇಳೋರು ನನಗೊಂದು ದೊಡ್ಡ ಬಂಗ್ಲೆ ಕೊಡು ಅಂತಲೋ, ಅಥವಾ ನನಗೊಂದು ಚಿಕ್ಕ ಕಾರ್ ಸಿಕ್ಕಿದ್ರೆ ಸಾಕು ಅಂತ ಇದ್ದವಂಥವ್ರು BMW ಕಾರನ್ನು ಕೇಳಿ ಅಂತಲ್ಲ. ನಾವು ಲೌಕಿಕ ವಸ್ತುಗಳಿದೆಯಲ್ಲ ಈ ಪ್ರಪಂಚದಲ್ಲಿ, ಆ ಎಲ್ಲ ಲೌಕಿಕ ವಸ್ತುಗಳು ಅಲ್ಪ ಬುದ್ಧಿಯುಳ್ಳಂಥ ವಸ್ತುಗಳು, ಅವೆಲ್ಲ ಒಂದು ಕನಿಷ್ಠ ವಸ್ತುಗಳಿದ್ದಂಗೆ. ದೇವರು ನಮಗೆ ಯಾವ ವಸ್ತುಗಳು ಬೇಕೋ ಅದನ್ನು ಕೊಡ್ತಾನೆ ನಿಜ, ಆದರೆ ದೇವರು ನೀಡುವಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಆ ದೇವರನ್ನೇ ನಮ್ಮವರನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅದಿನ್ನೆಷ್ಟು ಶ್ರೇಷ್ಠವಾಗಿರಬಹುದು ಅಲ್ವಾ? ಹಾಗಾಗಿಯೇ ಅಲ್ಪ ಬುದ್ಧಿಗಳಿಗೆ ಯಾವುದನ್ನು ಭಗವಂತನಿಂದ ಬೇಡುತ್ತೇವೆಯೋ ಅದು ನಾಶವುಳ್ಳದ್ದು, ಅಂದರೆ ನಾಶ ಇದೆ ಅದಕ್ಕೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂತಹ ಪ್ರಿಯವಾದ ವಸ್ತುವಿನ ಹಿಂದೆ ಕೇಳದ ಅಪ್ರಿಯವಾದುದು ಬರುತ್ತೆ, ಅದನ್ನು ನಾವು ತ್ಯಜಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕೆ ಕೈ ಒಡ್ಡಿದರೆ ಮತ್ತೊಂದನ್ನು ಸ್ವೀಕರಿಸಲೇಬೇಕಾಗಿದೆ. ಪ್ರಿಯ ಅಪ್ರಿಯ ಅಂಥೇಳಿ ಬೇರೆ ಬೇರೆ ಇಲ್ಲ, ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಭಾಗಗಳು. ಎಂತಹ ಪ್ರಿಯವಾದ ವಸ್ತುವನ್ನೇ ಆಗಲಿ ನಾವು ಪಡೆದ್ರೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಥವಾ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ನಾವು ಎಂಥ ದೊಡ್ಡ ಐಷಾರಾಮಿ ಬಂಗಲೆಯನ್ನೇ ಕಟ್ಟಿಸ್ಕೊಂಡಿರ್ಬೋದು, ಎಷ್ಟೇ ದೊಡ್ಡ ದೊಡ್ಡದಾದಂಥ ಚಿನ್ನವನ್ನೇ ಪಡ್ಕೊಂಡಿರ್ಬೋದು, ಅಥವಾ ಎಂತೆಂಥ ವಸ್ತುಗಳು ನಮ್ಮ ಬಳಿ ಇರಬಹುದು, ಅದೆಷ್ಟೋ ಪಾರಂಪರಿಕ ವಸ್ತುಗಳಿರ್ಬೋದು, ಅಥವಾ ತುಂಬ ಹಳೆಯ ಕಾಲದ ರಾಜಮನೆತನದ ಒಂದು ವಸ್ತುಗಳೇ ಇರಬಹುದು. ಎಷ್ಟೇ ಪ್ರಿಯವಾದ ಎಷ್ಟೇ ಮೌಲ್ಯ ಉಳ್ಳಂಥ ಒಂದು ವಸ್ತುಗಳನ್ನು ನಾವು ನಮ್ಮ ಬಳಿ ಇಟ್ಕೊಂಡ್ರೂ ಕೂಡ ನಮ್ಮ ಜೀವ ಹೋದ ಕೂಡಲೇ ನಾವು ಅದನ್ನೆಲ್ಲ ಬಿಟ್ಟು ಹೋಗಬೇಕು. ಯಾರೂ ಕೂಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ಪ್ರಿಯವಾದುದನ್ನು ನಾವು ಪಡ್ಕೊಳ್ತಾ ಇರೋವಾಗಲೇ ಅದರ ಹಿಂದೆ ಇರುವಂತಹ ಅಪ್ರಿಯವಾದದ್ದು ನಮಗೆ ಕಹಿಯಾಗಿ ತೋರ್ತಾ ಹೋಗುತ್ತೆ. ಅದನ್ನು ಬಿಸಾಡೋದಕ್ಕೂ ಆಗೋದಿಲ್ಲ, ಅದನ್ನು ಗೊಣಗಾಡಿಕೊಂಡು ನುಂಗಲೇಬೇಕಾಗತ್ತೆ. ಹಾಗಾಗಿ ಇತರ ದೇವತೆಗಳನ್ನು ಆರಾಧಿಸುವವರು ಆ ದೇವತೆಗಳನ್ನು ಹೊಂದುತ್ತಾರೆ. ಅವರು ಕಳೆದುಕೊಂಡ ವಸ್ತುಗಳನ್ನು ಈಗ ಭರ್ತಿ ಮಾಡಬೇಕಾಗಿದೆ. ಅದಕ್ಕಾಗಿಯೇ ಪದೇ ಪದೇ ಅಲ್ಲಿಗೆ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿಗೆ ಹೋಗುವುದು ಕೂಡ ಅದೇನು ದೇವರ ಮೇಲಿನ ಪ್ರೀತಿಯಿಂದಲ್ಲ, ತಮ್ಮ ಭೋಗ ವಸ್ತುಗಳು ರಿಪೇರಿಗೆ ಬಂದಿವೆ, ಅದಕ್ಕೆ ಒಂದು ರೀತಿ ಸ್ಪೇರ್ ಪಾರ್ಟ್ಸ್ಗಳು ಈ ಪ್ರಪಂಚದ ಗುಜುರಿಯಲ್ಲಿ ಸಿಕ್ಕೋದಿಲ್ಲ, ಅದಕ್ಕಾಗಿಯೇ ದೇವರ ಬಳಿಗೆ ಹೋಗ್ತಾರೆ. ಆದರೆ ಭಗವಂತನನ್ನು ಪ್ರೀತಿಗಾಗಿ ಪ್ರೀತಿಸುವ ಭಕ್ತ ಮಾತ್ರ ಭಗವಂತನೆಡೆಗೆ ಹೋಗ್ತಾನೆ. ಅವನಿಂದ ಆ ಭಗವಂತನಿಂದ ಏನನ್ನೂ ಯಾಚಿಸುವುದಕ್ಕೆ ಹೋಗೋದಿಲ್ಲ, ಅವನಿಗೆ ದೇವರೇ ಬೇಕಾಗಿರುವಂಥದ್ದು, ಅವನ ಖಜಾನೆಯೊಳಗೆ ಇರುವಂಥ ಚೂರುಪಾರುಗಳಲ್ಲ. ಹಾಗಾಗಿ ಅನ್ಯ ದೇವತಾ ಭಕ್ತರು ಇಲ್ಲಿ ಅವಿವೇಕಿಗಳೆಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಅವರಿಗೆ ಸಿಗುವ ಫಲವೂ ಕೂಡ ಅಶಾಶ್ವತ, ಶಾಶ್ವತ ಅಲ್ಲ. ಹಾಗಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರು ನನ್ನನ್ನೇ ಸೇರುತ್ತಾರೆ ಎಂದು ಹೇಳ್ತಾ ಇರುವಂಥ ಅರ್ಥ ಇಷ್ಟೇ. ನೀನು ಯಾವುದನ್ನು ಯೋಚನೆ ಮಾಡ್ತಿರ್ತೀಯೋ, ಯಾವುದನ್ನು ಪೂಜಿಸ್ತಾ ಇರ್ತೀಯೋ, ಯಾವುದನ್ನು ಪಡಿಬೇಕು ಅಂಥೇಳಿ ಹಂಬಲಿಸ್ತಿರ್ತೀಯೋ ಅದೇ ನಿನಗೆ ಕೊನೆಯಲ್ಲಿ ಸಿಗುವಂಥದ್ದು. ಹಾಗಾಗಿ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅದನ್ನು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವಂಥ ಸಾಧನೆ ಮಾಡುವವರಿಗೆ ಸಿಗುವಂಥ ಆನಂದ ಶಾಶ್ವತವಾಗಿರುವಂಥದ್ದು. ಅಜ್ಞಾನಿ ಜೀವವು ತನ್ನ ಉಪಾಧಿಗಳಲ್ಲಿ ಮೋಹಗೊಂಡು ಆ ಮೂಲಕ ಸಂಸಾರವನ್ನು ಅನುಭವಿಸಿದ ಹಾಗೆ, ವಿಚಾರವಂತ ಸಾಧಕರು ಪ್ರಾಪಂಚಿಕ ವಸ್ತುಗಳಲ್ಲಿ ನಿಜವಾದ ಸುಖ ಇಲ್ಲ ಎಂಬುದನ್ನು

ಅರಿತು ಅವುಗಳ ಬೆನ್ನಟ್ಟದೇ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೊಳ್ತಾರೆ. ತಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಆತ್ಮನಲ್ಲಿಯೇ ನೆಲೆಸಿಕೊಂಡು ಸ್ವರೂಪಾನಂದದ ನಿಧಿಯನ್ನು ಗಳಿಸ್ತಾರೆ. ಹಾಗಾಗಿ ಗೀತೆಯಲ್ಲಿ ಕೃಷ್ಣನು ನಾನು ಎಂದು ಹೇಳಿದಾಗ ಅದು ನಮ್ಮೆಲ್ಲರ ಆತ್ಮಸ್ವರೂಪವನ್ನು ಸೂಚಿಸುತ್ತದೆಯೇ ಹೊರತು ಕೃಷ್ಣ ಎಂಬ ಭಗವಂತ ಮಾತ್ರ ಅಲ್ಲ. ಆದುದರಿಂದ ಕೃಷ್ಣ ಇಲ್ಲಿ ನನ್ನ ಭಕ್ತರು ನನ್ನನ್ನೇ ಬಂದು ಸೇರುತ್ತಾರೆ ಎನ್ನುವಾಗ ದೇವಕಿಯ ಮಗನಾಗಿ ಅಷ್ಟಮಿ ದಿವಸ ಮಧುರೆಯಲ್ಲಿ ಹುಟ್ಟಿದ ಕೃಷ್ಣನ್ಗಾಗಿ ಹೇಳ್ತಾ ಇರೋ ಮಾತಲ್ಲ ಇದು. ತಾನು ಸಮರ್ಪಕವಾದ ಅಖಂಡ ಬ್ರಹ್ಮನೆಂಬ ಪೂರ್ಣ ಪ್ರಜ್ಞೆಯಿಂದ ಹೇಳ್ತಾ ಇದ್ದಾನೆ ಕೃಷ್ಣ. ಆದುದರಿಂದ ಈ ಹೇಳಿಕೆಯ ಅರ್ಥ ಏನು ಅಂತಂದ್ರೆ, ನೀನು ನನ್ನನ್ನು ಪೂಜಿಸಿದ್ರೆ ನೀನು ನನ್ನನ್ನೇ ಪಡಿತೀಯ ಅನ್ನುವಂಥ ಒಂದು ವಾಕ್ಯದ ಅರ್ಥ ಏನಂತಂದ್ರೆ, ಇಲ್ಲಿ ಆತ್ಮನನ್ನ ತಿಳಿದವನು ಆತ್ಮನೇ ಆಗುತ್ತಾನೆ ಎಂಬಂತೆ. ಆತ್ಮನನ್ನು ತಿಳಿದವನು ಆತ್ಮನನ್ನೇ ಆಗುತ್ತಾನೆ, ಅಥವಾ ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆ. ಹಾಗಾಗಿ ಇಲ್ಲಿ ತನ್ನನ್ನು ತಾನು ತಿಳ್ಕೊಳ್ಬೇಕಾಗಿರೋದು ಪರಮ ಸತ್ಯ ಅನ್ನುವಂಥ ಅಂಶವನ್ನು ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಹೊರತು ಕೇವಲ ಗೋಪಿ ಲೋಲ ಆಗಿರುವಂಥ ಕೃಷ್ಣನನ್ನು ಭಜಿಸಿ ಅಂತಲ್ಲ. ಹಾಗಾಗಿ ತನ್ನನ್ನು ತಾನು ತಿಳಿಬೇಕು ಎಂಬ ಈ ಮಾತಿಗೆ ಮುದ್ದುರಾಮ ಅದು ಯಾವ ಮಾತನ್ನು ಹೇಳ್ತಾ ಇದ್ದಾನೆ, ಅದು ಯಾವ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನುಡಿ ಸತ್ಯ ಬಿಡು ಹಿಂಸೆ ಮರೆ ಮೋಹ ಅದು ಧರ್ಮ, ನುಡಿ ಸತ್ಯ ಬಿಡು

ಹಾಗಾಗಿ ಧರ್ಮದ ಸಿದ್ಧ ರಸಕ್ಕೆ ನಾವು ಸಿದ್ಧಗೊಳಿಸ್ಬೇಕು ಅಂತೇಳಂದ್ರೆ, ನಾವು ಸತ್ಯವನ್ನ ನುಡಿಯಬೇಕು, ಹಿಂಸೆಯನ್ನ ಬಿಡಬೇಕು, ಮೋಹಗಳನ್ನ ಮರೆಯಬೇಕು. ಆಗ ನಾವು ಧರ್ಮವನ್ನ ಪಾಲಿಸ್ದಂಗಾಗತ್ತೆ. ನಯವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ ಅದು ಧರ್ಮ ಹೇಗಾದೀತು? ಸಾರ ಸುಖ ಸಂತಸಕ್ಕೆ ಪರಮ ಪದ ಕದುವೇ ನೆಲೆ. ಹಾಗಾಗಿ ಸತ್ಯ, ಹಿಂಸೆಯನ್ನು ಬಿಡುವಂಥದ್ದು, ಮೋಹವನ್ನು ತ್ಯಜಿಸುವಂಥದ್ದು ಮಾಡಿದಾಗ ನಮ್ಮನ್ನು ನಾವು ಅರಿತುಕೊಳ್ಳುವಲ್ಲಿ ನಾವು ಸಾಫಲ್ಯವನ್ನು ಸಾಧಿಸ್ತೇವೆ. ಅಂಥ ಒಂದು ಸಾಫಲ್ಯಕ್ಕೆ ನಮ್ಮೆಲ್ಲರ ಚಿತ್ತ ಹರಿಯಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

ಇಪ್ಪತ್ತು 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಚಿಪ್ ಗೋಪುರ, ಕಕ್ಕಾಕಾರದ ಫಿಸಿಕ್ಸ್ ಹಾಗೂ ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ.

ಸಲ್ಲಿಸಲು ಹೋದ ಪಾಪದ ನೌಕರರು ಯಾರಾದರೂ ಸತ್ತರೆ, ಇಲ್ಲವೇ ರಷ್ಯಾದ ಅಧ್ಯಕ್ಷರ ಜೊತೆ ಅವರ ಕಕ್ಕವನ್ನೂ ಹೊತ್ತೊಯ್ಯುವ ಸಿಬ್ಬಂದಿ ಬಂದರೆ ಮಾತ್ರ ಇದು ಸುದ್ದಿಯಾಗುತ್ತದೆ. ಆದರೆ ವಿಜ್ಞಾನಿಗಳಿಗೆ ಮಾತ್ರ ಕಕ್ಕ ಯಾವಾಗಲೂ ವಿಶೇಷ. ಅದು ನಮ್ಮ ಆರೋಗ್ಯ ಸೂಚಕ ಎನ್ನುವುದಕ್ಕಷ್ಟೇ ಅಲ್ಲ, ಕಕ್ಕದ ಆಕಾರ, ಬಣ್ಣ, ವಾಸನೆ ಎಲ್ಲವೂ ವಿಶೇಷ ಅನಿಸುತ್ತದೆ. ಇದು ಇದೀಗ ಕಕ್ಕ ಏಕೆ ಹಾಗೆ ಗುಪ್ಪೆಯಾಗಿ ಬೀಳುತ್ತದೆ, ಬೇರೆ ಆಕಾರದಲ್ಲಿ ಬೀಳುವುದಿಲ್ಲ ಅಂತ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡಿದ್ದು ವರದಿಯಾಗಿದೆ. ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಡೇನಿಯಲ್ ಬಾನ್ ಹಾಗೂ ವೇಗನಿಂಗೆನ್ ವಿಶ್ವವಿದ್ಯಾನಿಲಯದ ಭೌತ ವಿಜ್ಞಾನಿ ಮೆಹದಿ ಹಬೀಬಿ ಹೀಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಪ್ರಾಣಿಗಳು ಶೌಚ ಮಾಡುವಾಗ ಕೆಳಗೆ ಬೀಳುವ ಕಕ್ಕದ ಆಕಾರ ಏಕೆ ಒಂದೇ ರೀತಿ ಇರುವುದಿಲ್ಲ ಎನ್ನುವುದು ಅವರ ಕುತೂಹಲ. ಕಕ್ಕದ ಬಗ್ಗೆ ನಮಗೆ ನಿಮಗೆ ಇರುವ ಕುತೂಹಲಕ್ಕಿಂತಲೂ 10 ಪಟ್ಟು ವಿಜ್ಞಾನಿಗಳಿಗಿದೆ. ಕಕ್ಕ ಹೇಗೆ ಹುಟ್ಟುತ್ತದೆ ಎಂಬ ಪ್ರಶ್ನೆಯಿಂದ ಹಿಡಿದು ಕಕ್ಕವನ್ನು ಹೊರಹಾಕಲು ಎಷ್ಟು ಸಮಯ ಬೇಕು ಎನ್ನುವ ಬಗ್ಗೆಯೂ ಅಧ್ಯಯನಗಳನ್ನು ನಡೆಸಿದ್ದಾರೆ. ಇಲಿಯೇ ಇರಲಿ ಆನೆಯೇ ಇರಲಿ, ಕೇವಲ 12 ಸೆಕೆಂಡುಗಳೊಳಗೆ ತಮ್ಮೊಳಗೆ ಕೂಡಿಕೊಂಡ ಕಕ್ಕವನ್ನು ಹೇತು ಬಿಡುತ್ತವಂತೆ. ಅಂದರೆ ಇದು ಪ್ರಾಣಿಗಳ ಆಕಾರ, ಅವು ತಿನ್ನುವ ಆಹಾರ, ತಿನ್ನುವ ಆಹಾರದ ಪ್ರಮಾಣ, ದೇಹದ ಗಾತ್ರ ಇವು ಯಾವುದನ್ನು ಅವಲಂಬಿಸಿಲ್ಲ. ಬದಲಿಗೆ ಪ್ರಾಣಿಗಳ ಅಂಗಗಳ ರಚನೆ ಹಾಗೂ ಅವುಗಳ ಚಲನೆಯ ನಿಯಮವನ್ನು ಅವಲಂಬಿಸಿವೆ ಎಂದು ಕೆಲವು ವರ್ಷಗಳ ಹಿಂದೆ ವಿಜ್ಞಾನಿಗಳು ಪತ್ತೆ ಮಾಡಿದ್ದರು. ಅಂದರೆ ಹೊಟ್ಟೆ ಖಾಲಿ ಮಾಡಿಕೊಳ್ಳಲು ಎಲ್ಲ ಪ್ರಾಣಿಗಳಿಗೂ ಒಂದೇ ಸಮಯ ಸಾಕು. ಬಹುಶಃ ಹೊಟ್ಟೆ ಹೀಗೆ ಖಾಲಿಯಾದ ಮೇಲೂ ಶೌಚಾಲಯದಲ್ಲಿ ಕೂರುವ ಒಂದೇ ಪ್ರಾಣಿ ಎಂದರೆ ಅದು ಮನುಷ್ಯರೇ ಇರಬೇಕು. ಉದಾಹರಣೆಗೆ ಆನೆಯಂತಹ ದೊಡ್ಡ ಗಾತ್ರದ ಪ್ರಾಣಿಗಳು ಆಹಾರ ತಿನ್ನುವುದು ಹೆಚ್ಚು, ಅವುಗಳ ಮಲದ ಗಾತ್ರವು ಭಾರಿಯೇ. ಇಷ್ಟು ಭಾರಿ ಮಲವನ್ನು ಹೊರಹಾಕುವುದು ಸುಲಭದ ಕೆಲಸವಲ್ಲ. ಶಾವಿಗೆಯನ್ನು ಒತ್ತುವುದು ಎಷ್ಟು ಕಷ್ಟ ಅಂತ ಗೊತ್ತಲ್ಲವೇ? ಅದಕ್ಕಿಂತಲೂ ಹೆಚ್ಚಿನ ಬಲವನ್ನು ಶೌಚದ ಸಮಯದಲ್ಲಿ ನಮ್ಮ ಹೊಟ್ಟೆಯ ಕರುಳು ಮೊದಲಾದವುಗಳಲ್ಲಿನ ಸ್ನಾಯುಗಳು ಹುಟ್ಟಿಸುವುದರಿಂದ ಹೇಳುವುದು ಸರಾಗವಾಗುತ್ತದೆಯಂತೆ. ಹಾಗೆಯೇ ದೊಡ್ಡ ಪ್ರಾಣಿಗಳ ಕರುಳುಗಳು ದಪ್ಪನೆಯ ಲೋಳೆಯನ್ನು ಮಲದ ಸುತ್ತಲೂ ಪಳೆಯುತ್ತವೆ. ಸಣ್ಣ ಪ್ರಾಣಿಗಳ ಮಲದ ಸುತ್ತಲೂ ಲೇಪಿಸಿದ ಲೋಳೆಯ ದಪ್ಪ ಬಹಳ ತೆಳು. ಈ ವ್ಯತ್ಯಾಸಗಳಿಂದಾಗಿ ಪ್ರಾಣಿ ಆನೆಯೇ ಆದರೂ ಹೇಳುವುದು ಕಷ್ಟವಾಗುವುದಿಲ್ಲ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಇನ್ನೂ ಒಂದು ಅಧ್ಯಯನ ಮಾಡಿದ್ದರು. ಇಲಿಗಳಲ್ಲಿ ಉದ್ದುದ್ದನೆಯ ಸೂಜಿಯಂತಹ ಹಿಕ್ಕೆ ಬೀಳುತ್ತದೆ, ಕುರಿಗಳದ್ದು ದುಂಡನೆಯ ಗೋಲಿ, ಆನೆಯದ್ದು ದಪ್ಪ ಚೆಂಡಿನಂಥ ಲದ್ದಿ, ನಾಯಿಯದ್ದು ಸುರುಳಿ ಬಿದ್ದ ಗುಬ್ಬೆ. ಹೀಗೆ ಪ್ರಾಣಿಗಳ ಹೇಳಿನ ಆಕಾರ ಹಲವು ಬಗೆ. ಕೆಲವು ಪ್ರಾಣಿಗಳದ್ದು ಚೌಕಾಕಾರದ ರಿಬ್ಬನ್ನು, ಕೆಲವದರದ್ದು ಹಗ್ಗದಂತೆ. ಹೀಗೆ 10 ಹಲವು ಬಗೆಯ ಕಕ್ಕಗಳಿವೆ. ಅದರಲ್ಲಿಯೂ ಆಸ್ಟ್ರೇಲಿಯಾದಲ್ಲಿ ಕಾಣುವ ಪುಟ್ಟ ಮೊಲಗಳಂತಹ ಇಲಿ ಜಾತಿ ಓಂಬಾಟ್ಗಳ ಮಲ ವಿಶೇಷ. ಇವು ಇಟ್ಟಿಗೆಗಳಂತೆ ಚೌಕಾಕಾರದ ಘನಾಕೃತಿಗಳು, ದುಂಡು ಅಲ್ಲ, ಹಗ್ಗವೂ ಅಲ್ಲ. ಇದಕ್ಕೇನು ಕಾರಣ ಎಂದು ತಲೆ ಕೆಡಿಸಿಕೊಳ್ಳಲಾಗಿತ್ತು. 5 ವರ್ಷಗಳ ಹಿಂದೆ ಅಮೆರಿಕದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಂಜಿನಿಯರ್ ಡೇವಿಡ್ ಲೂ ಮತ್ತು ಸಂಗಡಿಗರು ಇದರ ಬಗ್ಗೆ ಕೂಲಂಕಷವಾದದೊಂದು ವರದಿಯನ್ನು ಪ್ರಕಟಿಸಿದ್ದರು. ಓಂಬಾಟಿನ ಕಕ್ಕದ ಆಕಾರ ಚೌಕಾಕಾರವಾಗಿರುವುದಕ್ಕೆ ಆ ಪ್ರಾಣಿಯ ಕರುಳಿನಲ್ಲಿ 2 ಬಗೆಯ ಸ್ನಾಯುಗಳು ಇರುವುದು ಕಾರಣ. ಒಂದು ದೃಢವಾದ ಸ್ನಾಯು, ಮತ್ತೊಂದು ಮೃದು. ದೃಢವಾದುದು ಅತಿ ವೇಗವಾಗಿ ಒತ್ತಿ ಕಳಿಸಿದ್ದನ್ನು ಮೃದುವಾದ ಸ್ನಾಯು ನಿಧಾನವಾಗಿ ದೂಡುತ್ತದೆ. ಈ ವ್ಯತ್ಯಾಸದಿಂದಾಗಿ ಉದ್ದನೆಯ ಹಗ್ಗದಂತಿರುವ ಕಕ್ಕ ಕರುಳಿನ ಕೊನೆಯ 1/5 ಭಾಗಕ್ಕೆ ಬರುವಾಗ ತುಂಡು ತುಂಡಾಗಿ ಬಿಟ್ಟಿರುತ್ತದೆ. ತದನಂತರ ಅದರ ಮೂಲೆಗಳು ನಯವಾಗಿ ಕಕ್ಕ ಘನಾಕೃತಿಯ ಹಿಕ್ಕೆಯಾಗಿ ಹೊರಬೀಳುತ್ತದೆ ಎಂದು ಲೆಕ್ಕ ಹಾಕಿದ್ದರು. ಅಷ್ಟೇ ಅಲ್ಲ, ಈ ಬಲಾಬಲಗಳ ವ್ಯತ್ಯಾಸವನ್ನು ಕಂಪ್ಯೂಟರಿನಲ್ಲಿಯೂ ಲೆಕ್ಕ ಹಾಕಿ ತೋರಿಸಿದ್ದರು. ಅಂದರೆ ಆ ಘನವಾದ ಕಕ್ಕ ಫಿಸಿಕ್ಸಿನ ಬಲಾಬಲಗಳ ಫಲ ಅಷ್ಟೇ. ಇದೀಗ ಬಾನ್ ಮತ್ತು ಹಬೀಬಿಯ ತಂಡ ಇನ್ನೊಂದು ಫಿಸಿಕ್ಸ್ ನಿಯಮವು ಕಕ್ಕದ ಆಕಾರವನ್ನು ರೂಪಿಸುತ್ತದೆ ಎಂದು ತೋರಿಸಿದ್ದಾರೆ. ನಾಯಿಯ ಕಕ್ಕ ಗಮನಿಸಿದ್ದೀರಾ? ಅಥವಾ ನಮ್ಮದೇ ಕಕ್ಕವನ್ನು? ಅದು ದಾರವೊಂದು ನೆಲಕ್ಕೆ ಬಿದ್ದಂತೆ ಸುರುಳಿ ಸುತ್ತಿಕೊಳ್ಳುತ್ತದೆ. ಚಕ್ಕುಲಿಯನ್ನು ಒತ್ತುವಾಗ ಒರಳನ್ನು ಚಲಿಸುತ್ತಾ ಸುರುಳಿ ಸುತ್ತುತ್ತಾರಷ್ಟೆ. ಹಾಗೆ ಮಾಡದಿದ್ದರೆ ಚಕ್ಕುಲಿ ಹಿಟ್ಟು ಹೇಗೆ ಒಂದೇ ಕಡೆಯಲ್ಲಿ ಗುಪ್ಪೆಯಾಗಿ ಬಿಡುತ್ತದೆಯೋ ಹಾಗೆ ನಾಯಿ ಹಾಗೂ ಇನ್ನೂ ಹಲವು ಪ್ರಾಣಿಗಳ ಕಕ್ಕ ಗುಪ್ಪೆಯಾಗಿ ಬೀಳುತ್ತದೆ. ಹೀಗೆ ಗುಪ್ಪೆಯಾಗಿ ಬೀಳುವುದಕ್ಕೆ ಪ್ರಾಣಿಗಳ ಕರುಳಿನ ರಚನೆ ಕಾರಣವೋ ಅಥವಾ ಇನ್ನೇನಾದರೂ ಇದೆಯೋ ಎಂದು ಬಾನ್ ಮತ್ತು ಹಬೀಬಿಗೆ ಅನುಮಾನ ಬಂತು. ಇದನ್ನು ಒತ್ತಿದಾಗ ಕೆಳಗೆ ಬೀಳುವ ಶಾವಿಗೆ ಇಲ್ಲವೇ ಶೇವಿಂಗ್ ಕ್ರೀಮ್ಗೆ ಹೋಲಿಸಬಹುದೇ ಎಂದು ಯೋಚಿಸಿದರು. ಶಾವಿಗೆಯನ್ನು ಒತ್ತಿದಾಗ ಅದೂ ಹೀಗೆ ಗುಪ್ಪೆಯಾಗುತ್ತದಷ್ಟೆ. ಅದರ ಚಲನೆಯನ್ನು ನೆಲಕ್ಕೆ ಬೀಳುತ್ತಿರುವ ಹಗ್ಗ ಎಂದು ಭಾವಿಸಬಹುದು. ಹೀಗೆ ನೆಲಕ್ಕೆ ಬೀಳುವ ಹಗ್ಗ 4 ಬಗೆಯ ಚಲನೆಯನ್ನು ತೋರುತ್ತದೆ.
ಒತ್ತಿದಾಗ ಕೆಳಗೆ ಬೀಳುತ್ತಿರುವ ಅದರ ವೇಗ, ಭೂಮಿ

0: ಗುರುತ್ವದಿಂದ ಆದ ಸೆಳೆತ, ಚಲನೆಯ ಜವದಿಂದಾದ ಮುನ್ನಡೆ ಹಾಗೂ ಗುರುತ್ವ ಎಳೆತದ್ದರಿಂದಾದ ಮುನ್ನಡೆ, ಇವೆಲ್ಲವನ್ನು ಹಗ್ಗದ ದಪ್ಪ ಹಾಗೂ ಅದನ್ನು ಒತ್ತಿದ ಬಲ ತಿಳಿದಿದ್ದರೆ ಲೆಕ್ಕ ಹಾಕಬಹುದು. ಇಂತಹ ಬಲಗಳೇ ಕಕ್ಕದ ಆಕಾರವನ್ನು ನಿರ್ಧರಿಸುತ್ತದೆ ಎಂದಾದರೆ, ನೆಲಕ್ಕೆ ಬೀಳುವ ಹಾಗೂ ನೆಲದಿಂದ ಮೇಲಕ್ಕೆ ದೂಡಿದ ಕಕ್ಕಗಳ ಆಕಾರ ಒಂದೇ ತೆರನಾಗಿ ಇರುವುದಿಲ್ಲ ಎಂದು ಬಾನ್ ಮತ್ತು ಹಬೀಬಿ ಊಹಿಸಿದರು. ಇದು ನಿಜವೇ ಎಂದು ಎರೆಹುಳು ಹಾಗೂ ಅದರಂತಹದ್ದೇ ನೆಲದಡಿಯಲ್ಲಿ ವಾಸಿಸುವ ಹುಳುಗಳ ಹಿಕ್ಕೆ ಹಾಗೂ ನಾಯಿ ಮೊದಲಾದ ಪ್ರಾಣಿಗಳ ಕಕ್ಕದ ಆಕಾರವನ್ನು ಗಮನಿಸಿ ಅಳೆದು ಲೆಕ್ಕ ಹಾಕಿದರು. ಎರೆಹುಳುಗಳು ನೆಲದಡಿಯಲ್ಲಿ ವಾಸಿಸುವುದರಿಂದ ಅವು ಹಿಕ್ಕೆಯನ್ನು ಮೇಲಕ್ಕೆ ದೂಡುತ್ತವೆ. ನಾಯಿಯ ಕಕ್ಕದಂತೆ ಈ ಹಿಕ್ಕೆ ತನ್ನದೇ ಭಾರದಿಂದ ಕೆಳಗೆ ಬೀಳುವುದಿಲ್ಲ. ನೆಲದಡಿ ವಾಸಿಸುವ ಹುಳುಗಳ ಹಿಕ್ಕೆಯ ಆಕಾರ ಗುಪ್ಪೆಯಾಗಿರುವುದಿಲ್ಲ, ಬದಲಿಗೆ ಸ್ಟ್ರಿಂಗಿನಂತೆ ಸುರುಳಿಯಾಗಿರುತ್ತದೆ ಎಂಬುದನ್ನು ಬಾನ್ ಹಬೀಬಿ ಗುರುತಿಸಿದ್ದಾರೆ. ಅಷ್ಟೇ ಅಲ್ಲ, ಹುಳುವಿನ ಹಿಕ್ಕೆಯ ಸುರುಳಿಯ ಅಗಲ, ಸುರುಳಿಗಳ ಸಂಖ್ಯೆ ಮೊದಲಾದವನ್ನು ಲೆಕ್ಕ ಹಾಕಿ ಎಷ್ಟು ಬಲದಿಂದ ಅದು ಹೊರಬಿದ್ದಿರಬಹುದು ಎಂದು ಲೆಕ್ಕಿಸಿದ್ದಾರೆ. ತದನಂತರ ಕಡಲೆ ಹಿಟ್ಟಿನಿಂದ ಹುಳು ನಾಯಿಯ ಕಕ್ಕದಷ್ಟೇ ಮೃದುವಾದ ಹಿಟ್ಟನ್ನು ನಾದಿ ಮೇಲಿನಿಂದ ಕೆಳಕ್ಕೆ ಒತ್ತಿ ಹಾಗೂ ಕೆಳಗಿನಿಂದ ಮೇಲಕ್ಕೆ ಒತ್ತಿ ನೋಡಿದ್ದಾರೆ. ಮೇಲಿನಿಂದ ಕೆಳಗೆ ಒತ್ತಿದಾಗ ತನ್ನದೇ ಭಾರ ಹಾಗೂ ಭೂಮಿಯ ಸೆಳೆತದಿಂದಾಗಿ ಅದೇ ಹಿಟ್ಟು ಗುಪ್ಪೆಯಾಗುವುದನ್ನು, ಕೆಳಗಿನಿಂದ ಒತ್ತಿದಾಗ ಅದರ ಭಾರವೇ ಅದನ್ನು ಎಳೆಯದೇ ಇರುವುದರಿಂದ ಅದು ಸ್ಟ್ರಿಂಗಿನಂತೆ ಸುರುಳಿಯಾಗುವುದನ್ನು ಗಮನಿಸಿದ್ದಾರೆ. ಹಿಟ್ಟು ಎಷ್ಟು ಗಟ್ಟಿ, ಒತ್ತುವ ರಂಧ್ರ ಎಷ್ಟು ದೊಡ್ಡದು, ಎಷ್ಟು ಎತ್ತರದಿಂದ ಕೆಳಗೆ ಬೀಳುತ್ತದೆ, ಶಾವಿಗೆಯ ಸುರುಳಿಯ ಆಕಾರ ಹೇಗಿರುತ್ತದೆ ಎಂದು ಊಹಿಸಬಹುದು. ಹಾಗೆಯೇ ಪ್ರಾಣಿಯ ಎತ್ತರ, ಅದರ ಹಿಕ್ಕೆಯ ದಪ್ಪ ಹಾಗೂ ಕರುಳಿನ ಉದ್ದ ಒಟ್ಟಾರೆ ಕಕ್ಕದ ಗುಪ್ಪೆಯ ಎತ್ತರವನ್ನು ನಿರ್ಧರಿಸುತ್ತದೆ. ಇದು ಅಪ್ಪಟ ಗುರುತ್ವಾಕರ್ಷಣೆ. ಕಕ್ಕದ ದಪ್ಪ ಹಾಗೂ ಅದರ ಗಟ್ಟಿತನದಿಂದಷ್ಟೇ ಆಗುತ್ತದೆ. ಅದಕ್ಕೂ ಪ್ರಾಣಿಯ ಗಾತ್ರ, ಆಕಾರಕ್ಕೂ ಸಂಬಂಧ ಇಲ್ಲ ಎನ್ನುತ್ತಾರೆ ಬಾನ್ ಹಬೀಬಿ. ಹೇಗಿದೆ ಕಕ್ಕದ ಲೆಕ್ಕಾಚಾರ?
1: ಚಿಪ್ ಗೋಪುರ. ಐಪಿಎಲ್ ಆಟ ನೋಡುತ್ತಾ ಖಾಲಿ ಮಾಡುವ ಆಲು ಚಿಪ್ಸ್ ಕಥೆಯಲ್ಲ ಇದು. ಗೋಪುರದಂತೆ ಒಂದರ ಮೇಲೊಂದು ಟ್ರಾನ್ಸಿಸ್ಟರ್ಗಳನ್ನು ಪೇರಿಸಿ ಕಟ್ಟಿದ ಅತ್ಯಂತ ಪ್ರಬಲವಾದ ಇಲೆಕ್ಟ್ರಾನಿಕ್ ಚಿಪ್ ಕಥೆ. ನ್ಯಾನೋಮೀಟರು ಅಂದರೆ ಮಿಲಿಮೀಟರಿನ 10,000 ಅಂಶಕ್ಕಿಂತಲೂ ಕಿರಿದಾದ ಟ್ರಾನ್ಸಿಸ್ಟರ್ಗಳನ್ನು ರೂಪಿಸಿದ ಕಥೆ. ಸುಪ್ರಸಿದ್ಧ ತಂತ್ರಜ್ಞಾನ ಸಂಸ್ಥೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷೀನ್ಸ್ ಅಥವಾ ಐಬಿಎಂ ಎಂದು ಜನಪ್ರಿಯವಾದ ಕಂಪನಿಯ ಸಾಧನೆ. ಚಿಪ್ ಎಂದರೆ ಅಸಂಖ್ಯ ಸರ್ಕಿಟುಗಳನ್ನು ಕೂಡಿಸಿ ಮಾಡಿದ ಒಂದು ಇಲೆಕ್ಟ್ರಾನಿಕ್ ಸಾಧನ. ಸರ್ಕಿಟು ಎಂದರೆ ಇಲೆಕ್ಟ್ರಾನುಗಳು ಹರಿಯುವ ಒಂದು ಕಾಲುವೆ. ಇಲೆಕ್ಟ್ರಾನುಗಳು ಹರಿಯುವುದು ಎಂದರೆ ಇನ್ನೇನಲ್ಲ, ಕರೆಂಟು ಹರಿಯುವುದು ಎಂದರ್ಥ. ಇದರಲ್ಲಿ ಇಲೆಕ್ಟ್ರಾನು ಕೂಡಿಟ್ಟ ಬ್ಯಾಟರಿ ಇಲ್ಲವೇ ವಿದ್ಯುತ್ ಮೂಲ ಇರುತ್ತದೆ. ಅಲ್ಲಿಂದ ಹರಿಯುತ್ತಾ ಸಾಗಿದ ಇಲೆಕ್ಟ್ರಾನಿಕ್ ಪ್ರವಾಹವನ್ನು ಒಂದು ಕಾಲುವೆಯಿಂದ ಇನ್ನೊಂದಕ್ಕೆ ಹರಿಯುವಂತೆ ಒಡ್ಡನ್ನು ತೆರೆದು ಅಥವಾ ಹರಿವು ನಿಲ್ಲಿಸುವಂತೆ ಒಡ್ಡನ್ನು ಹಾಕಿಯೋ ನಿರ್ದಿಷ್ಟ ಪಥದಲ್ಲಿ ಹರಿಯಗೊಡುವಂತೆ ಮಾಡುವುದೇ ಚಿಪ್. ಈ ಸರ್ಕ್ಯೂಟಿನ ಪ್ರಮುಖ ಅಂಶ ಇಲೆಕ್ಟ್ರಾನುಗಳು ಹರಿಯುವ ದಿಕ್ಕನ್ನು ಬದಲಿಸುವ ಅಥವಾ ತಡೆಗಟ್ಟುವ ಟ್ರಾನ್ಸಿಸ್ಟರು. ಈ ಒಡ್ಡು ಇಲೆಕ್ಟ್ರಾನಿನ ಪ್ರವಾಹ ಹರಿದು ಬಂದಾಗ ಒಮ್ಮೊಮ್ಮೆ ತಡೆಯುವಷ್ಟು ದೃಢವಾಗಿರುತ್ತದೆ ಅಥವಾ ಪಾರವಾಗುತ್ತದೆ. ಟ್ರಾನ್ಸಿಸ್ಟರ್ಗಳನ್ನು ಬೇಕೆಂದಾಗ ಕರೆಂಟು ಹರಿಸುವಂತೆ ಪಾರವನ್ನಾಗಿ ಹಾಗೂ ಬೇಡವೆನಿಸಿದಾಗ ಒಡ್ಡಿನಂತೆ ಮಾಡಿ ಇಡೀ ಚಿಪ್ನಲ್ಲಿ ಪ್ರವಾಹ ಹೇಗೆ ಹರಿಯಬೇಕು ಎಂಬುದನ್ನು ನಿರ್ಧರಿಸಬಹುದು. ಬಹುತೇಕ ಗಣಕಯಂತ್ರಗಳಲ್ಲಿರುವ ಪ್ರೊಸೆಸರ್ಗಳು ಹಾಗೂ ಮೆಮರಿಗಳು ಈ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತವೆ. ಕಿರಿದಾದ ಜಾಗದಲ್ಲಿ ಹೆಚ್ಚೆಚ್ಚು ಸರ್ಕ್ಯೂಟ್ಗಳನ್ನು ಸೇರಿಸಿದಷ್ಟು ಚಿಪ್ ಸಾಮರ್ಥ್ಯವು ಹೆಚ್ಚಾಗುತ್ತದೆಯಷ್ಟೇ. ಕಳೆದ 70 ಇಂಜಿನಿಯರುಗಳು ಹಾಗೂ ತಂತ್ರಜ್ಞರ ಗಮನ ಇತ್ತಲೇ ಇದೆ. ಒಂದಾನೊಂದು ಕಾಲದಲ್ಲಿ ದೊಡ್ಡ ಕೋಣೆಯೊಂದರುಮ್ಮ ತುಂಬಿರುತ್ತಿದ್ದ ಸರ್ಕ್ಯೂಟ್ಗಳ 10-100 ಸರ್ಕ್ಯೂಟ್ಗಳನ್ನು ಈಗ ಇಂಜಿನಿಯರುಗಳು ಬೆರಳ ತುದಿಯಲ್ಲಿ ಕೂರುವ ಸಿಮ್ ಕಾರ್ಡ್ ಇಲ್ಲವೇ ಮೆಮೊರಿ ಕಾರ್ಡ್ಗಳಲ್ಲಿ ತುಂಬಬಲ್ಲರು. ಈ ತಂತ್ರಜ್ಞಾನ ಪ್ರತಿ 2 ಇಮ್ಮಡಿ ಸಾಮರ್ಥ್ಯಶಾಲಿಯಾಗಿ ಬೆಳೆಯುತ್ತಿದೆ. ಅಂದರೆ ಈ ವರ್ಷ ಒಂದು ಸರ್ಕ್ಯೂಟ್ ಇರುವ ಜಾಗದಲ್ಲಿ 2 2 ಸರ್ಕ್ಯೂಟ್ಗಳಿರುತ್ತವೆ ಎಂದರ್ಥ. ಇಷ್ಟು ಆಶಾವಾದಿಗಳಾಗಿರುವ ಇಂಜಿನಿಯರುಗಳು ಕೂಡ ಕೆಲವು ವರ್ಷಗಳಿಂದ ಸ್ವಲ್ಪ ನಿರಾಸೆಗೆ ಒಳಗಾಗಿದ್ದರು. ಏಕೆಂದರೆ ಈಗ ಸರ್ಕ್ಯೂಟ್ಗಳ ಸಂಖ್ಯೆ ಇಮ್ಮಡಿಯಾಗುವ ಗತಿ ನಿಧಾನವಾಗಿತ್ತು. ಅದಕ್ಕೆ ಕಾರಣ ಇಲೆಕ್ಟ್ರಾನು ಹಾಗೂ ಸರ್ಕ್ಯೂಟ್ ಅನ್ನು ತಯಾರಿಸಲು ಬಳಸುವ ತಂತ್ರಜ್ಞಾನ. ಇಲೆಕ್ಟ್ರಾನುಗಳಿಗೊಂದು ಗುಣವಿದೆ. ಅವು ತಾವು ಹರಿಯುತ್ತಿರುವ ಸರ್ಕಿಟ್ನ ಹಾದಿ ತೆಳುವಾಗಿದ್ದರೆ ಅಲ್ಲಿರುವ ಅಡ್ಡಿಯನ್ನು ಹಾದಿ ನುಸುಲಬಲ್ಲವು. ಸಾಮಾನ್ಯವಾಗಿ ಇಲೆಕ್ಟ್ರಾನುಗಳಿಗೆ ಲೋಹಗಳೇ ಹೆದ್ದಾರಿ. ಹೆದ್ದಾರಿಗಳ ನಡುವೆ ಎದುರು ಬದುರಾಗಿ ಹರಿಯುವ ವಾಹನಗಳು ಢಿಕ್ಕಿ ಹೊಡೆಯದಂತೆ ಅಡ್ಡಗಟ್ಟಿಯನ್ನು ಕಟ್ಟಿರುತ್ತಾರೆಯಷ್ಟೇ. ಹಾಗೆಯೇ ಲೋಹದ ವಾಹನ

0: ಫಲಕಗಳ ನಡುವೆ ಅಲೋಹಗಳ ಅಡ್ಡಗಟ್ಟಿಯನ್ನು ಪ್ರತಿ ಸರ್ಕಿಟಿನಲ್ಲಿಯೂ ಕಟ್ಟಿರುತ್ತಾರೆ. ಆದರೆ ಅತಿ ವೇಗವಾಗಿ ಬರುವ ವಾಹನಗಳು ಒಮ್ಮೊಮ್ಮೆ ನಡುಗಟ್ಟೆಯನ್ನು ದಾಟಿ ಮತ್ತೊಂದೆಡೆಗೆ ಹಾರಿ ಅಪಘಾತಗಳಾಗುವಂತೆ ಇಲೆಕ್ಟ್ರಾನ್ಗಳು ಹಾದಿ ಬಿಟ್ಟು ಇನ್ನೊಂದು ಸರ್ಕಿಟ್ಗೆ ನೆಗೆಯಬಹುದು. ಇದನ್ನು ಕ್ವಾಂಟಮ್ ಟನಲಿಂಗ್ ಎನ್ನುತ್ತಾರೆ. ಹೀಗಾದಾಗ ಸರ್ಕಿಟ್ ಶಾರ್ಟ್ ಆಗುತ್ತದೆ, ನಿರೀಕ್ಷಿತ ಫಲ ದೊರಕುವುದಿಲ್ಲ. ಆದ್ದರಿಂದ ಈ ಅಲೋಹದ ಅಡ್ಡಗಟ್ಟೆಗಳನ್ನು ಅತಿ ತೆಳುವಾಗಿ ಮಾಡಲಾಗದು, ಹಾಗೆಯೇ ಸರ್ಕ್ಯೂಟ್ಗಳನ್ನು ಬಹಳ ಒತ್ತೊತ್ತಾಗಿ ರೂಪಿಸಲಾಗದು. ಸದ್ಯಕ್ಕೆ ಇಲೆಕ್ಟ್ರಾನ್ಗಳು ಹಾದಿ ತಪ್ಪಿ ಬೇರೆಡೆ ನುಸುಲದಂತೆ ತಡೆಯುವ ದೂರ ಸುಮಾರು 2 ನ್ಯಾನೋಮೀಟರ್ಗಳು ಎಂದು ಲೆಕ್ಕಹಾಕಲಾಗಿದೆ. ಇದಕ್ಕಿಂತಲೂ ಕಿರಿದಾದ ಜಾಗದಲ್ಲಿ ಸರ್ಕ್ಯೂಟ್ಗಳು ಕಿಕ್ಕಿರಿದರೆ ಇಲೆಕ್ಟ್ರಾನ್ಗಳ ಪ್ರವಾಹದಿಂದ ಬಿಸಿಯೇರಿ ಟ್ರಾನ್ಸಿಸ್ಟರ್ ಸರಿಯಾಗಿ ಕೆಲಸ ಮಾಡದೇ ಹೋಗಬಹುದು. ಅಲ್ಲದೆ ಇಷ್ಟು ಕಿರಿದಾದ ಸರ್ಕ್ಯೂಟ್ಗಳನ್ನು ನಿರ್ಮಿಸಲು ಬೇಕಾದ ಅತಿ ಮೊನದಾದ ಲೇಸರ್ ಬೆಳಕಿನ ಉಳಿಯೂ ನಮ್ಮ ಬಳಿಯಿಲ್ಲ. ಇವೆಲ್ಲ ತೊಂದರೆಗಳಿಂದಾಗಿ 2 ನ್ಯಾನೋಮೀಟರ್ಗಳಿಗಿಂತಲೂ ಕಿರಿದಾದ ಸರ್ಕ್ಯೂಟ್ ಅಸಾಧ್ಯ ಎಂದು ನಂಬಲಾಗಿತ್ತು. ಐಬಿಎಂ ಸಂಸ್ಥೆ ಇದನ್ನು ಸುಳ್ಳು ಹಾಕಿದೆ. 2 ನ್ಯಾನೋಮೀಟರು ಇರಲಿ, 0.25 ನ್ಯಾನೋಮೀಟರಿನಷ್ಟು ಪುಟ್ಟ ಜಾಗದಲ್ಲಿ ಸರ್ಕ್ಯೂಟ್ ಅನ್ನು ಯಾವುದೇ ಟನಲಿಂಗ್ ಇಲ್ಲದಂತೆ ರೂಪಿಸುವ ತಂತ್ರಜ್ಞಾನವನ್ನು ಅದು ರೂಪಿಸಿದೆ. ಇದರರ್ಥ ಇದೀಗ ನಾವು ಕಟ್ಟುತ್ತಿರುವ ಅತ್ಯಂತ ಪ್ರಬಲ ಚಿಪ್ನ ಸಾಮರ್ಥ್ಯವನ್ನು ಮುಮ್ಮಡಿ ಹೆಚ್ಚಿಸಬಹುದು. 50 ಕೋಟಿ ಟ್ರಾನ್ಸಿಸ್ಟರ್ಗಳನ್ನು ತುಂಬುವ ಜಾಗದಲ್ಲಿಯೇ 15 ಕೋಟಿ ಟ್ರಾನ್ಸಿಸ್ಟರ್ಗಳನ್ನು ತುಂಬಬಹುದಂತೆ. ಇದಕ್ಕೆ ಐಬಿಎಂ ತಂತ್ರಜ್ಞರು ಹೂಡಿದ ಉಪಾಯ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಉದ್ದಕ್ಕೂ ಹರಡಿದಂತೆ ಮನೆಗಳನ್ನು ಕಟ್ಟುವ ಬದಲಾಗಿ ಅದೇ ಜಾಗದಲ್ಲಿ ಒಂದರ ಮೇಲೊಂದು ಫ್ಲಾಟ್ಗಳನ್ನು ಕಟ್ಟಿದರೆ ಅತಿ ಹೆಚ್ಚು ಮನೆಗಳನ್ನು ಒತ್ತೊತ್ತಾಗಿ ನಿರ್ಮಿಸಬಹುದಲ್ಲವೇ? ಇದೇ ರೀತಿಯಲ್ಲಿ ಗೋಪುರದಂತೆ ಸರ್ಕ್ಯೂಟ್ಗಳನ್ನು ನಿರ್ಮಿಸಿದರೆ ಹೇಗೆ? ಇದು ಅವರ ಉಪಾಯ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ. ಸಾಧಾರಣ ಚಿಪ್ಗಳನ್ನು ತಯಾರಿಸುವುದೇ ಕಷ್ಟ. ಮೊದಲಿಗೆ ಇಲೆಕ್ಟ್ರಾನ್ ಹರಿಯಬಹುದಾದ ಲೋಹ ಅಥವಾ ಅರೆ ಲೋಹದ ಮೇಲೆ ಸರ್ಕ್ಯೂಟ್ಗಳ ಚಿತ್ರವನ್ನು ಬರೆಯುತ್ತಾರೆ. ಅನಂತರ ಆ ಚಿತ್ರ ಇರುವ ಜಾಗವನ್ನಷ್ಟೇ ಉಳಿಸಿ ಉಳಿದೆಲ್ಲವೂ ಅಳಿಸಿ ಹೋಗುವಂತೆ ಮಾಡುತ್ತಾರೆ. ಇದನ್ನು ಅತಿಯಾಗಿ ಬಿಸಿ ಮಾಡಿ ಮಾಡಬೇಕಾಗುತ್ತದೆ. ಹೀಗೆ ಬರೆಯುವ ವಿಧಾನವನ್ನು ಲಿಥೋಗ್ರಫಿ ವಿಧಾನ ಎನ್ನುತ್ತಾರೆ. ನ್ಯಾನೋಗಾತ್ರದ ಅಕ್ಕಿ ಕಾಳಿನ ಮೇಲೆ ಚಿತ್ರಗಳನ್ನು ಬರೆದ ಹಾಗೆ ಇದು. ಐಬಿಎಂ ಇದರ ಬದಲಾಗಿ ಒಂದರ ಮೇಲೊಂದಂತೆ ಟ್ರಾನ್ಸಿಸ್ಟರ್ಗಳನ್ನು ಪೇರಿಸುವುದು ಸಾಧ್ಯವೇ ಎಂದು ಪ್ರಯತ್ನಿಸಿದೆ. ಕಾಲುವೆಗಳನ್ನು ನೆಲದ ಮೇಲೆ ಹರಡುವ ಬದಲಾಗಿ ಗೋಪುರದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ನೀರು ಹರಿಯುವಂತೆ ವ್ಯವಸ್ಥೆ ಮಾಡಲು ಪ್ರಯತ್ನಿಸಿದ್ದಾರೆ. ಪ್ರತಿಯೊಂದು ಟ್ರಾನ್ಸಿಸ್ಟರ್ ಅನ್ನು ಪ್ರತ್ಯೇಕವಾಗಿ ರಚಿಸಿ ಒಂದರ ಮೇಲೊಂದು ಜೋಡಿಸಬಹುದು ಎಂದು ನಿರೂಪಿಸಿದ್ದಾರೆ. ಹೀಗೆ ಮಾಡಿದಾಗ 0.25 ನ್ಯಾನೋಮೀಟರು ಜಾಗದಲ್ಲಿ ಒಂದು ಟ್ರಾನ್ಸಿಸ್ಟರ್ ಅನ್ನು ಕೂಡಿಸಬಹುದು. ಅಂತಹ 3-4 ಟ್ರಾನ್ಸಿಸ್ಟರ್ಗಳ ಗೋಪುರ ಕಟ್ಟಬಹುದು. ಇಂತಹ ಚಿಪ್ ಸಾಧಾರಣ 2 ನ್ಯಾನೋಮೀಟರ್ ಟ್ರಾನ್ಸಿಸ್ಟರ್ಗಿಂತಲೂ ಪ್ರಬಲವಾಗಿರುತ್ತದೆಯಂತೆ. ಭಾರತವು ಚಿಪ್ಗಳನ್ನು ತಯಾರಿಸುವ ಸೆಮಿಕಂಡಕ್ಟರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಸದ್ಯಕ್ಕೆ 20 ನ್ಯಾನೋಮೀಟರಿನಷ್ಟು ದೊಡ್ಡ ಟ್ರಾನ್ಸಿಸ್ಟರ್ಗಳನ್ನು ತಯಾರಿಸಲು ಸಾಧ್ಯವಾಗಿದೆ. ಇನ್ನು ಇದರ 10 ಪಟ್ಟು ಕಿರಿದಾದ ಐಬಿಎಂ ತಂತ್ರಜ್ಞಾನದಂತಹ ತಂತ್ರಜ್ಞಾನ ನಮ್ಮಲ್ಲಿ ಎಂದು ಸಾಧ್ಯವಾಗುತ್ತದೆಯೋ ಕಾದು ನೋಡಬೇಕು.
1: ಉದ್ಯಾನ ನಗರಿಯ ಉಸಿರಿನ ಸಮಸ್ಯೆ. ಬೆಂಗಳೂರಿಗೆ ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಅಂತೆಲ್ಲ ಹೆಸರುಗಳು ಇದ್ವು. ಬಹಳ ಹಿಂದೆಯೇನಲ್ಲ, ಕ್ರಿಸ್ತಶಕ 1587ನೇ ಇಸವಿಯಲ್ಲಿ ಸ್ಥಾಪನೆಯಾದ ಈ ನಗರದ ಹೆಸರು ಈಗ ಬದಲಾಗಿದೆ. ಉದ್ಯಾನ ನಗರಿ, ನಿವೃತ್ತರ ಸ್ವರ್ಗ ಎನ್ನುವ ಉಪಮೆಗಳನ್ನು ಭಾರತದ ಸಿಲಿಕಾನ್ ಕಣಿವೆ ಎನ್ನುವ ಹೆಸರು ಬದಲಿಸಿದೆ. ಬರೇ ಹೆಸರು ಬದಲಾಗಿದ್ದರೆ ಪರವಾಗಿರಲಿಲ್ಲ, ಅತಿ ಕೆಟ್ಟ ಗಾಳಿ ಇರುವ ಭಾರತದ ನಗರಗಳಲ್ಲಿ ಮೂರನೆಯದು ಎನ್ನುವ ಕುಖ್ಯಾತಿಯು ಬೆಂಗಳೂರಿನ ಬೆನ್ನೇರಿದೆ. ಇದಕ್ಕೆ ಕಾರಣ, ಕಳೆದ 3-4 ದಶಕಗಳಲ್ಲಿ ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೆಳೆದ ಐಟಿ ಉದ್ಯಮ ಹಾಗೂ ಅದರೊಟ್ಟಿಗೆ ಬೆಳೆದ ಜನ ಮತ್ತು ವಾಹನಗಳ ಸಂಖ್ಯೆ. ಇದೆಲ್ಲದರ ಪರಿಣಾಮವಾಗಿ ಬೆಂಗಳೂರಿನ ಗಾಳಿ ಮಲಿನವಾಗಿದೆ ಎನ್ನುವುದು ಪ್ರತಿ ಉಸಿರನ್ನು ನಾವು ಎಳೆದುಕೊಂಡಾಗಲೂ ವೇದ್ಯ. ಆದರೆ ಎಷ್ಟು ಮಲಿನವಾಗಿದೆ? ದಿನದಲ್ಲಿ ಯಾವ ಹೊತ್ತಿನಲ್ಲಿ ಬೆಂಗಳೂರಿನ ಗಾಳಿ ಅತಿ ಕೆಟ್ಟದಾಗಿರುತ್ತದೆ? ಯಾವ ಋತುವಿನಲ್ಲಿ ಬೆಂಗಳೂರಿನ ಹವೆ ಹಿತವಾಗಿರುತ್ತದೆ? ಬೆಂಗಳೂರಿನ ನಿವಾಸಿಗಳಿಗೆ ಗಾಳಿಯ ಈ ಮಾಲಿನ್ಯ ಕೆಡುಕನ್ನು ತರಬಹುದೇ ಎಂಬೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ಹುಡುಕುವಂತಹ ಶೋಧವನ್ನು ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸೈನ್ಸಸ್ ಹಾಗೂ BMS ಎಂಜಿನಿಯರಿಂಗ್ ಸಂಸ್ಥೆಯ ಸಂಶೋಧಕರು ಮಾಡಿದ್ದಾರೆ. ಬೆಂಗಳೂರಿನ ಗಾಳಿಯನ್ನು 4 ವರ್ಷಗಳಷ್ಟು ದೀರ್ಘಕಾಲ ಪ್ರತಿ ಕ್ಷಣವೂ ಗಮನಿಸಿ ಅದರಲ್ಲಿರುವ ವಿವಿಧ ಅಂಶಗಳನ್ನು ಪ್ರತಿ ಕ್ಷಣವೂ ಅಳೆದು ವಿಶ್ಲೇಷಿಸಿದ್ದಾರೆ. ಇದಕ್ಕಾಗಿ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಒಂದು ಉಪಕರಣವನ್ನು ಇವರು ಸ್ಥಾಪಿಸಿದ್ದರು. ಈ ಉಪಕರಣಗಳು ಗಾಳಿಯಲ್ಲಿರುವ ಕಣ್ಣಿಗೆ ಕಾಣದ ಕಾರ್ಬನ್ ಮಾನಾಕ್ಸೈಡು ಹಾಗೂ ಅತಿ ಸೂಕ್ಷ್ಮ

ಸೂಕ್ಷ್ಮವಾದ ಕಾರ್ಬನ್ ಕಣಗಳು ಅಂದರೆ ಮಸಿಯ ಧೂಳನ್ನು ಪತ್ತೆ ಮಾಡಬಲ್ಲುವಾಗಿದ್ದವು. ಅವ ಕೆಂಪು ಅಥವಾ ಇನ್ಫ್ರಾರೆಡ್ ಕಿರಣಗಳನ್ನು, ಗಾಳಿಯಲ್ಲಿ ಚದುರಿದ ಬೆಳಕಿನ ಪ್ರಮಾಣವನ್ನು ಗಮನಿಸಿ ಈ ಎರಡು ಪ್ರಮುಖ ಅಂಶಗಳನ್ನು ಗುರುತಿಸುತ್ತಿದ್ದವು. ಕಾರ್ಬನ್ ಮಾನಾಕ್ಸೈಡ್ ಕಾರ್ಖಾನೆ ಹಾಗೂ ವಾಹನಗಳ ಹೊಗೆಯಿಂದ ಹುಟ್ಟುವ ವಸ್ತು. ಮಸಿಯ ಧೂಳು ಎಲ್ಲ ಬಗೆಯ ಕಾರ್ಬನ್ ಹೊಗೆಯಲ್ಲಿಯೂ ಕಾಣಿಸುವ ಅತಿ ಸೂಕ್ಷ್ಮವಾದ ಕಣ. 2.5 μm ಕಿರಿದಾದ ಕಣಗಳು ಇವು. ಮಾಸ್ಕ್ ಧರಿಸದಿದ್ದರೆ ಈ ಕಣಗಳು ಉಸಿರಿನ ಜೊತೆಗೆ ಶ್ವಾಸಕೋಶವನ್ನು ಸೇರಿ ಅಲ್ಲಿರುವ ಜೀವಕೋಶಗಳೊಳಗೆ ಹುದುಗಿಕೊಂಡು ಬಿಡುತ್ತವೆ. ಕಾಲಕ್ರಮೇಣ ಇವುಗಳ ಪ್ರಮಾಣ ಹೆಚ್ಚಿದಲ್ಲಿ ಪುಪ್ಪುಸ, ಉಬ್ಬಸದಿಂದಲೋ ಕ್ಯಾನ್ಸರ್ನಿಂದಲೋ ಬಾಧೆಗೊಳ್ಳಬಹುದು. ಹೀಗಾಗಿ ಈ ಎರಡು ವಸ್ತುಗಳ ಮೇಲೆ ಸದಾಕಾಲ ಕಣ್ಣಿಡಲೇಬೇಕು. 2015 ಇಸವಿಯಿಂದ ಆರಂಭಿಸಿ 2018 ಇಸವಿಯವರೆಗೂ ಬೆಂಗಳೂರಿನ ಗಾಳಿಯನ್ನು ಕುರಿತ ಈ ಅಧ್ಯಯನ ನಡೆದಿದೆ. ಅಧ್ಯಯನದಲ್ಲಿ ಹಲವು ಅಂಶಗಳು ಸ್ಪಷ್ಟವಾಗಿವೆ. ಗಾಳಿಯಲ್ಲಿನ ಮಾಲಿನ್ಯ ಸದಾಕಾಲ ಒಂದೇ ತೆರನಾಗಿ ಇರುವುದಿಲ್ಲ ಎನ್ನುವುದು ಸಾಮಾನ್ಯ ಅರಿವು. ಬೀಸುವ ಗಾಳಿ, ಮಳೆ, ಬಿಸಿಲು, ಉಷ್ಣತೆ ಎಲ್ಲವೂ ಇವನ್ನು ಬಾಧಿಸುತ್ತವೆ. ಈ ಅಧ್ಯಯನದಲ್ಲಿ ಕಂಡುಬಂದ ಅಂಶಗಳು ಇವು. ಬೆಂಗಳೂರಿನ ಗಾಳಿಯಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಸರಾಸರಿ 0.084 ppm ಅಥವಾ 0.4 ದಶಲಕ್ಷಾಂಶದಷ್ಟಿದ್ದು ಕೆಲವು ಸಮಯದಲ್ಲಿ 4 ppmಗಿಂತಲೂ ಹೆಚ್ಚಾಗುತ್ತಿತ್ತು. ಅಂದರೆ ದಿನವೂ ಸುಮಾರು 20-100 μg ಉಸಿರಿನ ಮೂಲಕ ಇದು ನಮ್ಮ ದೇಹವನ್ನು ಸೇರುತ್ತದೆ ಎಂದರ್ಥ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿದಿನವೂ ಅತಿ ಹೆಚ್ಚು ಎಂದರೆ 4 μg ಮಾತ್ರ ನಾವು ಉಸಿರಾಡಿದರೆ ಒಳ್ಳೆಯದು. ಕಾರ್ಬನ್ ಧೂಳಿನ ಪ್ರಮಾಣವು ಕೂಡ ಹೀಗೆಯೇ ದಿನದ ಬೇರೆ ಬೇರೆ ಸಮಯಗಳಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ ಘನಮೀಟರ್ ಗಾಳಿಯಲ್ಲಿ 5 μg ಮಸಿಧೂಳು ಇದ್ದರೆ ಅದು ಆತಂಕಕಾರಿ. ಬೆಂಗಳೂರಿನ ಗಾಳಿಯಲ್ಲಿ ಇದು ಸರಾಸರಿ 3.28 ರಷ್ಟಿದ್ದು ದಿನದ ಕೆಲವು ಸಮಯದಲ್ಲಿ 9 μg ಹೆಚ್ಚಿರುತ್ತದೆ ಎಂದು ಈ ಅಧ್ಯಯನ ತಿಳಿಸಿದೆ. ಇದಕ್ಕೆ ಕಾರಣವೂ ಸ್ಪಷ್ಟ. ದಿನವೂ ಗಾಳಿಯ ಮಾಲಿನ್ಯವನ್ನು ಗಮನಿಸಿದಾಗ ಕಾರ್ಬನ್ ಮಾನಾಕ್ಸೈಡ್ ಹಾಗೂ ಮಸಿಧೂಳಿನ ಪ್ರಮಾಣ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಅತಿಯಾಗಿರುವುದು ಕಂಡುಬಂತು. ಬೆಳಗ್ಗಿನ 7 ಗಂಟೆಯಿಂದ 11 ಗಂಟೆಯ ಅವಧಿಯಲ್ಲಿ ಮಸಿಧೂಳು ಹಾಗೂ ಕಾರ್ಬನ್ ಮಾನಾಕ್ಸೈಡಿನ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ಹಾಗೆಯೇ ಸಂಜೆಯೂ 7-9 ಗಂಟೆಯ ಅವಧಿಯಲ್ಲಿ ಅದು ಇನ್ನೊಮ್ಮೆ ಹೆಚ್ಚುತ್ತದೆ. ಇದು ಬೆಂಗಳೂರಿನ ಟ್ರಾಫಿಕ್ನಿಂದಾಗಿ ಎನ್ನುವುದು ಸಂಶೋಧಕರ ಅಭಿಪ್ರಾಯ. ದಿನದ ಈ ಅವಧಿಯಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದು ಸರ್ವೇ ಸಾಮಾನ್ಯವಾಗಿದ್ದರಿಂದ ಹೀಗಾಗುತ್ತದೆಯಂತೆ. ಇದರ ಅರ್ಥ ಇಷ್ಟೇ: ಉದ್ಯಾನ ನಗರಿಯ ಗಾಳಿ ಕೆಡುವುದಕ್ಕೆ ನಾವು ಬಳಸುವ ವಾಹನಗಳೇ ಪ್ರಧಾನ ಕಾರಣ. ವಾಹನಗಳು ಉರಿಸಿದ ಇಂಧನದಿಂದ ಹೊರಬಂದ ಹೊಗೆಯಲ್ಲಿ ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಹೆಚ್ಚಿರುತ್ತವೆ. ಪ್ರತಿ ವರ್ಷವೂ 10% ಹೊಸ ವಾಹನಗಳು ಬೆಂಗಳೂರಿನಲ್ಲಿ ರಸ್ತೆಗೆ ಇಳಿಯುತ್ತಿವೆ. ಆದ್ದರಿಂದ ಈ ಪರಿಸ್ಥಿತಿ ಇನ್ನೂ ಹದಗೆಡುತ್ತಲೇ ಇದೆ. ಬರೀ ಗಾಳಿಯಲ್ಲಿರುವ ಅನಿಲ ಧೂಳಷ್ಟೇ ಅಲ್ಲ, ಗಾಳಿಯ ಉಷ್ಣತೆಯೂ ಹೆಚ್ಚಿದೆ. ಬೆಂಗಳೂರಿನ ಸರಾಸರಿ ತಾಪಮಾನ ಇತ್ತೀಚಿನ 2 ದಶಕಗಳಲ್ಲಿ 2.5 °C ಹೆಚ್ಚಾಗಿದೆ. ಇದು ಕೂಡ ಬೆಂಗಳೂರಿನ ಬೆಳಗ್ಗಿನ ಹಾಗೂ ಸಂಜೆಯ ಗಾಳಿ ಮಧ್ಯಾಹ್ನದಕ್ಕಿಂತಲೂ ಅತಿ ಕೆಟ್ಟದಾಗಿರಲು ಕಾರಣವಿರಬೇಕು. ಏಕೆಂದರೆ ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಗಾಳಿ ಸುತ್ತಲಿನ ಇತರೆ ಪ್ರದೇಶಗಳಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತದೆ. ಇದರ ಪರಿಣಾಮವಾಗಿ ನಗರದ ನೆಲವನ್ನು ಸುಮಾರು 100 m ಎತ್ತರದವರೆಗೆ ತಬ್ಬಿ ಹಿಡಿದಿರುವ ಗಾಳಿಯ ತಳ ಗಾಳಿ ಉಬ್ಬುವುದರಿಂದ ಇನ್ನೂ 1000 km ಎತ್ತರಕ್ಕೆ ಏರುತ್ತದೆ. ಹೀಗಾಗಿ ಮಧ್ಯಾಹ್ನದ ವೇಳೆ ಮಾಲಿನ್ಯದ ಪ್ರಮಾಣ ಕಡಿಮೆ ಇರುತ್ತದೆ. ಮಲಿನಕಗಳು ಹೀಗೆ ದೊಡ್ಡದಾಗಿ ಊದಿಕೊಂಡ ಗಾಳಿಯ ಬಲೂನಿನಲ್ಲಿ ಹರಡಿ ಹೋಗಿರುತ್ತವೆ. ಆದರೆ ಸಂಜೆಯ ವೇಳೆಗೆ ಮತ್ತೆ ಗಾಳಿಯ ತಾಪಮಾನ ಕಡಿಮೆಯಾಗುವುದರಿಂದ ಈ ಗಾಳಿಯ ತಳಪದರ ಅಥವಾ ವಿಜ್ಞಾನಿಗಳು ಬೌಂಡರಿ ಲೇಯರ್ ಎಂದು ಹೆಸರಿಸಿರುವ ಗಾಳಿಯ ಸೀಮೆ ನೆಲಕ್ಕೆ ಮತ್ತೆ ಸಮೀಪವಾಗುತ್ತದೆ. ಗಾಳಿಯಲ್ಲಿರುವ ಮಸಿ ಹಾಗೂ ಕಾರ್ಬನ್ ಮಾನಾಕ್ಸೈಡ್ ಅನ್ನು ಒತ್ತಿ ನೆಲದತ್ತ ತಳ್ಳುತ್ತದೆ. ನಾವು ಉಸಿರಾಡುವ ಗಾಳಿಯಲ್ಲಿನ ಈ ಎರಡು ಅಂಶಗಳ ಪ್ರಮಾಣ ಮತ್ತೆ ದಟ್ಟವಾಗಿ ಹೆಚ್ಚಾಗುತ್ತದೆ. ಇದರ ಜೊತೆಗೆ ಗಾಳಿಯು ತಣಿಯುತ್ತಿರುವ ಸಮಯದಲ್ಲಿಯೇ ನಾವೆಲ್ಲರೂ ವಾಹನಗಳನ್ನು ಓಡಿಸಿಕೊಂಡು ಮನೆಯ ಕಡೆಗೋ ಮಾಲ್ ಕಡೆಗೋ ಹೋಗುವುದರಿಂದ ಇನ್ನಷ್ಟು ಕಾರ್ಬನ್ ಮಾನಾಕ್ಸೈಡು ಹಾಗೂ ಮಸಿಧೂಳು ಕೂಡಿಕೊಳ್ಳುತ್ತವೆ. ಮತ್ತೊಮ್ಮೆ ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತದೆ. ಇದು ದಿನನಿತ್ಯದ ಗೋಳಾದರೆ ಋತುಗಳಲ್ಲಿಯೂ ಬದಲಾವಣೆಗಳು ಇದೇ ಬೌಂಡರಿ ಲೇಯರ್ನ ಪ್ರಭಾವ ಇದೆ ಎಂದು ಎತ್ತಿ ತೋರುತ್ತವೆ. ಬೇಸಿಗೆಯಲ್ಲಿ ಈ ಬೌಂಡರಿ ಲೇಯರ್ ಅತಿ ಹೆಚ್ಚು ಉಬ್ಬಿ ಹಾಗೆಯೇ ಸಂಜೆಯ ವೇಳೆ ಕುಸಿಯುವುದರಿಂದ ಈ ಕಾಲದಲ್ಲಿಯೂ ಮಾಲಿನ್ಯದ ಪ್ರಮಾಣ ಹೆಚ್ಚು.
ಚಳಿಗಾಲದಲ್ಲಿ ಈ ಬೌಂಡರಿ ಲೇಯರ್ ಉಬ್ಬುವುದು ಕಡಿಮೆ ಆಗಿದ್ದರಿಂದ ಆಗಲೂ ಮಾಲಿನ್ಯದ

0: ಪ್ರಮಾಣ ಹೆಚ್ಚು. ಅತಿ ಹೆಚ್ಚು ಮಾಲಿನ್ಯ ಇರುವ ನಗರವಾದ ದೆಹಲಿಯಲ್ಲಿ ಚಳಿಗಾಲದಲ್ಲಿ ದಿನದ ಎಲ್ಲ ಸಮಯದಲ್ಲಿಯೂ ಮಾಲಿನ್ಯ ಹೆಚ್ಚಾಗಿಯೇ ಇರುತ್ತದೆ ಎನ್ನುವುದು ನಮಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಅದು ಬೆಳಿಗ್ಗೆ ಹಾಗೂ ಸಂಜೆಯಷ್ಟೇ ಅತಿ ಹೆಚ್ಚು ಎಂದು ನಾವು ಸಮಾಧಾನ ಮಾಡಿಕೊಳ್ಳಬಹುದು ಅಷ್ಟೇ. ಮಳೆಗಾಲದಲ್ಲಿ ಮಳೆ ನೀರು ಗಾಳಿಯನ್ನು ತೊಳೆಯುವುದರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆ ಆಗುತ್ತದೆ. ಆದರೆ ಉಳಿದೆಲ್ಲ ಕಾಲದಲ್ಲಿಯೂ ಈ ಬೆಳಗು ಸಂಜೆ ಮಾಲಿನ್ಯದ ಕಥೆ ಬದಲಾಗುವುದಿಲ್ಲ ಎನ್ನುತ್ತದೆ ಈ ಸಂಶೋಧನೆ. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಈ ಸಂಶೋಧಕರು ಹೆಚ್ಚುತ್ತಿರುವ ಮಾಲಿನ್ಯದ ಪ್ರಮಾಣಕ್ಕೂ ಬೆಂಗಳೂರಿಗರ ಆರೋಗ್ಯಕ್ಕೂ ಏನಾದರೂ ತಾಳೆ ಇದೆಯೇ ಎಂದು ಲೆಕ್ಕ ಹಾಕಿದ್ದಾರೆ. ಅವರ ಪ್ರಕಾರ ಗಾಳಿ ಹೆಚ್ಚೆಚ್ಚು ಕೆಡುತ್ತಾ ಇರುವಂತೆ ಬೆಂಗಳೂರಿನಲ್ಲಿ ಹೃದಯದ ಕಾಯಿಲೆಯಿಂದ ನರಳುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆಯಂತೆ. ಕೆಟ್ಟ ಗಾಳಿಗೂ ಹೃದಯದ ತೊಂದರೆಗಳಿಗೂ ನೇರ ಸಂಬಂಧ ಇದೆ ಎಂದು ಇವರು ಲೆಕ್ಕ ಹಾಕಿದ್ದಾರೆ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕುಮಾರಿ ಅಮೃತೇಶ್ವರಿ, ಶ್ರೀ ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆ.

ಸಿಗದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಇನ್ನು ಮುಂದೆ ಕೇಳಿ ಬರೋಣ ಕಲರವ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕ. ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಧರ್ಮ, ಯಮಧರ್ಮ. ಚಿತ್ರಗುಪ್ತರೇ,
1: ಪ್ರಭು,
0: ಯಾಕೋ ನನ್ನ ಎಡಗಣ್ಣು ಮೂರ್ನಾಲ್ಕು ದಿನಗಳಿಂದ ಒಂದೇ ಸಮನೆ ಬಡಿಯುತ್ತಿದೆಯಲ್ಲ, ಏನು ಕಾರಣವಿರಬಹುದು?
1: ಯಮನಿಗೆ ಯಮಕಂಟಕ ಬಂದಿದೆ, ಅದಕ್ಕೆ.
0: ಎಲ್ಲ ಅಧಿಕ ಪ್ರಸಂಗಿ, ಅಧಿಕ ಪ್ರಸಂಗಿ.
2: ನಾರಾಯಣ ನಾರಾಯಣ ನಾರಾಯಣ.
0: ಓಹೋ, ನಾರದರು ಇಷ್ಟು ದೂರ ಪ್ರಯಾಣ, ವಿನಾಕಾರಣ ಬರುವವರಲ್ಲ, ಬಂದ ಕಾರಣ?
2: ಕಾರಣವೇನಿಲ್ಲ ಯಮರಾಜ, ನಾನು ಲೋಕಸಂಚಾರದಲ್ಲಿದ್ದೆ, ಮಧ್ಯೆ ನಿಮ್ಮ ದರ್ಶನ ಪಡೆದು ಹೋಗಲು ಬಂದೆ.
0: ಹೌದೇನು, ಹಾಸೀನರಾಗಿ ವಿಶ್ರಮಿಸಿ. ಚಿತ್ರಗುಪ್ತರೇ, ಇಂದಿನ ವಿಚಾರಣೆಯನ್ನು ನಡೆಸೋಣವೇ?
1: ಏನ್ ನಡೆಸೋದು ಪ್ರಭು, ದಿನೇ ದಿನೇ ಈ ಭರತ ಖಂಡದಲ್ಲಿ ದುರ್ಜನರ ಸಂಖ್ಯೆ ಕಡಿಮೆ ಆಗುತ್ತಲೇ ಇದೆ. ಇಂದಿಗೆ ಕೇವಲ 20 ಜನರಿದ್ದಾರೆ.
0: ಹೌದಲ್ಲ ಚಿತ್ರಗುಪ್ತರೇ, ಇಂದಿಗೆ 20, ನಿನ್ನೆ 30, ಅದರ ಹಿಂದಿನ ದಿವಸ 40. ನೋಡಿದಿರಾ, ಭರತ ಖಂಡದ ಜನರು ನಮ್ಮ ಯಮಪಾಶಕ್ಕೆ ಅಂಜಿ ಸಜ್ಜನರಾಗುತ್ತಿದ್ದಾರೆ.
1: ಓ ಭ್ರಮೆ!
0: ಚಿತ್ರಗುಪ್ತ, ನಿನ್ನ ನಾಲಿಗೆಯನ್ನು ಸೀಳಿಬಿಡುತ್ತೇನೆ.
2: ಶಾಂತಿ ಶಾಂತಿ ಯಮರಾಜ, ಶಾಂತಿ. ಕೋಪವೇಕೆ? ಚಿತ್ರಗುಪ್ತರ ಮಾತಿನಲ್ಲಿ ತಪ್ಪೇನಿದೆ? ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ, ವ್ಯಥಾ ಭ್ರಮೆಯಲ್ಲಿ ಮುಳುಗಬೇಡ ಯಮರಾಜ.
0: ಚಿತ್ರಗುಪ್ತ, ನಾರದರೆ ನೀವು ನಮ್ಮನ್ನು ಅಪಹಾಸ್ಯ ಮಾಡುವಿರಾ?
2: ಅಪಹಾಸ್ಯವಲ್ಲ ಕಾಲರಾಯ, ಸತ್ಯವೇ. ಭೂಲೋಕದಲ್ಲಿದ್ದ ಜ್ಞಾನಯೋಗಿಗಳ ನಡೆ ನುಡಿ ಪ್ರವಚನಗಳ ಪ್ರಭಾವವೇ ಇದಕ್ಕೆಲ್ಲ ಕಾರಣ. ನಿಮಗೆ ನಂಬಿಕೆ ಬರದೆ ಹೋದರೆ ಆ ನಿದರ್ಶನಗಳನ್ನು ನೇರವಾಗಿಯೇ ತೋರಿಸುತ್ತೇನೆ, ನಡೆಯಿರಿ.
0: ಹಾಗಿದ್ದರೆ ನಡೆಯಿರಿ, ನೋಡಿಯೇ ಬಿಡೋಣ.
2: ನಾರಾಯಣ ನಾರಾಯಣ ನಾರಾಯಣ.
1: ಅಲ್ಲಿ ನೋಡಿ ಯಮರಾಜ.
3: ಅಮ್ಮ ತಾಯಿ, ಏನನ ದಾನ ಧರ್ಮ ಮಾಡ್ರಮ್ಮ. ಅಮ್ಮ ತಾಯಿ.
0: ಓಹೋ, ದಾನ! ಎಂತ ಮಹತ್ ಕಾರ್ಯ ಮಾಡುತ್ತಿದ್ದಾನೆ ಈತ. ಈತ ನೇರ ಸ್ವರ್ಗವೇ. ಅದೇನದು, ಅಲ್ಲಿ ಯಾರೋ ಏನನ್ನೋ ಹಿಡಿದು ಯಾವುದಕ್ಕೋ ಹೊಂಚು ಹಾಕುತ್ತಿದ್ದಾರಲ್ಲ.
1: ಪ್ರಚಾರಕ್ಕೆ ಹೊಂಚು ಹಾಕುತ್ತಿದ್ದಾರೆ ಪ್ರಭು.
0: ಪ್ರಚಾರವೇ
2: ಅದು? ಕ್ಯಾಮರ ಯಮರಾಜ,
0: ಕ್ಯಾಮರವೇ.
1: ಓಬಿ ರಾಯನ್ ಕಾಲದ ಯಮ, ಇನ್ನೂ ಅಪ್ಡೇಟೇ ಆಗಿಲ್ಲ.
0: ಚಿತ್ರಗುಪ್ತ,
2: ಅವರು ದಾನದ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿದ್ದಾರೆ.
0: ಎಲ್ಲ ಪಾಪಿ, ಇರಿ ನಾರದರೆ, ಅವನನ್ನು ಹೊಸಕ್ಕೆ ಹಾಕಿ ಬರುತ್ತೇನೆ.
2: ಶಾಂತಿ ಶಾಂತಿ.

0: ಮಹಾರಾಜ ಶಾಂತಿ, ಅದಕ್ಕೆಲ್ಲ ಸಿದ್ಧಯೋಗಿಗಳ ಅನುಯಾಯಿಗಳಿದ್ದಾರೆ.
1: ತಮ್ಮ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸ್ತಿದ್ಯಾ? ಒಬ್ಬ ಅಸಹಾಯಕನ ದೌರ್ಬಲ್ಯವನ್ನು ನೀನು ಲಾಭ ಮಾಡ್ಕೊಳ್ಳೋದು ತಪ್ತಾನೆ?
2: ಇದ್ರಲ್ಲಿ ತಪ್ಪೇನಾಯ್ತಣ್ಣ? ಅವನಿಗೇನು ಬೇಕೋ ಅದನ್ನ ಅವನಿಗೆ ಕೊಟ್ಟೆ, ನನಗೇನು ಬೇಕೋ ಅದನ್ನ ನಾನು ಪಡೆದೆ. ಇದು ಒಂದು ರೀತಿ ಸಮಾಜದಲ್ಲಿ ಸೇವೆ ತಾನೆ?
1: ಸೇವೆ? ಸಮಾಜ ಸೇವೆ? ಸೇವೆ ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಜಾತಿ ಭೇದ ಭಾವ ವರ್ಗ ವರ್ಣಗಳ ರಹಿತವಾಗಿರಬೇಕು. ರಾಗ ಭಾವಗಳ ದ್ವೇಷ ಬಂಧಗಳ ತ್ಯಾಗವಿರಬೇಕು.
3: ಇದೆಲ್ಲ ಅಸಾಧ್ಯ ಬಿಡಿ, ಅದು ಈಗಿನ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ?
1: ಇದ್ರಲ್ಲ ನಮ್ಮ ಶಿವಯೋಗಿ, ಜ್ಞಾನಯೋಗಿ, ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮಿಗಳು, ಅವರ ಸರಳ ನಡೆ ನುಡಿ, ಪ್ರಚಾರವಿಲ್ಲದ ಭಕ್ತಯೋಗಿ ಅವರು.
2: ಓಹೋ, ಸನ್ಯಾಸಿಗಳು, ಮಾಡಬಹುದು ಬಿಡಿ.
1: ಸನ್ಯಾಸಿ ಆಗುವುದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಮಹಾನ್ ತ್ಯಾಗ ಬೇಕು.
3: ಅಂತ ತ್ಯಾಗ ಏನು ಮಾಡಿದರು?
1: ಸಂತನಾಗುವುದು ಅಂದರೆ ಅಷ್ಟು ಸುಲಭನ ಇಲ್ಲ. ಜ್ಞಾನಯೋಗಿ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಮಗ, 200 ಎಕರೆ ಜಮೀನು, ಒಕ್ಕಲುತನ, ಸಿರಿ ಕುಟುಂಬದ ಸಿರಿತನದ ಸಿದ್ಧಗುಂಡ ಎಲ್ಲವ ತೊರೆದು ಸಿದ್ದೇಶ್ವರನಾಗಿ ಜಗದುದ್ದಾರಕ್ಕೆ ಡೊಂಕೆ ಕಟ್ಟಿ ನಿಲ್ಲಲು ಒಂದು ಸಂಕಲ್ಪ ಬೇಕಲ್ವಾ? ಒಂದ್ ಬಾರಿ ದೇವ್ರ ಜಾತ್ರೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಏರ್ಪಡಿಸಿದ್ದರು.

0: ಮಾನವ ಜನ್ಮ ಪವಿತ್ರವಾದದ್ದು, ಆ ಪಾವಿತ್ರತೆನ ಕಾಪಾಡ್ಕೋಬೇಕು. ವ್ಯಾಮೋಹಕ್ಕೊಳಗಾಗಿ ಗುರುವಣ್ಣ ಮರಿಬಾರ್ದು. ತಂದೆ ತಾಯಿ ಜನ್ಮ ಕೊಟ್ಟರು ನಿಜ, ಆದ್ರೆ ಆ ಜನ್ಮಕ್ಕೆ ಮೂಲ ಸದ್ಗುರು. ಎಲ್ಲ ನಿಂದ ಅನ್ನೋ ಮನೋಭಾವ ಬೆಳೆಸ್ಕೋಬೇಕು.
1: ಶ್ರೀ ಮಲ್ಲಿಕಾರ್ಜುನರ ಪ್ರಭಾವ ಸಿದ್ದೇಶ್ವರರ ಮೇಲೆ ಭಾರೀ ಪ್ರಭಾವ ಬೀರುತ್ತದೆ, ಅದಕ್ಕೆ ನಮ್ಮಿ ಶ್ರೀಗಳು.
2: ಗುರುಗಳೇ.
0: ಏನಪ್ಪ ನಿನ್ನ ಹೆಸರು?
2: ಸಿದ್ದು.
0: ಶುದ್ಧ ಮನಸ್ಸಿನ ಸಿದ್ದು.
2: ಅಪ್ಪಾರ, ನಾನು ನಿಮ್ ಜೊತೆ ಬರ್ತೀನ್ರಿ.
0: ಬಾರಪ್ಪ ಕೂತ್ಕೋ.

0: ನೋಡಾಕ ಬಿದ್ದರಿಗಿಂದ ಸಿದ್ದೇಶ್ವರ ತಂದೆ ತಾಯಿ ಬಂದಾರ್ರಿ.
1: ನದಿ ಬಂದು ಸಮುದ್ರ ಸೇರದ, ಮತ್ತದನ್ನೆಲ್ಲಿ ಹುಡುಕ್ತಾರಂತವ್ರು?
0: ಅಪ್ಪರ ನೀವೇನ್ ಹೇಳಾಕತ್ತೀರ ತಿಳಿಯಬಲ್ದ್ರಿ.
1: ಅವ್ರಿಗೆ ಬರಾಕ್ ಹೇಳು ಅಪ್ಪ.
0: ಆಯ್ತ್ರಿ ಅಪ್ಪರ ಬರ್ರಿ.
2: ಅಪ್ಪರ ಅಪ್ಪರ, ನಾನು ನನ್ನ ಮಗನನ್ನು ಭಿಕ್ಷೆ ಬೇಡುವುದಕ್ಕೆ ಬಂದಿದ್ದೀನಿ. ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಲಿಸಿಕೊಡಿ ಅಪ್ಪರ, ಕಲಿಸಿಕೊಡಿ.
3: ಅಪ್ಪಾರ, ಆಕೆ ಕಷ್ಟ ನಂಗ ನೋಡಕ್ ಆಗತ್ತಿಲ್ಲ, ಊರಾಗಿನ ಮಂದಿ ಮಾತಾಡೋದು ಕೇಳಕ್ ಆಗತ್ತಿಲ್ಲ. ಕಳಿಸ್ಕೊಡ್ರಿ ಅಪ್ಪರ, ನಮ್ಮ ಮಗನ ನಮ್ಮ ಜೊತೆ ಕಳಿಸ್ಕೊಡ್ರಿ.
1: ನೂರು ಮಂದಿ ನೂರು ಮಾತಾಡ್ತಾರ, ಆ ಮಂದಿ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಹಿಂದ ಮಾತಾಡರು ನಾಳೆ ನಿಮ್ಮಿಂದ ಮಂಡಿ ಊರು ಕೂರ್ತಾರ. ನನಗೂ ನಿಮ್ಮ ಸಂಕಟ ಅರ್ಥಕ್ಕೆತಿ. ನಾನು ಸಮುದ್ರಕ್ಕೆ ಹೆಂಗ್ ಕಟ್ಟಿ ಕಟ್ಲಿ? ಇವನು ಹಂಗ ನೀವು ಕರ್ಕೊಂಡು ಹೋದ್ರೂ ಕಟ್ಟಿ ಕಟ್ಟಕ್ಕಾಗಲ್ಲ, ಯಾಕಂದ್ರ ಅದು ಮತ್ತೊಂದ್ ಕಡೆ ಹರ್ದ ಹರಿತದ. ಇವನು ಸಾಮಾನ್ಯ ಬಾಲಕನಲ್ಲ.
2: ಅಪ್ಪಾರ ನೀವೇನಂತಿದ್ದೀರೋ ನನಗೆ ತಿಳಿವಲದು. ನನಗೆ ನನ್ನ ಮಗ ಬೇಕಪ್ಪಾರ, ನನಗೆ ನನ್ನ ಮಗ ಬೇಕು.
1: ಅವ್ವ ನೀನಿವತ್ತು ದೊಡ್ಡ ಮನಸ್ಸು ಮಾಡು. ನಿನ್ನ ಮನೆ ಬೆಳಕು ಜಗತ್ತು ಬೆಳಗಾಕ ಹೊಂಟದ. ತಡಿಬೇಡವ, ಸಮಾಜಕ್ಕಾಗಿ ಒಳ್ಳೆ ತ್ಯಾಗ ಮಾಡು, ಮರಗಾಕ ಹೋಗ್ಬೇಡವ.
2: ಅಪ್ಪಾರ ಕರಳು ಕತ್ತರಿಸಿ ಸುಮ್ಮನೆ ಹೋಗು ಅಂದರೆ ಎಲ್ಲಿಗೆ ಹೋಗಲಿ? ನನಗೆ ನನ್ನ ಮಗ ಬೇಕಪ್ಪಾರ. ಸಿದ್ದಯ್ಯ ಸಿದ್ದಪ್ಪ, ನೀನು ನನ್ನ ಜೊತೆ ಬಂದು ಬಿಡು ಮಗ, ಬಂದು ಬಿಡು, ಬಂದು ಬಿಡು ಮಗ.
3: ಹೇಳು ಹೇಳು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಆ ಭಗವಂತಂದು ಏನಾದ ಸಂಕಲ್ಪ ಹಂಗ ಆತೈತಿ. ಬಾ ಸಮಾಧಾನ ಮಾಡ್ಕೋ, ಅಳ್ಬೇಡ.
4: ಅಷ್ಟೆಲ್ಲ ಸಿರಿವಂತಿಕೆಯನ್ನು ತ್ಯಾಗ ಮಾಡಿ ಬಂದ್ರ ನಮ್ಮಿ ಅಪ್ಪರು, ಹಾಗಾದರೆ ಮುಂದೇನಾಯ್ತು?
5: ಮುಂದ ಗುರುವಿನ ಗುಲಾಮಾದ ಶಿಷ್ಯನ್ಗ ಗುರುವ ತಂದಿ ತಾಯಿಯಾಗಿ ಸಾಲಿ ಕಲ್ಸಿದ್ರು,
6: ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ್ರು, ಹಾಗೆ ಮಹಾರಾಷ್ಟ್ರದಲ್ಲಿರುವ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ಅದಲ್ಲದೆ ತಮ್ಮ

0: 19ನೇ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಮ್ಮ ಗುರುಗಳ ವಚನಗಳನ್ನು ಕ್ರೋಢೀಕರಿಸಿ ಸಿದ್ಧಾಂತ ಶಿಖಮಣಿ ಎಂಬ ಗ್ರಂಥ ರಚಿಸಿದರು. ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿದರು. ತಮ್ಮ ಗುರುಗಳ ಕಾಲದ ನಂತರ ಅವರೇ ಗುರುಗಳಾದರು.
1: ಮುಂದಿನ ಮಠದ ಗುರುಗಳು ಅವರೇ ಎಂದ ಮೇಲೆ ಅವರದು ವೈಭೋಗ ಜೀವನ ತಾನೇ ಬಿಡಿ.
0: ಇಲ್ಲ ಇಲ್ಲ, ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನನ್ನದು ತನ್ನದು ಎಂಬ ವ್ಯಾಮೋಹ ತೊರೆದ ಮಹಾನ್ ಪುರುಷ. ಅವ್ರ ಬಳಿ ಇದ್ದಿದ್ ಬರೀ ಎರಡೇ ಜೊತೆ ಕೈ ಮಗದ್ ಬಟ್ಟೆ, ಒಂದ್ ಜೊತೆ ಚಪ್ಪಲಿ, ಕನ್ನಡಕ ಅಷ್ಟೇ ಅವರ ಆಸ್ತಿ. ಒಂದ್ ಬಾರಿ ಶ್ರೀಗಳ ಪ್ರವಚನ ನಡೀತಿತ್ತು.

0: ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್, ಯುವರ್ ಲೈಫ್ ವಿಲ್ ಬಿ ಇಲ್ಲ ಯುವರ್ ಲೈಫ್ ವಿಲ್ ಬಿ ಹೆವನ್.
1: ಅಪ್ಪಾರಿಗಂತ ಹೇಳಿ ಹೊಸ ಅರ್ಬಿ ತಂದಿನಿ, ಕೊಡಕಂತ ಬಂದಿದ್ದೆ. ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು ನಂಗೆ. ಸುಮ್ನಿರೋ.
2: ಏನ್ರಿ ಶಂಕರಪ್ಪ ಈ ಕಡೆ ಬಂದಿರಿ?
1: ಅಪ್ಪಾರ ನೋಡ್ಬೇಕಿತ್ರಿ ಸ್ವಲ್ಪ.
2: ಹೌದನ್ರಿ, ಅಪ್ಪಾರ ಪ್ರವಚನದೊಳಗದ್ರಿ, ರೀ ಕೇಳಿ ಹೇಳ್ತೀನಿ. ಅಪ್ಪಾರ ನಿಮ್ಮ ನೋಡಕಂತಂದು ಶಂಕರಪ್ಪರ್ ಬಂದಾರಿ.
3: ಕಳಿಸ್ಕೊಡಪ್ಪ.
2: ಆತ್ರಿ ಅಪ್ಪಾರ ಬರ್ರಿ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡು. ಸುಮ್ನಿರೋ, ನಮಸ್ಕಾರ ಮಾಡು.
2: ನಮಸ್ಕಾರ.
3: ನಮಸ್ಕಾರಪ್ಪ.
1: ಇದನ್ ತಗೋರಿ. ನಿಮ್ಮ ಬಲ್ಗೈ ತೋಳು ಹರಿದೈತಲ್ರಿ ಅಪ್ಪಾರ, ನಿಮಗಂತೇಳಿ ಹೊಸ ಅರ್ಬಿ ತಂದಿನ್ರಿ ನಾನು, ತಗೋರಿ ಇದನ್ನ.
3: ಹೌದಲ್ಲ ಹರಿದಾದ, ಈ ಕಡೆ ನೋಡು ಎಷ್ಟು ಚಂದದ, ಹಿಂದೆ ನೋಡು ಎಷ್ಟು ಮಸ್ತದ, ಮುಂದೆ ನೋಡಪ್ಪ ಎಷ್ಟು ಸೊಗಸದ. ಜಗತ್ನ್ಯಾಗ ಸುಂದರವಾಗಿರೋದು ಭಾಳದ, ಅದನ್ನ ನೋಡ್ಬೇಕಪ್ಪ ನಾವ.
1: ಅಪ್ಪ ಅಪ್ಪ ಚಾಕ್ಲೇಟ್ ಕೊಡಪ್ಪ, ಚಾಕ್ಲೇಟ್ ಕೊಡು.
3: ಸುಮ್ನಿರೋ, ಚಾಕ್ಲೇಟ್ ತಿನ್ಬಾರ್ದು. ಸುಮ್ನಿರು,
1: ಚಾಕ್ಲೇಟ್ ಕೊಡು.
3: ಏನಂತಪ್ಪ ಅವಂಗ?
1: ಚಾಕ್ಲೇಟ್ ತಿನ್ ತಿಂದು ಅಲ್ಲೆಲ್ಲ ಹುಳ ತಿಂದವ್ರಿ ಅಪ್ಪಾರ ಅಂದ್ರೂ ಚಾಕ್ಲೇಟ ಕೇಳ್ತಿರ್ತಾನ.
3: ಏನಾಗೋದಿಲ್ಲ, ಒಂದು ಕೊಡಪ್ಪ. ಏನಪ್ಪ ಅದು?
2: ನಮ್ಮಪ್ಪ ದಿನಾಲು ಇದು ಸೇರ್ತಾರೆ.
3: ಅದ್ರ ಮೇಲೆ ಏನು ಬರ್ದದು? ಅದು
2: ಸ್ಮೋಕಿಂಗ್ ಕಾಸಸ್ ಡಿಸೀಸ್.
3: ಹಂಗಂದ್ರೆ ಏನಪ್ಪ?
2: ಧೂಮಪಾನ ಆರೋಗ್ಯಕ್ಕೆ ಹಾನಿಕರ.
3: ಶಂಕರಪ್ಪ ನಿನ್ ಮಗ ಭಾರಿ ಶಾನೆ ಅದನಪ್ಪ. ಶಂಕರಪ್ಪ ಚಾಕ್ಲೇಟ್ ಮೇಲೆ ಏನು ಬರ್ದದು? ಅದು
1: ಏನಿಲ್ರಿ ಅಪ್ಪಾರ.
3: ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅಣ್ಣು ಬಸವಣ್ಣವ್ರು ನೋಡಿ, ಕೇಳಿದೆಯಲ್ಪ ನೀ, ಮೊದಲು ನಮ್ಮ ತಪ್ಪನ್ನ ನಾವು ತಿದ್ಕೋಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳ್ಬೇಕು.
1: ತಪ್ಪಾತ್ರಿ ಅಪ್ಪಾರ, ಕ್ಷಮಿಸ್ಬಿಡ್ರಿ ನನ್ನ.
3: ನಿನ್ ಕ್ಷಮಿಸಾಕ ನಾ ಯಾರಪ್ಪ? ನಿನ್ ತಪ್ಪನ್ನ ನೀನು ತಿದ್ಕೊಂಡು ನಡೆದ್ರ ನಿನಗ ಒಳ್ಳೇದು.
1: ಆತ್ರಿ ಅಪ್ಪಾರ, ಹೋ ಬರ್ತೀವ್ರಿ ನಾವು.
4: ಇಂಥ ಸರಳ ವ್ಯಕ್ತಿ ಕೇವಲ ಸಂತ ಮಾತ್ರ ಅಲ್ಲ, ಮಹಾನ್ ಜ್ಞಾನೋಪಸಕ. ಎಷ್ಟೋ ವಿದ್ಯಾ ಕೇಂದ್ರಗಳನ್ನ ಸ್ಥಾಪಿಸಿ ನಡೆಸ್ತವ್ರಿ ಇವರು. ಅದ್ರಲ್ಲಿ ಒಂದ್ರಲ್ಲಿ ಇವ್ರ ಹೆಸರು ಇರ್ಲಿಲ್ಲ ಅಂತೀನಿ, ಒಂದ್ ಬ್ಯಾಂಕ್ ಅಕೌಂಟ್ ಕೂಡ ಇರ್ಲಿಲ್ಲ.
5: ಅದೇ ಇಲ್ರಿ, ಅವ್ರ ಅಂಗಿಗೆ ಕಿಶೆ ಇರ್ಲಿಲ್ಲ ಅಂತೀನಿ.
4: ಅಂತ ನಿಸ್ವಾರ್ಥ ವ್ಯಕ್ತಿ, ಜೊತೆಗೆ ಹಲವು ವಿಶ್ವವಿದ್ಯಾಲಯಗಳಿಂದ ಬಂದಂತ ಡಾಕ್ಟರೇಟ್ ಪದವಿಗಳು, 2018 ಕೇಂದ್ರ ಸರ್ಕಾರದಿಂದ ಬಂದಂತ ಪದ್ಮಶ್ರೀ ಪ್ರಶಸ್ತಿ, ಸರ್ಕಾರ ಮಠ ನಡ್ಸಕೊಟ್ಟ ಕೋಟ್ಯಾಂತರ ರೂಪಾಯಿ ಹಣನ ಸೌಜನ್ಯದಿಂದ ಹಿಂತಿರುಗಿಸ್ದಂತ ಮಹಾನ್ ವ್ಯಕ್ತಿ, ಜೇಬಿಲ್ಲದ ಯೋಗಿ.
3: ನಾನು ಸಂತ, ಭಕ್ತರಿಗೆ ಜ್ಞಾನ ಭಂಡಾರ ಹಂಚೋದ ನನ್ನ ಕಾಯಕ. ಪದವಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ, ಹಣದ ಅನಿವಾರ್ಯತೆಯೂ ಇಲ್ಲ. ಈ ಮಠ ನಡ್ಸಾಕ ಭಕ್ತರದಾರ.
6: ಆಹಾ ಎಂತ ಮಾತು, ಎಂತ ಮಾತು! ಆ ನುಡಿಗಳು ಶಾರದೆಯ ಸಂಗೀತ ಸುದಿಯಂತಿವೆ.

0: ಕಾಡು ಮುಟ್ಟದ ಸೊಪ್ಪಿಲ್ಲ, ಗುರುಗಳ ಪ್ರವಚನಕ್ಕೊಳಪಡದಿರುವಂತ ಒಂದ್ ವಿಷಯನೂ ಇಲ್ಲ. ಅವ್ರ ಒಂದೊಂದ್ ಮಾತನು ಸೂಜಿಗಲ್ಲಿನ ಹಂಗ.
1: ಅವ್ರ ಮಾತ್ಗೆ ಬರೀ ಮನುಷ್ಯಕ್ಕೆ ಇಡೀ ಪ್ರಕೃತಿನೇ ಸ್ಪಂದಿಸ್ತಿತ್ತು.
2: ಒಂದ ಗಿಡದಾಗ ಒಂದ 10-20 ಪಕ್ಷಿಗಳ ಬಂದ ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬ್ಯಾರೆ ಬ್ಯಾರೇನೆ ಹಾಡ್ತಿರ್ತದ. ಇದ ಪ್ರಯೋಗ ಹೌದಲ್ಲ ಹೇಳಿ.
3: ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಮನಸ್ಸು ವಿಶಾಲ ಮಾಡೋದ. ಯಾವ ಶಾಸ್ತ್ರನೇ ಇರಲಿ, ಯಾವ ಧರ್ಮನೇ ಇರಲಿ, ಜಗತ್ತಿನಾಗ ಯಾವುದೇ ಧರ್ಮ ಇರಲಿ, ಎಲ್ಲಾ ಧರ್ಮದ ಉದ್ದೇಶ ಏನಪ್ಪ? ಎಲ್ಲ ಶಾಸ್ತ್ರಗಳ ಉದ್ದೇಶ ಏನು? ಯಾರ ಈ ಜಗತ್ತಿಗೆ ಬರಲಿ ಜ್ಞಾನಿಗಳು, ಅವ್ರ ಉದ್ದೇಶ ಏನು? ಮನಸ್ಸ ದೊಡ್ಡದು ಮಾಡೋದು.
4: ಎಂತ ಆದರ್ಶ ಬಾಳಣ್ಣ ಅವರದ್ದು, ಆ ಮಹಾಸಂತರದ್ದು.
1: ಹೌದು, ಅವ್ರದ್ದು ಆದರ್ಶ ಬಾಳು. ನುಡಿದಂತೆ ನಡೆದವರು.
0: ಕಾವಿ ಬಟ್ಟೆ ಧರಿಸ್ತವರಲ್ಲ, ಬಿಳಿ ಬಟ್ಟೆಯನ್ನು ಧರಿಸಿ ಶುದ್ಧತೆ, ಸರಳತೆ, ಪ್ರಾಮಾಣಿಕತೆಗೆ ಪ್ರತಿಬಿಂಬವಾಗಿತ್ತು ಅವ್ರ ವ್ಯಕ್ತಿತ್ವ.
4: ಇಂದಿಗೆ ಅವರು ಭೌತಿಕವಾಗಿ ಮರೆಯಾಗಿ 3 ವರ್ಷ ಆಯಿತು. ಆ ಸತ್ಯಸಂತನ ಕೊನೆಯ ಸಂದೇಶದಲ್ಲೂ ನುಡಿದಂತೆ ನಡೆದಾಡುವ ದೇವರವರು.
5: ಅಂತಿಮ ಅಭಿವಂದನ ಪತ್ರ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ. ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ. ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದಂಥ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀ ಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮನೆಯನ್ನು ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಅಂತಿಮ ನೆನಪು, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ.
0: ಎಂತ ಮಹಾಯೋಗಿ ಅಣ್ಣ ಅವರು. ನಂದು ತಪ್ಪಾಯ್ತು ಅಣ್ಣ, ಕ್ಷಮಿಸಿಬಿಡಿ, ಇನ್ನೆಂದು ಈ ರೀತಿ ಮಾಡಲ್ಲ. ಅವ್ರು ಹಾಕಿಕೊಟ್ಟ ದಾರಿಲೇ ನಡೀತೀನಿ, ಕ್ಷಮಿಸಿಬಿಡಿ ಅಣ್ಣ.
4: ನಿನ್ನ ಕ್ಷಮಿಸಕ್ ನಾನ್ಯಾರಪ್ಪ? ನಿನ್ ತಪ್ಪನ್ನ ನೀನು ಅರ್ಥಕೋ. ನೀನ್ ಮಾಡೋ ಪ್ರತಿಯೊಂದ್ ಕೆಲ್ಸದಲ್ಲೂ ನಿಸ್ವಾರ್ಥ ಇರ್ಲಿ. ಆ ಕಾಯಕದಲ್ಲಿ ದೇವರಿದ್ದಾನೆ.
2: ಅನ್ನವಾಗಿ ಬರ್ತಾನ ದೇವರು, ನೀರಾಗಿ ಸುರಿತಾನ ದೇವರು, ಬಳೆಯಾಗಿ ಹರಿತಾನ ದೇವರು, ಒಳಗೆ ಜ್ಞಾನದ ಜ್ಯೋತಿಯಾಗಿ ಮೆನಗ್ತಾನ ದೇವರು.
0: ಅಣ್ಣ, ಅಷ್ಟಕ್ಕೂ ನಿಮ್ಮ ಹೆಸರೇನಣ್ಣ?
4: ನನ್ನ ಹೆಸ್ರ ಮಹಮ್ಮದ್ ಸಲೀಂ.
6: ಆಹಾ, ಎಂಥ ಯೋಗಿ, ಎಂಥ ಯೋಗಿ! ಇಂಥ ಮಹಾತ್ಮನ ಮಹಿಮೆಯನ್ನು ಅರಿಯದೆ ವ್ಯಥ ಭ್ರಮೆಯಲ್ಲಿ ಮುಳುಗಿಬಿಟ್ಟಿದ್ದನಲ್ಲ. ನಾರದರೆ, ನಾ ಶಿವಯೋಗಿಯ ದರ್ಶನ ಪಡೆಯಬೇಕಿತ್ತಲ್ಲ.
7: ಅದಕ್ಕೇನಂತೆ, ಅವರು ಈಗ ಸ್ವರ್ಗವಾಸಿಗಳಾಗಿದ್ದಾರೆ. ನಡೆಯಿರಿ, ಹೋಗೋಣ. ಏನಿದು ಈ ನಿರಾಳ ಮೌನ? ಇದು ನಿಜವಾಗಿಯೂ ಇಂದ್ರನ ಆಸ್ಥಾನವೇ? ನಾದ ಸುರಭಿಯ ಜೀಂಕಾರವಿಲ್ಲ, ನೃತ್ಯರಾಣಿಯರ ವೈಭೋಗವಿಲ್ಲ, ಏನೀ ಆಶ್ಚರ್ಯ!

0: ಓಹೋ, ಇಂದ್ರದೇವ ಧ್ಯಾನ ಸ್ಥಿತಿಯಲ್ಲಿ. ಇಂದ್ರದೇವ, ಇಂದ್ರದೇವ.
1: ಓಹೋ ನಾರದರು, ಪ್ರಣಾಮಗಳು. ಏನು ಯಮರಾಜನ ಜೊತೆಯಲ್ಲಿ ಇಷ್ಟು ದೂರ ಪ್ರಯಾಣ?
0: ಅದಿರಲಿ ಇಂದ್ರದೇವ, ದೇವಕನ್ಯರ ಸಂಭ್ರಮದ ಸಂಗಡವ ಬಿಟ್ಟು ಈ ನಿಶ್ಚಲ ಧ್ಯಾನ ಸ್ಥಿತಿಯಲ್ಲಿ ನೀನು?
1: ಅದೆಲ್ಲ ಆ ಮಹಾಯೋಗಿ, ಜ್ಞಾನಯೋಗಿ, ಸಿದ್ಧಯೋಗಿಗಳ ಪ್ರಭಾವ.
2: ಆಹಾ, ಎಂಥ ಯೋಗಿ! ಇಂದ್ರರೇ, ನಿಮ್ಮ ಅಪ್ಪಣೆ ಇದ್ದರೆ ನಾನು ಆ ಶಿವಯೋಗಿಯನ್ನು ನಮ್ಮ ಲೋಕಕ್ಕೆ ಒಂದೆರಡು ದಿನಗಳ ಕಾಲ ಕರೆದುಕೊಂಡು ಹೋಗಬಹುದೇ?
1: ಅದಕ್ಕೆ ಅಪ್ಪಣೆ ಏಕೆ ಯಮರಾಜ? ಆ ಮಹಾಯೋಗಿಯ ಅವಶ್ಯಕತೆ ಎಲ್ಲರಿಗೂ ಇದೆ. ಧಾರಾಳವಾಗಿ ಕರೆದು

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳ ಜೀವನ ಚರಿತ್ರೆ ಕುರಿತು ಕಿರುನಾಟಕವನ್ನು ಮಾಡಿದವರು ಸರಗೂರಿನ ವಿಪಿಯುಸಿ ವಿದ್ಯಾರ್ಥಿಗಳು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಅಂಜಲಿ, ಲಕ್ಷ್ಮಿ, ರಾಜು, ನೀಲವೇಣಿ, ತೋಪನಾಯಕರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು,

0: ದೂರವಾಣಿ ಸಂಖ್ಯೆ 7337765008,
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

10:30 to 11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೇಳಲಾಗುವ ಮಾನಸಿಕ ಸಾಮರ್ಥ್ಯದ ಕ್ಯಾಲೆಂಡರ್ ಸಮಸ್ಯೆ ಲೆಕ್ಕಗಳು, ರೈಲ್ವೆ ಸಮಸ್ಯೆಗಳು ಹಾಗೂ ರಕ್ತ ಸಂಬಂಧಿತ ಲೆಕ್ಕಗಳ ತಯಾರಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸರಣಿಯ ಸಂಚಿಕೆಗೆ ಸ್ವಾಗತ. ನಾನು ಶಿವಪ್ರಸಾದ್, ಸಹ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸರಣಿಯಲ್ಲಿ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಇರೋ ಕಡೆ, ಅದರಲ್ಲಿ ಗಣಿತದ ಪ್ರಶ್ನೆಗಳು ಅಥವಾ ಗಣಿತೀಯ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಹ ಕೆಲವು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ಉದಾಹರಣೆಗೆ ಪಿಡಿಒ, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೆಸೆಟ್, ನೆಟ್, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ನಾವು ಸಾಕಷ್ಟು ಜನ ಈ ಒಂದು ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಕಾರಣ ಅಲ್ಲಿ ಎದಕ್ಕಿಂತ ಅತ್ಯಂತ ಪ್ರಮುಖವಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ, ಅದು ಗಣಿತದ ಪ್ರಶ್ನೆಗಳು ನಮಗೆ ಬರಲ್ಲ ಅಂತ. ಇದು ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ತುಂಬ, ಅದರಲ್ಲೂ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ತುಂಬ ತರೊಳಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಿತದ ಪ್ರಶ್ನೆಗಳು ನಾವು ಗಣಿತ ಓದಿದ್ದೀವಿ, ಮರ್ತು ಹೋಗಿದ್ದೀವಿ, ಅಥವಾ ನಮ್ಗೆ ಅದು ಮಾಡೋಕ್ಕೆ ಬರೋದಿಲ್ಲ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಳವಾಗಿರೋ ಪ್ರಶ್ನೆಗಳನ್ನು ಕೂಡ ಕನಿಷ್ಠ ಪ್ರಯತ್ನ ಕೂಡ ಪಡೆದೆ ಅವನ ಹಾಗೆ ಬ್ಲೈಂಡ್ ಆಗಿ ಅಥವಾ ಖಾಲಿ ಬಿಟ್ಟು ಬರೋದು, ಈ ಥರದ ಪ್ರಯತ್ನಗಳು ಮಾಡ್ತಾ ಇರೋದನ್ನು ನಾನು ತುಂಬ ಸರಿ ಗಮನಿಸಿದ್ದೇನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ನಾವಿಲ್ಲೇನು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪ್ರಶ್ನೆಗಳು ಏನು ಬರ್ತವೆ, ಈ ಹೆಚ್ಚು ಕಡಿಮೆ ಪದವಿ ಹಂತದ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಹಂತ ಅಥವಾ ಒಂದು ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು ಪರಿಗಣಿಸಿದ್ರೆ, ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ಪರಿಹರಿಸೋದಕ್ಕೆ ನಮ್ಗೆ ಬೇಕಾಗಿರೋ ಜ್ಞಾನ ಎಷ್ಟು ಅಂದ್ರೆ, ನಮ್ಮ ಇಂದಿನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಪಠ್ಯಪುಸ್ತಕಗಳಿದಾವಲ್ವ, ಟೆಕ್ಸ್ಟ್ ಬುಕ್ಸ್, ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಗಣಿತದ, ಅದರಲ್ಲಿ ಅಂಕಗಣಿತ ಮತ್ತೆ ಬೀಜಗಣಿತ, ಅರ್ಥಮೆಟಿಕ್ ಮತ್ತೆ ಆಲ್ಜಿಬ್ರ, ಅದ್ರ ಜೊತೆಗೆ ಜಾಮೆಟ್ರಿ ಅಥವಾ ಏನು ಭೂಮಿತಿ ಶಾಸ್ತ್ರ ಏನಿದೆ, ರೇಖಾಗಣಿತದ ಕೆಲವು ಮೂಲಭೂತ ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತುಂಬಾ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಏನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಪ್ರಕಾರದ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ, ಈ ವಿಭಾಗದಿಂದ ಬರೋ ಪ್ರಶ್ನೆಗಳು ಯಾವತ್ತೂ ಕೂಡ ನಮ್ಗೆ ಕಷ್ಟ ಅನ್ಸಲ್ಲ. ಮತ್ತು ಇದ್ರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಏನು ಅಂತಂದ್ರೆ, ಬೇರೆ ಪ್ರಶ್ನೆಗಳ ತರ ಇರಬಹುದೇನೋ ಅನ್ನೋ ಉತ್ತರ ಇದರಲ್ಲಿ ಸಿಗಲ್ಲ. ನಾವು ಕೆಲವು ಸಿದ್ಧಾಂತಗಳನ್ನ ಅಥವಾ ಕೆಲವು ಕಲ್ಪನೆಗಳನ್ನ, ಕೆಲವು ವಿಧಾನಗಳನ್ನ ಅಥವಾ ಫಾರ್ಮುಲಾಗಳನ್ನ ಅರ್ಥ ಮಾಡಿಕೊಂಡು ಪ್ರತಿ ಪ್ರಕಾರದ ಪ್ರಶ್ನೆಗಳನ್ನ ಒಂದಷ್ಟು ಬಗೆಹರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ, ಖಂಡಿತವಾಗಿ ನಮ್ಗೆ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಸಿಗೋ ಉತ್ತರ ಅದೇ ಆಗಿರುತ್ತೆ. ಬೇರೆ ಪ್ರಶ್ನೆಗಳಿಗೆ ಇದು ಇರಬಹುದು ಇರಬಹುದು ಅನ್ನೋ ತರದ ಗೊಂದಲ ಅಥವಾ ಕನ್ಫ್ಯೂಷನ್ಸ್ ಈ ಸೆಕ್ಷನ್ ಅಲ್ಲಿ ಇರಲ್ಲ. ಇದು ಈ ಒಂದು ಸೆಕ್ಷನ್ ನ ಪ್ಲಸ್ ಪಾಯಿಂಟ್. ಆದ್ರೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜ್ಞಾನದ

ಪ್ರಶ್ನೆ ಪತ್ರಿಕೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕನ್ನಡದಲ್ಲಿ ಹೇಳೋದಾದ್ರೆ ಗಣಿತೀಯ ಸಾಮರ್ಥ್ಯದ ಅಥವಾ ಗಣಿತೀಯ ತಾರ್ಕಿಕತೆಯ ವಿಭಾಗದ ಪ್ರಶ್ನೆಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತೀನಿ, ಅದನ್ನ ಗಮನಿಸಬಹುದು. ಮೊದಲನೇದಾಗಿ ಯಾವ ರೀತಿಯ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣಂತೆ. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನಾವು ಇಲ್ಲಿ ಕೇಳ್ತೇವೆ. ಮೊದಲನೇದಾಗಿ ಒಂದ್ ಕಡೆಯಿಂದ ನೋಡ್ತೀನಿ, ಸಂಖ್ಯಾ ಸರಣಿ, ನಂಬರ್ ಸಿಸ್ಟಮ್, ಲಸಾಅ ಮತ್ತು ಮಾತಾಹ ಅಂದ್ರೆ ಹೆಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸರಾಸರಿ, ಸಂಖ್ಯಾ ಸರಣಿ ಅಥವಾ ಸಂಖ್ಯಾ ಸರಣಿಯ ಬೆಳವಣಿಗೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಅನುಪಾತಗಳು ಮತ್ತು ಪ್ರಮಾಣಗಳು, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಮತ್ತೆ ಪಾಲುದಾರಿಕೆ ಲೆಕ್ಕಗಳು ಅಂದ್ರೆ ಪಾರ್ಟ್ನರ್ಶಿಪ್ ಕ್ವೆಶನ್ಸ್, ಅದರ ಜೊತೆಗೆ ಮಿಶ್ರಣಗಳು ಮಿಕ್ಸ್ಚರ್ಸ್, ಸಮಯ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಸಮಯ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್, ಶೇಕಡಾವಾರು ಪ್ರಶ್ನೆಗಳು ಪರ್ಸೆಂಟೇಜ್ ಕ್ವೆಶನ್ಸ್, ಏಜ್ ರಿಲೇಟೆಡ್ ಪ್ರಶ್ನೆಗಳು ಅಂದ್ರೆ ವಯಸ್ಸು ಆಧಾರಿತ ಪ್ರಶ್ನೆಗಳು, ಸಮಯ ವೇಗ ಮತ್ತು ದೂರ ಟೈಮ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಶ್ನೆಗಳು, ಅದೇ ರೀತಿಯಲ್ಲಿ ವೆನ್ನ ನಕ್ಷೆಗಳು ಅಂದ್ರೆ ವೃತ್ತಾಕಾರದ ಚಿತ್ರಗಳಲ್ಲಿ ತೋರಿಸ್ತಕ್ಕಂಥ ದತ್ತಾಂಶಗಳ ನಕ್ಷೆಗಳು, ಎತ್ತರ ಮತ್ತು ದೂರದ ಪ್ರಶ್ನೆಗಳು, ಲಾಭ ಮತ್ತು ನಷ್ಟದ ಪ್ರಶ್ನೆಗಳು ಪ್ರಾಫಿಟ್ ಅಂಡ್ ಲಾಸ್ ಪ್ರಶ್ನೆಗಳು, ಸಂಭವನೀಯತೆ ಮತ್ತು ವಿಕಲ್ಪಗಳು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್. ಈ ರೀತಿಯ ಕೆಲವು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಹೀಗಾಗಿ ಒಂದು ಈ ಎಲ್ಲಾ ರೀತಿ ಪ್ರಶ್ನೆಗಳು ಅಥವಾ ಈ ಎಲ್ಲಾ ವಿಧದ ಪ್ರಶ್ನೆಗಳು ಅಂತಂದಾಗ ನಮಗೆ ಆಕ್ಚುಲಿ ಇವನ್ನ ನಾವು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಂದ್ರೆ ದೈನಂದಿನ ಜೀವನದಲ್ಲಿ ತುಂಬಾ ಸರಿ ಈ ಲೆಕ್ಕಾಚಾರಗಳು ಬಳಕೆ ಮಾಡಿದೀವಿ ನಾವು. ಈಗ ಪರ್ಸೆಂಟೇಜ್ ಅಂದಾಗ ನಾವು ಶಾಪಿಂಗ್ ಹೋಗ್ತೀವಿ 20% ಡಿಸ್ಕೌಂಟ್ ಅಂತ ಇರುತ್ತೆ ಅಥವಾ 10% ಎಕ್ಸ್ಟ್ರಾ ಅಂತ ಇರುತ್ತೆ, ಅಲ್ಲೆಲ್ಲ ಕಡೆ ನಾವಿನ್ನ ತುಂಬಾ ಜನರಲ್ ಆಗಿ ಕಾಮನ್ ಆಗಿ ಬಳಕೆ ಮಾಡ್ಕೊಂಡೇ ಬಂದಿದ್ದೀವಿ. ಆದ್ರೂ ಸಹ ಎಕ್ಸಾಮ್ ಅಲ್ಲಿ ಅಥವಾ ಕೇಳಿದಾಗ ಇದು ಗಣಿತದ ಪ್ರಶ್ನೆ ನನಗೆ ಆಗಲ್ಲ ಅನ್ನೋ ಒಂದು ಪೂರ್ವಗ್ರಹ ಪ್ರಜುಡಿಸ್ ಏನಿದೆ ಅಲ್ವಾ, ಇದರಿಂದ ನಾವು ಈ ಒಂದು ಸೆಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಸಿಯಾಗಿ ಬರ್ತಕ್ಕಂಥ ಮಾರ್ಕ್ಸ್ ಗಳನ್ನ ಕಳ್ಕೊಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇದುಗಳ ಬಗ್ಗೆ ಒಂದು ಮಾಹಿತಿ. ಮೊದಲನೇದಾಗಿ ಸಂಖ್ಯಾ ಸರಣಿ, ಇದನ್ನ ಸ್ವಲ್ಪ ಗಮನಿಸೋಣಂತೆ. ಸಂಖ್ಯಾ ಸರಣಿ ಅಂತಂದಾಗ ನಾವು ಪ್ರತಿದಿನ ಕೌಂಟ್ ಮಾಡೋದಕ್ಕೆ ಎಣಿಸೋದಕ್ಕೆ ನಂಬರ್ಗಳನ್ನ ಬಳಸ್ತೀವಿ, ಅದ್ರ ಜೊತೆಗೆ ಒಂದಷ್ಟು ಬಳಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ತತ್ವಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಡೋದು. ಉದಾಹರಣೆಗೆ ಸಂಖ್ಯಾ ಆಧಾರ ಪದ್ಧತಿ, ಸಂಖ್ಯಾ ಆಧಾರ ಪದ್ಧತಿ ಅಂದ್ರೆ ಸಾಮಾನ್ಯ ನಾವು ಬಳಸೋದು ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ, 1-9, 10, ಪ್ರತಿ 10ಕ್ಕೆ ಒಂದೊಂದು ಹಂತ ಚೇಂಜ್ ಆಗ್ತಾ ಹೋಗುತ್ತೆ, ಇದು ದಶಮಾಂಶ ಪದ್ಧತಿ ಅಂತ ಕರಿತೀವಿ. ಇಂಥದೇ ಬೇರೆ ಬೇರೆ ಆಧಾರದ ಪದ್ಧತಿಗಳನ್ನು ಕೂಡ ನಾವು ಗಣಿತದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಬೈನರಿ ಸಿಸ್ಟಮ್ ಅಂದ್ರೆ 2ರ ಆಧಾರ ಪದ್ಧತಿ, ಅದೇ ರೀತಿ ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಂದ್ರೆ 16ರ ಆಧಾರ ಪದ್ಧತಿ, 8ರ ಆಧಾರ ಪದ್ಧತಿ, ಸಾಮಾನ್ಯವಾಗಿ ಎಷ್ಟೇ 5ರ ಆಧಾರ ಪದ್ಧತಿ, ಪಂಚಮಾನ ಪದ್ಧತಿ ಅಂತ ಕರಿತೀವಿ, ಅಷ್ಟಮಾನ ಪದ್ಧತಿ ಅಂತ ಕರಿತೀವಿ. ತುಂಬಾ ವ್ಯವಸ್ಥೆಗಳು ಇದಾವೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸಾಮಾನ್ಯ ಇವತ್ತಿನ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥದ್ದಕ್ಕೆ 4 ಆಧಾರದ ಪದ್ಧತಿಗಳನ್ನ ಬಳಸ್ಕೊಳ್ತೀವಿ. 1 ದಶಮಾಂಶ ಪದ್ಧತಿ, ನಮ್ಮೆಲ್ಲರಿಗೂ ಗೊತ್ತಿರೋದು. 2ನೇದು ಬೈನರಿ ಸಿಸ್ಟಮ್ ಅಥವಾ ದ್ವಿಮಾನ ಪದ್ಧತಿ. 3ನೇದು ಹೆಕ್ಸಾಡೆಸಿಮಲ್ ಸಿಸ್ಟಮ್ ಅಥವಾ 16ರ ಮಾನ ಪದ್ಧತಿ. ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಯಾವ ರೀತಿ, ಉದಾಹರಣೆಗೆ 2 ಅನ್ನೋ ಸಂಖ್ಯೆ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿ ಬರೆಯಲ್ಪಡುತ್ತದೆ ಅನ್ನೋದು, ಅಥವಾ 1011 ಈ ತರ ದಶಮಾನ ಪದ್ಧತಿಯ ಮೌಲ್ಯ ಏನು, ಈ ತರದ ಪ್ರಶ್ನೆಗಳು ನಾವು ಕಾಣ್ತೇವೆ. ಅಂದ್ರೆ ಸಂಖ್ಯೆಗಳ ಆಧಾರ ಪದ್ಧತಿಗಳಿದಾವೆ. ಇದನ್ನು ನಾವು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವಿನ್ನು ಕಾಣ್ತೇವೆ. ಅದರ ಜೊತೆಗೆ ನೈಜ ಸಂಖ್ಯೆಗಳು, ನೈಜವಲ್ಲದ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್, ಈ ರೀತಿಯ ಬೇರೆ ಬೇರೆ ಸಂಖ್ಯಾ ಪದ್ಧತಿ ಸಂಖ್ಯಾ ವಿವರಣೆಗಳು ಇದ್ದಾವೆ. ಈ ಸಿದ್ಧಾಂತಗಳನ್ನ ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಮೇಲೆ ಮಾಡಬಹುದಾದಂತ ಲೆಕ್ಕಗಳು ಅಂದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಇದರಲ್ಲಿ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಸಾಮಾನ್ಯ ಅವನ್ನ ಬಾಡ್ಮಾಸ್ ನಿಯಮ, BODMAS ಬಾಡ್ಮಾಸ್ ನಿಯಮ ಅಂತ ಕರೀತೀವಿ. ಇತ್ತ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತ ಸಣ್ಣ ಪುಟ್ಟ ಅಂಶಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಸಹ ನಾವು ಕಾಣಬಹುದು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಹೆಚ್ಚಿನ ಗಣಿತ ಜ್ಞಾನ ಏನು ಬೇಕಾಗಿಲ್ಲ. 5 ಮತ್ತು 6ನೇ ಕ್ಲಾಸ್ನ ಗಣಿತದ ಜ್ಞಾನವೇ ನಮಗೆ ಸಾಕಷ್ಟಾಗುತ್ತೆ. ಇನ್ನು ಲಸಾಅ ಮತ್ತು ಮಾಸಾಅ ಅಂದ್ರೆ ಹೆಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ, ಇಲ್ಲಿ ಈ ಪ್ರಶ್ನೆ ಹೆಂಗೆ ಅಂತಂದ್ರೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಒಂದು 50 ಮೀಟರ್ನ ಕಂಬಿ ಮತ್ತು 70 ಮೀಟರ್ನ ಕಂಬಿ ಮತ್ತು 90 ಮೀಟರ್ನ ಕಂಬಿಗಳಿರುತ್ತೆ. ಇವುಗಳನ್ನ ಸಮಾನವಾಗಿ ತುಂಡುಗಳಾಗಿ ಮಾಡೋದಾದ್ರೆ ಎಷ್ಟು ಮೀಟರ್ಗೆ ಇವನ್ನ ತುಂಡರಿಸಬೇಕಾಗತ್ತೆ ಅನ್ನೋ ಒಂದು ಪ್ರಶ್ನೆ. ಅವಾಗ ಏನಾಗುತ್ತೆ, 50, 70 ಮತ್ತು 90ಕ್ಕೆ ಎಲ್ ಸಿ ಎಂ ಅದನ್ನ ನಾವು ಕಂಡುಹಿಡಬೇಕಾಗತ್ತೆ. ಇಲ್ಲಿ ನಾವು ಈ 6ನೇ ತರಗತಿ ಇರ್ತಕ್ಕಂಥ ಹೆಚ್ ಸಿ ಎಫ್ ಮತ್ತೆ ಎಲ್ ಸಿ ಎಂ ಇದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಅವನ್ನ ಕಂಡುಹಿಡಿಬೇಕು ಮತ್ತು ಅವನ್ನ ರಿವರ್ಸ್ ಆಗಿ ಒಂದಕ್ಕೊಂದಿರ್ತಕ್ಕಂಥ ಸಂಬಂಧಗಳೇನು ಅನ್ನೋದನ್ನ ನಾವಿಲ್ಲಿ

No, pues cágate. ಸರಾಸರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ನಾವು ಸಾಮಾನ್ಯವಾಗಿ ತುಂಬಾ ಸಲ ನೋಡ್ತಾನೆ ಇರ್ತೀವಿ. ಒಂದು ವಸ್ತುನ ನಾವು 70 ರೂಪಾಯಿ ತಗೊಳ್ತೀವಿ, ಇನ್ನೊಂದು 90 ರೂಪಾಯಿ ತಗೊಳ್ತೀವಿ, ಇವೆರಡರ ಸರಾಸರಿ ಎಷ್ಟು ಅಂದಾಗ ಅಲ್ಲಿ 80 ಅನ್ನೋ ಉತ್ತರ ಸಿಗುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್ ಗಂತೂ ತುಂಬಾ ಚೆನ್ನಾಗಿ ಗೊತ್ತು. ಫಸ್ಟ್ ಇಂಟರ್ ಟೆಸ್ಟ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಇಂಟರ್ ಟೆಸ್ಟ್ ಅಲ್ಲಿ 18 ಮಾರ್ಕ್ಸ್ ಬರುತ್ತೆ, ಸರಾಸರಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 17 ಮಾರ್ಕ್ಸ್. ಇದು ಸರಾಸರಿ ಅಂದ್ರೆ ಅದು ಒಂದು ಮಧ್ಯದ ಅಂಶ. ಈ ಸರಾಸರಿಯಲ್ಲಿ ನಾವು ಬೇರೆ ಬೇರೆ ವಿಧದ ಸರಾಸರಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಸರಾಸರಿ ಅಂದ್ರೆ ಏನು, ಸರಾಸರಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಸರಾಸರಿಯಲ್ಲಿರ್ತಕ್ಕಂಥ ವಿವಿಧ ವಿಧಗಳು ಯಾವ್ಯಾವು, ಸರಾಸರಿಗೆ ಸಂಬಂಧಪಟ್ಟಂತ ಕೆಲವು ನಿಯಮಗಳು ಯಾವ್ಯಾವು, ಮತ್ತು ಪರಸ್ಪರ ಸರಾಸರಿಯ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು. ಬಹುತೇಕ ಇದು ನಮಗೆ 7ನೇ ತರಗತಿ ಗಣಿತದ ಪುಸ್ತಕದಲ್ಲಿ ನಮಗೆ ಕಂಡು ಬರುತ್ತೆ. ಸರಳವಾದಂತಹ ವಿಧಾನಗಳಿದಾವೆ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ಸಣ್ಣ ಲೆಕ್ಕಾಚಾರದ ಮುಖಾಂತರ ಉತ್ತರಗಳನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನ ಸಂಖ್ಯಾ ಸರಣಿ ಅಥವಾ ಗಣಿತೀಯ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಗಣಿತೀಯ ಪ್ರಗತಿ ಅಥವಾ ಗಣಿತೀಯ ಸರಣಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಏನು ಅಂದ್ರೆ, ಸರಣಿ ಅಂದ್ರೆ ನಮಗೆ ಆಗಲೇ ಗೊತ್ತಿದೆ, ಒಂದಷ್ಟು ಸಂಖ್ಯೆಗಳು ನಿಯಮಿತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅವು ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ 1, 2, 3, 4, 5 ಅಥವಾ 2, 4, 6, 8 ಅಥವಾ 2, 5, 9, 14 ಹೀಗೆ ಈ ತರದಲ್ಲಿ ಸಂಖ್ಯೆಗಳು ಮೂವ್ ಆಗ್ತಾ ಹೋಗ್ತವೆ. ಇಲ್ಲಿ ಕೇಳಬಹುದಾದಂತ ಪ್ರಶ್ನೆಗಳೇನಂದ್ರೆ, ಒಂದು ಸರಣಿಯನ್ನ ಕೊಟ್ಟು ಆ ಸರಣಿಯ ಮಧ್ಯದ ಸಂಖ್ಯೆ ಅಥವಾ ಕೊನೆಯ ಸಂಖ್ಯೆಯನ್ನ ಖಾಲಿ ಬಿಟ್ಟು ಆ ಜಾಗದಲ್ಲಿ ಬರಬಹುದಾದಂತಹ ಪ್ರಶ್ನೆ ಅದರ ಒಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇವನ್ನ ನಾವು ಸೀರೀಸ್ ಕ್ವಶನ್ಸ್ ಅಥವಾ ಸಂಖ್ಯಾ ಸರಣಿಯ ಪ್ರಶ್ನೆಗಳು ಅಂತ ಕರಿತೀವಿ. ಅಥವಾ ಇನ್ನು ಕೆಲವು ಸರಿ ಏನಾಗುತ್ತೆ, ಇದನ್ನ ನಮ್ಮ ಜನರಲ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಕೂಡ ಅಪ್ಲೈ ಮಾಡ್ಬಿಡ್ತಾರೆ. ಎಕ್ಸಾಂಪಲ್, ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಬರುತ್ತೆ ಎನ್ನುವುದಾದಲ್ಲಿ, ಈ ಹಿಂದಿನ ಮೆಟ್ರೋ ರೈಲು 3 ನಿಮಿಷದ ಹಿಂದೆ ಹೋಗಿದ್ದು ಇಲ್ಲಿಂದ ಮುಂದಿನ ಮೆಟ್ರೋ ಎಷ್ಟು ನಿಮಿಷಕ್ಕೆ ಬರುತ್ತದೆ, ಈ ತರದ ಒಂದು ಪ್ರಶ್ನೆ. ಅಥವಾ ಇಲ್ಲಿಂದ ಮುಂದಿನ 4ನೇ ಮೆಟ್ರೋ ಎಷ್ಟು ನಿಮಿಷಗಳ ನಂತರ ಬರುತ್ತದೆ, ಈ ತರದ ಒಂದು ಜನರಲ್ ಅಪ್ಲಿಕೇಶನ್ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ ಮತ್ತೆ ಇನ್ನೊಂದು ಸಂಖ್ಯೆಗೆ ಇರ್ತಕ್ಕಂಥ ಡಿಫರೆನ್ಸ್ ಏನು ಅಂತ ನೋಡ್ತೀವಿ. ಆ ಡಿಫರೆನ್ಸ್ ಸ್ಟಡಿ ಆಗಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋ ನೋಡ್ತೀವಿ. ಸಂಖ್ಯಾ ಸರಣಿ ಯಾವ ರೀತಿ ಮುಂದುವರಿತಾ ಇದೆ, ಸಂಖ್ಯಾ ಸರಣಿಯ ರಚನೆ ಏನು ಅನ್ನೋ ಅರ್ಥ ಮಾಡಿಕೊಂಡು ಅವ್ರು ಕೇಳಿರೋ ಪ್ರಶ್ನೆ. ಬಹುತೇಕ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಸರಣಿಯನ್ನ ಸರಳವಾಗಿ ಪೂರ್ಣಗೊಳಿಸಿ ಅಂತಿರುತ್ತೆ, ಅಥವಾ ಇಷ್ಟನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿವರೆಗನ್ನ ಸರಣಿಯಲ್ಲಿ 1ರಿಂದ 4ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಅಥವಾ 5ನೇ ಅಂಕಿಯಿಂದ 9ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕಾಣ್ತೇವೆ. ಇದನ್ನ ನಾವು ಅಂಕಗಣಿತದ ಮಾದರಿಯಲ್ಲಿ ನಾವಿನ್ನ ಅರ್ಥ ಮಾಡ್ಕೋಬಹುದು. ತುಂಬಾ ಸರಳವಾಗಿರೋ ಪ್ರಶ್ನೆಗಳು. ಸಂಖ್ಯಾ ಸರಣಿ ಯಾವ ರೀತಿ ರಚನೆಯಾಗಿದೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ಸಿಂಪಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್, ಸಮಟೈಮ್ಸ್ ಕೆಲವು ಸಾರಿ ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೂಡ ಬೇಕಾಗುತ್ತೆ. ಈಗ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನ ಒಂದ್ಸರಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಖಡಾಖಂಡಿತವಾಗಿ ನಾವಲ್ಲಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಜವಾಗಿ ತುಂಬಾ ಸುಲಭವಾಗಿರುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಸರಣಿಗಳನ್ನ ರೂಪಿಸಲಾಗತ್ತೆ, ಸರಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸರಳ ಬಡ್ಡಿ, ಸರಳ ಬಡ್ಡಿ ಸಾಮಾನ್ಯವಾಗಿ ನಾವು ಗಮನಿಸೋದು ಹೆಂಗೆ ಅಂತಂದ್ರೆ, ನಿರ್ದಿಷ್ಟ ಮೊತ್ತ ಅಸಲು ಅಂತ ಕರಿತೀವಿ, ಅಸಲು ಮತ್ತೆ ಕಾಲ ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೇನೆ, ಟೆಕ್ಸ್ಟುವಲ್ ಆಗಿ ಹೇಳೋದಕ್ಕಿಂತ ಒಂದು ಉದಾಹರಣೆ ತಗೊಳ್ಳೋಂತೆ. 10,000 ರೂಪಾಯಿ ಅಸಲಿಗೆ ವರ್ಷಕ್ಕೆ ಶೇಕಡ 10% ಬಡ್ಡಿ ಆದಲ್ಲಿ ಬಡ್ಡಿ ಮೊತ್ತ ಎಷ್ಟು, ಒಂದು ವರ್ಷದ ನಂತರ ಬಡ್ಡಿ ಮೊತ್ತ ಎಷ್ಟು ಅಂದ್ರೆ, ಇಲ್ಲಿ 4 ಟರ್ಮ್ಗಳು ನಾವು ನೋಡ್ತೀವಿ. ಒಂದು ಅಸಲು, ಬಡ್ಡಿ ಪ್ರಮಾಣ, ಕಾಲ ಮತ್ತು ಒಟ್ಟು ಮೊತ್ತ, 4 ಅಂಶಗಳು. ಅಸಲು, ಬಡ್ಡಿ, ಬಡ್ಡಿ ಪ್ರಮಾಣ, ಒಟ್ಟು ಮೊತ್ತ. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಈ 4ರಲ್ಲಿ ಯಾವುದಾದ್ರೂ 3ನ್ನ ಕೊಟ್ಟು ಇನ್ನೊಂದನ್ನ ಪತ್ತೆ ಹಚ್ಚಿ ಅಂತಾರೆ. ಉದಾಹರಣೆಗೆ ಅಸಲು ಮತ್ತೆ ಕಾಲ ಬಡ್ಡಿ ದರವನ್ನ ಕೊಟ್ಟು ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಹುದು, ಅಥವಾ ಒಟ್ಟು ಮೊತ್ತವನ್ನ ಕೊಟ್ಟು ಬಡ್ಡಿ ದರವನ್ನ ಕೊಟ್ಟು ಕಾಲವನ್ನ ಕೊಟ್ಟು ಅಸಲು ಎಷ್ಟು ಅಂತ ಕೇಳ್ಬಹುದು. ಇದರಲ್ಲಿ 4ಕ್ಕೆ ಅಂಶಗಳು ಬರೋದ್ರಿಂದಾಗಿ ಈ ಪ್ರಶ್ನೆಗಳನ್ನ ಪರಿಹರಿಸೋದು ತುಂಬಾ ಸುಲಭ ಆಗಿರುತ್ತೆ. ಈ ತರದ ಲೆಕ್ಕಾಚಾರಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಮಾಡಿರ್ತೀವಿ. 10,000 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ರೂಪಾಯಿ ಬಡ್ಡಿ ತರ ಆಯ್ತು ಅಂತಂದ್ರೆ 6 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಾಗತ್ತೆ, ಒಟ್ಟು ಎಷ್ಟು ಮೊತ್ತವನ್ನ ವಾಪಸ್ ಕೊಡಬೇಕಾಗತ್ತೆ, ಅಸಲು ಸಮೇತ ಎಷ್ಟು ಮೊತ್ತವನ್ನು ವಾಪಸ್ ಕೊಡಬೇಕಾಗತ್ತೆ, ಈ ತರದ ಲೆಕ್ಕಾಚಾರಗಳು ನಾವು ಯಾವತ್ತೂ ಮಾಡ್ತಾನೆ ಬಂದಿದೀವಿ. ಸರಳ ಬಡ್ಡಿಯ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಶನ್ ಇರಲ್ಲ, ಯಾಕೆ ಅಂತಂದ್ರೆ ಇರೋದೇ 4 ಅಂಶ ಅದರಲ್ಲಿ. ಒಂದು ಅಸಲು, ಬಡ್ಡಿ ಅಂದ್ರೆ ಬಡ್ಡಿ ದರ, ಅಸಲು ಬಡ್ಡಿ ದರ, ಆಮೇಲೆ ಕಾಲ ಎಷ್ಟು ಡ್ಯೂರೇಷನ್ ಅಂತ, ಅದಾದ್ಮೇಲೆ ಒಟ್ಟು ಮೊತ್ತ. ಇವನ್ನು ಕೂಡ ನಾವು ಸರಳವಾಗಿ ಬಿಡಿಸಬಹುದಾಗಿದೆ. ಇನ್ನೊಂದು ರೀತಿಯ ಬಡ್ಡಿ ಅಂದ್ರೆ ಅದು ಚಕ್ರಬಡ್ಡಿ. ಸರಳ ಬಡ್ಡಿಗೆ ಹೋಲಿಕೆ ಮಾಡಿದಾಗ ಚಕ್ರಬಡ್ಡಿಯ ಫಾರ್ಮುಲಾ ಮತ್ತು ಅದರಲ್ಲಿ ಬರೋ ಅಂಶಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಉದಾಹರಣೆಗೆ 10,000 ರೂಪಾಯಿ ಅಸಲು,
ಒಂದು ತಿಂಗಳಿಗೆ ಶೇಕಡಾ

ಬಡ್ಡಿಯಂತೆ ಆರು ತಿಂಗಳಿಗೊಮ್ಮೆ ಅಸಲಿಗೆ ಸೇರ್ಪಡೆ ಆಗುತ್ತಿದ್ದಲ್ಲಿ ಇಲ್ಲಿ ವ್ಯತ್ಯಾಸ ಇಷ್ಟೇ. ಸರಳ ಬಡ್ಡಿಯಲ್ಲಿ ಬಡ್ಡಿ ಮೊತ್ತನೇ ಸೆಪರೇಟ್ ಆಗಿರುತ್ತೆ, ಅಸಲೇ ಸೆಪರೇಟ್ ಆಗಿರುತ್ತೆ, ಯಾವತ್ತೂ ಕೂಡ ಬಡ್ಡಿ ಮೊತ್ತ ಅಸಲಿಗೆ ಸೇರಲ್ಲ. ಚಕ್ರ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ಸಮಯದ ನಂತರ ಬಡ್ಡಿ ಮೊತ್ತ ಏನಿರುತ್ತಲ್ಲ, ಬಡ್ಡಿ ತರ ಅಲ್ಲ, ಬಡ್ಡಿ ಮೊತ್ತ ಏನಿರುತ್ತೆ ಅದು ಅಸಲಿಗೆ ಸೇರುತ್ತೆ. ಹಾಗಾಗಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ ನೀವು ಅಸಲನ್ನ ಟೋಟಲ್ ಟೈಮ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಚಕ್ರ ಬಡ್ಡಿಯಲ್ಲಿ ಅಸಲು ಆ ಒಂದು ಟೈಮ್ ಪೀರಿಯಡ್ಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಸಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬಡ್ಡಿ ದರ ಸೇರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಕೂಡ ನಾವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬಗೆಹರಿಸುವ ಮುಖಾಂತರ, ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಸರಿಯಾಗಿ ಇವನ್ನ ಪರಿಹರಿಸಬಹುದಾಗಿದೆ. ಇದು ಈ ತರದ ಪ್ರಶ್ನೆಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಚಕ್ರ ಬಡ್ಡಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರೋದು ತುಂಬಾ ಕಡಿಮೆ. ಸರಳ ಬಡ್ಡಿ ಸಂಬಂಧಪಟ್ಟ ಪ್ರಶ್ನೆಗಳೇ ತುಂಬಾ ಕ್ವಶನ್ ಪೇಪರಲ್ಲಿ ನಾವು ನೋಡ್ತಾ ಇರೋದು. ಆದ್ರೂ ಸಹ ಸರಳ ಬಡ್ಡಿಯ ಜೊತೆಗೆ ಚಕ್ರ ಬಡ್ಡಿಯ ಪ್ರಶ್ನೆಗಳನ್ನು ಕೂಡ ನಾವು ಪರಿಹರಿಸೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಪ್ರಮಾಣಗಳು ಮತ್ತು ಅನುಪಾತಗಳು. ಪ್ರಮಾಣ ಅಂತಂದ್ರೆ ಯಾವ್ದಾದ್ರು ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂತ ಒಂದು ಸಂಬಂಧ. ಉದಾಹರಣೆಗೆ ಒಂದು ಕಂಪನಿ ಕಾಫಿ ಪುಡಿಯಲ್ಲಿ ಶೇಕಡ 60% ಕಾಫಿ ಮತ್ತು ಶೇಕಡ 40% ಚಿಕೋರಿ ಪುಡಿಯನ್ನು ಮಿಶ್ರಣ ಮಾಡಲಾಗಿದೆ ಅಂತಂದ್ರೆ ನಾವು ಅದನ್ನ 4:6 ಅಥವಾ 6:4, ಪ್ರಶ್ನೆ ಯಾವ ರೀತಿ ಬಂದಿರುತ್ತೆ ಆ ರೀತಿ, ಅಂದ್ರೆ ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂತ ಸಂಬಂಧ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನಾವಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಅನುಪಾತ ಅಂತಂದ್ರೆ ಎರಡು ಬೇರೆ ಬೇರೆ ಪ್ರಮಾಣಗಳ ಮಧ್ಯೆ ಅಥವಾ ಎರಡು ಬೇರೆ ಬೇರೆ ಉದಾಹರಣೆಗಳ ಮಧ್ಯೆ ಇರ್ತಕ್ಕಂಥ ಅನುಪಾತಗಳನ್ನ ಅಥವಾ ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಉತ್ತರವನ್ನ ಕಂಡುಹಿಡಿಯಬೇಕಾಗತ್ತೆ. ಇದು ಸಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಇಲ್ಲಿ ಬಹುತೇಕ ನಾವು ಬಳಕೆ ಮಾಡ್ತಕ್ಕಂಥ ಮ್ಯಾಥಮೆಟಿಕಲ್ ಆಪರೇಷನ್ಸ್, ಗಣಿತೀಯ ಅಂಶಗಳು ಅಂತಂದ್ರೆ ಕೂಡೋದು, ಗುಣಿಸೋದು, ಭಾಗಿಸೋದು, ಕಳೆಯೋದು. ಅಗೇನ್ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ, ಈ ನಾಲ್ಕು ಮೂಲಭೂತ ಕಾರ್ಯಗಳಿದವಲ್ವ ಗಣಿತದಲ್ಲಿ, ಈ ಸರಳವಾಗಿರೋ ಕಾರ್ಯಗಳನ್ನೇ ಈ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಆಲ್ಮೋಸ್ಟ್ ನಾವು ಬಳಸ್ತೇವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಅದನ್ನ ಸ್ಕ್ವೇರ್ ಮಾಡೋದು ಅಂದ್ರೆ ವರ್ಗೀಕರಿಸೋದು ಅಥವಾ ಅದನ್ನ ವರ್ಗ ಮಾಡೋದು ಅಥವಾ ಅದ್ರ ವರ್ಗಮೂಲ ಕಂಡಿಡೋದು ತುಂಬಾ ತುಂಬಾ ಕಡಿಮೆ ಎಕ್ಸಾಂಪಲ್ಸ್ ನೋಡ್ತೇವೆ. ಹೀಗಾಗಿ ಈ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಏನಿದೆ, ಈ ಒಂದು ಪ್ರಕ್ರಿಯೆಗಳನ್ನು ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಂತೂ ನಾವು ಜಾಸ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇನ್ನು ಸಮಯ ಮತ್ತು ಕೆಲಸ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ. ಒಂದು ಕೆಲಸವನ್ನ 4 ಜನ ಒಂದು ದಿನದಲ್ಲಿ ಮುಗಿಸಬಹುದಾದಲ್ಲಿ, ಅದೇ ಕೆಲಸವನ್ನು ಇಬ್ಬರು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಥವಾ ಒಂದು ಇಬ್ಬರು ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸಬಹುದಾದರೆ 4 ಜನರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು, ಅಂದ್ರೆ ಕೆಲಸ ಮತ್ತು ಸಮಯ. ಇಲ್ಲಿ ನಾವಿದನ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ, ನಾವು ಕೂಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಒಂದು ಹೊಲದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ 20 ಕೂಲಿಗಳು ಬೇಕು ಅಂತಂದ್ರೆ, ನಮಗೆ 5 ಜನ ಕೂಲಿಗಳು ಸಿಕ್ಕರೆ ಅದ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತೆ? ಆಬ್ವಿಯಸ್ಲಿ 4 ದಿನಕ್ಕೆ ಮುಗಿಯುತ್ತೆ. ಒಂದು ವೇಳೆ 10 ಜನ ಕೂಲಿಗಳು ಸಿಕ್ಕರೆ 2 ದಿನಕ್ಕೆ ಮುಗಿಯುತ್ತೆ. ಈ ತರದಲ್ಲಿ ಸಮಯ ಮತ್ತು ಕೆಲಸದ ಪ್ರಶ್ನೆಗಳನ್ನ ನಾವು ಲೆಕ್ಕಾಚಾರಗಳು ಯಾವತ್ತೂ ಮಾಡ್ತಾ ಇರ್ತೇವೆ, ಇವನು ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಮಯ, ವೇಗ ಮತ್ತು ದೂರ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಚಲಿಸಿದಲ್ಲಿ ಅದು ಎಷ್ಟು ದೂರ ಕ್ರಮಿಸಿರುತ್ತದೆ? ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ, ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸಮಯ, ದೂರ ಮತ್ತು ವೇಗ, ಈ 3ರಲ್ಲಿ ಯಾವುದಾದ್ರೂ 2 ಅಂಶಗಳನ್ನು ಕೊಟ್ಟು ಮತ್ತೊಂದು ಅಂಶವನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಿರ್ದಿಷ್ಟ ವೇಗದಲ್ಲಿ ಇಷ್ಟು ಸಮಯ ಚಲಿಸಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತಂದು, ಅಥವಾ ನಿರ್ದಿಷ್ಟ ವೇಗದಲ್ಲಿ ಇಷ್ಟು ದೂರ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಈ ತರದ ಪ್ರಶ್ನೆಗಳನ್ನ ನಾವು ಕಾಣಬಹುದು. ಇನ್ನು ಲಾಭ ಮತ್ತು ನಷ್ಟದ ಪ್ರಶ್ನೆಗಳು. ಒಬ್ಬ ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದಷ್ಟು ಬಂಡವಾಳ ಅಂದ್ರೆ ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಪದನ್ನು ಜಾಸ್ತಿ ಕರಿತೀವಿ. ಒಂದಷ್ಟು ಬಂಡವಾಳ ಹೂಡಿರ್ತೀವಿ, ಅದನ್ನ ಇಷ್ಟು ಮೊತ್ತಕ್ಕೆ ಮಾರಾಟ ಮಾಡಿದ್ರೆ ಆಗಬಹುದಾದಂತ ಲಾಭ ಎಷ್ಟು ಅಂತಂದು, ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ. 1 ಬಂಡವಾಳ, 2 ಲಾಭದ ಪ್ರಮಾಣ, 3 ಲಾಭದ ಮೊತ್ತ. ಒಂದು ಉದಾಹರಣೆ ತಗೊಳ್ತೇನೆ. 100 ರೂಪಾಯಿಗೆ ಒಂದು ಸರಕನ್ನ ತಂದು 20% ಲಾಭಕ್ಕೆ ಮಾರಬೇಕಾದರೆ ಅದನ್ನು ಎಷ್ಟು ರೂಪಾಯಿಗೆ ಮಾರಾಟ ಮಾಡಬೇಕು, ಇಂಥ ಪ್ರಶ್ನೆ. ಅಥವಾ 800 ರೂಪಾಯಿಗೆ ತಂದ ಸರಕನ್ನು 960 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು ಲಾಭವನ್ನು ಪಡೆದಂತೆ, ಎಷ್ಟು ಶೇಕಡಾವಾರು ಎಷ್ಟು ಲಾಭವನ್ನು ಪಡೆದಂತಾಯಿತು ಅನ್ನೋ ತರದ ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿವರೆಗೂ ನಾವು ನೋಡಿರೋ ಎಲ್ಲಾ ಪ್ರಶ್ನೆಗಳನ್ನು ಗಮನಿಸಿ, ಇವು ನಮಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗಿನ ಮ್ಯಾಥಮೆಟಿಕ್ಸ್ ಅಲ್ಲಿ, ಅಂದ್ರೆ ನಾವೆಲ್ಲರೂ ಕೂಡ ಇವನ್ನೆಲ್ಲ ಓದಿ ಬರೆದು ಪಾಸ್ ಆಗಿ ಅವತ್ತಿನ ಕಾಲಕ್ಕೆ ನಾವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಎಲ್ಲ ಸ್ಕೋರ್ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ನಮ್ಗೆ ಯಾವುದು ಬರಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದ್ಬಿಡ್ಬೇಕು. ನಾವು ತೆಗೆದಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಸಾಧ್ಯ ಆದಷ್ಟು ಜಾಸ್ತಿ ಇವನ್ನ ಪ್ರಾಕ್ಟೀಸ್ ಮಾಡಿದಷ್ಟು, ಅಂದ್ರೆ ಜಾಸ್ತಿ ಪ್ರಶ್ನೆಗಳನ್ನ ಬಗೆಹರಿದಷ್ಟು ನಮಗೆ ಇವು ಜಾಸ್ತಿ ಪರ್ಫೆಕ್ಟ್ ಆಗುತ್ತೆ. ಆ ಫಾರ್ಮುಲಾಗಳು, ಮೆಥಡ್

0: ತರ ಅವಳ ಉಳಿಯತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಮತ್ತೀಗ ಬೇರೆ ತರದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದ್ರೆ, ನಿಮಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ರೆಫರೆನ್ಸ್ ಮೆಟೀರಿಯಲ್ ಯಾವ್ದಾದ್ರು ಬೇಕು ಅಂತಂದ್ರೆ, ಆರ್ ಎಸ್ ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅದೊಂದು ಪುಸ್ತಕ ಯಾವತ್ತಿಂದಲೂ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಅವರ ಒಂದು ಕೃತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮಗೆ ಯೂಟ್ಯೂಬ್ ನೋಡ್ಕೊಂಡು ಕಲಿತೀನಿ ಅನ್ನೋದಾದ್ರೆ, ಬಹುತೇಕ ಎಲ್ಲಾ ಕೋಚಿಂಗ್ ಕ್ಲಾಸ್ನವರು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಟೈಟಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ, ಮೋರ್ ದ್ಯಾನ್ 1000 ಸಾವಿರಾರು ವಿಡಿಯೋಗಳನ್ನ ನೀವು ಯೂಟ್ಯೂಬಲ್ಲಿ ಕಾಣ್ಬೋದು. ಕನ್ನಡದಲ್ಲೂ ಕೂಡ ಒಂದು ಸಿಗುತ್ತೆ. ನಿಮಗೆ ಯಾವುದು ಕನ್ವೀನ್ಸ್ ಅನ್ಸುತ್ತೋ ಅಂತ ಒಂದು ಕೋಚಿಂಗ್ ಕ್ಲಾಸ್ನ ವಿಡಿಯೋಗಳನ್ನ ನೋಡಿ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಲ್ಲಿ ನೋಡಿ ಕಂಟೆಂಟ್ ಯಾವಿದೆ ಅಂತ. ನಿಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಅನ್ಸುತ್ತೋ ಆ ರೀತಿಯ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡೋ ಮುಖಾಂತರ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಅಂಡ್ ಆ ಮೆಥಡ್ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆ ಉಳಿಯತ್ತಾ ಹೋಗುತ್ತೆ, ಮತ್ತೆ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಈ ಪ್ರಶ್ನೆ ಅಥವಾ ಈ ಒಂದು ವಿಭಾಗದ ಪ್ರಶ್ನೆಗಳಿಂದ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜರಧ್ವನಿ ಕೇತದವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್,
2: ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
2: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
5: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
6: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ

0: ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಷಯದ ಕುರಿತು ಮಂಡ್ಯದ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಡಿ ಸುವರ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
5: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
5: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯೇ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸುವಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸತ್ಯ, ಪ್ರಾಮಾಣಿಕತೆ, ಗೌರವ, ಸಹಾನುಭೂತಿ ಮತ್ತು ಶಿಸ್ತು ಮುಂತಾದ ಮೌಲ್ಯಗಳು ಮಕ್ಕಳ ವ್ಯಕ್ತಿತ್ವವನ್ನು ಬೆಳೆಸುತ್ತವೆ. ಇಂತಹ ಉತ್ತಮ ಗುಣಗಳು ಮನೆ ಮತ್ತು ಶಾಲೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಶಂಕರಗೌಡ ಕಾಲೇಜ್ ಆಫ್ ಎಜುಕೇಷನ್ ಮಂಡ್ಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮೇಡಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
7: ಧನ್ಯವಾದ
6: ಮೇಡಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮೇಡಮ್.
7: ನನ್ನ ಹೆಸರು ಡಾಕ್ಟರ್ ಸುವರ್ಣ ಅಂತ ಹೇಳಿ, ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಿಂದ 32 ವರ್ಷಗಳಿಂದ ನಾನು ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಾ 2020 ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ.
6: ಓಕೆ ಮ್ಯಾಮ್, ಬಹಳ ಸಂತೋಷ ಮೇಡಮ್. ಮ್ಯಾಮ್, ಮೊದಲಿಗೆ ನಾವು ಹೇಳ್ತಾ ಇರೋದು ಮನೆಯ ಮೊದಲ ಪಾಠಶಾಲೆ ಎಂಬ ವಿಷಯವಾಗಿ. ಹಾಗಿದ್ರೆ ಮನೆಯ ಮೊದಲ ಪಾಠಶಾಲೆ ಎನ್ನುವುದರ ಅರ್ಥವೇನು ಮೇಡಮ್?
7: ಮನೆ ಮೊದಲ ಪಾಠಶಾಲೆ ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗುವಿನ ಆರಂಭಿಕ ಕಲಿಕೆ ಎಲ್ಲಿ ಆಗತ್ತೆ ಅಂತ ಹೇಳಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಮಗು ಔಪಚಾರಿಕ ಶಿಕ್ಷಣಕ್ಕೆ ಒಳಪಡುವ ಮುನ್ನ ಅದು ಮನೆಯಲ್ಲೇ ಅನೌಪಚಾರಿಕ ಶಿಕ್ಷಣಕ್ಕೆ ಒಳಪಡುತ್ತೆ.
6: ಹೌದು,
7: ಅಲ್ಲಿ ಕುಟುಂಬವೇ ಶಾಲೆ ಆಗತ್ತೆ, ಪೋಷಕರು ಮೊದಲ ಶಿಕ್ಷಕರಾಗ್ತಾರೆ.
6: ಹೌದು,
7: ಮತ್ತೆ ಮಗುವಿನೊಂದಿಗೆ ಯಾರೆಲ್ಲ ಕುಟುಂಬದಲ್ಲಿ ಒಡನಾಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷಕರಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನ ಬೀರ್ತಾ ಹೋಗ್ತಾರೆ. ಮೊದಲ 5 ವರ್ಷದಲ್ಲಿ ಮಗು ಏನೆಲ್ಲ ಕಲ್ತ್ಕೊಳ್ತಾ ಹೋಗ್ತದೋ ಅದು ಅದರ ಮುಂದಿನ ನಡವಳಿಕೆಯನ್ನ ಮತ್ತೆ ಭವಿಷ್ಯವನ್ನ ಮತ್ತೆ ವ್ಯಕ್ತಿತ್ವವನ್ನ ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಉದಾಹರಣೆಗೆ, ಈಗ ಮಗು ಮಾತು ಕಲಿಯುವಂತದ್ದಾಗ್ಬೋದು, ನಡವಳಿಕೆಯನ್ನು ರೂಪಿಸ್ಕೊಳ್ಳುವಂತದ್ದಾಗ್ಬೋದು, ಶಬ್ದಗಳನ್ನ ಸ್ಪಷ್ಟವಾಗಿ ಉಚ್ಚಾರ ಮಾಡೋದು, ವಾಕ್ಯ ರಚನೆ ಮಾಡೋದು, ಮತ್ತೆ ತನ್ನಲ್ಲಿರುವಂತದನ್ನ ಹಂಚಿಕೊಳ್ಳುವಂತದ್ದು, ಕೆಲವು ಮೌಲ್ಯಗಳಾದ ಕರುಣೆ, ಪ್ರಾಮಾಣಿಕತೆ, ಶಿಸ್ತು, ಲೆಕ್ಕಾಚಾರ, ಬದ್ಧತೆ, ಸಮಯ ನಿರ್ವಹಣೆ, ಇವೆಲ್ಲವನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಾಗೇನೆ ಆ ಕುಟುಂಬದ ಸಾಂಸ್ಕೃತಿಕ ಆಚರಣೆಗಳಿರ್ತಾವಲ್ಲ, ಅಲ್ಲಿ ಸರಳವಾದ ಶಿಸ್ತನ್ನ ಕಲ್ತ್ಕೊಳ್ಳುತ್ತೆ ಮಗು, ಪ್ರಾರ್ಥನೆ ಮಾಡುವುದನ್ನ ಕಲ್ತ್ಕೊಳ್ಳುತ್ತೆ, ಆಹಾರವನ್ನ ಹೇಗೆ

0: ಕೊಡ್ಬೇಕು ಅಂತ ಕಲ್ತ್ಕೊಳ್ಳುತ್ತೆ. ಮತ್ತೆ ಈಗ ಉದಾಹರಣೆಗೆ ಹಬ್ಬ ಹರಿದಿನಗಳಲ್ಲಿ ಬಹುಶಃ ನಿಮ್ಗೆ ನೆನಪು ಮಾಡ್ಕೊಳ್ಳಿ, ಎಲ್ಲವನ್ನ ಶಿಸ್ತಾಗಿ ಸ್ನಾನ ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಾದ ನಂತರ ತಿಂಡಿ ತೀರ್ಥಗಳನ್ನ ಕೊಡ್ತಾರೆ. ಮಗುವಿಗೆ ಅದಕ್ಕೆ ಗೊತ್ತಿಲ್ಲದಂತೆನೆ ಏನ್ ಮಾಡ್ತಾರೆ, ಹಸುವು ನಿಗ್ರಹಣ ಮಾಡುವಂತದ್ದು ಮತ್ತೆ ದೇಹ ಸ್ವಚ್ಛಪಡಿಸ್ಕೊಳ್ಳುವಂತದ್ದು ಇತ್ಯಾದಿಗಳನ್ನ ಕಲಿಸ್ಕೊಡ್ತಾ ಹೋಗ್ತಾರೆ. ಮತ್ತೇನಾಗತ್ತೆ ಅಂದ್ರೆ ಈಗ ಕುಟುಂಬದಲ್ಲಿ ಹಿರಿಯರನ್ನ ಹೇಗೆ ನೋಡ್ಕೊಳ್ಬೇಕು, ಸಂಬಂಧಿಕರು ಬಂದಾಗ ಹೇಗೆ ನಡ್ಕೊಳ್ಬೇಕು ಇದನ್ನು ಕೂಡ ಹೇಳ್ಕೊಡ್ತದೆ. ಮತ್ತೆ ಇದರಲ್ಲಿ ಒಂದು ಘಟನೆ ನನಗೆ ನೆನಪಾಗ್ತಾ ಇದೆ. ಸಣ್ಣದೊಂದು ಮಗು, ಬಹುಶಃ ಒಂದು 3-4 ವರ್ಷ ಇರ್ಬೋದು ಅಂತ ಹೇಳಿ ಕಾಣಿಸ್ತದೆ. ನಾನು ಮಾವಿನ ಹಣ್ಣು ತಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಅಂಗಡಿಯ ಬಳಿ ನಿಂತಿದ್ದೆ. ಆಗ ಒಬ್ಬ ತಂದೆ ಮಗು ಜೊತೆನಲ್ಲಿ ಮಗು ಇತ್ತು, ಹಣ್ಣನ್ನ ವ್ಯಾಪಾರ ಮಾಡ್ತಾ ಇದ್ರು. ನಂಗೆ ಅದ್ ಬೇಕು ಇದ್ ಬೇಕು ಅಂತೆಲ್ಲ ಕೇಳ್ತಾ ಇತ್ತು. ಆಯ್ತಪ್ಪ ಆಯ್ತಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾ ಇನ್ನೊಂದೇ ಹಣ್ಣನ್ನ ಹೆಕ್ಕಿ ಹೆಕ್ಕಿ ತೆಗೆದು ಅವರು ಇತ್ತಕೋಬೋದ ನೋಡಿ, ಮಗುಗೆ ಏನು ಗೊತ್ತಾಗಲ್ಲ ಅಲ್ಲಿ ಅಂತ ನಾವ್ ಅನ್ಕೋತೀವಿ. ಆದ್ರೆ ಆ ತಂದೆ ಮಾಡ್ತಾ ಇದ್ದ ಕೆಲ್ಸ ಏನು ಗೊತ್ತಾ, ಒಂದೊಂದನ್ನು ತೋರಿಸಿ ಇತ್ತಗೊಳ್ಳೋಣ ಇತ್ತಗೊಳ್ಳೋಣ, ಹೌದಾ ಇದು ಬೇಡ್ವಾ, ಯಾಕೆ ಈ ತರದನ್ನೆಲ್ಲ ಕೇಳ್ಕೊಂಡು ನೋಡ್ತಾರೆ. ನಾನು ಕುತೂಹಲದಿಂದ ನೋಡ್ತಾ ಇದ್ದೆ ಪಕ್ಕದಲ್ಲೇ, ಏನ್ ಮಾಡ್ತಾ ಇದಾರೆ ಇವ್ರು ಅಂತ. ಆಗ ಆ ಮಗುಗ ಹಾಪ ಇತ್ತಕೋ ಅತ್ತಕೋ ಹೀಗೆ ಹೇಳ್ತಾ ಇತ್ತು. ಮತ್ ಅವ್ರು ಏನ್ ಆ ಮಗು ಏನನ್ನ ತೋರಿಸ್ತಾ ಇತ್ತು ಅದನ್ನೇ ಹೆಕ್ತಾ ಇದ್ರು ಮತ್ತೆ ಇಟ್ಕೋತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ಅವ್ರಿಗೆ ದುಡ್ಡು ಕೊಟ್ರು, ದುಡ್ಡು ಕೊಟ್ಬಿಟ್ಟು ಅವ್ರೇನು ವಾಪಸ್ ಚಿಲ್ಡ್ರೆನ ಕೊಟ್ರು ಅಂಗಡಿ ಆತ. ಕೊಟ್ಟಾದ್ಮೇಲೆ ಇವ್ರೇನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ತಂದೆ ಏನ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರೆ, ಎಣಿಸ್ಬಿಟ್ಟು ತಗೋಪ ಅಂತ ವಾಪಸ್ ಕೊಟ್ರು. ಅಂದ್ರೆ ಚಿಲ್ಡ್ರೆನ ಹೆಚ್ಚಿಗೆ ಕೊಟ್ಬಿಟ್ಟಿದ್ರು ಆತ. ಇವರು ವಾಪಸ್ ಕೊಟ್ರು. ವಾಪಸ್ ಕೊಟ್ಟಾಗ ಮಗು ಕೂಡ ಆಶ್ಚರ್ಯದಿಂದ ನೋಡ್ತಾ ಇದೆ, ನಾನು ಸುಮ್ನೆ ಹಾಗೆ ನೋಡ್ತಾ ಇದ್ದೆ. ನೀವು 100 ರೂಪಾಯಿ ಅನ್ಕೊಂಡು 80 ರೂಪಾಯಿ ಕೊಟ್ಬಿಟ್ಟಿದ್ದೀರಿ, ನಾನ್ ಕೊಟ್ಟಿದ್ದು 50 ರೂಪಾಯಿ, ತಗೊಳ್ಳಿ ವಾಪಸ್ ಅಂತ ಹೇಳಿ ಕೊಟ್ರು. ಆವಾಗ ಆ ಮಗು ಕೇಳ್ತು, ಅಪ್ಪ ಎಷ್ಟು ಕೊಟ್ಬಿಟ್ಟಿದ್ರ, ಹೌದಾ ಹೇಳಿ ಮಗು. ಹೌದು ಪುಟ್ಟ, ಅದು ಅವ್ರಿಗೆ ವಾಪಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ ಅಂತ ಹೇಳಿ. ಸಣ್ಣ ಮಗು 3-4 ವರ್ಷದಷ್ಟೇ, ಅವರು ತಂದೆ ಹೇಳ್ತಾ ಇದಾರೆ. ಬಹಳ ಖುಷಿ ಆಗೋಯ್ತು, ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಮಗುವಿಗೆ ಲೆಕ್ಕಾಚಾರನು ಹೇಳ್ಕೊಡ್ತಾ ಇದಾರೆ, ಮತ್ತೆ ಪ್ರಾಮಾಣಿಕತೆ ಹೇಳ್ಕೊಡ್ತಾ ಇದಾರೆ, ಬದ್ಧತೆಯನ್ನ ಕೂಡ ಹೇಳ್ಕೊಡ್ತಾ ಹೋಗ್ತಾರೆ. ಮತ್ತೆ ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, ಆ 5 ವರ್ಷಗಳಲ್ಲಿ ಯಾವ ಮನೆಯಲ್ಲಿ ಮಗು ಸುರಕ್ಷಿತತೆಯನ್ನ ಅನುಭವಿಸುತ್ತೋ, ಪ್ರೀತಿ ವಿಶ್ವಾಸಗಳನ್ನ ಪೂರ್ಣ ಪ್ರಮಾಣದಲ್ಲಿ ಗಳಿಸ್ಕೊಳ್ಳುತ್ತೋ ಮತ್ತೆ ಸೂಕ್ತ ಮಾರ್ಗದರ್ಶನ ಪಡ್ಕೊಳ್ಳುತ್ತೋ, ಆ ಮಗು ತುಂಬಾ ಸದೃಢವಾಗಿ ಬೆಳೆಯುತ್ತಂತೆ. ಆದ್ರಿಂದ ಆ 5 ವರ್ಷಗಳಲ್ಲಿ ಏನೆಲ್ಲ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಅಂತರ್ಗತ ಮಾಡ್ಬೋದು, ಅಂದ್ರೆ ಅವರು ತಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು, ಅದೆಲ್ಲವನ್ನ ನಮ್ಮ ಮೂಲಕ ಅಂದ್ರೆ ಪೇರೆಂಟ್ಸೇ ಮಾಡ್ಲಿಕ್ಕೆ ಅವಕಾಶ ಇದೆ. ಗಾಂಧೀಜಿ ಏನ್ ಹೇಳ್ತಾರೆ ಗೊತ್ತಾ, ನಿಮ್ಮ ಮಕ್ಕಳಲ್ಲಿ ನೋಡ ಬಯಸುವ ಬದಲಾವಣೆ ನಿಮ್ಮಿಂದಲೇ ಆಗ್ಲಿ ಅಂತ.
1: ಹೌದು ಮೇಡಮ್,
0: ಅಲ್ವಾ? ಯಾಕೆಂತ ಹೇಳಿದ್ರೆ ಇಂಥದ್ದೇನು ಒಳ್ಳೇದು ಅಂತ ಹೇಳ್ತೀವಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಹೇಳ್ತೀವಿ, ಮತ್ತೆ ಇದು ತಪ್ಪು ಅಂತ ಹೇಳಿ ಹೇಳ್ತೀವಿ. ಈಗ ನಾನೇನೆ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರೆ ನನ್ ಮಗು ಏನ್ ಮಾಡುತ್ತೆ ಹೇಳಿ, ಅದನ್ನೇ ನೋಡಿ ಕಲಿಯುತ್ತೆ. ಆಗ ನಾವು ಮನೆಯಲ್ಲಿ ಒಂದು ನಿಯಮ ಹಾಕೊಳ್ಬೇಕು, ಏನಂತಂದ್ರೆ ಊಟ ಮಾಡ್ಬೇಕಾದ್ರೆ ನಾವು ಹೀಗಿರ್ಬೇಕು, ಹಿರಿಯರು ಬಂದಾಗ ಹೀಗೆ ಕೂತ್ಕೊಳ್ಬೇಕು ಅನ್ನೋವಂಥದ್ದನ್ನ ನಾವೇ ತೋರಿಸ್ಕೊಟ್ರೆ, ಅಂದ್ರೆ ಪೋಷಕರು ತೋರಿಸ್ಕೊಟ್ಟಾಗ ಏನಾಗುತ್ತೆ, ಮಗು ಹಾಗೇ ಅದನ್ನ ಕಲಿತಾ ಹೋಗ್ತದೆ. ಹಾಗಾಗಿ ಈ ಸರಿ ತಪ್ಪುಗಳನ್ನ ನಿರ್ವಹಿಸುವಂತಹ ಪಾಠವನ್ನ ಹೇಳ್ಕೊಡುವಂತದ್ದು ಮನೇನೆ. ಮತ್ತೆ ಆ ಸರಿ ತಪ್ಪುಗಳನ್ನ ಹೇಳ್ಕೊಡ್ಬೇಕಾದ್ರೆ ಯಾವ ಪೋಷಕರು ಮಗುವನ್ನ ತುಂಬಾ ನಿಯಂತ್ರಣ ಮಾಡ್ತಾರೋ ಅದು ಹೆದರಿಕೆಯಲ್ಲಿ ಬೆಳೀತದೆ.
1: ಹೌದು ಮೇಡಮ್,
0: ಯಾವ ತಂದೆ ತಾಯಿ ಅದನ್ನ ವಿವರಿಸಿ ಅರ್ಥ ಮಾಡ್ಕೊಳ್ತಾರೋ ಅರ್ಥ ಮಾಡಿಸ್ತಾರೋ ಆ ಮಗು ಜವಾಬ್ದಾರಿಯುತವಾಗಿ ಬೆಳೀತದೆ.
1: ಹೌದು,
0: ಯಾವ ತಂದೆ ತಾಯಿ ಮಗು ನೊಂದ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಬಿಡ್ತಾರೋ ಅದು ಬೇಜವಾಬ್ದಾರಿಯುತವಾಗಿ ಬೆಳೀತಾ ಹೋಗ್ತದೆ. ಹಾಗಾಗಿ ಒಂದ್ ಮಾತಿದೆ, ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ ಅಂತ. ಯಾವುದಾದರೂ ಒಂದರ ಪ್ರಭಾವವನ್ನ ನಿರಂತರತೆ ಸೋಲಿಸುತ್ತಂತೆ.
1: ಹೌದು,
0: ಹಾಗಾಗಿ ಯಾವಾಗ್ಲೂ ಅಷ್ಟೇ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಮಕ್ಕಳಲ್ಲಿ ನಾವೇನು ಬೆಳೆಸ್ಬೇಕು ಪೋಷಕರು, ನಾವು ಅದನ್ನ ಆ ಮಕ್ಕಳಲ್ಲಿ ಬೆಳೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಋಣಾತ್ಮಕ ಪ್ರಭಾವಗಳನ್ನ ಮಿತಿಗೊಳಿಸ್ಲಿಕ್ಕೆ ಸಾಧ್ಯ ಆಗೋದು ಪೋಷಕರಿಂದ ಮಾತ್ರ.
1: ಹೌದು,
0: ಯಾಕೆಂತ ಹೇಳಿದ್ರೆ ಆ ಮನೆಯ ನಡವಳಿಕೆ ಮುಂದೆ ಮಗು ಹೇಗೆ ತನ್ನನ್ನ ತಾನು ಸಮಾಜದಲ್ಲಿ ಗುರುತಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ನಾಂದಿಯನ್ನ ಹಾಡುತ್ತೆ.
1: ಹೌದು,
0: ಹಾಗಾಗಿ ಮನೆ ಮೊದಲ ಪಾಠಶಾಲೆ ಅನ್ನುವಂಥದ್ದು ಅಕ್ಷರ ಸಹ ಸತ್ಯ.
1: ಹೌದು ಮೇಡಮ್, ಮಕ್ಕಳ ಕಲಿಕೆ ಆಗೋದು ಮನೆಯೇ ಮೊದಲ ಪಾಠಶಾಲೆ, ಮನೆಯಿಂದನೇ ಮಕ್ಕಳ ಕಲಿಕೆ ಆಗುತ್ತೆ. ಹಾಗೇನೆ

0: ಪೋಷಕರು ಕೂಡ ನಡವಳಿಕೆಯಲ್ಲಿ ಮಕ್ಕಳಿಗೆ ಹೇಗೆ ಪರಿಣಾಮ ಬೀರುತ್ತೆ, ಹೇಗೆ ಬೆಳವಣಿಗೆ ಕಾಣ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರಿ ಮೇಡಮ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಿಗೆ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ. ಹಾಗಿದ್ರೆ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ ಮೇಡಮ್?
1: ಖಂಡಿತಕ್ಕೂ. ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸೋದೇ ನೈತಿಕ ಶಿಕ್ಷಣ. ಹೌದಾ? ಯಾಕೆಂತ ಹೇಳಿದ್ರೆ ಈಗ ಸರಿ ತಪ್ಪುಗಳ ವ್ಯತ್ಯಾಸವನ್ನ ಯಾವ ಮಗು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಅದು ತುಂಬಾ ಜವಾಬ್ದಾರಿಯುತವಾದಂತಹ ಮತ್ತೆ ಕಾಳಜಿಯುಳ್ಳ ವ್ಯಕ್ತಿಯಾಗಿ ಬೆಳವಣಿಗೆ ಆಗತ್ತೆ ಅಂತ ನಾವು ಮನೋವಿಜ್ಞಾನದಲ್ಲಿ ಹೇಳ್ತೀವಿ. ಆಯ್ತಾ? ಈಗ ದೃಢವಾದ ವ್ಯಕ್ತಿತ್ವ ರೂಪ್ಕೊಳ್ಬೇಕು ಅಂತಂದ್ರೆ ಮೂಲವಾಗಿ ಬೇಕಾದಂತಹದ್ದು ಗುಣಗಳೇನು ಅಂತ ಹೇಳಿದ್ರೆ ಪ್ರಾಮಾಣಿಕತೆ, ಗೌರವಿಸುವಿಕೆ, ಸಮಗ್ರತೆ, ದಯೆ ಇವೆಲ್ಲವೂ ಬೇಕು. ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ, 6ನೇ ವರ್ಷದಲ್ಲಿ ಒಳಗೆ ಸತ್ಯ ಹೇಳಲು ಕಲಿತ ಮಗು ಪ್ರಾಮಾಣಿಕ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಹೇಳ್ತದೆ. ಬಹುಶಃ ನೆನಪು ಮಾಡ್ಕೊಳ್ಳಿ, ಗಾಂಧೀಜಿಯನ್ನೇ ನಾನು ತಗೊಳ್ತೀನಿ, ಅವ್ರೇನ್ ಮಾಡ್ತಾರೆ ಕೆಟಲ್ ಅಂತ ಶಾಲೆಯಲ್ಲಿ ಕೆಟಲ್ ಅನ್ನುವಂತಹ ಪದ ತಪ್ಪಿದ್ರು ಕೂಡ ತಿತ್ಕೊಳ್ಳಿಕ್ಕೆ ಹೋಗದಂತೆ ಹಾಗೆ ಕೂತ್ಕೊಳ್ಳುತ್ತೆ ಮಗು. ಅಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಇರುತ್ತೆ ಅಂತ ಹೇಳಿ ಹೇಳಿದ್ರೆ ಅದು ಸತ್ಯವನ್ನ ಗುರುತಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮಕ್ಕಳ ಮನಸ್ಸು ತುಂಬಾ ಶುದ್ಧವಾಗಿರುತ್ತಪ್ಪ.
0: ಹೌದು ಮೇಡಮ್.
1: ಅದು ಏನಾದ್ರೂ ವ್ಯತ್ಯಾಸ ಆದ್ರೆ ಹಿರಿಯರಿಂದನೇ. ನೈತಿಕ ಶಿಕ್ಷಣವನ್ನ ಆಂತರಿಕ ದಿಕ್ಸೂಚಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಈ ದಿಕ್ಸೂಚಿ ಕೆಲಸ ಏನ್ ಹೇಳಿ, ದಿಕ್ಕನ್ನ ತೋರಿಸೋದು. ಈ ಸಮುದ್ರ ಯಾನದಲ್ಲಿ ಯಾವ ಕಡೆ ಹೋಗ್ಬೇಕನ್ನೋದೇ ಗೊತ್ತಿರುವುದಿಲ್ಲ, ಆದ್ರೆ ಈ ದಿಕ್ಸೂಚಿ ದಿಕ್ಕನ್ನ ತೋರಿಸಿ ಕಡೆಗೆ ನೀನ್ ಚಲಿಸ್ಬೇಕು ಅಂತ ಹೇಳಿ ತೋರಿಸುದು. ಈ ನೈತಿಕ ಶಿಕ್ಷಣವೂ ಕೂಡ ಅಂತಹ ಬಹುದೊಡ್ಡ ಕೆಲಸವನ್ನ ಮಾಡ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಇವರನ್ನ ಅಂಗುಲಿಮಾಲ ಮತ್ತೆ ಬುದ್ಧನ ಕಥೆಯನ್ನ ತಕೊಳ್ಳೋಣ. ಅಲ್ಲೇನಾಗತ್ತೆ, ಅಂಗುಲಿಮಾಲ ಬೆರಳುಗಳನ್ನ ಕತ್ತರಿಸುವಂತದ್ದು ಅದಕ್ಕೆ ಹಿನ್ನೆಲೆ ಇದೆ, ನಾವು ಅರ್ಥ ಮಾಡ್ಕೊಳ್ಬೇಕು ಅದು. ಆದ್ರೆ ಒಂದ್ ಕ್ಷಣ ನೋಡಿ, ಆ ಬುದ್ಧ ಬರ್ತಾನೆ, ಬುದ್ಧ ಬಂದಾಗ ಅವನ ನಡವಳಿಕೆ, ದೃಢತೆ ಮತ್ತೆ ಆ ವಿಶ್ವಾಸವನ್ನ ನೋಡಿದಂತಹ ವ್ಯಕ್ತಿ ಏಕಕಾಲಕ್ಕೆ ಒಂದೇ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾನೆ. ಯಾಕೆಂತ ಹೇಳಿದ್ರೆ ಒಂದು ಸಮಯ ಬರಬೇಕು ಅಷ್ಟೆ. ಅಂತಹ ಸಮಯವನ್ನ ಮತ್ತೆ ಸನ್ನಿವೇಶವನ್ನ ನಾವು ಮಕ್ಕಳಿಗೆ ಸೃಷ್ಟಿ ಮಾಡ್ಕೊಡ್ತಾ ಹೋಗ್ಬೇಕು. ಮನೆಯಲ್ಲಿ ಏನಾದ್ರೂ ಒಂದು ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ, ಆ ಘಟನೆಯನ್ನ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಳ್ಳೋದು ನಮ್ಮ ಬಹುದೊಡ್ಡ ಮೂರ್ಖತನ.
0: ಹೌದು,
1: ಯಾ ಹೇಳ್ತೀನಿ, ಆ ಮಕ್ಕಳು ಸಣ್ಣ ಮಕ್ಕಳು ನಿಜವಾದ ವೀಕ್ಷಕರು, ನಿಜವಾದ ಜಡ್ಜಸ್.
0: ಹೌದು,
1: ಎಷ್ಟ್ ಚೆನ್ನಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ ಸರಿ ತಪ್ಪುಗಳು ಅವರಿಗಿಂತ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ.
0: ಹೌದು, ನಿಜ.
1: ಅವರಿಗೆ ಒಂದು ಚೌಕಟ್ಟಿರಲ್ಲ, ಅವರಿಗೆ ಸುಳ್ಳು ಹೇಳಿಕ್ ಬರಲ್ಲ. ಇವತ್ತು ನಮ್ಮ ಮಕ್ಳು ಸುಳ್ಳು ಹೇಳ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಕಾರಣ ಹಿರಿಯರಷ್ಟೇ.
0: ಖಂಡಿತ.
1: ಯಾಕಂದ್ರೆ ಅವ್ರ ಮುಂದೆನೆ ಸುಳ್ಳು ಹೇಳ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಮಾಡ್ಬೇಕಾದ್ರೆ ಮನ್ಲಿದ್ಕೊಂಡು ನಾನು ಪೇಟೆನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಈ ತರದನ್ನೆಲ್ಲ ಮಾಡ್ತಾರೆ, ಅದ್ರಿಂದ ಬಹಳ ಸೂಕ್ಷ್ಮವಾಗಿ ಮಕ್ಕಳನ್ನ ಹಿರಿಯರನ್ನ ಗಮನಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೈತಿಕ ಶಿಕ್ಷಣ ಶಾಲೆಯಲ್ಲಾಗ್ಬೋದು, ಸಮುದಾಯದಲ್ಲಾಗ್ಬೋದು, ಅಥವಾ ಮನೆಯಲ್ಲಾಗ್ಬೋದು, ತುಂಬಾನೇ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ಈ ಜವಾಬ್ದಾರಿಯುತ ನಾಗರಿಕರಾಗಿ ಮಾರ್ಪಡುವಂತದ್ದು ಈ ಹಂತದಲ್ಲೇನೆ. ಕುಟುಂಬ ಮತ್ತೆ ಸಮುದಾಯದಲ್ಲಿ ಏನು ನೀತಿ ನಿಯಮ ಅನುಸರಿಸಲ್ಪಡ್ತಾ ಇದೋ ಅದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ತದನುಭೂತಿ ಅಂತ ಹೇಳ್ತೀವಿ. ತದನುಭೂತಿ ಅಂತಂದ್ರೆ ಇನ್ನೊಬ್ಬರ ಸ್ಥಿತಿಯಲ್ಲಿ ನಮ್ಮನ್ನ ಇರಿಸ್ಕೊಂಡು ನೋಡುವಂತದ್ದು. ಈಗ ಉದಾಹರಣೆಗೆ ನಾನೇ ನೋಡಿದಂತಹ ಒಂದು ಘಟನೆ ಅಲ್ಲೇಂತ ಹೇಳಿ ಹೇಳಿದ್ರೆ, ಈ ಬಿಸ್ನಲ್ಲಿ ಕೂತ್ಕೊಂಡು ಈ ಕಲ್ಲು ಹಿಡಿತಾರಲ್ಲಪ್ಪ, ಆ ತರದ್ದು ಇದ್ರಲ್ಲಿ ಒಂದು ಮಗು ಕೂತ್ಕೊಂಡಿದೆ. ಇನ್ನೊಂದು ಮಗು ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅದು ಮನೆಯಲ್ಲಿ ಆಟ ಆಡ್ತಾ ಇದ್ದದ್ದು ಅದು ಬರೀ ಕಾಲ್ನಲ್ಲಿದೆ, ಇದು ಆಚೆ ಹೋಗುತ್ತೆ ಕಾಲ್ ಸುಡುತ್ತೆ ಅಂತ ಹೇಳಿ ತನ್ನದೊಂದು ಚಪ್ಪಲಿನ ತಕೊಂಡೋಗಿ ಕೊಡುತ್ತೆ ಮಗು. ಅದ್ರ ಅರ್ಥ ಏನು ಅಂತ ಹೇಳಿ ಹೇಳಿದ್ರೆ, ಅದಕ್ಕೆ ನೋವಾಗುತ್ತೆ ಸುಡುತ್ತೆ ಅನ್ನುವಂಥದ್ದು ಮಗು ಅರ್ಥ ಆಗ್ತಾ ಇದೆ. ಇವರು ಪೋಷಕರು ನೋಡ್ತಾ ಇದ್ರು ಅದನ್ನ, ನಾನು ಇವ್ರೇನ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೆ. ಆದ್ರೆ ಅವರು ತಕ್ಷಣನೇ ಮಗು ನಮುದ್ ಮಾಡಿದ್ರು. ಅಂದ್ರೆ ತನ್ನ ವಸ್ತುವನ್ನ ತಕೊಂಡೋಗಿ ಕೊಡುವಂತಹ ಧಾರಾಳತೆ ಮಗುವಿಗಿದೆ ಅಂತಂದ್ರೆ ಆ ಪೋಷಕರ ಪ್ರಭಾವ ಎಷ್ಟಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಮಗು ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಮೌಲ್ಯವನ್ನ ಗುರುತಿಸ್ಕೊಳ್ತಾ ಹೋಗ್ತದೆ. ಈ ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಕೆಟ್ಟ ಪ್ರಭಾವಗಳಿಗೆ ವಿರುದ್ಧದ ಒಂದು ಲಸಿಕೆ ಅಂತ ಹೇಳಿ ಕರಿತೀವಿ. ಲಸಿಕೆ ಅಂತಂದ್ರೆ ಏನ್ ಹೇಳಿ, ಒಂದು ಸಾಂಕ್ರಾಮಿಕ ರೋಗ ಅಥವಾ ನಮ್ಮನ್ನ

0: ಆರೋಗ್ಯವನ್ನ ಹಾಳು ಮಾಡುವಂತಹ ಒಂದು ರೋಗ. ಅದಕ್ಕೆ ಸಮರೋಪಾದಿಯಲ್ಲಿ ಲಸಿಕೆಯನ್ನ ಹಾಕ್ತಾರೆ. ಇದು ಆಗ್ಬೇಕಾಗಿರುವಂತ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಕರಿಯುವಿಕೆ, ಸುಳ್ಳಾಡುವಿಕೆ, ಇದು ಸಾಮಾನ್ಯವಾಗಿ ಬರುವಂತದ್ದು. ಯಾಕೆಂದ್ರೆ ನಮ್ಮನ್ನೇ ನೋಡಿ ಕಲಿತವು, ಶುಕ್ರನ್ನೇ ನೋಡಿ ಕಲಿತವು. ಹಾಗಾಗಿ ಇದು ಪ್ರಭಾವಗಳು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಅದು ಒಂದು ಲಸಿಕೆ ಆಗ್ಬೇಕು. ಲಸಿಕೆ ಯಾವುದು ಅಂತಂದ್ರೆ ನಮ್ಮ ವರ್ತನೆಗಳು, ಹಿರಿಯರಾದ ನಾವು ಹೇಗೆ ನಡ್ಕೊಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅಂದ್ರೆ ಈ ಮೌಲ್ಯ ಮತ್ತು ಶೈಕ್ಷಣಿಕ ಸಾಧನೆಗಳು ಎರಡನ್ನೂ ಕೂಡ ಸಂತುಲಿತ ಆಗ್ತಾ ಹೋಗ್ಬೇಕು. ಈಗ ಮನೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಏನೋ ಒಂದ್ ಮಾಡ್ತಾ ಇರ್ತದೆ, ಬರಿತಾ ಇರ್ತದೆ, ಅದು ಏನೋ ಒಂದ್ ಮಾಡ್ಲಿ, ಅಲ್ಲೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಏನೋ ಒಂದ್ ಬರೆಯಕ್ ಶುರು ಮಾಡಿದ ತಕ್ಷಣ 2 ವರ್ಷದ ಮಗು 3 ವರ್ಷದ ಮಗು ನಾ ಕೂರಿಸ್ಕೊಂಡು ನಾವು ಬರ್ದಾಗ ಏನಾಗುತ್ತೆ, ಅದು ಕೂಡ ಅದನ್ನ ಕಲ್ತ್ಕೊಳ್ತಾ ಹೋಗ್ತೀವಿ.
1: ಹೌದು ಮೇಡಮ್.
0: ಮೌಲ್ಯ ಶಿಕ್ಷಣ ಬುದ್ಧಿಮತ್ತೆಯು ಒಳತಿಗೆ ಒಳಪಡುವುದಕ್ಕೆ ಖಚಿತತೆಯನ್ನ ಒದಗಿಸುತ್ತೆ. ಮತ್ತೆ ಸ್ವಯಂ ಶಿಸ್ತು ಮತ್ತೆ ಸ್ವಯಂ ನಿಯಂತ್ರಣ, ತಾಳ್ಮೆ, ತಮ್ಮ ತಪ್ಪುಗಳಿಗೆ ತಾವೇ ಜವಾಬ್ದಾರರಾಗುವಿಕೆಯನ್ನ ಕಳಿಸ್ತದೆ.
1: ಹೌದು.
0: ಇತ್ತೀಚೆಗೆ ಒಂದು ಇದನ್ನ ದೃಶ್ಯಾವಳಿಯನ್ನ ನಾನು ನೋಡಿದ್ದೆ, ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ದೆ. ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಟೇಬಲ್ ಮೇಲೆ ಅಮ್ಮ ಕೈ ಸಿಗುವ ಅಳತೆಯಲ್ಲಿ ಬಿಸ್ಕೆಟ್ ಇಟ್ಟಿರ್ತಾರೆ, ಅದಕ್ಕೆ ಆಸೆ ಆಗತ್ತೆ, ತಿಂದು ಬಿಡುತ್ತೆ, ಇಡೀ ಬಿಸ್ಕೆಟ್ ನ ತಿಂದು ಬಿಡುತ್ತೆ, ಖಾಲಿ ಮಾಡ್ಬಿಡುತ್ತೆ. ಆವಾಗ ತಂದೆ ಬಂದ್ಬಿಟ್ಟು, ಇಡೀ ಬಿಸ್ಕೆಟ್ ತಿನ್ಬಿಟ್ಟಿದ್ಯಾ ನೀನು, ಊಟ ಮಾಡದೆ ಇದ್ರೆ ನಿನಗೆ ಹೊಡಿತೀನಿ ನಾನು, ಯಾಕೆ ತಿಂದೆ ನೀನು ಅಂತಂದ್ರೆ ಮಗು ಏನ್ ಹೇಳುತ್ತೆ ಗೊತ್ತಾ, ಅಮ್ಮ ನನಗ್ ಕೈಗೆ ಸಿಕ್ಕಂಗ್ ಇಟ್ಬಿಟ್ಟಿದ್ಲು, ನಾನ್ ತಕೊಂಡೆ, ಆಸೆ ಆಯ್ತು, ತಿನ್ಬಿಟ್ಟೆ. ಮಗು ತನ್ನ ತಾನು ಜಸ್ಟಿಫೈ ಮಾಡ್ಕೊಳ್ತಾ ಇದೆ, ನಂತೇನು ತಪ್ಪಿಲ್ಲ ಅಂತ ಹೇಳಿ ನೋಡಿ, ಇದು ತಾನಾಗಿಯೇ ಕಲ್ತಿದ್ದಲ್ಲ, ಅದು ಹಿರಿಯರನ್ನೇ ನೋಡ್ಬಿಟ್ಟು ಕಲ್ತಿದೆ. ಅಂದ್ರೆ ನನ್ ತಪ್ಪಲ್ಲ, ಸಿಕ್ತಾ ಇತ್ತು ತಿಂದೆ. ಮತ್ತ ಅಮ್ಮನ ಕಡೆ ತಿರ್ಕೊಂಡು ಏನ್ ಹೇಳುತ್ತೆ ಗೊತ್ತಾ, ಅದು ನೀನ್ ಯಾಕೆ ಅಲ್ಲಿಟ್ಟೆ, ಪ್ರಶ್ನೆ ಕೇಳ್ತದೆ ತಾಯಿನ. ಆವಾಗ ತಂದೆ, ಇಲ್ಲ ಇಲ್ಲ ಇದು ತಪ್ಪು ಮಾಡಿದೆ, ಆಯ್ತು ಬಿಡಿ ನಾನ್ ಮುಂದಕ್ ಮಾಡಲ್ಲ, ಅಮ್ಮ ಕೈಗ್ ಸಿಗಂಗ್ ನೀನ್ ಇಡಬೇಡ ಆಯ್ತಾ. ಮಗು ಎಷ್ಟು ಸ್ಪಷ್ಟವಾಗಿ ತನಗನ್ಸದನ್ನ ನೇರವಾಗಿ ಹೇಳ್ತಾ ಇದೆ
1: ಮೇಡಮ್,
0: ಮತ್ತೆ ತನ್ನ ತಾನು ಸಮರ್ಥನೆ ಮಾಡ್ಕೊಳ್ತಾ ಇದೆ. ಆಗ ಅಪ್ಪ ಗದ್ರಕೊಳ್ತಾರೆ, ಹಾಗೆಲ್ಲ ಹೇಳ್ಬಾರ್ದು, ಅದು ನಿನ್ ಮುಂದೆ ಇದ್ರು ಕೂಡ ಯಾವ ಟೈಮಲ್ಲಿ ತಿನ್ಬೇಕು ಹೇಳು ಬಿಸ್ಕೆಟು, ಸಂಜೆ ಕಾಫಿ ಕುಡಿಬೇಕಾದ್ರೆ, ಇವತ್ತು ಸಂಜೆ ಕಾಫಿ ಕುಡಿಬೇಕಾದ್ರೆ ನಿನಗೆ ಬಿಸ್ಕೆಟ್ ಕಟ್. ನೋಡಿ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ ತಂದೆ ಅಂತಂದ್ರೆ. ಆವಾಗ ಮಗು ಕೇಳುತ್ತೆ, ಇಲ್ಲ ಇಲ್ಲ ಇನ್ನೊಂದ್ಸಲ ಮಾಡಲ್ಲ ನಾನು, ಮತ್ತೀಗ ನೀನ್ ಊಟ ಮಾಡಲ್ವಲ್ಲ ನಾನೇನ್ ಮಾಡ್ಲಿ, ಇಲ್ಲ ಇಲ್ಲ ನಾನು ಊಟ ಮಾಡ್ತೀನಿ. ಅಂದ್ರೆ ಮಗುವಿಗೆ ಎಷ್ಟು ಚೆನ್ನಾಗಿ ಅದು ಮಾಡಿದ ತಪ್ಪನ್ನ ಅರ್ಥ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ,
1: ಅದ್ರ
0: ಜೊತೆಗೆ ಎಷ್ಟು ಚೆನ್ನಾಗಿ ಮಗು ನಮ್ ತಪ್ಪಲ್ಲ ಅಂತ ಹೇಳುತ್ತೆ ಅಂತಂದ್ರೆ ಬಹಳ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಆ ಮಗು ಮುಂದಕ್ಕೆ ತನ್ನನ್ ತಾನು ಖಂಡಿತ ತಿದ್ಕೊಳ್ಳುತ್ತೆ.
1: ಅದಕ್ಕೆ
0: ಹೇಳುದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಸಮಾಜವನ್ನ ಒಳ್ಳೆ ನಾಗರಿಕರಿಂದ ನಾವು ಬಲಪಡಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ನಾವ್ ಇದನ್ ಕಲಿಸ್ಬೇಕು. ಸಿರಿವಂತಿಕೆ ಹೋದ್ರೆ ಏನು ನಷ್ಟ ಇಲ್ಲ, ಆರೋಗ್ಯ ಹೋದ್ರೆ ಏನೋ ಸ್ವಲ್ಪ ಕಳೆದ್ಕೊಂಡಂಗೆ, ಆದ್ರೆ ನಡತೆ ಹೋದ್ರೆ ಎಲ್ಲವೂ ಹೋದಂತೆ.
1: ಹೌದು ಮೇಡಮ್. ಮ್ಯಾಮ್, ಇವಾಗ ತಾನೇ ನಾವು ಮಾತಾಡ್ತಾ ಇದ್ವಿ ಪೋಷಕರು ಹಿರಿಯರ ನಡವಳಿಕೆ ಅಂದ್ರೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಿದ್ರೆ ಪೋಷಕರು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನ ಹೇಗೆ ಕಲಿಸ್ಬೋದು ಅಂತ ಹೇಳ್ತೀರಾ ಮೇಡಮ್?
0: ಖಂಡಿತ, ಮಕ್ಕಳನ್ನ ಯಾವಾಗ್ಲೂ ಅಷ್ಟೇ ತಿಳ್ಕೊಳ್ಳಿ, ಪೋಷಕರು ಏನಾದ್ರೂ ಹೇಳೋದ್ರ ಬದಲು ಮಾಡಿ ತೋರಿಸ್ಬೇಕು, ಮಾದರಿಗಳಾಗ್ಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನಾವು ಪಾಠ ಮಾಡಿದವ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಅನುಸರಿಸೋದಿಲ್ಲ, ನೋಡಿ ಮಾಡ್ತಾರೆ, ನಮ್ಮನ್ನ ಗಮನಿಸ್ತಾ ಇರ್ತಾರೆ. ಆದ್ರಿಂದ ಮೌಲ್ಯಗಳನ್ನ ಯಾವುದೇ ಕಾರಣಕ್ಕೂ ಬೋಧಿಸೋಕ್ ಆಗೋದಿಲ್ಲ, ಆದ್ರೆ ಗಳಿಸ್ಕೊಳ್ಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ತುಂಬಾ ಚೆನ್ನಾಗಿ ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್ ಬಟ್ ಕಾಟ್ ಅಂತ. ಅಂದ್ರೆ ನಮ್ಮ ದಿನನಿತ್ಯದ ವರ್ತನೆಗಳಲ್ಲಿ ನಮ್ಮ ನಡವಳಿಕೆಗಳು ಶಿಸ್ತುಬದ್ಧ ಆಗಿರ್ಬೇಕು, ಪೋಷಕರ ವರ್ತನೆಗಳು ಶಿಸ್ತುಬದ್ಧವಾಗಿರ್ಬೇಕು. ಮೂರು ಪ್ರಮುಖ ಅಂಶಗಳನ್ನ ನಾವು ಗಮನಿಸ್ಬೇಕು ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತಂದ್ರೆ, ಹವ್ಯಾಸಗಳು ಚೆನ್ನಾಗಿರ್ಬೇಕು, ಉದಾಹರಣೆ ಚೆನ್ನಾಗಿರ್ಬೇಕು, ಮತ್ತೆ ನಂಬಿಕೆ ಇರ್ಬೇಕು ಅಂತ ಹೇಳಿ ಅಂತ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಾನು ನಿಮ್ಗೆ, ಹೇಗೆ ಪೋಷಕರು ಕಾರಣ ಆಗ್ತಾರೆ ಅಂತಂದ್ಲಿಕ್ಕೆ. ತಂದೆ ತುಂಬಾ ಕುಡುಕ ಇರ್ತಾರೆ, ಅವ್ರಿಗಿಬ್ರು ಮಕ್ಳಿರ್ತಾರೆ, ಅಲ್ಲಿ ಆ ಇಬ್ರು ಮಕ್ಕಳುಗಳ ವರ್ತನೆಗಳು, ಒಂದ್ ಹುಡುಗ ಚೆನ್ನಾಗಿ ಒಳ್ಳೆಯದನ್ನ ಕಲ್ತ್ಕೊಂಡಿರ್ತಾನೆ, ಇನ್ನೊಬ್ಬ ಮಾತ್ರ ಕುಡಿಯೋದನ್ನ ಅಭ್ಯಾಸ ಕೊಂಡಿರ್ತಾನೆ. ಪ್ರಶ್ನೆ ಕೇಳ್ತಾರೆ ಏನಂತ ಅಂತಂದ್ರೆ, ನೀನು ಯಾಕೆ ಅಪ್ಪ ನಿನ್ನ ಹೇಗೆ

0: ಪ್ರಭಾವಿಸಿದ್ರು ಅಂತ ಹೇಳಿ ಹೇಳಿದ್ರೆ ಒಂದೇ ಉತ್ತರ, ಅಪ್ಪ ಕುಡಿತಾರೆ ಅದಕ್ಕೆ ನಾನ್ ಕುಡಿಯಲ್ಲ ಅಂತ ಒಂದ್ ಮಗು ಹೇಳ್ತೀನಿ, ಅಪ್ಪ ಕುಡಿತಾರೆ ಅದಕ್ಕೆ ನಾನ್
1: ಕುಡಿತೀನಿ.
0: ಅಂದ್ರೆ ಎಷ್ಟು ಚೆನ್ನಾಗಿ ಪ್ರಭಾವ ಬೀರ್ತಾರೆ ತಂದೆ ತಾಯಿ ಅಂತ ಹೇಳಿ ಹೇಳಿದ್ರೆ, ಒಳ್ಳೆಯದಕ್ಕೂ ನಾವೇ ಅಡಿಪಾಯ ಹಾಕ್ತೀವಿ ಪೋಷಕರು, ಕೆಟ್ಟದ್ದಕ್ಕೂ ಕೂಡ ನಾವೇ ಅಡಿಪಾಯ ಹಾಕ್ತೀವಿ. ಅಂದ್ರೆ ಈಗ ಪ್ರಾಮಾಣಿಕತೆ, ಸತ್ಯನಿಷ್ಠತೆ ಅಥವಾ ಮೌಲ್ಯಗಳು ಏನಾದ್ರೂ ಆಗ್ಲಿ, ಈ ಮೌಲ್ಯಗಳನ್ನ ಬೆಳೆಸ್ಬೇಕು ಅಂತ ಹೇಳಿ ಹೇಳಿದ್ರೆ ಪೋಷಕರಲ್ಲಿ ಬದ್ಧತೆ ಇರ್ಬೇಕು, ಕೆಲಸವನ್ನ ಸರಿಯಾಗಿ ಮಾಡ್ಬೇಕು, ಸಮಯವನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಮಕ್ಕಳೊಂದಿಗೆ ಕೂತು ಮಾತನಾಡುವಂತದನ್ನ ಅಭ್ಯಾಸ ಮಾಡ್ಬೇಕು. ನಾವ್ ಅನ್ಕೋತೀವಿ ಸಣ್ಣ ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ. ನಾನು ಆಗ್ಲೇ ಹೇಳ್ದೆ, ಅವರು ದೇ ಆರ್ ರಿಯಲ್ ಜಡ್ಜಸ್ ಅಂತ. ತುಂಬಾ ಚೆನ್ನಾಗಿ ಅವರ ಮಾತುಗಳನ್ನ ಕೇಳ್ಬೇಕು, ಹೀಗಾದ್ರೆ ನೀನೇನ್ ಮಾಡ್ತಾ ಇದ್ದೆ ಅಂತ ಕೇಳ್ಬೇಕು, ಮಕ್ಕಳಲ್ಲಿ ನಂಬಿಕೆ ಇಟ್ಟು ಅವ್ರನೊಂದಿಗೆ ಬಹಳ ಹತ್ತಿರದಿಂದ ಒಡನಾಟವನ್ನು ಮಾಡ್ತಾ ಹೋಗ್ಬೇಕು. ಸಾಧ್ಯ ಆದ್ರೆ ಪ್ರತಿದಿನ ಸಂಜೆ ಒಂದ್ 5-10 ನಿಮಿಷ ಅವರೊಂದಿಗೆ ನಾವು ಮಾತನಾಡ್ಬೇಕಾಗ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತದೆ, ಈ ಮಕ್ಕಳು ಸಾಮಾನ್ಯವಾಗಿ ನಿಯಮಗಳನ್ನ ಚೆನ್ನಾಗಿ ಗ್ರಹಿಸಿದ್ರೆ ಚಾಚೂ ತಪ್ಪದೆ ಅನುಸರಿಸ್ತಾರ. ಮತ್ತೆ ನೈತಿಕ ಕಥೆಗಳನ್ನ ಹೇಳ್ಬಿಟ್ಟು ಚರ್ಚೆ ಮಾಡ್ತಾ, ನೀನು ಇಂತ ಸಂದರ್ಭದಲ್ಲಿದ್ರೆ ಏನ್ ಮಾಡ್ತಾ ಇದ್ದೆ, ಈ ರೀತಿ ಸಣ್ಣ ಪುಟ್ಟ ಪ್ರಶ್ನೆಗಳು. ಮತ್ತೆ ಈಗ ಮನೆಯಲ್ಲಿ ಒಂದು ಪೆನ್ಸಿಲ್ ತಗೊಂಬ ಅಂತ ಏನೋ ಹೇಳ್ತೀವಿ, ಅಥವಾ ನೀರ್ ತಗೊಂಬ ಅಂತ ಏನೋ ಹೇಳ್ತೀವಿ. ನಮ್ದೇನಂದ್ರೆ ಪೋಷಕರದ್ದು ನಾ ಹೇಳಿದ್ನ ಮಾಡ್ಬೇಕು ಅನ್ನೋವಂಥದ್ದು. ಅದ್ ತಗೊಂಬಂದ್ ಕೊಟ್ಟಾಗ ತುಂಬಾ ಧನ್ಯವಾದ, ಒಳ್ಳೆ ಕೆಲಸ ಮಾಡಿದೆ, ತುಂಬಾ ದಾಹ ಆಗ್ತಾ ಇತ್ತು. ಅವಾಗ ಏನ್ ಮಾಡುತ್ತೆ ಮಗು, ಹೊರಗಡೆಯಿಂದ ಪೋಷಕರು ಬಂದ ತಕ್ಷಣ ನೀರ್ ತಗೊಂಬಂದ್ ತಾನಾಗೆ ಇಡುತ್ತೆ, ಕರ್ತವ್ಯವಾಗಿ ಮಾಡ್ಕೊಳ್ಳುತ್ತೆ. ಮತ್ತೆ ಈಗ ನಾವೇನ್ ಮಾಡ್ಬೇಕು, ಒಂದೇನಾದ್ರೂ ಒಂದು ಆಹಾರ ಪದಾರ್ಥವನ್ನ ತಂದಾಗ ಎಲ್ಲರೊಂದಿಗೆ ಹಂಚ್ಕೊಂಡು ತಿಂದ್ರೆ ನಂತರ ಅದೇನ್ ಮಾಡುತ್ತೆ ಹೇಳಿ, ತಿನ್ನುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಇತ್ತೀಚಿನ ಮಕ್ಕಳನ್ನ ನಾವು ಮನೆಯಲ್ಲಿ ಕೂಡಿಟ್ಟು ಬೆಳೆಸ್ಬಿಡ್ತಾ ಇದೀವಿ, ಹಾಗಾಗಿ ಪ್ರಾಣಿ ಪಕ್ಷಿಗಳೊಂದಿಗೆ ಮತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಒಡನಾಟವೇ ಇಲ್ಲ ಅವ್ರಿಗೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಕು ಪ್ರಾಣಿಗಳಿಗೆ ನೀರ್ ಕೊಡುವಂತದ್ದು, ಆಹಾರ ಕೊಡುವಂತದ್ದು, ಅವುಗಳ ಪ್ರೀತಿಯಿಂದ ನೋಡ್ಕೊಳ್ಳುವಂತದ್ದು, ಈ ತರದನ್ನೆಲ್ಲ ನಮ್ಮ ನಡವಳಿಕೆಯ ಮೂಲಕ ನಾವು ತೋರಿಸ್ಕೊಟ್ರೆ ಖಂಡಿತಕ್ಕೂ ಕೂಡ ಇದು ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ಹೊರಗಿನ ಉದಾಹರಣೆಗಳಿಗಿಂತ ಒಳಗಿನ ಉದಾಹರಣೆಗಳು ಹೆಚ್ಚು ಪ್ರಭಾವವನ್ನು ಬೀರ್ತದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
1: ಹೌದು ಮೇಡಮ್. ಮ್ಯಾಮ್, ಹಾಗೇನೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತೆ ಸತ್ಯನಿಷ್ಠೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಪ್ರಾಮಾಣಿಕತೆ ಮತ್ತು ಸತ್ಯನಿಷ್ಠೆ ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಪೋಷಕರು ಅಂತ ಹೇಳ್ತೀರಾ ಮೇಡಮ್?
0: ನಾನಾಗ್ಲೇ ಹೇಳ್ದೆ, ಯಾವಾಗ್ಲೂ ಅಷ್ಟೇ, ನಾವೇ ಮಾದರಿಗಳಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹವ್ಯಾಸಗಳು ಒಂದೊಂದು ಸಮಯ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ವರ್ಕ್ ಪ್ರೆಷರ್ ಅಲ್ಲಿ ಒತ್ತಡದಲ್ಲಿ ನಾವೇನ್ ಮಾಡ್ತೇವೆ, ಅದು ಸಾಮಾನ್ಯವಾಗಿ ಇನ್ನೊಬ್ರ ಮೇಲೆ ಹೇರ್ಬಿಡ್ತೇವೆ. ಫಸ್ಟ್ ನಾವು ಮಾಡೋ ಕೆಲಸ ಏನು ಅಂತ ಹೇಳಿ ಹೇಳಿದ್ರೆ, ಅದನ್ನ ಮಕ್ಕಳ ಮೇಲೆ ನಮ್ಮ ಕೋಪ ಕೋಪ ಹಾರಾಟ ಇದೆಲ್ಲಾನು ತೋರಿಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಅವರು ಹಿಂತಿರುಗಿ ಏನು ಮಾಡಲ್ವಲ್ಲ ನಮ್ಮ, ಹಾಗಾಗಿ ಹೀಗ್ ಮಾಡ್ಬಿಡ್ತೇವೆ. ಇದು ಆಗಬಾರ್ದು ಯಾವತ್ತೂ. ನಾನು ಆಗ್ಲೇ ಹೇಳಿದೆ, ತಂದೆ ಮತ್ತೆ ಮಗನ ಉದಾಹರಣೆಯನ್ನ ಕೊಡ್ತಾ ಪ್ರಾಮಾಣಿಕವಾಗಿ ಚಿಲ್ಲರೆಯನ್ನ ವಾಪಸ್ ಕೊಡುವಂತದ್ದು, ಮತ್ತೆ ಮಕ್ಕಳು ಎದುರಿಗೆ ಸುಳ್ಳಾಡದೆ ಇರುವಂತದ್ದು, ಮತ್ತೆ ಮನೆಗೆ ಬಂದ ತಕ್ಷಣ ನಮ್ಮ ವಸ್ತುಗಳನ್ನ ನಾವು ಹೇಗೆ ಇಟ್ಕೊಳ್ತೀವಿ ಅಂತ ಅನ್ನೋವಂಥದ್ದು, ಮತ್ತೆ ಮನೆಯಲ್ಲಿ ಈಗ ಬರೀ ಇತ್ತೀಚಿನ ದಿನಗಳಲ್ಲಿ ಏನಾಗೋಗ್ತಾ ಇದೆ ಅಂದ್ರೆ, ಜೆಂಡರ್ ಡಿಫ್ರೆನ್ಸಿಯೇಷನ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅಲ್ಲೇನಾಗುತ್ತೆ, ಹೆಣ್ಣಿನ ಮೇಲೆ ದಬ್ಬಾಳಿಕೆ, ಪುರುಷ ದಬ್ಬಾಳಿಕೆ ಆಗುವಂತದ್ದು, ಮಾಡಲ್ಲ ನೀನ್ ಇಂಥದ್ ಮಾಡು, ರೋಲ್ ಪ್ಲೇ ಆಗುತ್ತೆ, ಪಾತ್ರ ನಿರ್ವಹಣೆ, ಗಂಡಸು ಅಂದ್ರೆ ಹೀಗೆ ಹೆಂಗಸು ಅಂದ್ರೆ ಹಿಂಗೆ ಅಂತದ್ದೆಲ್ಲವೂ ಕೂಡ ಮಗುವಿನ ಮೇಲೆ ಪ್ರಭಾವವನ್ನ ಬೀರ್ತಾ ಹೋಗ್ತದೆ. ಮತ್ತೆ ಯಾವಾಗ್ಲೂ ಅಷ್ಟೆ, ಆ ಸಹಕಾರ ಮನೋಭಾವನೆ, ನಾವು ಸಹಕಾರ ದಿನ ನಡ್ಕೊಂಡ್ರೆ ಅದು ಕೂಡ ಅದನ್ನ ಕಲಿತ್ಕೊಳ್ಳುತ್ತೆ. ನಾವು ಸತ್ಯವನ್ನ, ಪೇರೆಂಟ್ಸ್ ಸತ್ಯವನ್ನ ಹೇಳ್ತಾ ಇದ್ರೆ ಅದು ಕೂಡ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಿದೆ. ಮತ್ತೆ ಇವತ್ತು ನಾನೇನೋ ಒಂದು ಆಶ್ವಾಸನೆ ಏನೋ ಕೊಟ್ಟೆ ಅಂತ ಇಟ್ಕೊಳ್ಳಿ, ನೀನ್ ಇವತ್ತು ಹೋಮ್ವರ್ಕ್ ಅನ್ನ, ನೀನ್ ಇದನ್ನ ಹೀಗ್ ಮಾಡಿದ್ರೆ, ಇದನ್ನ ಎತ್ತಿಟ್ರೆ, ಸಣ್ಣ ಸಣ್ಣ ಕೆಲಸಗಳನ್ನ ಮಗುವಿಗೆ ಹೇಳ್ಬೇಕು. ಅಂದ್ರೆ ಅದ್ರ ಮೂಲಕ ಜವಾಬ್ದಾರಿ ಬರ್ತಾ ಹೋಗ್ತದೆ. ಮಾಡಿದಕ್ಕೆ ನಾನೇನ್ ಮಾಡಿರ್ಬೇಕು, ಅದನ್ನ ನೀನ್ ಮಾಡಿದ್ರೆ ನಾನ್ ಇಂಥದ್ನ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ರೆ, ಅದಕ್ಕೆ ನಾನು ಬದ್ಧಳಾಗಿರ್ಬೇಕು. ಆ ಬದ್ಧತೆ ನಮ್ಮ ಹಿರಿಯರಲ್ಲಿ ಇರ್ಬೇಕು. ಮತ್ತೆ ಒಳ್ಳೆಯದನ್ನ, ಅದೇನಾದ್ರೂ ತಾನಾಗಿ ಕೆಲವು ಕೆಲಸಗಳನ್ನ ಮಾಡಿದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಶಂಸೆಯನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಒಂದ್ ಯಾವ್ದಾದ್ರೊಂದು ಉದಾಹರಣೆಯನ್ನ ಕೊಟ್ಟು ಅದ್ರಲ್ಲಿ ಆ ಮಗು ಯೋಚನೆ ಮಾಡುವ ಹಾಗೆ ಮಾಡ್ತಾ ಹೋಗ್ಬೇಕು. ಈ ತರದ್ದು ಅಂದ್ರೆ ಸಾರಾಂಶ ಇಷ್ಟೆ, ನಮ್ಮ ನಡವಳಿಕೆ, ಪೋಷಕರ ನಡವಳಿಕೆ ಮಗುವಿನ ಮೇಲೆ ಅಗಾಧವಾದಂತಹ ಪ್ರಭಾವವನ್ನ ಬೀರ್ತಾ ಹೋಗ್ತದೆ.
1: ಹೌದು ಮೇಡಮ್.
0: ನಮ್ಮ ನಡವಳಿಕೆನಲ್ಲಿ ಒಂದ್ ಸಲ ನಂಬಿಕೆ ಬಂದ್ಬಿಟ್ರೆ ಅವ್ರು ಯಾವ್ದೇ

0: ಕಾರಣಕ್ಕೂ ಬೇರೆಯವ್ರನ್ನ ಏನೇ ಹೇಳಿದ್ರು ಕೂಡ ಅವರು ನಂಬೋದಿಲ್ಲ. ಅಂಡ್ ದೆನ್ ಅವರು ಯಾವಾಗ್ಲೂ ಅಷ್ಟೇ, ಸಾಮಾನ್ಯವಾಗಿ ಮಕ್ಕಳು, ಯಾವ ಮಕ್ಕಳು ತಂದೆ ಮತ್ತೆ ತಾಯಿಯನ್ನ ಮಾದರಿಗಳಾಗಿ ಗುರುತಿಸ್ಕೊಳ್ತಾರೋ ಅದು ನಿಜವಾಗ್ಲೂ ತಂದೆ ತಾಯಿಗೆ ಸಲ್ಲುವಂತಹ ಗೌರವ. ಹಾಗಾಗಿ ಹೊರಗಡೆಯಲ್ಲೂ ಅಂತವ್ರಿದ್ದವ್ರು ಹಾಗೆ ಹೀಗೆ ಅಂತ ಹೇಳಿದ್ರು ಬದ್ದು ನಾವೇ ಅದನ್ನ ರೂಢಿಸ್ಕೊಂಡ್ ಬಿಟ್ರೆ, ಸತ್ಯ ಹೇಳುವಂತದ್ನ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತದನ್ನ ಮಾಡಿದ್ರೆ ಖಂಡಿತಕ್ಕೂ ಸಾಧ್ಯ ಆಗುತ್ತೆ.
1: ಹೌದು ಮೇಡಮ್, ನೀವ್ ಇವಾಗ ಹೇಳಿದ್ರಿ ಅಂದ್ರೆ ಮೊದಲು ಪೋಷಕರು ಪ್ರಾಮಾಣಿಕತೆ ಸತ್ಯನಿಷ್ಠೆಯಿಂದ ಇದ್ರೆ ಮಕ್ಕಳು ಕೂಡ ಅದೇ ಕಲಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಮ್ಯಾಮ್, ಈಗಿನ ಕಾಲದಲ್ಲಿ ಅಂದ್ರೆ ಹಿರಿಯರಿಗೆ ಮಕ್ಕಳು ಗೌರವವನ್ನ ಕೊಡ್ತಾನೆ ಇಲ್ಲ. ಹಾಗೆ ನೋಡಕ್ಕೋದ್ರೆ ಮೇಡಮ್, ಹಿರಿಯರನ್ನ ಗೌರವಿಸುವ ಗುಣವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು?
0: ಖಂಡಿತ ಖಂಡಿತ ಮಕ್ಕಳಲ್ಲಿ ನಾವು ಹಿರಿಯರನ್ನ ಗೌರವಿಸುವಂತಹ ಗುಣವನ್ನ ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಮೂಲಕನೇ ಆಗ್ಬೇಕು. ಯಾಕೆಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಂದ್ ಕುಟುಂಬ ಇರುತ್ತೆ ಅಂತ ಅನ್ಕೋ, ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಮಕ್ಕಳಿದ್ದಾರೆ ಅಂತ ಅನ್ಕೋಣ. ಇಲ್ಲಿ ಮಗು ತಂದೆ ತಾಯಿಯನ್ನ ಗಮನಿಸ್ತಾ ಇರ್ತದೆ, ಹಾಗೆ ಅಜ್ಜ ಅಜ್ಜಿಯನ್ನು ಕೂಡ ಗಮನಿಸ್ತಾ ಇರ್ತದೆ, ಅಣ್ಣ ತಮ್ಮಂದರನ್ನು ಕೂಡ ಗಮನಿಸ್ತಾ ಇರ್ತದೆ. ಅವ್ರು ಏನ್ ಮಾಡ್ತಾರೆ, ತಂದೆ ತಾಯಿ ಹೇಗೆ ಅವರ ತಂದೆ ತಾಯಿ ಜೊತೆಗೆ ಅಥವಾ ಅತ್ತೆ ಮಾವ ಅಥವಾ ಇಂಥವ್ರ ಜೊತೆಗೆ ನೆಂಟರಿಷ್ಟ್ರ ಜೊತೆಗೆ ನಡ್ಕೊಳ್ತಾ ಇರ್ತದೋ ಅದನ್ನ ನೋಡ್ತಾ ಇರ್ತದೆ ಮಗು. ನೋಡ್ತಾ ನೋಡ್ತಾ ಏನ್ ಮಾಡ್ತದೆ ಅಂದ್ರೆ, ಅದು ಕೂಡ ಇವರಲ್ಲಿ ಏನಾದ್ರು ಅಸಹನೆ ಇದ್ರೆ ಪೋಷಕ ಅವ್ರ ಅಜ್ಜ ಅಜ್ಜಿಗೆ ಸಂಬಂಧಪಟ್ಟಂತ ಇದು ಕೂಡ ಅಸಹನೆಯನ್ನ ಬೆಳೆಸ್ಕೊಳ್ಳುವಂತ ಸಾಧ್ಯತೆ ಇದೆ. ಆಮೇಲೆ ಅದನ್ನ ಗಮನಿಸ್ತಾ ಗಮನಿಸ್ತಾ ಅಜ್ಜ ಅಜ್ಜಿಯಲ್ಲಿ ಏನೂ ತಪ್ಪಿಲ್ಲ, ಅಪ್ಪ ಅಮ್ಮನೇ ಹೀಗಾಡ್ತಾ ಇದಾರೆ ಅಂತಂದ್ರೆ ತಂದೆ ತಾಯಿಯ ಬಗ್ಗೆ ತಿರಸ್ಕಾರವನ್ನ ಬೆಳೆಸ್ಕೊಳ್ತಾ
1: ಹೋಗ್ತಾರೆ.
0: ಹಾಗಾಗಿ ನಾವು ಹಿರಿಯರನ್ನ ಗೌರವಿಸಿದ್ರೆ, ನಾವು ಹಿರಿಯರಿಗೆ ಕಾಳಜಿ ವಹಿಸಿದ್ರೆ ಖಂಡಿತಕ್ಕೂ ಅದು ಸಾಧ್ಯ ಆಗುತ್ತೆ. ಹಿರಿಯರು ಅಂತ ಅನ್ನಿಸ್ಕೊಂಡವ್ರು ಅಜ್ಜ ಅಜ್ಜಿ ಇಂಥವ್ರು ಕೂಡ ಕಿರಿಯರು ತಮ್ಮನ್ನ ಗೌರವಿಸುವಾಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕಿರಿಯರನ್ನ ಕೂಡ ಅವರು ಗೌರವಿಸ್ಬೇಕಾಗ, ಎರಡೂ ಆಗ್ಬೇಕು, ರೆಸಿಪ್ರಿಕೇಟ್ ಆಗ್ಬೇಕು ಅಂತ ನಾವು ಹೇಳ್ತೀವಿ. ಈಗ ಹೇಗೆ ಅಂತ ಹೇಳಿದ್ರೆ, ಮನೆಗೆ ಹಿರಿಯರು ಯಾರಾದ್ರೂ ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನ ಮಗು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತದೆ.
1: ಹೌದು,
0: ಬಹಳ ಪ್ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಸತ್ಕಾರ ಮಾಡಿದಾಗ ಖಂಡಿತ ಅದು ಕೂಡ ಅದನ್ನೇ ಕಲ್ತ್ಕೊಳ್ಳುತ್ತೆ.
1: ಹೌದು,
0: ಈಗ ಅಕ್ಕಪಕ್ಕದ ಹಿರಿಯರನ್ನ ನಾವು ಹೇಗೆ ಮಾತನಾಡ್ತೀವಿ, ಒಬ್ಬ ಅಂಗಡಿಯಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ, ನನ್ನ ಹತ್ರ ದುಡ್ಡಿದೆ ಅಂತ ಕಾರಣಕ್ಕೆ ಅವ್ರನ್ನ ಕೆಳಮಟ್ಟದಲ್ಲಿ ನಾವು ಮಾತನಾಡ್ಸಕ್ಕಾಗೋದಿಲ್ಲ, ಈ ತರ ಮಾಡಬಾರ್ದು. ಮತ್ತೆ ಮನೆಯ ಸಹಾಯಕರನ್ನ ಕೂಡ ನಾವು ಹೇಗೆ ಮಾತನಾಡ್ತೀವಿ ಅಂತ ಮಗು ನೋಡ್ತಾ ಇರ್ತದೆ.
1: ಹೌದು,
0: ಅವ್ರೇನೋ ಸಂಬಳಕ್ಕಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ಬೋದು, ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರೆ ಅಥವಾ ಅವ್ರಿಗೆ ಮರ್ಯಾದೆ ಕೊಡದಂತೆ ಮಾತನಾಡ್ತಾ ಇದ್ರೆ ಮುಂದೆ ಅದು ಕೂಡ ಅದನ್ನೇ ಕಲ್ತ್ಕೊಳ್ತಾ ಹೋಗ್ತದೆ.
1: ಹೌದು ಮೇಡಮ್,
0: ಹಿರಿಯರ ತಪ್ಪುಗಳನ್ನ ಮಕ್ಕಳ ಮುಂದೆ ಎತ್ತಿ ತೋರಿಸ್ಬಾರ್ದು. ಇದು ಒಂದು ದೊಡ್ಡ ತಪ್ಪನ್ನ ಸಾಮಾನ್ಯವಾಗಿ ತಂದೆ ತಾಯಿ ಮಾಡ್ತಾರೆ.
1: ನಿಜ ಮೇಡಮ್,
0: ಅದು ಮಾಡಬಾರ್ದು. ಆರೋಪ ಮಾಡಿದಷ್ಟು ಮಗು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿವೇಚನೆ ಎನ್ನುವಂಥದ್ದು ಆಗತಾನೆ ಬೆಳೀತಾ ಇರ್ತದೆ. ಹಾಗಾಗಿ ತಪ್ಪು ಹಾದಿ ಹಿಡಿಯುವಂತಹ ಸಾಧ್ಯತೆಗಳು ಜಾಸ್ತಿ. ಮತ್ತೆ ಸರಳವಾದ ಅಭ್ಯಾಸಗಳು, ಈಗ ಮನೆಗೆ ಹಿರಿಯರು ಬಂದಾಗ ಅವರಿಗೆ ನಿಮ್ ಕಾಲ್ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಅಥವಾ ಎರಡು ಕೈನನ್ನ ಜೋಡಿಸಿ ನಮಸ್ತೆ ಅಂತ ಹೇಳುವಂಥದ್ದು ಅಥವಾ ತುಂಬಾನೇ ಸಲಿಗೆ ಇದ್ರೆ ಅಪ್ಪಿಕೊಳ್ಳುವಂಥದ್ದು, ಅಂದ್ರೆ ಅವರವರ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನ ಮಾಡಿದ್ರೆ ಆಗ ಮಗು ಅದನ್ನ ಕಲ್ತ್ಕೊಳ್ತಾ ಹೋಗ್ತದೆ. ಹಿರಿಯರು ಮಾತನಾಡ್ತಾ ಇದ್ದಾಗ ತಂದೆ ತಾಯಿ ಅಥವಾ ದೊಡ್ಡವರು ಅನ್ಸ್ಕೊಂಡವ್ರು ಅಸಹನೆಯನ್ನ ವ್ಯಕ್ತಪಡಿಸಿದ್ರೆ, ಅವ್ರ ಮಾತನ್ನ ಕೇಳಿಸ್ಕೊಳ್ದೆ ಇದ್ರೆ, ಗಮನವಿಟ್ಟು ಕೇಳಿಸ್ಕೊಳ್ದೆ ಇದ್ರೆ, ಇದು ಕೂಡ ಅದನ್ನೇ ಬೆಳೆಸ್ಕೊಳ್ತಾ ಹೋಗ್ತದೆ. ಆದ್ರೆ ಮಗು ಯಾರನ್ನ ತುಂಬಾ ಹಚ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಸತ್ಯ ಸತ್ಯತೆಗಳನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತದೆ.
1: ಹೌದು ಮೇಡಮ್,
0: ಹೇಗ್ ಮಾಡ್ಬೋದು, ಹಿರಿಯರನ್ನ ನಾವು ಗೌರವಿಸ್ತೀವಿ. ಯಾಕೆ ಗೌರವಿಸ್ತೀವಿ ಅನ್ನೋದಕ್ಕೆ ಕಾರಣ ಅವ್ರಿಗೆ ತುಂಬಾ ಅನುಭವ ಇದೆ, ಮತ್ತೆ ವಯಸ್ಸಾಗ್ತಾ ಇರೋದ್ರಿಂದ ಬಹಳ ಸೂಕ್ಷ್ಮ ಅವ್ರ ಮನಸ್ಸು. ಹಾಗಾಗಿ ಅವರ ಒಳ್ಳೆಯ ಗುಣಗಳನ್ನ ನಾವು ವಿವರಿಸ್ತಾ ಹೇಳಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಿರಿಯರೊಂದಿಗೆ ಧನಾತ್ಮಕ ಬಂಧಗಳನ್ನ ಸಂಬಂಧಗಳನ್ನ ನಾವು ಸೃಷ್ಟಿ ಮಾಡ್ತಾ ಹೋಗ್ಬೇಕು. ಹಿಂಗೆ ಒಂದು ತೋಟದಲ್ಲಿ ಮಕ್ಕಳ ಜೊತೆಗೆ ಬೆಳೆಯುವಂತದ್ದು ಹಿರಿಯರ ಜೊತೆಗೆ, ಅಡುಗೆಯ ಮನೆಯಲ್ಲಿ ಹಿರಿಯರ ಜೊತೆಗೆ ನಾವು ನಿಂತು ಮಾತನಾಡ್ತಾ ತಮಾಷೆ ಮಾಡ್ತಾ ಅವರೊಂದಿಗೆ ಕೆಲಸಗಳನ್ನ ಮಾಡ್ಕೊಡುವಂತದ್ದು, ಈ ಮತ್ತೆ ಸಣ್ಣ ಸಣ್ಣ ಆಟಗಳನ್ನ ಆಡುವಂತದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳು ತುಂಬಾ ಚೆನ್ನಾಗಿ ಗೌರವಿಸೋದನ್ನ ಕಲ್ತ್ಕೊಳ್ತಾರೆ. ಮತ್ತೆ ಹಿರಿಯರೊಂದಿಗೆ ಕೂತ್ಕೊಂಡು ಅವರ ಕಷ್ಟ ಸುಖಗಳನ್ನ ವಿವರಿಸಿ ಹೇಳುವಂತದ್ದು, ಇಷ್ಟೊಂದೆಲ್ಲ ಹೇಗೆ ಸಾಧನೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಹೇಳುವಂತದ್ದು, ಈ ತರದನ್ನ ಮತ್ತೆ ಹಿರಿಯರೊಂದಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ಮಕ್ಕಳು ಕೊಡುವಂತದ್ದು, ಬೆಡ್ಶೀಟ್

0: ಹಾಸ್ಕೊಡು ಅನ್ನೋವಂಥದ್ದು, ತಾತಂಗೆ ನೀರ್ ಕೊಡು, ಅಜ್ಜಂಗೆ ನೀರ್ ಕೊಡು, ಈ ತರದನ್ನೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಮಾಡಿದಾಗ ಮಕ್ಕಳು ಖಂಡಿತವಾಗಿ ಕೂಡ ಅವರವನ್ನ ಗೌರವಿಸ್ತಾರೆ, ಮತ್ತೆ ಪ್ರೀತಿಸ್ತಾರೆ, ಮತ್ತೆ ಅವರ ಒಳ್ಳೆಯತನವನ್ನ ಗ್ರಹಿಸುವಂತ ಪ್ರಯತ್ನವನ್ನ ಮಾಡ್ತಾರೆ.
1: ಮೇಡಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ

0: ಶಾಲೆ ಕಾರ್ಯಕ್ರಮದಲ್ಲಿ ಮಂಡ್ಯದ ಶಿಂಗರಗೌಡ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುವರ್ಣ ವಿಡಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರೆದ ಭಾಗದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು.
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಅಂಜಲಿ, ಲಕ್ಷ್ಮಿ, ರಾಜು, ನೀಲವೇಣಿ, ತೋಪನಾಯಕರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100+ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 20

ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 70 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ನಮ್ಗೆ
1: ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ವಿಪಿಯುಸಿ ವಿದ್ಯಾರ್ಥಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
6: ಎತ್ತ ತಾಯಿಯ ನೆನಪಾಗಿ ನೊಂದು ಹೋತಲ್ಲ ಮನ ಕರಗಿ, ಬರುದಿಲ್ಲ ಅಕ್ಕಿ ತಿರುಗಿ, ಜೀವ ಹೋತಲ್ಲ ಮರು ಮರುಗಿ,

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ. ಜೀವ ಹೀ ಜೀವ ಇರುತನ ಮಾಡುತ್ತೇನೆ ಸೇವಾ, ನಾಲ್ಕು ಹೆಣ್ಣು ಮಕ್ಕಳ ತಾಯಿ ನೀನಾದೆ ನನ್ನ ಅವ್ವ. ತರತಮ್ಯ ನೀ ಮಾಡಲಿಲ್ಲ.

0: ಯಾರೇನೋ ಅಂದರ ನಿನಗ ಬಿಡಲಿಲ್ಲ ನೀ ನಿನ್ನ ಗುರಿನ. ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ಮೂರು ಹೊತ್ತು ಕೆಲಸ ಮಾಡಿ ಬೆಳೆಸಿದಿ ನಮ್ಮನ್ನ, ನಾಲ್ಕು ಜನ ಒಗ್ಗಟ್ಟಾಗಿ ಬೆಳೆತೇವ ನೋಡವ್ವ, ಬೆಳೆದ ನಿನ್ನ ಹೆಸರ ನಾವು ಮೆರೆಸತೇವ ಊರ ತುಂಬ. ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ನಿನ್ನ ಹಾಡಿಕೊಂಡ ಮಂದಿ ಬಾಯಿ ಮುಚ್ಚಬೇಕಾ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ, ಕೋಟಿ ಕೋಟಿ ನಮನ ನಿನಗ ಕೈ ಮುಗಿದ ನಾ ಹೇಳ್ತೇನ. ಅವ್ವ ಅವ್ವ ನನ್ನವ್ವ ನೀನೇ ನನ್ನ ಜೀವ, ದೈವ ಕೊಟ್ಟ ವರ ನೀನೇ ನನ್ನವ್ವ, ಜೀವ ಈ ಜೀವ ಇರುತನ ಮಾಡುತ್ತೇನೆ ಸೇವಾ.
1: ಕೇಳುವರೆ, ಇದುವರೆಗೂ ಆಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ವಿ ಪಿಯುಸಿ ವಿದ್ಯಾರ್ಥಿನಿಯಾದ ಕುಮಾರಿ ಸವಿತರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪ

0: ದಿನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಕ್ಷೇತ್ರದ ಪಿತಾಮಹ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಲಾಜ್ಪೇ ಸಿಂಗ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಡಾಕ್ಟರ್ ಲಾಜ್ಪೇ ಸಿಂಗ್ ರವರು ಜುಲೈ 5, 1947 ಉತ್ತರ ಪ್ರದೇಶದ ಜೌನ್ಪುರ್ ಜಿಲ್ಲೆಯ ಕನ್ವರಿ ಎಂಬ ಸಣ್ಣ ಹಳ್ಳಿಯಲ್ಲಿ ರೈತ ಮತ್ತು ಗ್ರಾಮದ ಮುಖ್ಯಸ್ಥ ಸೂರ್ಯನಾರಾಯಣ್ ಸಿಂಗ್ ರವರ ಮಗನಾಗಿ ಜನಿಸಿದರು. ಅವರ ಗ್ರಾಮದಲ್ಲಿ ಯಾವುದೇ ಉನ್ನತ ಶಿಕ್ಷಣ ಸೌಲಭ್ಯಗಳಿಲ್ಲದ ಕಾರಣ ಲಾಜ್ಪೇ ಆರಂಭಿಕ ಹಂತದಲ್ಲಿ ಶಿಕ್ಷಣಕ್ಕಾಗಿ ಶ್ರಮಿಸಿದರು. ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಲು ಹತ್ತಿರದ ಹಳ್ಳಿಗೆ ಪ್ರಯಾಣ ಬೆಳೆಸಿದರು ಮತ್ತು ಪ್ರಸಿದ್ಧ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸೇರಿದರು. BHU ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಲಾಜ್ಪೇ ಅದೇ ವಿಶ್ವವಿದ್ಯಾಲಯದಲ್ಲಿ PhD ಮಾಡಲು ಪ್ರವೇಶಿಸಿದರು. ಸಿಂಗ್ ರವರ ಜೀವಶಾಸ್ತ್ರದ ಮೇಲಿನ ಉತ್ಸಾಹವು ಆರಂಭಿಕ ಹಂತದಲ್ಲಿ ಪ್ರಕಟವಾಯಿತು. ಅವರು ಪ್ರಾಣಿಶಾಸ್ತ್ರಜ್ಞ ಮತ್ತು ಸೈಟೋಜೆನೆಟಿಕ್ಸ್ನಲ್ಲಿ ಪದವಿಯನ್ನು ಪಡೆಯಲು ಆಯ್ಕೆ ಮಾಡಿಕೊಂಡರು. ಕ್ರೋಮೋಸೋಮ್ಗಳ ಅಧೀನ ಅವರ ಉದ್ಯೋನ್ಮುಖ ಸೈಟೋಜೆನೆಟಿಕ್ ಕ್ಷೇತ್ರದಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದರು. ಅವುಗಳ ವಿಕಾಸವನ್ನು ಅಧ್ಯಯನ ಮಾಡುವ ಮೂಲಕ ಅದೇ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. PhD ನಂತರ ಇವರು ಎಡಿನ್ಬರ್ಗ್ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರೇಲಿಯನ್ ರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲಿ ದೇಶದಲ್ಲಿ ಸ್ವಲ್ಪ ಕಾಲ ಕೆಲಸವನ್ನು ಮಾಡಿದರು. ನಂತರ ಅವರು ಸೆಲ್ಯುಲಾರ್ ಮತ್ತು ಮೆಲಿಕ್ಯುಲರ್ ಬಯಾಲಜಿ ಸೆಂಟರ್ ಸೇರಲು ಮರಳಿದರು. ನಂತರ ಅವರು ಅದರ ನಿರ್ದೇಶಕರಾದರು. ಇವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಆಡಳಿತ ಮಂಡಳಿಯಲ್ಲಿ ಮತ್ತು BHU ಕುಲಪತಿಯೂ ಆಗಿ ಸೇವೆಯನ್ನು ಸಲ್ಲಿಸಿದರು. ಭಾರತ ಮತ್ತು ಆಗ್ನೇಯಾ ಏಷ್ಯಾದಲ್ಲಿ ಕಂಡುಬರುವ ಹಾವಿನ ಜಾತಿಯಾದ ಬ್ಯಾಂಡೆಡ್ ಕ್ರೈಟ್ಗಳ ವಿಕಾಸ ಕುರಿತು ಲಾಜ್ಪೇ ಸಿಂಗ್ ರವರ ಕೆಲಸವು ದೇಶದಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ತಂತ್ರಜ್ಞಾನದ ಅಭಿವೃದ್ಧಿಗೆ ಅಡಿಪಾಯ ಎಂದು ಪರಿಗಣಿಸಲಾಗಿದೆ. ಕಾಲಾನಂತರದಲ್ಲಿ ಫಿಂಗರ್ ಪ್ರಿಂಟಿಂಗ್ ತಂತ್ರಗಳು ವಿಕಸನಗೊಂಡವು ಮತ್ತು ಹಲವಾರು ನಾಗರಿಕ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿಧಿ ವಿಜ್ಞಾನ ಸಾಕ್ಷಿವಾಗಿ ವ್ಯಾಪಕವಾಗಿ ಬಳಸಲ್ಪಟ್ಟವು. ಮಾನವರಿಗೆ ಪರಿಣಾಮಕಾರಿ DNA ಫಿಂಗರ್ ಪ್ರಿಂಟಿಂಗ್ ಒದಗಿಸಲು ಲಾಜ್ಪೇ ಹೈದರಾಬಾದ್ನಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಕೇಂದ್ರವನ್ನು ಸ್ಥಾಪಿಸಿದರು. ಈ ಕ್ಷೇತ್ರದಲ್ಲಿ ಅವರ ಕೊಡುಗೆಗಳು ಅವರನ್ನು ಭಾರತದಲ್ಲಿ DNA ಫಿಂಗರ್ ಪ್ರಿಂಟಿಂಗ್ನ ಪಿತಾಮಹ ಎಂದು ಕರೆಯುವ ಗೌರವವನ್ನು ಗಳಿಸಿದವು. ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ನೀಡಿದ ಕೊಡುಗೆಗಳಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. December 10, 2017 ಅವರು ತಮ್ಮ 70ನೇ ವಯಸ್ಸಿನಲ್ಲಿ ಲಾಜ್ಪೇ ಸಿಂಗ್ ರವರಿಗೆ ಎದೆ ನೋವು ಕಾಣಿಸಿಕೊಂಡಿತು ಮತ್ತು ಅವರನ್ನು BHU ಅಪಘಾತ ಕೇಂದ್ರಕ್ಕೆ ದಾಖಲಿಸಲಾಯಿತು. ಅಲ್ಲಿ ಅವರು ಹೃದಯಾಘಾತದಿಂದ ನಿಧನರಾದರು. ಅವರ ಕೊಡುಗೆಗಳೊಂದಿಗೆ ಲಾಜ್ಪೇ ಈಗಾಗಲೇ ಉದ್ಯೋನ್ಮುಖ DNA ಫಿಂಗರ್ ಪ್ರಿಂಟಿಂಗ್ ಕ್ಷೇತ್ರದ ಪ್ರಗತಿಗೆ ಅಡಿಪಾಯವನ್ನು ಹಾಕಿದರು. ಆದರೆ ಅವರ ನಷ್ಟವು ಖಂಡಿತವಾಗಿಯೂ ರಾಷ್ಟ್ರದ ಮೇಲೆ ಭಾರವಾಗಿದೆ. ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ DNA ಫಿಂಗರ್ ಪ್ರಿಂಟಿಂಗ್ ಕ್ಷೇತ್ರದ ಪಿತಾಮಹ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಲಾಜ್ಪೇ ಸಿಂಗ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ

ರೂಪಾಯಿ, 20 ರೂಪಾಯಿ ಸೌತೆಕಾಯಿ, 14 ರೂಪಾಯಿ ಎಂಸಿ, 8 ರೂಪಾಯಿ ಸುನಾಮಿ, 5 ರೂಪಾಯಿ ಎಳವನ, 5 ರೂಪಾಯಿ ಗುಂಡು ಬದನೆಕಾಯಿ, 17 ರೂಪಾಯಿ ಕುಂಬಳಕಾಯಿ, 6 ರೂಪಾಯಿ ಹೀರೆಕಾಯಿ, 26 ರೂಪಾಯಿ ಪಡವಲಕಾಯಿ, 25 ರೂಪಾಯಿ ತೊಂಡೆಕಾಯಿ, 22 ರೂಪಾಯಿ ಹಾಗಲಕಾಯಿ, 20 ರೂಪಾಯಿ ಕಾಲಿಫ್ಲವರ್, 14 ರೂಪಾಯಿ ಪೈರ್, 23 ರೂಪಾಯಿ ದಪ್ಪ ಮೆಣಸಿನಕಾಯಿ, 70 ರೂಪಾಯಿ ಸೋರೆಕಾಯಿ, 8 ರೂಪಾಯಿ ಬದನೆಕಾಯಿ, 20 ರೂಪಾಯಿ ಕೋಸು, 20 ರೂಪಾಯಿ ಸೀಮೆ ಬದನೆಕಾಯಿ, 24 ರೂಪಾಯಿ ಬೆಂಡೆಕಾಯಿ, 14 ರೂಪಾಯಿ ಟೊಮೊಟೊ, 16 ರೂಪಾಯಿ ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30

ಹತ್ತರಿಂದ 11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 65 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ತನ್ನ ಹೊಳ ಹೊಳಪುಗಳ
4: ತನ್ನ ಹೊಳ ಹೊಳಪುಗಳ
3: ನೆನೆ ನೆನೆದು ಮೈ ಮರೆತ
4: ನೆನೆ ನೆನೆದು ಮೈ ಮರೆತ
3: ರನ್ನವೋ ಬ್ರಹ್ಮ
4: ರನ್ನವೋ ಬ್ರಹ್ಮ
3: ನೋಡವನು ನಿಜ ಪಿಂಚ
4: ನೋಡವನು ನಿಜ ಪಿಂಚ
3: ವರ್ಣದೆಣಿಕೆಯಲ್ಲಿ
4: ವರ್ಣದೆಣಿಕೆಯಲ್ಲಿ
3: ತನ್ನನೇ ಮರೆತ ನವಿಲವುಲು
4: ತನ್ನನೇ ಮರೆತ ನವಿಲವಲು
3: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ
4: ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ.
3: ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯ ವಿಚಾರವನ್ನು ನಾವು ನೋಡಿದ್ವಿ. ಆ ಸೃಷ್ಟಿಯ ಮಾಯೆಯಲ್ಲಿ ಅಡಕವಾಗಿರುವಂತಹ ಸರಸ ವಿರಸದಲ್ಲಿ ಪರಬ್ರಹ್ಮ ವಿಹರಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ DVJ ಅವರು ಕಡೆಯಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ, ನಿರ್ಲಿಪ್ತ. ನಿರ್ಲಿಪ್ತ ಅಂದ್ರೆ ಯಾವುದಕ್ಕೂ ಸೋಕೋದಿಲ್ಲ, ಯಾವುದು ಸೋಂಕು ಅವನಿಗೆ ಆಗೋದಿಲ್ಲ, ಸಂಪೂರ್ಣವಾಗಿ ತಟಸ್ಥನಾಗಿದ್ದಾನೆ ಅಂತ. ಆ ತಾಟಸ್ಥ್ಯದ ವಿಚಾರವನ್ನ ಮುಂದಿನ ಒಂದು 4-5 ಮುಕ್ತಕಗಳಲ್ಲಿ ಬಹಳ ಹಂತ ಹಂತವಾಗಿ ಬಹಳ ಸುಂದರವಾಗಿ ಉದಾಹರಣೆಗಳನ್ನ ಕೊಟ್ಟು ವರ್ಣಿಸ್ತಾರೆ. ಮೊದಲನೆಯ ಒಂದು ಉದಾಹರಣೆ DVJ ಅವರು ಕೊಡುವಂಥದ್ದು, ಸ್ವಂತ ಸ್ವರೂಪದಲ್ಲಿ ತಮ್ಮೊಳಗೇ ಇರೋಂಥ ಒಂದು ಶಕ್ತಿಯನ್ನು ಕುರಿತು ತಾವೇ ಆಲೋಚನೆ ಮಾಡ್ತಾ ಇರುವಾಗ, ಸಂಪೂರ್ಣವಾಗಿ ತಮ್ಮಲ್ಲಿ ತಾವು ಮುಳುಗಿ ಹೋದಾಗ ಹೊರಗಿನ ಪ್ರಪಂಚದಲ್ಲಿ ಯಾವ ಒಂದು ಏರುಪೇರುಗಳಾದರೂ ಅದರ ಕಡೆ ನಮಗೆ ಗಮನ ಹೋಗಲ್ಲ. ಸೊ ಹಾಗೆ ತಮ್ಮ ಸ್ವಸೌಂದರ್ಯ ಸ್ವಶಕ್ತಿಯನ್ನು ನೋಡ್ತಾ ಇರೋದು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ನೋಡಬಹುದು, ಅದಕ್ಕೇನು ಒಂದು ಉದಾಹರಣೆ ಅಂತಂದರೆ, ನವಿಲು, ಒಂದು ನವಿಲು ಅದಕ್ಕೆ ಸುಂದರವಾದಂಥ ನವಿಲು ಗರಿ ಇರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ. ನಿಜ ಪಿಂಚ, ಅದರಲ್ಲಿ ಅನೇಕ ಬಣ್ಣಗಳಿವೆ. ಆ ಬಣ್ಣಗಳ ಹೊಳಪು ಯಾವ ರೀತಿ ಅಂತಂದರೆ, ಸೂರ್ಯನ ಕಿರಣ ಒಂದು ದಿಕ್ಕಿನಿಂದ ಬಂದರೆ ಒಂದು ಬಣ್ಣ ಕಾಣುತ್ತೆ, ಅದು ಸ್ವಲ್ಪ ಆಚೆ ಈಚೆ ಆದರೆ ಆ ಬಣ್ಣವೇ ಬದಲಾಗುತ್ತೆ. ಈಗ ಹಸಿರಾಗಿ ಕಾಣ್ತಾ ಇರುವಂಥದ್ದು 1 ಡಿಗ್ರಿ 1-2 ಡಿಗ್ರಿ ಆಚೆ ಈಚೆ ಸೂರ್ಯನ ಕಿರಣ ವ್ಯತ್ಯಾಸ ಆಯಿತು ಅಂತಂದರೆ ಇನ್ಸಿಡೆಂಟ್ ರೇ ಅಂತೀವಿ. ಆ ಇನ್ಸಿಡೆಂಟ್ ರೇ, ಸೂರ್ಯಕಿರಣ ಅದ್ರ ಮೇಲೆ ಬೀಳುವಂಥ ಆ್ಯಂಗಲ್ 2-3 ಡಿಗ್ರಿ ಆಚೆ ಈಚೆ ಆದರೆ ಹಸಿರು ಹೋಗಿ ನೀಲಿ ಕಾಣಿಸುತ್ತೆ. ಅದು ಹೇಗೆ, ಅದು ಯಾವ ರೀತಿಯಲ್ಲಿ ಅದು ಕಾಣಿಸುತ್ತೆ, ಅದು ಅದ್ರಲ್ಲಿ ವೈಜ್ಞಾನಿಕವಾಗಿ ಫಿಸಿಕ್ಸ್ ಹೆಂಗೆ ಅಂತ ಕೂಡ ವರ್ಣನೆ ಮಾಡುತ್ತೆ. ಆದರೆ ಹೊರಗಿನಿಂದ ನೋಡೋರಿಗೆ ಅಬ್ಬ ಇದೆಂಥ

ಸೌಂದರ್ಯನಪ್ಪ ಅಂತ ಅನ್ಸುತ್ತೆ. ಸಪೋಸ್ ನವಿಲು ಆ ನವಿಲ್ಗರಿಯನ್ನು ನೋಡ್ಕೊಳ್ತು ಅನ್ಕೊಳ್ಳೋಣ, ತನ್ನದೇ ನವಿಲ್ಗರಿ ಅದು ನೋಡ್ಕೊಳ್ತಾ ಇದೆ, ಅರೆ ಎಷ್ಟು ಚೆನ್ನಾಗಿದೆಯಲ್ಲ, ವರ್ಣದ ಎಣಿಕೆ ಇದು ಹೀಗಿದೆಯಾ ಅದು ಹಾಗಿದೆಯಾ ಎಷ್ಟು ಚೆನ್ನಾಗಿದೆ ಇದು, ಆ ಕಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹೀಗೆ ಹಾಗೆ ಕಾಣಿಸುತ್ತೆ. ಸೊ ಇದನ್ನು ನೋಡ್ತಾ ನೋಡ್ತಾ ನೋಡ್ತಾ ತನ್ನನ್ನೇ ತಾನು ಮರೆತ ನವಿಲ ಒಲು ಪರಬ್ರಹ್ಮ ಅಂತ. ಸೊ ಈ ಇಡೀ ಸೃಷ್ಟಿ

0: ಮಾಡಿದ ನಂತರ, ಸೃಷ್ಟಿಯನ್ನು ಮಾಡಿದ ನಂತರ ತನ್ನ ಒಂದು ಭಾಗವನ್ನು ಭಗವಂತ ನೋಡ್ತಾನೆ ಅನ್ಕೋಣ. ಈಗ ಭೂಮಿಯನ್ನು ನೋಡ್ದ ಅಂತ ಅನ್ಕೋಣ. ಭೂಮಿಯಲ್ಲಿ ನೋಡಿದಾಗ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತ ಬ್ರಹ್ಮನಿಗೆ ಅನ್ನಿಸ್ಬೋದು. ಅರೆ ನೋಡು ಇಷ್ಟು ಚೆನ್ನಾಗಿದ್ದಾರೆ ಭೂಮಿಯಲ್ಲಿ ಅಂತ ತನ್ನನ್ನು ತಾನೇ ನೋಡೋ ಅಂತ, ತನ್ನ ಒಂದು ಭಾಗವನ್ನು ತಾನೇ ನೋಡ್ತಾ ಅದರಲ್ಲಿ ತನ್ಮಯನಾಗಿದ್ದಾನೆ. ತನ್ಮಯ ತತ್ ಮಯ ಅಂದರೆ ಅದೇ ತಾನಾಗಿ ಬಿಟ್ಟಿದ್ದಾನೆ. ಯಾವುದರಲ್ಲಿ? ಸೃಷ್ಟಿಯಲ್ಲಿ. ತನ್ನ ಸೃಷ್ಟಿಯೇ ಅದು, ಆದರೆ ತನ್ನ ಸೃಷ್ಟಿಯಲ್ಲಿ ತಾನೇ ಅಷ್ಟು ಸಂಪೂರ್ಣವಾಗಿ ಮಗ್ನನಾಗ್ಬಿಟ್ಟಿದ್ದಾನೆ. ಆ ಮಗ್ನತೆ ಅವನ ಮೈ ಮರೆತಂತೆ ಕಾಣಿಸುತ್ತೆ, ಮೈ ಮರೆತಂತೆ. ಸೊ ಇದು ಒಂದು ಹಂತದ ನಿರ್ಲಿಪ್ತತೆಯನ್ನು ತೋರಿಸುವಂಥ ತನ್ಮಯತೆ. ತನ್ನನ್ನು ತಾನೇ ನೋಡ್ತಾ, ತನ್ನ ಸೃಷ್ಟಿಯನ್ನು ತಾನೇ ನೋಡ್ತಾ ಮಾಡುವಂಥದ್ದು. ಸೊ ಇದು ನಾವು ನಿತ್ಯ ಜೀವನದಲ್ಲಿ ಎಷ್ಟೋ ಸರ್ತಿ ನಮಗೆ ಈ ಥರ ಅನಿಸುತ್ತೆ. ನಮ್ಮ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದಾಗ ನಮ್ಮ ಇದರಲ್ಲೇ ನಾವು ಸಂಪೂರ್ಣವಾಗಿ, ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಾಗ ಈ ರೀತಿಯ ಒಂದು ಭಾವ ನಮಗೂ ಕೂಡ ಬರುತ್ತೆ. ಬೇರೆದು ಏನಾದರೂ ನಮಗೆ ಗೊತ್ತಾಗಲ್ಲ. ಸೊ ಅದು ಒಂದು ಹಂತದಲ್ಲಿ ಅಥವಾ ಒಂದು ರೀತಿಯಲ್ಲಿ ವರ್ಣಿಸಬಹುದಾದಂಥ ನಿರ್ಲಿಪ್ತತೆ. ನಿರ್ಲಿಪ್ತತೆ ಇನ್ನು ಮುಂದೆ ಮುಂದಿನ ಮುಕ್ತಕವನ್ನು ನೋಡೋಣ. ಅದು ಒಂದು ಸಣ್ಣ ವ್ಯತ್ಯಾಸವನ್ನು ತಂದುಕೊಟ್ಟಿದ್ದಾರೆ, ಆದರೆ ಅಲ್ಲೂ ಕೂಡ ಇದೇ ರೀತಿಯ ನಿರ್ಲಿಪ್ತತೆಯನ್ನು ನಾವು ನೋಡ್ತೀವಿ, ಮರೆಯೋದನ್ನು ನೋಡ್ತೀವಿ. ಅದನ್ನು ನೋಡೋಣ ಈಗ. ತರುಣಿ ತನ್ನೊಡವೆಗಳ
1: ತಳೆಯುತ್ತ ತೆಗೆಯುತ್ತ
0: ಪರಿಕಿಸುತ್ತೆ ಮುಖರದಲ್ಲಿ ಸೊಗಸುಗಳ ಪರಿಯ
1: ಮರೆತೆಲ್ಲವನು
0: ವಿಲಸಿಪಂತೆ ತಾಂ
1: ವಿಶ್ವದಲ್ಲಿ
0: ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ.
1: ಈಗ
0: ಸಪೋಸಿಂಗ್ ನನಗೆ, ನಾನು ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಪ್ಪ, ನನಗಿಂತ ಸುಂದರವಾಗಿರುವಂಥ ಅದೆಷ್ಟೋ ಜನ ಇದ್ದಾರೆ, ನನಗಿಂತ ದಷ್ಟಪುಷ್ಟವಾಗಿ, ನನಗಿಂತ ಸುಂದರವಾದಂಥ ಮುಖ, ಸುಂದರವಾದಂಥ ಕಣ್ಣು, ಒಳ್ಳೆ ಬಣ್ಣ ಇವೆಲ್ಲ ಇರುವಂಥವ್ರು ಯಾರೋ ಇದ್ದಾರೆ ಅಂತ ಅನ್ಕೋಣ. ಸೊ ನನಗೇನು ಅನಿಸುತ್ತೆ, ಆ ರೀತಿಯ ಸೌಂದರ್ಯ, ಆ ರೀತಿಯ ಒಂದು ಹೊರ ಇದು ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅವಾಗ ನಾನೇನು ಮಾಡ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ. ನೋಡಿದಾಗ ಇಲ್ಲೆಲ್ಲೋ ಒಂದು ಮೊಡವೆ ಕಾಣಿಸ್ತು, ಅಲ್ಲೆಲ್ಲೋ ಇನ್ನೊಂದೇನೋ ಕಾಣಿಸ್ತು ಅಂದರೆ ಏನು, ಓ ಇದು ಇಲ್ಲದೆ ಹೋದರೆ ಚೆನ್ನಾಗಿರುತ್ತೆ, ಇದು ಹಿಂಗಾಗ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ಕೂದಲು ಹಿಂಗೆ ಬಂದುಬಿಟ್ಟಿದೆಯಲ್ಲ ಇದನ್ನ ಹಿಂಗೆ ಬಾಚ್ಕೊಳ್ಳೋಣ, ಬಾಚ್ಕೊಂಡು ನೋಡ್ತೀನಿ, ಬಾಚ್ಕೊಂಡ್ರೆ ಅದು ನಿಲ್ಲಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ಅಲ್ಲೇನೋ ಒಂದು ಕ್ಲಿಪ್ಪೋ ಏನೋ ಒಂದು ಹಿಂಗೆ ಹಾಕ್ತೀನಿ, ರೈಟ್? ಸೊ ಹೊರಗಿನಿಂದ ನನ್ನನ್ನು ಹೆಚ್ಚು ಸುಂದರ ಮಾಡಿಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತೀನಿ. ನವಿಲು ಏನು ಮಾಡ್ತು, ತನ್ನ ಸೌಂದರ್ಯವನ್ನು ನೋಡ್ತಾ ತನ್ನನ್ನು ತಾನು ಮರ್ತೋಯ್ತು. ಈಗ ನಾನು ಬೇರೊಂದು ವಸ್ತುವಿನ ಸಹಾಯವನ್ನು ತಗೊಂಡು ನನ್ನನ್ನು ನಾನು ಹೆಚ್ಚು ಸುಂದರವನ್ನಾಗಿ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಪಡ್ತೀನಿ ಅಂದ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಡಿ ವಿ ಜಿಯವ್ರು ಕೊಡೋ ಉದಾಹರಣೆ ಒಬ್ಬ ತರುಣಿಯದ್ದು. ಈಗ ಎಲ್ಲ ತರುಣಿಯರು ಸಾಧಾರಣ ತಮ್ಮ ಹೇಗೆ ಕಾಣಿಸ್ತಾರೆ, ಅಪಿಯರೆನ್ಸ್ ಎಲ್ಲ ಸುಂದರವಾಗಿ ಕಾಣಿಸ್ಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋಂಥ ಭರದಲ್ಲಿ ಹೆಚ್ಚಿನ ಜನ ಇರ್ತಾರೆ, ಇರಲ್ಲ ಅಂತಲೂ ಹೇಳ್ಬೋದು. ಆದರೆ ವ್ಯವಹಾರದಲ್ಲಿ ನಂಬಿಕೆಯಲ್ಲಿ ಬಂದಿರೋವಂಥದ್ದು ಏನಂದರೆ ಸಾಧಾರಣವಾಗಿ ಎಲ್ಲರೂ ಅಲಂಕಾರ ಪ್ರಿಯೆಯರು ಅಂತ ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಲಂಕರಣ ಅನ್ನೋಂಥ ಪದದ್ದು ಕೂಡ ಸ್ವಾರಸ್ಯಕರವಾದಂಥ ಒಂದು ಅರ್ಥ ಇದೆ. ಅಲಂ ಅಂದರೆ ಹೀಗಲ್ಲದ್ದು, ಸಾಕಾಗು, ಇಷ್ಟು ಸಾಕು ಅನ್ನೋವಂಥದ್ದು. ಕರಣ ಅಂದರೆ ಮಾಡೋವಂಥದ್ದು, ಅಂದರೆ ಯಾವುದು ಇಲ್ಲವೋ ಅದು ಕಾಣೋ ಹಾಗೆ ಮಾಡೋದು, ಅಥವಾ ಯಾವುದು ಕಾಣ್ತಿದೆಯೋ ಅದು ಕಾಣದ ಹಾಗೆ ಮಾಡೋದು. ಈಗ ಇಲ್ಲೆಲ್ಲ ಒಂದು ಮಚ್ಚೆ ಇದೆ, ಆ ಮಚ್ಚೆ ನೋಡೋಕೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಅಲ್ಲಿ ಪೌಡ್ರ್ ಹಾಕ್ಕೊಂಬಿಡೋದು, ಕಾಣಿಸಲ್ಲ. ಈಗ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ದೃಷ್ಟಿ ಬೊಟ್ಟಿಡ್ತಾರೆ, ಅಲ್ಲಿ ಇರಲಿಲ್ಲ ಮಚ್ಚೆ, ಏನು ಇರಲಿಲ್ಲ, ಆದರೆ ಒಂದು ಗೋಧಿ ಬಣ್ಣದ ಅಥವಾ ಬಿಳಿ ಮುಖದ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಓ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಅನಿಸುತ್ತೆ, ಅದು ಅಲಂಕರಣ. ಸೊ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ತರುಣಿಯರು ಇಷ್ಟಪಡ್ತಾರೆ. ಇಷ್ಟಪಟ್ಟಾಗ ಏನು ಮಾಡ್ತಾರೆ, ಕನ್ನಡಿ ಮುಂದೆ ನಿಂತ್ಕೋತಾರೆ, ಮುಖರ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಒಡವೆಗಳ ತಳೆಯುತ್ತ ತೆಗೆಯುತ್ತ ಸರ ಹಿಂಗೆ ಹಾಕ್ಕೊಂಡ್ಲು, ಹಿಂಗಿದ್ರೆ

0: ಚೆನ್ನಾಗಿರುತ್ತಾ ನೋಡಿದ್ಲು, ಆಮೇಲೆ ತೆಗೆದ್ಲು, ಆಮೇಲೆ ಇನ್ನೊಂದೇನೋ ಹಾಕ್ಕೊಂಡ್ಲು ಕಿವಿಗೆ, ಅದನ್ನು ನೋಡಿದ್ಲು, ಅದನ್ನು ತೆಗೆದ್ಲು. ಸೊ ಹೀಗೆ ಇದನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಮೈ ಮರೆತಲಂತೆ ತರುಣಿ. ನಮ್ಮಲ್ಲಿ ಈ ಲೇಡಿ ಡಿಲೇ ಅನ್ನುವಂಥದ್ದು ನಾವು ಕೇಳ್ತೀವಿ. ಈ ಡಿಲೇ ಅನ್ನೋ ಪದ ಹೇಗೆ ಬಂತು ಅನ್ನೋದಕ್ಕೆ ತಮಾಷೆಯಾಗಿ ಹೇಳೋದುಂಟು. ಆ ಲೇಡಿ ತನ್ನಂತಾನು ಸಿಂಗಾರ ಮಾಡ್ಕೊಳಕ್ಕೆ ಹೋದ್ಲು, ಅದು ಹೆಂಗಾಯ್ತಪ್ಪ ಅಂದರೆ ಲೇಡಿ ಲೇಡಿ ಡಿಲೇ ಡಿಲೇ ಅಂತ ಆಗೋಯ್ತು. ಹಾಗಾಗಿ ಲೇಡಿ ಅಲಂಕಾರಕ್ಕೆ ಕೂತ್ಕೊಂಡ್ರೆ ಆಗೋದೇನು, ಡಿಲೇನೇ. ಯಾಕೆ ಡಿಲೇ ಆಯಿತು ಅಂದರೆ ತನ್ನನ್ನು ತಾನು ಮರೆತಳು. ಸೊ ಹಾಗೆ ವಿಶ್ವದಲ್ಲಿ ಮೆರೆಯುವನು ಪರಬ್ರಹ್ಮ ಮಂಕುತಿಮ್ಮ. ಸೊ ತನ್ನದೇ ಆದಂತಹ ಸೌಂದರ್ಯಕ್ಕೆ ತನ್ನದೇ ಆದಂತಹ ಒಡವೆಗಳನ್ನು ಇನ್ನಷ್ಟು ಮತ್ತಷ್ಟು ಬೇರೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೀಗೆ ವೈವಿಧ್ಯಮಯವಾಗಿ ತೊಡಗಿಸ್ಕೊಳ್ತಾ ತಳೆಯುತ್ತಾ ತೆಗೆಯುತ್ತಾ ಬ್ರಹ್ಮ ತನ್ನನ್ನು ತಾನು ಮರೆತಿದ್ದಾನಂತೆ, ನಿರ್ಲಿಪ್ತನಾಗಿದ್ದಾನಂತೆ. ಹೊರಗಡೆ ಏನಾಗ್ತದೆ ಅಂತ ಅವನಿಗೆ ಬೇಡ. ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನು ಅಲಂಕರಣ ಮಾಡಿಕೊಳ್ತಾ ಇರುವಂತಹ ಒಬ್ಬ ತರುಣಿಯಂತೆ ವಿಶ್ವವನ್ನು ಹೆಚ್ಚು ಸುಂದರವನ್ನಾಗಿಸೋದಿಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಬೇರೆ ಎಲ್ಲವನ್ನು ಮರೆತು ನಿರ್ಲಿಪ್ತನಾಗಿದ್ದಾನೆ, ತನ್ಮಯನಾಗಿದ್ದಾನೆ ಅಂತ ಈ ಎರಡು ಮುಕ್ತಕಗಳಲ್ಲಿ ಡಿ ವಿ ಜಿಯವರು ಹೇಳ್ತಾರೆ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಐವತ್ತು ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 5 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 22 ರೂಪಾಯಿ, ಹಾಗಲಕಾಯಿ 20 ರೂಪಾಯಿ, ಕಾಲಿಫ್ಲವರ್ 14 ರೂಪಾಯಿ, ಪೈರ್ 23 ರೂಪಾಯಿ, ದಪ್ಪ ಮೆಣಸಿನಕಾಯಿ 20 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಜುಲೈ ತಿಂಗಳ 5ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಬರಗಾಲದಲ್ಲಿ ಹೂಳಿನ ಬರೆ, ಬೆಳೆ ವಿಮೆ ನೋಂದಣಿಗೆ ಬ್ಯಾಂಕ್ಗಳ ನಿರಾಸಕ್ತಿ, ಪೈರಸಿ ಕಂಟೆಂಟ್ ತೆಗೆಯಲು ನೋಟಿಸ್, ರಸಗೊಬ್ಬರ ಹೆಚ್ಚು ದರ ವಸೂಲಿ ಆರೋಪ, ಕ್ವಿಂಟಾಲ್ ಈರುಳ್ಳಿಗೆ 2.125 ನಿಗದಿ, ರೈತರಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಖರೀದಿಸಲು ಮತ್ತೆ ದರ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ, ಆಲಿಕಮೇನಿ ಅಂತ್ಯಕ್ರಿಯೆ ವಿಧಿವಿಧಾನಗಳು ಆರಂಭ, ಟೆಹರಾನ್ಗೆ ಹರಿದು ಬಂದ ಜನಸಾಗರ, ಅರೀನಾ ಸೆಬೆಲೆಂಕಾ ಕೋಕೋ ಕಾಫ್ ಮುನ್ನಡೆ, ಮಡ್ವಿಟೇವ್ ನಿರ್ಗಮನ, ವಿಂಬಲ್ಟನ್ ಶ್ವಾಂಟೆಕ್ ರಿಬಾಕಿನಾಗೆ ಆಘಾತ, ಈಜು ಚಿನ್ನ ಗೆದ್ದ ಇಂಚರ ಚೇತನ್, ಅರ್ಜೆಂಟೀನಾಗೆ ಗೆಲುವಿನ ಉಡುಗೊರೆ, 2ನೇ ಟಿ20 ಇಂಗ್ಲೆಂಡ್ಗೆ ಮಣಿದ ಭಾರತ, ವೈಭವ್ ಪಾದಾರ್ಪಣೆ, ಬೆತೆಲಾಟಕ್ಕೆ ಒಲಿದ ಗೆಲುವು.

ಪ್ರಮುಖ ಅಂಶಗಳ ವಿವರಣೆ. ಬರಗಾಲದಲ್ಲಿ ಹೂಳಿನ ಬರೆ. ರಾಜ್ಯದಲ್ಲಿ 15 ಬೃಹತ್ ಮತ್ತು 230 ಸಣ್ಣ ಮಧ್ಯಮ ಜಲಾಶಯಗಳಲ್ಲಿ ಅಪಾರ ಹೂಳು. ಹೊಸಪೇಟೆ ದೇಶದಲ್ಲಿ 6600 ಜಲಾಶಯಗಳಿವೆ. ಇವುಗಳಲ್ಲಿ 15% ಪ್ರಮಾಣದ ಹೂಳು ತುಂಬಿಕೊಂಡಿದೆ. ಹೂಳು ತೆರವುಗೊಳಿಸಿದರೆ ಅಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿ ನದಿಗೆ ಹರಿಯದೆ ಜಲಾಶಯದಲ್ಲಿ ಸಂಗ್ರಹವಾಗಲಿದೆ. ಹೂಳು ತೆರವುಗೊಳಿಸುವ ನಿಟ್ಟಿನಲ್ಲಿ ವಿವರವಾದ ಯೋಜನೆಯೊಂದನ್ನು ಕೇಂದ್ರ ತಯಾರಿಸುತ್ತಿದೆ ಎಂದು ಕೇಂದ್ರದ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಹೇಳಿದ ಮಾತು. ಬೆಳೆ ವಿಮೆ ನೋಂದಣಿಗೆ ಬ್ಯಾಂಕ್ಗಳ ನಿರಾಸಕ್ತಿ. ದಾವಣಗೆರೆ ಬೆಳೆ ಸಾಲ ಪಡೆಯುವ ರೈತರು ಬೆಳೆ ವಿಮೆ ಯೋಜನೆಗೆ ಆಯಾ ಬ್ಯಾಂಕ್ ಮೂಲಕವೇ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದರೂ ವಿಮೆ ನೋಂದಣಿ ಮಾಡಿಸಲು ಬ್ಯಾಂಕ್ಗಳು ಆಸಕ್ತಿ ತೋರುತ್ತಿಲ್ಲ. ಹೀಗಾಗಿ ರೈತರು ಗೊಂದಲಕ್ಕೆ ಸಿಲುಕಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಪ್ರಕಾರಗಳು ರೈತರು ಬೆಳೆ ಸಾಲ ಪಡೆಯುವ ಹಂತದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪುನರ್ರೂಪಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬೇಕು. ಆದರೆ ಪ್ರಸಕ್ತ ಸಾಲಿನಲ್ಲಿ ತೀವ್ರ ಬರ ಎದುರಾಗುವ ಆತಂಕ ತಲೆದೂರಿದ್ದರೂ ಈವರೆಗೆ 10% ರೈತರು ಮಾತ್ರ ನೋಂದಣಿ ಮಾಡಿಸಿದ್ದಾರೆ. ವೈರಸಿ ಕಂಟೆಂಟ್ ತೆಗೆಯಲು ನೋಟಿಸ್. ನವದೆಹಲಿ ವೈರಸಿ ಸಿನಿಮಾಗಳು, ಒಟಿಟಿ ಕಂಟೆಂಟ್ಗಳು ಸೇರಿದಂತೆ ತನ್ನ ಆನ್ಲೈನ್ ವೇದಿಕೆಯಲ್ಲಿರುವ ಎಲ್ಲಾ ರೀತಿಯ ದೃಶ್ಯ ಶ್ರವಣ ಕಂಟೆಂಟ್ಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರವು ಟೆಲಿಗ್ರಾಮ್ಗೆ ನೋಟಿಸ್ ನೀಡಿದೆ. 15 ದಿನಗಳ ಒಳಗೆ ಕ್ರಮ ಕೈಗೊಂಡ ಬಗ್ಗೆ ವರದಿ ಸಲ್ಲಿಸುವಂತೆ ಸೂಚಿಸಿದೆ. ರಸಗೊಬ್ಬರ ಹೆಚ್ಚು ದರ ವಸೂಲಿ ಆರೋಪ. ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ರೈತರು, ರಸಗೊಬ್ಬರ ಅಂಗಡಿ ಮಾಲೀಕರ ಸಭೆ. ಜೈಪುರ ರಸಗೊಬ್ಬರ ಮಾರಾಟಗಾರರು ರೈತರಿಂದ ಎಂಆರ್ಪಿ ದರಕ್ಕಿಂತ ಹೆಚ್ಚು ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರಡನಪುರ ನಾಗರಾಜು ಆರೋಪಿಸಿದರು. ಜಯಪುರ ಹೋಬಳಿ ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ಮೈಸೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಜಯರಾಮ್ ಅಧ್ಯಕ್ಷತೆಯಲ್ಲಿ ಶನಿವಾರ ಜಯಪುರ ಹೋಬಳಿ ವ್ಯಾಪ್ತಿಯ ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳ ಮಾಲೀಕರು ಮತ್ತು ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದರು. ಕ್ವಿಂಟಾಲ್ ಈರುಳ್ಳಿಗೆ 2.125 ನಿಗದಿ. ರೈತರಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಖರೀದಿಸಲು ಮತ್ತೆ ದರ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ನವದೆಹಲಿ ದಾಸ್ತಾನು ಉದ್ದೇಶಕ್ಕಾಗಿ ರೈತರಿಂದ ಈರುಳ್ಳಿ ಖರೀದಿಸಲು ಮುಂದಾಗುತ್ತಿರುವ ಕೇಂದ್ರ ಸರ್ಕಾರ ಇದೀಗ 5ನೇ ಬಾರಿಯೂ ದರ ಪರಿಷ್ಕರಣೆ ಮಾಡಿದೆ. ಪ್ರತಿ ಕೆಜಿ ಈರುಳ್ಳಿಗೆ 21.25 ದರ ನೀಡಿ ಖರೀದಿಸಲು ಮುಂದಾಗಿದೆ. ಈ ಹಿಂದೆ ಕ್ವಿಂಟಲ್ ಈರುಳ್ಳಿಯನ್ನು 1.825 ಖರೀದಿಸುತ್ತಿದ್ದು ಇದಕ್ಕೆ ಹೋಲಿಸಿದರೆ ಈಗ ಬೆಲೆಯನ್ನು 13% ಹೆಚ್ಚಿಸಿದೆ. ಅರೇನಾ ಸೆಬೆಲೆಂಕಾ ಕೋಕೋಗಾಫ್ ಮುನ್ನಡೆ, ಮಟ್ವಿಡೇವ್ ನಿರ್ಗಮನ, ವಿಂಬಲ್ಟನ್ ಶ್ವಾಂಟೆಕ್ ರಿಬಾಕಿನಾಗಿ ಆಘಾತ. ಲಂಡನ್ ಬೆಲರುಸ್ನ ದಿಗ್ಗಜ ಆಟಗಾರ್ತಿ ಅರೇನಾ ಸೆಬೆಲೆಂಕಾ ಅವರು ವಿಂಬಲ್ಟನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರು. ಆದರೆ ಹಾಲಿ ಚಾಂಪಿಯನ್ ಈಗ ಶ್ವಾಂಟೆಕ್ ಹಾಗೂ 2022 ಚಾಂಪಿಯನ್ ಎರೀನಾ ರಿಬಾಕಿನಾ ಅವರ ಸವಾಲು 3ನೇ ಸುತ್ತಿನಲ್ಲಿಯೇ ಅಂತ್ಯಗೊಂಡಿತ್ತು. ಈಚು ಚಿನ್ನ ಗೆದ್ದ ಇಂಚರ ಚೇತನ್. ಮಂಗಳೂರು ಬೆಂಗಳೂರಿನ ಲಕ್ಷ್ಮಣ ಅಕಾಡೆಮಿಯ ಇಂಚರ ಎಚ್ಆರ್ ನಗರದಲ್ಲಿ ಶನಿವಾರ ನಡೆದ ಎನ್ಆರ್ಜಿ ರಾಜ್ಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನ 14 ವರ್ಷದೊಳಗಿನ ಬಾಲಕಿಯರ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ನೆಟ್ಟಕಲ್ಪ ಈಜು ಕೇಂದ್ರದ ಚೇತನ್ ನಾಗರಾಜು ಗಣಪ ಅವರು 14 ವರ್ಷದೊಳಗಿನ ಬಾಲಕರ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಚಿನ್ನ ಗೆದ್ದರು. ಅರ್ಜೆಂಟೀನಾಗೆ ಗೆಲುವಿನ ಉಡುಗೊರೆ ಕೇಪ್ ವಾರ್ಡ್ ವಿರೋಚಿತ ಹೋರಾಟ, ಲಯೋನೆಲ್ ಮೆಸ್ಸಿ ಮತ್ತೊಂದು ಗೋಲು. ಫುಟ್ಬಾಲ್ ಕ್ರೀಡೆಯ ಅನುಭವಿ ಮತ್ತು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡವು ಈ ಸಲದ ಫಿಫಾ ವಿಶ್ವಕಪ್ ಟೂರ್ನಿಯ ನಾಕೌಟ್ ಪಂದ್ಯದಲ್ಲಿ ಎದುರಿಸಿದ ಆತಂಕವನ್ನು ಬಹುಶಃ ಹಿಂದೆಂದೂ ಅನುಭವಿಸಿರಲಿಲ್ಲ. ಲಿಯೋನೆಲ್ ಮೆಸ್ಸಿ ಅವರಂತಹ ಚಿನ್ನದ ಕಾಲುಗಳ ಆಟಗಾರ ಇರುವ ತಂಡ ಇದು. ಆದರೆ ಇದು ಮೊದಲ ಬಾರಿಗೆ ಫಿಫಾ ವಿಶ್ವಕಪ್ ಅರ್ಹತೆಗಳಿದ್ದ ಕೇಪ್ ವಾರ್ಡ್ ಎಂಬ ಪುಟ್ಟ ದ್ವೀಪ ರಾಷ್ಟ್ರದ ಮುಂದೆ ಅರ್ಜೆಂಟೀನಾ ಪ್ರಾಯೋಗಿಕ ಜಯ ಸಾಧಿಸಬೇಕಾಯಿತು. 2ನೇ ಟಿ20 ಇಂಗ್ಲೆಂಡ್ಗೆ ಮಣಿದ ಭಾರತ, ವೈಭವ್ ಪಾದಾರ್ಪಣೆ, ಬೆತಿಲ್ ಆಟಕ್ಕೆ ಉಳಿದ ಗೆಲುವು. ಮ್ಯಾಂಚೆಸ್ಟರ್ ವೈಭವ್ ಸೂರ್ಯವಂಶಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡಬೇಕೆಂಬ ಅಭಿಮಾನಿಗಳ ನಿರೀಕ್ಷೆ ಶನಿವಾರ ಈಡೇರಿತು. ಆದರೆ ಜೇಕಬ್ ಬೆತೆಲ್ ಅವರ ಮಿಂಚಿನ ಬ್ಯಾಟಿಂಗ್ ಬಲದಿಂದ ಇಂಗ್ಲೆಂಡ್ ತಂಡವು 4 ವಿಕೆಟ್ಗಳಿಂದ ಭಾರತ ತಂಡವನ್ನು ಮಣಿಸಿತು. ಅಮೃತವಾಹಿನಿ ನಿಮ್ಮ ಸುತ್ತಲೂ ಇರುವ ಎಲ್ಲವೂ ಬರೀ ಕತ್ತಲೆಯಂತೆಯೇ ಕಾಣಿಸುತ್ತಿದ್ದರೆ ಮತ್ತೊಮ್ಮೆ ನೋಡಿ, ಅಲ್ಲಿ ನೀವೇ ಬೆಳಕಾಗಿರಬಹುದು.

0: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಂಡಿತ್?

0: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
0: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
4: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/7/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಸರಗೂರಿನ ಎರಡನೇ ವಾರ್ಡ್ನ ಶ್ರೀಯುತ ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಿಯಾಚಿನ ಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಶ್ರೀಯುತ ಮಣಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ಅವರಿಂದಲ್ಲಿ ಒಂದಷ್ಟು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಒಂದು ಬಿಂಬಿಸ್ಕೊಳ್ತಾ ಇರೋದು ನಮಗೂ ಕೂಡ ಒಂದು ಸಂತೋಷದ ವಿಷಯ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ಮಣಿ ಅಂತ, ಸರ್ಗೂರು ದೇವರಾಜ್ ಚುಡಾವಣೆ, 2ನೇ ವಾರ್ಡ್ನಲ್ಲಿ ವಾಸವಾಗಿದ್ದೇನೆ. ಕೆಲಸ ಬಂದು ಪೇಂಟಿಂಗ್ ಕಂಡೆಡ್ ಆಗಿ ಕೆಲಸ ನಿರ್ವಹಿಸಿದ್ದೀನಿ 20-22 ವರ್ಷ ಇಲ್ಲ. ನಮ್ಮನ್ನ ಒಂದ್ಸಲ ಕರೆದಿದ್ರು ಅಲ್ಲಿ, ನಿಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ನಾವು. ಕೆಲವು ಕೂಲಿ ಕಾರ್ಮಿಕರ ಬಗ್ಗೆ ಯಾವ್ಯಾವ ರೀತಿಯೆಲ್ಲ ಒಂದು ನಿಗಾ ವಹಿಸ್ಕೊಂಡು ಕೆಲಸ ಮಾಡಬೇಕು, ಯಾವ ರೀತಿ ನಮ್ಮ ಕೂಲಿ ಕಾರ್ಮಿಕರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಬಂದು ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡಿದ್ವಿ, ಚೆನ್ನಾಗಿತ್ತು ನಿಮ್ ಕಾರ್ಯಕ್ರಮ. ಎಲ್ಲರೂ ಒಪಿನಿಯನ್ ಇಡ್ತಾ ಇದ್ರು.
0: ಹೇಗನ್ಸುತ್ತೆ ಸರ್, ನೀವು ಜನಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಬ್ಬ ಜನಸಾಮಾನ್ಯರಾಗಿ?
1: ಒಂದೀಗ ಒಳ್ಳೇದನ್ಸೋದಲ್ಲ, ಮಾಡಿದಾಗ ಕೆಲವರಿಗೆ ಕೆಲವು ವಿಷಯಗಳು ಗೊತ್ತಿರಲ್ಲ, ನಿಮ್ಮ ಜನಧ್ವನಿಗಳ ಮೂಲಕ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಾಗುತ್ತೆ. ಹಾಗೆ ಬಂದು ನಾನು ಒಂದು ರೈತರ ಸಂಘದಲ್ಲೂ ಕೂಡ ಇದ್ದೀನಿ. ರೈತರ ಪರ ಸ್ವಲ್ಪ ಕಾಳಜಿ ವಹಿಸಿ ಏನೇನ್ ಕೆಲಸಗಳು ಮಾಡಬಹುದು, ಅವ್ರಿಗೆ ಒಂದು ಹೆಲ್ಪ್ ಮಾಡಬಹುದು, ಯಾವ ತರ ಏನ್ ಸೌಲಭ್ಯಗಳು ಯಾವ್ಯಾವ ರೀತಿ ದೊರಕುತ್ತೆ ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ಈಗ ಅದನ್ನೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳ್ಬೇಕು ಅಂತ
0: ಅನ್ಕೊಂಡಿದ್ದೆ.
1: ಏನಂತಂದ್ರೆ, ನೀವೀಗ ಮಾಮೂಲಿ ಈಗ DCF ಅರಣ್ಯಾಧಿಕಾರಿಗಳ DCF ನವರನ್ನ ಕರೆಸಿ ಮಾತಾಡಿದೀರ, ಮತ್ತೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಚೇತನ್ ಕುಮಾರ್ ಸರ್ ಅವ್ರನ್ನ ಕರೆದು ಮಾತಾಡ್ತಿದ್ರ, ಇನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಮಾತಾಡಿದೀರ, ಯಾಕೊಂದ್ಸಲ ನೀವು ಜಾಯಿಂಟ್ ಡೈರೆಕ್ಟರ್ JD ಅವ್ರನ್ನ ಕರೆದು ಮಾತಾಡಿಸ್ಬಹುದು ನಮ್ಮ ಜನಧ್ವನಿ ಕೇಂದ್ರದಲ್ಲಿ, ಅವ್ರನ್ನೇ ನೇರವಾಗಿ ಕರೆದು ರೈತರಿಗೆ ಸಿಗುವಂತ ಸೌಲಭ್ಯಗಳ ಮಾಹಿತಿ ಕೊಡ್ಬೋದು, ಏನೇನ್ ಸಿಗುತ್ತೆ ಹೇಗೆ ಪಡ್ಕೋಬಹುದು ಅಂತ ಒಂದು ಮಾಹಿತಿ ಕೊಡ್ಬೋದಲ್ಲ ಅಂತ ನನ್ನ ಅಭಿಪ್ರಾಯ.
0: ಖಂಡಿತ ಸರ್, ಖಂಡಿತ. ಈ ನಿಟ್ಟಿನಲ್ಲಿ ನಾವು ಕೂಡ
1: JDO ಅಂದ್ರೆ ತಾಲೂಕು ಸಂಬಂಧಪಟ್ಟವರು, JDO ಜಾಯಿಂಟ್ ಡೈರೆಕ್ಟರ್ ಅನ್ನ ಕರೆದು ಅಥವಾ ಮಾತಾಡಿಸ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬರಗಾಲ ಬಂದಿದೆ ಈಗ ನಮ್ಮ ರಾಜ್ಯದಲ್ಲಿ, ಮಳೆ ಇಲ್ಲದೆ ಪಾಪ ರೈತರುಗಳೆಲ್ಲ ಕಂಗಾಲಾಗಿದ್ದಾರೆ. ಈಗ ಎಲ್ಲಾ ಸಿಟಿನೂ ಶೋಚನೀಯ, ಈಗ ಮಳೆ ಇಲ್ಲ ಅಂದ್ರೆ

0: ಪ್ರಾಣಿ ಪಕ್ಷಿಗಳಿಗೂ ನೀರಿರಲ್ಲ ಕುಡಿಯಕ್ಕೆ, ಮನುಷ್ಯರಿಗೂ ಇರಲ್ಲ, ಎಲ್ಲರಿಗೂ ತುಂಬಾ ಕಷ್ಟ. ಈಗ ಈಗಾಗ್ಲೇ ಕವಿನಿ ಏನಾಗಿದೆ ಪರಿಸ್ಥಿತಿ ಗೊತ್ತಿದೆ ತುಂಬಾ.
1: ಖಂಡಿತ ಸರ್, ಖಂಡಿತ.
0: ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ತರ ಆಗಿರೋದು ಕಬಿನಿಲಿ.
1: ಹೌದು ಸರ್, ಮೊದಲಿಗೆ ನೀವು ಜನಧ್ವನಿ ಕಾರ್ಯಕ್ರಮವನ್ನು ಯಾವಾಗ್ಲಿಂದ ಆಲಿಸ್ತಾ ಬರ್ತಾ ಇದ್ರ ಸರ್ ನೀವು?
0: ಮೂರು ವರ್ಷದಿಂದ ಕೇಳ್ತಾ ಇದ್ದೀನಿ ಮೇಡಮ್.
1: ಯಾವಾಗ ಪರಿಚಯ ಆಯ್ತು ಸರ್ ಈ ಜನಧ್ವನಿ ಕಾರ್ಯಕ್ರಮ ನಿಮಗೆ?
0: ಜನಧ್ವನಿ ಮೇಡಮ್ ಹೀಗೆ ಮಾಮೂಲಿ ಈಗ ಕೇಳ್ತಾ ಇರ್ಬೇಕಾದ್ರೆ ಮಾಮೂಲಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಕೆಲವರು. ಮಾಮೂಲಿ ನಮ್ಮ ಇವರು ಕೂಲಿ ಕಾರ್ಮಿಕರ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಚರಣ್ ಕುಮಾರ್ ಸರ್ ಬಂದಿದ್ರು, ಆಯ್ಕರು ಬಂದಿದ್ದಾಗ ಆಗ ಮತ್ತೆ ಸುಮಾರು ದೊಡ್ಡ ವ್ಯಕ್ತಿಗಳೆಲ್ಲ ಮಾತಾಡ್ತಿದ್ರು ಅಲ್ಲಿ. ಕೇಳಿದಾಗ ಕೆಲವು ವಿಷಯಗಳು ಅವ್ರಿಗೆ ತಿಳ್ಕೊಂಡಂಗಾಯ್ತು ನಾವು.
1: ಅಂದ್ರೆ ಕಾರ್ಮಿಕರ ಆಯುಕ್ತರು ಬಂದಿದ್ದಾಗ ನೀವು ಆ ಒಂದು ಕಾರ್ಯಕ್ರಮವನ್ನ ಆಲಿಸೋ ಒಂದು ಸಂದರ್ಭದಲ್ಲಿ ಈ ಜನಧ್ವನಿ ಕಾರ್ಯಕ್ರಮ ನಿಮ್ಗೆ ಪರಿಚಯ ಆಯ್ತು.
0: ಅದಕ್ಕಿಂತ ಮುಂಚೆನ ಕೇಳ್ತಾ ಇದ್ರು ಮೇಡಮ್ ನಾವೆಲ್ಲ ಕೆಲವು ವಿಷಯಗಳು. ಮಾಮೂಲಿ ಈಗ ಗಾಡಿಯಲ್ಲಿ ಕಾರಲ್ಲಿ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬರ್ತಾ ಇತ್ತು. ಈಗ ಅದ್ರಿಂದ ನೋಡಿದಾಗ ಪರವಾಗಿಲ್ಲ, ನಮ್ಮ ಕಲಬುರ್ಗಿ ಇತ್ತು ಒಂದು ಇದೆ ಅನ್ಬಿಟ್ಟು ನಮ್ಗೆ ಆಗ ಖರ್ಚು ಆಗಿತ್ತು.
1: ಕಾರ್ಯಕ್ರಮಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಖುಷಿ ಆಗುತ್ತೆ ಸರ್?
0: ಮೇಡಮ್ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಒಳ್ಳೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು
1: ಅನ್ಸ್ತಾ. ಇಲ್ಲಿ ತನಕ ನೀವ್ ಯಾವ ರೀತಿ ಕಾರ್ಯಕ್ರಮಗಳನ್ನ ಆಲಿಸಿದಿರ ಸರ್ ನೀವು?
0: ಮೇಡಮ್ ಮಾಮೂಲಿ ಫ್ರೀ ಆಗಿ ಕುಂತ್ಕೊಂಡಿರ್ತೀವಲ್ಲ, ಆಗ ಕೇಳ್ತಾ ಇರ್ತೀವಿ ಮೇಡಮ್, ಬರ್ತಾ ಇರ್ತಾವಲ್ಲ. ಮಾಮೂಲಿ ಒಂದಿನ ಲೈವ್ ಇವತ್ತು ಮಾಡಿದ್ರೆ ನಾಳೆ ಬಿಡ್ತೀರ ಅದನ್ನ, ಫ್ರೀ ಇದಾಗ ಕೇಳ್ತಾ ಇರ್ತೀವಿ.
1: ಅಂದ್ರೆ ನೀರ ಸಂತೋಷ್ನ ಫೋನಿನ ಕಾರ್ಯಕ್ರಮನ ಅತಿ ಹೆಚ್ಚು ಆಲಿಸೋದ್ರಿಂದ ನೀವು ಆ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೇಳ್ತೀರ? ಸರ್, ಈಗ ನಾವು ಮಾತಲ್ಲೇ ಹೇಳಿದ್ರಿ, ನೀವು ಶುರುನಲ್ಲೇ ಜನಧ್ವನಿ ಒಂದು ಸರ್ಗೂರಲ್ಲೇ ಇರೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸರ್ಗೂರಲ್ಲೇ ಇರೋದ್ರಿಂದ ಎಷ್ಟು ಉಪಯುಕ್ತ ಆಗ್ತಿದೆ ಜನರಿಗೆ?
0: ಖಂಡಿತ. ಈಗ ಕೆಲವು ಮಾಹಿತಿಗಳು ಕೆಲವರು ಗೊತ್ತಿರಲ್ಲ, ಈಗ ನಿಮ್ಗೆ ಎಲ್ಲಾರು ಕರ್ಸ್ ಮಾತಾಡಿದಾಗ ಈಗ DCF ಅಂದ್ರೆ ಅರಣ್ಯಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರು.
1: ಹೌದು.
0: ಯಾವ ರೀತಿ ಇರಬೇಕು ಕಾಡು ಪ್ರಾಣಿಗಳಿಂದ, ಯಾವ ರೀತಿ ಜನಗಳ ಸುರಕ್ಷತೆ ಕಾಪಾಡ್ಕೊಳ್ಬೇಕು, ಯಾವ್ಯಾವ ರೀತಿ ಆಮೇಲೆ ಏನೇನೋ ಇದು ಮಾಮೂಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು, ಎಲ್ಲದರ ಬಗ್ಗೆ ಒಂದು ಮಾಹಿತಿಗಳು ಕೊಡ್ತಾರೆ ಅವರು. ಈಗ ಇನ್ನು ಯಾರನ್ನೋ ಕರೆಸ್ತೀರಾ, ಈಗ ತಹಸೀಲ್ದಾರ್ ಕರೆಸ್ತೀರಾ, ಅವ್ರು ಕರೆಸಿದಾಗ ಅವರು ಕೆಲವು ಮಾಹಿತಿಗಳು ಕೊಡ್ತಾರೆ. ಈ ರೀತಿ ಮಾಡಬೇಕು, ಯಾವ ರೀತಿ ಇರಬೇಕು, ನೀವು ಏನ್ ಕೆಲಸ ಮಾಡಬೇಕು, ಈಗ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಏನೇನ್ ಎಲ್ಲ ಇಟ್ಟಿರ್ಬೇಕು ದಾಖಲಾತಿಗಳು, ಈಗ ಏನ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಕೊಡ್ತಾರೆ. ಈಗ ಒಂದೊಂದು ಇಲಾಖೆಯಿಂದ ಒಬ್ಬರು ನೀವು ಕರೆಸಿದಾಗ ಆ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿ ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ, ಉಪಯುಕ್ತವಾಗಿದೆ.
1: ಹೌದು ಹೌದು. ಅಂದ್ರೆ ಒಂದು ಇಲಾಖೆಯಲ್ಲಿ ಏನೆಲ್ಲ ಜನಸಾಮಾನ್ಯರಿಗೆ ಸೌಲಭ್ಯ ಇದೆ, ಈ ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯಗಳನ್ನ ಜನರಿಗೆ ತಿಳಿಸೋದ್ರಿಂದ ಅಲ್ಲಿ ಒಂದು ಮಾಹಿತಿ ಮತ್ತು ಜಾಗೃತಿ ಅನ್ನೋದು ಮೂಡುತ್ತೆ, ಆ ಜನಗಳು ಕೂಡ ಅರಿವಾಗುವ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ.
0: ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್, ಕೆಲವರು ಮುಗ್ಧ ಜನಗಳಿಗೆ ಮೇಡಮ್, ಕೆಲವರಿಗೆ ಏನಾಗಿದೆ ಅಂದ್ರೆ ಯಾವ್ಯಾವ ಕೆಲ್ಸನ ಎಲ್ಲೆಲ್ಲಿ ಹೋಗಿ ಮಾಡಿಸ್ಕೊಬೇಕು ಅಂತಾನೆ ಗೊತ್ತಿಲ್ಲ. ಪಾಪ ಮುಗ್ದಿರ್ತಾರೆ ಇನ್ನ ಪಾಪ, ಕೆಲವರು ಯಾವ ಕೆಲ್ಸನ ಯಾವ ಇಲಾಖೆಲಿ ಹೋಗಿ ಮಾಡಿಸ್ಬೇಕು ಅಂತಾನೆ ಗೊತ್ತಿಲ್ಲ. ಹೇಳ್ಕೊಡೋರು ಯಾರು ಇಲ್ವಲ್ಲ, ಎಷ್ಟು ಸೌಲಭ್ಯಗಳು ಬರುತ್ತೆ ಪಡ್ಕೊಳ್ಳೋದೇ ಇಲ್ವಲ್ಲ, ಈಗ ಗೊತ್ತಿಲ್ಲ, ವಿಷಯನೇ ಗೊತ್ತಿಲ್ವಲ್ಲ. ಆ ರೀತಿ ಎಲ್ಲ ಆಗ್ತಾ ಇದೆ. ಈಗ ನೀವು ಆ ರೀತಿ ಕರೆದು ಮಾಡಿಸೋದ್ರಿಂದ ನೀವು ಕಾರ್ಯಕ್ರಮಗಳನ್ನ ಇಲ್ಲ ಸುಮಾರು ಜನಗಳಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಈ ನಿಟ್ಟಲ್ಲಿ ನೀವು ಯಾವ್ದಾದ್ರು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಿರ ಸರ್?
0: ನಾವು ಫೋನ್ ಮಾಡಿದ್ದೆ ಮೇಡಮ್, ಅವ್ರು ಬಂದಿದಾಗಲೇ ಮಾತಾಡಿದ್ದು,
1: ಚೇತನ್
0: ಕುಮಾರ್ ಸರ್ ಬಂದಿದಾಗ ನಾವು ಮಾತಾಡುವ ಕೆಲವು ವಿಷಯಗಳನ್ನ ಮಾತಾಡಿದೀವಿ ಮೇಡಮ್. ಅವ್ರದ್ದು
1: ಸಾಲು ಆಗೋ ನಿಟ್ಟಿನಲ್ಲಿ ಆಗಿದೆಯಾ ಸರ್?
0: ಅದು ಇನ್ನು ಏನು ಪೆಂಡಿಂಗ್ ಅಲ್ಲಿದೆ ಮೇಡಮ್, ಅದು ಇನ್ನು ಏನು ಆಗಿಲ್ಲ. ಅದು ನಾನು ಕೇಳಿದ್ರೆ ಕೂಲಿ ಕಾರ್ಮಿಕರಿಗೆ ವಸತಿ ಸೌಲಭ್ಯ ಕಲ್ಪಿಸ್ಕೊಡಿ ಅಂತ ಕೇಳಿದ್ದು, ಅದು ಆಗಿದೆ ಮೇಲ್ಗಡೆ ಇನ್ನು ಆರ್ಡರ್ ಆಗಿಲ್ಲ ಅಂತ ಹೇಳಿದ್ರು.
1: ಅಂದ್ರೆ ನೀವ್ ಹೇಳೋ ಒಂದು ಸಮಸ್ಯೆಗೆ ಅವರು ಕೂಡ ಸಂಪೂರ್ಣವಾದ ಉತ್ತರವನ್ನ ಕೊಟ್ಟಿದ್ದಾರೆ, ಆದ್ರೆ ಅದು ಇನ್ನು ಕಾರ್ಯದ ಹಂತದಲ್ಲೇ ನಿಂತಿರೋದ್ರದ್ದು ನಿಮಗ್ ತಿಳಿಸ್ ಬಂದಿದೆ.

0: ಮಸರ್ ಈಗ ತಾನೇ ಹೇಳಿದ್ರಿ, ಮುಗ್ಧ ಜನರಿಗೆ ಮಾಹಿತಿ ಕೊಡೋ ನಿಟ್ಟಿನಲ್ಲಿ ಜನಧ್ವನಿ ಸಾಕ್ತಾ ಇದೆ ಅಂತ ಹೇಳ್ತಿದ್ರಿ. ನಾವು ಅತಿ ಹೆಚ್ಚಾಗಿ ಜನಧ್ವನಿಯಲ್ಲಿ ಒಂದು ಬುಡಕಟ್ಟು ಜನಾಂಗದಕ್ಕೆ ಅತಿ ಹೆಚ್ಚು ಕಾರ್ಯಕ್ರಮಗಳಾಗಿರ್ಬೋದು, ಮಾಹಿತಿಯನ್ನ ತಲುಪಿಸೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಕಾಲದಲ್ಲಿ ಅವರಿಗೆ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಮೇಡಮ್, ಇದು ನೀವು ಮಾಡ್ತಾರಂತ ಕೆಲಸ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಪಾಪ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ಲೇಬೇಕು ಪಾಪ.
0: ಹೌದು,
1: ಅವ್ರಿಗೆ ಮೇಡಮ್ ಏನು ಅಂದ್ರೆ ಇನ್ನೊಬ್ಬ ಗೊತ್ತೇ ಇಲ್ಲ, ಇನ್ನು ಪ್ರಪಂಚ ಜ್ಞಾನ ಅನ್ನೋದಿಲ್ಲ ಪಾಪ ಅವ್ರಿಗೆ. ಕಾಡು ಕಾಡ್ಬಿಟ್ರೆ ಮನೆ ಬುಡಕಡು ಜನಾಂಗದವ್ರು, ಅವ್ರಿಗೇನು ಗೊತ್ತೇ ಇಲ್ವಲ್ಲ ಮೇಡಮ್. ಒಂಥರ ಮುಗ್ದ್ರು ಅಂದ್ರೆ ಅವರೇ ಮುಗ್ದ್ರು ಅಂತ ಹೇಳ್ಬೋದು

0: ಅಂದ್ರೆ
1: ಒಂದ್ ಒಳ್ಳೆ ಬಟ್ಟೆ ಇರಲ್ಲ ಹಾಕೊಳ್ಳೋದಕ್ಕೆ ಒಂದ್ ಬಟ್ಟೆ ಇರಲ್ಲ ಪಾಪ, ಒಂದ್ ಒಳ್ಳೆ ಊಟ ಇಲ್ಲ ಪಾಪ ಅವ್ರಿಗೆ, ತುಂಬಾ ಸಮಸ್ಯೆಗಳ ಮೇಡಮ್. ಅವ್ರಿಗೆ ಏನ್ ಮಾಡ್ತಾರೆ, ಏನೇ ಮಾಡಿದ್ರು ಒಳ್ಳೇದೇ ಮೇಡಮ್.
0: ಅಂದ್ರೆ ಈ ನಿಟ್ಟಿನಲ್ಲಿ ಅವರಿಗಾಗಿ ಕಾರ್ಯಕ್ರಮ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಮತ್ತೆ ಕೃಷಿಕರಿಗೆ, ನೀವ್ ಹೇಳದ ಮಟ್ಟಿಗೆ ಕೃಷಿಕರಿಗಾಗಿರ್ಬೋದು, ಕಾನೂನಿನ ಅರಿವೇ ಇಲ್ಲದವರಿಗೆ, ಸಮಾಜದ ಜನರಿಗಾಗಿರ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಮತ್ತೆ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು
1: ಮೇಡಮ್, ಇದು ತುಂಬಾ ಒಂದು ಒಳ್ಳೆಯ ಕಾರ್ಯ ಇದು, ಯಾಕಂದ್ರೆ ಇದು ಮಾಡ್ತೀವಿ ಸಮಾಜ ಸೇವೆ ಅಂತಾನೆ ಹೇಳ್ಬೋದು ಇದನ್ನ. ಸಮಾಜ ಸೇವೆ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು, ಯಾಕಂದ್ರೆ ಎಲ್ಲಾರ್ಗು ಮುಟ್ತಾ ಇದೆ ವಿಷಯ. ಎಲ್ಲ ಅವ್ರ ಜನ ಗೊತ್ತಾಗಿನ ಅಷ್ಟಿನ ಕೆಲಸ ಆದ್ರೆ ಅದು ಒಳ್ಳೇದಲ್ವಾ, ಅದು ಅದು ಗೊತ್ತಿರಲ್ಲ ಕೆಲವರಿಗೆ ಪಾಪ.
0: ಸರ್, ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಸಾಕಷ್ಟು ರೀತಿಯಲ್ಲಿ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಜನಗಳಿಗೆ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರಿ, ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಬರಬೇಕು ಅಂತಂದ್ರೆ ಯಾವ ತರ ಕಾರ್ಯಕ್ರಮಗಳನ್ನ ತರಬೇಕು ಜನರಿಗೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ?
1: ಮೇಡಮ್, ಈಗ ಮಾಡ್ತಾ ಇದ್ರೆ ಇನ್ನು ಹೆಚ್ಚೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಇಲಾಖೆಗಳಿಂದ ಕರೆಸಿ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳಿಸ್ಕೊಡಿ ಜನಗಳಿಗೆ. ನಿಮ್ಮ ಬಾನುಲಿ ಕೇಂದ್ರದಿಂದ ಒಳ್ಳೇದಾಗ್ಲಿ, ಅವ್ರಿಗೆ ವಿಷಯಗಳು ತಿಳ್ಕೊಳ್ಳಿ, ಏನ್ ಮಾಡಬಹುದು ಜನಗಳು, ಯಾಕಂದ್ರೆ ಈಗ ಜೀವನ ಮುಂದೆ ತುಂಬಾ ಕಷ್ಟ ಇದೆ. ಈಗ ಏನ್ ಆಗ್ತಿದೆ ಅಂದ್ರೆ ತಮ್ಗೆ ಗೊತ್ತು ಎಲ್ಲ. ಈಗ ಅದರಿಂದ ಕರೆಸಿ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಡಿ. ಈಗ ಯಾವ್ದು ಕೆಲಸಗಳಿವೆ, ಏನೋ ಇಲಾಖೆಗಳಿಂದ ಬಿಟ್ಟಿರ್ತಾರೆ, ಅದನ್ನೆಲ್ಲ ಸ್ವಲ್ಪ ನೇರವಾಗಿ ಬಂದು ಯಾವ ರೀತಿ ಮಾಡಿಸ್ಕೋಬೇಕು, ಎಲ್ಲ ಸಂಪರ್ಕ ಮಾಡ್ಬೇಕು ಅನ್ನೋ ತಿಳಿಸ್ಕೊಡಕ್ ಹೇಳಿ ಅವ್ರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ತೀವಿ.
0: ತುಂಬಾ ಖುಷಿಯ ವಿಚಾರ ಸರ್. ಹಾಗೆ ಸರ್, ಈಗ ಜನಧ್ವನಿ ಈಗ ಒಂದು ಫೋನ್ ಕರೆ ಮುಖಾಂತರ ಸಮಸ್ಯೆ ಸೌಲಭ್ಯಗಳು ಒಂದು ಬಗೆಹರಿತವೆ ಅಂತಂದ್ರೆ, ಈ ನಿಟ್ಟಿನಲ್ಲಿ ಜನಧ್ವನಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು, ಅವ್ರನ್ನ ಆಹ್ವಾನಿಸ್ಬೇಕು, ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ತುಂಬಾ ಸಮಯದ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಜನಧ್ವನಿ ಶೀಘ್ರವಾಗಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಉತ್ತಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು?
1: ಈಗ ನೀವು ಮಾಡ್ತಿರೋ ಕೆಲಸ ಅದನ್ನ ಹೇಳ್ತೇನೆ, ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಜನಗಳಿಗೆ ಒಳ್ಳೇದಾಗ್ತಾ ಇದೆ, ಉಪಯುಕ್ತ ಮಾಹಿತಿ ಲಭ್ಯವಿದೆ ಅವ್ರಿಗೆಲ್ಲರಿಗೂ. ಹಾಗೂ ಅದೇ ಹೇಳಿದ ಇನ್ನು ಹೆಚ್ಚು ಹೆಚ್ಚು ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಕರೆಸಿ ಇನ್ನ ಮಾಡಿಸಿ ಕಾರ್ಯಕ್ರಮಗಳು ಮಾಡಿಸಿ ವಿಷಯಗಳು ಗೊತ್ತಾಗ್ಲಿ.
0: ಸರ್, ಈಗ ನೀವು ಫ್ರೀ ಟೈಮ್ ಅಲ್ಲಿ ಯಾವಾಗ ಕೇಳ್ತೀರಾ ಸರ್ ಜನಧ್ವನಿನ?
1: ಅಂದ್ರೆ ಈಗ ಮಾಮೂಲಿ ಮನೆ ಇರ್ತೀವಲ್ಲ, ಅವಾಗ ಕೇಳ್ತೀವಿ ಮೇಡಮ್, ಇದ್ದಾಗ ಮನೆ ಇರ್ತೀವಲ್ಲ, ಕೆಲಸ ಇರಲಿಲ್ಲ.
0: ಇತರರಿಗೂ ಹೇಳೋದುಂಟ ನೀವು ಜನಧ್ವನಿಯನ್ನ ಕೇಳಿ ಅಂತ?
1: ಮೇಡಮ್ ಹೇಳ್ತಾ ಇರ್ತೀವಿ ಮೇಡಮ್.
0: ಸರ್, ಈಗ ಪ್ರೀವಿಯಸ್ ಕಾರ್ಯಕ್ರಮ ಇರೋದು ನಿಮ್ಗೆ ಗೊತ್ತಾಗುತ್ತೆ, ಉಪಯುಕ್ತ ಆಗ್ತಾ ಇದೆಯಾ ಈಗ ಕೊಡ್ತಾ ಇರ್ತಾರ ಮಾಹಿತಿಗಳು ಸಕಾಲದಲ್ಲಿ ನಿಮ್ಗೆ? ಒಟ್ಟಾರೆ ನೀವು ಜನಧ್ವನಿಯಲ್ಲಿ ಒಬ್ಬರಾಗಿ ಒಬ್ರು ಕೇಳುಗರಾಗಿ ಗುರುತಿಸಿಕೊಂಡ್ರೆ ನಿಮ್ಗೆ ಖುಷಿ ಆಗುತ್ತೆ ಸರ್. ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಸರ್, ಯಾರನ್ನ ಕರೆಸ್ಬೇಕು ಅಂತ ನೀವು ಇನ್ನೊಂದ್ಸರಿ ಸೂಕ್ತವಾಗಿ ಹೇಳ್ಬಿಟ್ರೆ, ಅಂದ್ರೆ ಜೆಡಿ ಮತ್ತೆ ಎಡಿ ಅಂತ ಹೇಳಿದ್ರಿ ಜಾಯಿಂಟ್ ಡೈರೆಕ್ಟರ್.
1: ಎಡಿ ಅಂದ್ರೆ ಮೇಡಮ್ ಬಂದವರು ತಾಲೂಕಿಗೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಎಡಿ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಅಂತ ಬರ್ತಾರೆ ಮೈಸೂರು, ಅವ್ರನ್ನ ಕರೆಸಿ ಮಾತಾಡಿ ಮೇಡಮ್. ಯಾಕಂದ್ರೆ ರೈತರಿಗೆಲ್ಲ ಒಳ್ಳೇದಾಗ್ಲಿ ಅವರು, ಯಾಕಂದ್ರೆ ನಮ್ಮ ಅಣ್ಣನ ಹೇಳೋದವ್ರಲ್ವಾ, ನಾವು ರೈತರಲ್ದೆ ಇರ್ಬೋದು ಮೇಡಮ್ ನಾವು, ಆದ್ರೆ ಅವ್ರ ಅನ್ನದ ಋಣ ತೀರಿಸಬೇಕಲ್ಲ ನಾವು. ಕೆಲವ್ರು ಕೇಳ್ತಾರೆ ನೀವು ರೈತ ಅವಲ್ಲಪ್ಪ, ನೀ ಯಾಕಪ್ಪ ರೈತರ ಕೆಲಸ ಮಾಡ್ತೀಯ ಅಂತ. ಯಾರು ಯಾವ ಕೆಲಸ ಅಂದ್ರೆ ಅವನು ಮನ್ಸಿದ್ದ ಮಾಡ್ಬೋದಲ್ಲ ಮೇಡಮ್, ನಿಜ ಅಲ್ವಾ?
0: ಖಂಡಿತ ಖಂಡಿತ ಸರ್, ಖಂಡಿತ. ಯಾವ್ದು
1: ತೀರಿಸೋದಲ್ಲ ಮೇಡಮ್,
0: ಹೌದು ಆಸಕ್ತಿ ಇರೋ ಕೆಲಸ ಮಾಡ್ಲೇಬೇಕು ಅಂತ.
1: ಯಾವ್ ಬೇಕಾದ್ರೆ ಮಾಡೋದು ಮೇಡಮ್, ತಪ್ಪ ದಾರಿಲಿ ಹೋಗ್ಬಾರ್ದು, ಒಳ್ಳೆ ರೀತಿಯಲ್ಲಿ ಯಾವ್ದು ಯಾರ್ ಬೇಕಾದ್ರೆ ಮಾಡೋದು ಏನ್ ಬೇಕಾದ್ರು.
0: ಖಂಡಿತ ಖಂಡಿತ ಸರ್, ಈ ನಿಟ್ಟಲ್ಲಿ ನಾವು ಕೂಡ ಪ್ರಯತ್ನವನ್ನ ಅಧಿಕಾರಿಗಳನ್ನ ಕರೆಸೋ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಸರ್.
1: ಅವ್ರನ್ನ ಕರೆಸಿ, ನಮ್ಮ ಇವರು ಕಾರ್ಮಿಕ ಮಂಡಳಿ ನಿರ್ವಹಣಾ ಅಧಿಕಾರಿಗಳಾದ ರವಿಚಂದ್ರನ್ ಅವರು ಕರೆಸಿ ಅಂತಲ್ಲ, ಅವ್ರನ್ನ ಕರೆಸ್ಬೋದು. ಕರೆಸಿ
0: ಖಂಡಿತ ಕರೆಸ್ತೀವಿ ಸರ್.
1: ಓಕೆ, ಥ್ಯಾಂಕ್ ಯು.
0: ಓಕೆ.

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಸರಕೂರು ಪಟ್ಟಣದ ದೇವರಾಜು ಬಡಾವಣೆಯ ಶ್ರೋತಾ ಮಣಿರವರು. ಇಲ್ಲಿಗೆ ಈ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: 2-factor ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
3: ಹಾಗಾದ್ರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೀಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು,
0: ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ

ಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
0: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
0: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
2: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್ ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗ್ಯೂನೊಂದಿಗೆ ಹೋರಾಟ, ಡೆಂಗ್ಯೂನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ? ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು

0: ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆ ಮೇಲಿನ ಪತ್ತೆದಾರರು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಣ್ಣು ಮುಚ್ಚಿ ಬಾಯಿ ತೆರೆ ಎಂದು ಯಾರಾದರೂ ನಿಮಗೆ ಹೇಳಿದರೆ ಎಂದುಕೊಳ್ಳಿ, ಅಂತೆಯೇ ನೀವು ಕಣ್ಣು ಮುಚ್ಚಿ ಬಾಯಿ ತೆರೆತೀರಿ, ಅವರು ನಿಮ್ಮ ನಾಲಿಗೆ ಮೇಲೆ ಸಿಹಿ ವಸ್ತುವನ್ನ ಇಡುತ್ತಾರೆ. ಆ ವಸ್ತುವನ್ನು ನೀವು ನೋಡಿರದಿದ್ದರೂ ಅದನ್ನು ಗುರುತಿಸಬಲ್ಲಿರಿ. ಅವರು ನಿಮ್ಮ ನಾಲಿಗೆಯ ಮೇಲೆ ಇಟ್ಟ ಸಿಹಿ ಯಾವುದು ಎಂದು ಸುಲಭವಾಗಿ ನಿಮಗೆ ತಿಳಿಯುತ್ತದೆ. ಕಣ್ಣು ಮುಚ್ಚಿಕೊಂಡಿದ್ದರೂ ನಾಲಿಗೆಗೆ ಸಿಹಿ ತಗುಲಿದ ತಕ್ಷಣ ಇದು ಸಕ್ಕರೆ, ಅದು ಮಾವಿನ ಹಣ್ಣು, ಇದು ಕಿತ್ತಳೆ, ಇದು ಪಾಯಸ, ಹೀಗೆ ವಿವಿಧ ಮೂಲದ ಸಿಹಿಯನ್ನು ನೀವು ಗುರುತಿಸುತ್ತೀರಿ. ನಾಲಿಗೆಗೆ ಪ್ರತ್ಯಕ್ಷವಾದ ಕಣ್ಣಂತೂ ಇಲ್ಲ, ಆದರೂ ಇಷ್ಟು ಖಚಿತವಾಗಿ ನಾಲಿಗೆ ಈ ವಸ್ತುಗಳನ್ನು ಹೇಗೆ ಪತ್ತೆ ಹಚ್ಚುತ್ತದೆ ಎಂಬುದು ನಿಮಗೆಲ್ಲ ಆಲೋಚನೆ ಬರುವಂತಹ ಪ್ರಶ್ನೆ. ಆಂಗಿಕ ಅಧ್ಯಯನಗಳ ಆಧಾರದ ಮೇಲೆ 20ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡುವ ವಿವಿಧ ರುಚಿಮೊಗ್ಗುಗಳು ಅಂದರೆ ಟೇಸ್ಟ್ ಬರ್ಡ್ಸ್ ಸಿಹಿಯನ್ನು ಸೇರಿದಂತೆ ವಿವಿಧ ವಸ್ತುಗಳ ರುಚಿಯನ್ನು ಕಂಡುಹಿಡಿಯಬಲ್ಲವು ಎಂದು ಕಂಡುಹಿಡಿಯಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳ ಮೂಲಕ ವಿಜ್ಞಾನಿಗಳು ಆಣ್ವಿಕ ಮಟ್ಟದ ಸಂಶೋಧನೆಗಳ ಮೂಲಕ ರುಚಿಯನ್ನು ಪತ್ತೆ ಹಚ್ಚುವ ಕೆಲವು ರುಚಿಗ್ರಾಹಕಗಳನ್ನು ಕಂಡುಹಿಡಿದಿದ್ದಾರೆ. ರುಚಿಗ್ರಹಣ ಶಕ್ತಿ ಒಂದು ಸಂಕೀರ್ಣ ಕ್ರಿಯೆ ಎಂದು ಈ ಅಧ್ಯಯನಗಳು ತಿಳಿಸಿವೆ. ನಾವು ಸೇವಿಸುವ ಸಿಹಿ ರಾಸಾಯನಿಕವಾಗಿ ಶರ್ಕರೆಗಳು ಅಥವಾ ಕಾರ್ಬೋಹೈಡ್ರೇಟ್ಗಳು. ಶರ್ಕರೆಗಳಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ 1:1:2:1 ಪ್ರಮಾಣದಲ್ಲಿದ್ದು ಈ ಅಣುಗಳು ಉಂಗುರಾಕಾರದಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುತ್ತವೆ. ಯಾವುದೇ ಶರ್ಕರವನ್ನು ಅದರಲ್ಲಿರುವ ಉಂಗುರಗಳ ಸಂಖ್ಯೆ ಮತ್ತು ರಚನೆಗಳನ್ನು ಆಧರಿಸಿ ವರ್ಗೀಕರಿಸಲಾಗುತ್ತದೆ. ಶರ್ಕರೆಗಳು ಶಕ್ತಿಯ ಆಗರಗಳು, ಅವು ಜೀರ್ಣವಾಗಿ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತದೆ. ಶರೀರದಲ್ಲಿ ಎಲ್ಲ ಕ್ರಿಯೆಗಳಿಗೆ ಈ ಶಕ್ತಿ ಅಗತ್ಯವಾಗಿದೆ. ನಾವು ತಿನ್ನುವ ಸಕ್ಕರೆ ರಾಸಾಯನಿಕವಾಗಿ ಸುಕ್ರೋಸ್ ಎಂಬ ಶರ್ಕರ, ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್, ಗ್ಲಾಕ್ಟೋಸ್ ಮುಂತಾದವು ಕೂಡ ವಿವಿಧ ಶರ್ಕರೆಗಳು. ಅವು ನಮಗೆ ಶಕ್ತಿಯನ್ನು ನೀಡುತ್ತವೆ. ವಿವಿಧ ಸಿಹಿ ವಸ್ತುಗಳಲ್ಲಿ ವಿವಿಧ ಶರ್ಕರೆಗಳು ವಿಭಿನ್ನ ಪ್ರಮಾಣದಲ್ಲಿ ಸೇರುತ್ತವೆ. ಸಿಹಿ ಪದಾರ್ಥಗಳಲ್ಲಿ ಇರುವ ಶರ್ಕರೆ ಹಾಗೂ ಅವುಗಳ ಪ್ರಮಾಣವನ್ನು ಅವಲಂಬಿಸಿ ಸಿಹಿಯ ಸ್ವಾದ ಬದಲಾಗುತ್ತದೆ. ಸಿಹಿ ಕಾರಕಗಳ ಸಿಹಿಯ ಪ್ರಮಾಣದಲ್ಲಿಯೂ ವ್ಯತ್ಯಾಸಗಳಿರುತ್ತವೆ. ಉದಾಹರಣೆಗೆ ಮೂಲ ಶರ್ಕರ ಅಣು ಎಂದು ಪರಿಗಣಿಸಲಾಗುವ ಗ್ಲೂಕೋಸ್ ಸಾಮಾನ್ಯ ಸಕ್ಕರೆ ಅಥವಾ ಸುಕ್ರೋಸ್ಗಿಂತ ಕಡಿಮೆ ಸಿಹಿ ಇರುತ್ತದೆ. ಜೇನುತುಪ್ಪದಲ್ಲಿರುವ ಫ್ರಕ್ಟೋಸ್ ಸುಕ್ರೋಸ್ಗಿಂತ ಹೆಚ್ಚು ಸಿಹಿ. ಸ್ಟಾರ್ಚ್, ಸೆಲ್ಯುಲೋಸ್ ಮುಂತಾದವುಗಳು ಶರ್ಕರೆಗಳೇ, ಆದರೂ ಅವು ಸಕ್ಕರೆಯಷ್ಟು ಸಿಹಿಯಾಗಿರುವುದಿಲ್ಲ. ಇವೆಲ್ಲವೂ ನೈಸರ್ಗಿಕ ಸಿಹಿಕಾರಕಗಳು. ನೈಸರ್ಗಿಕ ಸಿಹಿಕಾರಕಗಳಲ್ಲದೆ ಕೆಲವು ಕೃತಕ ಸಿಹಿಕಾರಕಗಳು ಇವೆ. ಸ್ಯಾಕ್ರಿನ್, ಸುಕ್ರೋಲೋಸ್ ಮತ್ತು ಆರ್ಟಿಟೇಮ್ ಮುಂತಾದವು ಶರ್ಕರೆಗಳು ಅಲ್ಲದಿದ್ದರೂ ಸಿಹಿ ರುಚಿಯನ್ನು ನೀಡುತ್ತವೆ. ಇವು ಸುಕ್ರೋಸ್ಗಿಂತ ಅಧಿಕ ಸಿಹಿಯನ್ನು ನೀಡುತ್ತವೆ. ರುಚಿಗ್ರಹಣದ ಮುಖ್ಯ ಭಾಗ ನಾಲಿಗೆಯ ವಿವಿಧ ಭಾಗಗಳಲ್ಲಿ ಹರಡಿರುವ ರುಚಿ ಮೊಗ್ಗುಗಳು. 20ನೇ ಶತಮಾನದ ಅಂತ್ಯದವರೆಗೆ ನಾಲಿಗೆ ಮಾತ್ರ ಸಿಹಿಯನ್ನು ಗುರುತಿಸಬಲ್ಲದು ಎಂದು ಭಾವಿಸಲಾಗಿತ್ತು. ಕಳೆದ 2 ದಶಕಗಳ ಸಂಶೋಧನೆಗಳು ಬಾಯಿ ಅಥವಾ ನಾಲಿಗೆಷ್ಟೇ ಅಲ್ಲದೆ ಜಠರ, ಕರಳು, ಮೆದು ಚೀರಕ ಗ್ರಂಥಿ, ಶ್ವಾಸನಾಳಗಳಲ್ಲಿಯೂ ರುಚಿ ಮೊಗ್ಗುಗಳಿರುತ್ತವೆ ಎಂದು ತಿಳಿದು ಬಂದಿವೆ. ರುಚಿ ಮೊಗ್ಗುಗಳಲ್ಲಿ ರುಚಿ ಗ್ರಹಿಕೆಯು ವಿಶೇಷ ರುಚಿ ಗ್ರಾಹಕ ಕೋಶಗಳು, ರುಚಿ ಗ್ರಾಹಕ ಪ್ರೋಟೀನ್ಗಳು,

ಜೀವಕೋಶಗಳ ಒಳಗೆ ವಿಶಿಷ್ಟ ಸಂಖ್ಯೆಯ ವಾಹಕ ಮಾರ್ಗಗಳು ನರತುದಿಗಳನ್ನು ಇರಿಸುತ್ತವೆ. ಸಿಹಿನ ಗ್ರಹಿಸುವ ಸಾಮರ್ಥ್ಯ ಈ ಎಲ್ಲ ಭಾಗಗಳು ನರ ಹಾಗೂ ಮೆದುಳಿನ ವಿಶ್ಲೇಷಣಾ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಈ ಮಾರ್ಗದಲ್ಲಿ ನಡೆಯುವ ಸಂಕೀರ್ಣ ಆಣ್ವಿಕ ಕ್ರಿಯೆಗಳಿಂದಾಗಿ ನಾವು ಸಿಹಿನ ಗುರುತಿಸಿ ಅದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಪ್ರತಿಯೊಂದು ರುಚಿ ಮುಪ್ಪಿನಲ್ಲೂ ರುಚಿಗ್ರಾಹಕ ಜೀವಕೋಶಗಳಿರ್ತವೆ.

0: ಮುಖಾಂತರ ಸಂಶ್ಲೇಷಣೆಗೊಳ್ಳುತ್ತವೆ. ಮುಖ್ಯವಾಗಿ ಟಿ ಮತ್ತು ಆರ್ ಕನಿಷ್ಠ ಮೂರು ವಿಧಗಳಿವೆ. ಅವುಗಳನ್ನು T1, R1, T1, R2 ಮುಂತಾದ ಸಂಯೋಜನೆಯಲ್ಲಿ ಗುರುತಿಸಲಾಗುತ್ತದೆ. ಪ್ರತಿಯೊಂದು ಸಂಯೋಜನೆಯೂ ಕೂಡ ಒಂದೊಂದು ಬಗೆಯ ರುಚಿಯನ್ನು ಗುರುತಿಸುತ್ತದೆ. T1R2 + T1R3 ಸಂಯೋಜನೆಯು ಸಿಹಿಯನ್ನು ಗುರುತಿಸಲು ಮೀಸಲಾದ ಗ್ರಾಹಕ ಪ್ರೋಟೀನ್. ಈ ಪ್ರೋಟೀನ್ನ ರಚನೆ ಹಾಗೂ ರುಚಿಕಾರಕಗಳ ನಡುವಿನ ಸಂವಹನದ ಮೂಲಕ ಶರೀರವು ರುಚಿಯನ್ನು ಗ್ರಹಿಸುತ್ತದೆ. ನಾಲಿಕೆಯ ಮೇಲೆ ಸಿಹಿಯನ್ನು ಹಾಕಿದಾಗ ಉತ್ಪನ್ನವಾಗುವ ಲಾಲಾರಸದಲ್ಲಿ ಶರ್ಕರೆಗಳು ಕರಗುತ್ತದೆ. ಆಗ ಅದು ರುಚಿ ಕೋಶಗಳ ಸಂಪರ್ಕಕ್ಕೆ ಬರುತ್ತದೆ. ಕೋಶಗಳ ಹೊರಮೈ ಮೇಲಿರುವ T1R2 + T1R3 ರುಚಿಗ್ರಾಹಕಗಳು ಹಾಗೂ ಸಿಹಿ ಕಣಗಳ ನಡುವೆ ಬೀಗ ಮತ್ತು ಕೀಲಿಯಂತೆ ಸಂಪರ್ಕ ಏರ್ಪಡುತ್ತದೆ. ನಿರ್ದಿಷ್ಟ ಸಿಹಿ ಕಣ ನಿರ್ದಿಷ್ಟ ಗ್ರಾಹಕದೊಂದಿಗೆ ಮಾತ್ರ ಸಂಯೋಗ ಹೊಂದಬಲ್ಲದು. ಈ ಸಂಯೋಗದಿಂದ ಜೀವಕೋಶದಲ್ಲಿ ಸರಪಣಿ ಯೋಪಾದಿಯ ಒಂದು ನಂತರ ಇನ್ನೊಂದರಂತೆ ಆಣ್ವಿಕ ಮಾರ್ಪಾಡು ಉಂಟಾಗುತ್ತದೆ. ಜೀವಕೋಶಗಳನ್ನು ನರಗಳೊಂದಿಗೆ ಜೋಡಿಸುವ ನರತಂತುಗಳು ಈ ಬದಲಾವಣೆಯನ್ನು ಗುರುತಿಸುತ್ತವೆ. ಈಗ ಸಿಹಿ ಸಂವೇದನೆ ವಿದ್ಯುತ್ ಆವೇಗದಂತೆ ಬದಲಾಗಿ ನರತಂತುಗಳ ಮೂಲಕ ಮಿದುಳನ್ನು ತಲುಪುತ್ತದೆ. ಮಿದುಳು ಸಿಹಿಯನ್ನು ಗುರುತಿಸುತ್ತದೆ. ಇಷ್ಟೆಲ್ಲ ಕ್ರಿಯೆಗಳು ಕ್ಷಣ ಮಾತ್ರದಲ್ಲಿ ನಡೆಯುವುದರಿಂದ ಸಿಹಿ ನಾಲಿಗೆಯ ಮೇಲೆ ಬಿದ್ದ ತಕ್ಷಣ ನಮಗೆ ಸಿಹಿಯ ಅನುಭವವಾಗುತ್ತದೆ. ಕ್ರಯೋ ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಕವನ್ನು ಬಳಸಿಕೊಂಡು ವಿಜ್ಞಾನಿಗಳು ಈಗ ಈ ಗ್ರಾಹಕಗಳ ನಿಖರವಾದ ರಚನೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಈ ಅಧ್ಯಯನಗಳು ಸಿಹಿ ಅಣುಗಳ ಆಣ್ವಿಕ ಮಟ್ಟದಲ್ಲಿ ಗ್ರಾಹಕಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಗಮನಿಸಲು ಅನುವು ಮಾಡಿಕೊಡುತ್ತದೆ. ಇಂತಹ ಅಧ್ಯಯನಗಳಿಂದ ಭವಿಷ್ಯದಲ್ಲಿ ಆರೋಗ್ಯಕರ ಮತ್ತು ಸುರಕ್ಷಿತ ಬದಲಿ ಸಕ್ಕರೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಬಹುದು ಹಾಗೂ ಸಕ್ಕರೆ ಆಧಾರಿತ ಕಾಯಿಲೆಗಳ ನಿಯಂತ್ರಣವನ್ನು ಕಂಡುಹಿಡಿಯಬಹುದು. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯ ಮೇಲಿನ ಪತ್ತೆದಾರರು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ನಾಲಿಗೆ ಪತ್ತೆದಾರರು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
6: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
7: ಭಾರತ ಸರ್ಕಾರ ಆರೋಗ್ಯ ಮತ್ತು

0: ಕುಟುಂಬ ಕಲ್ಯಾಣ ಸಚಿವಾಲಯ ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
1: ಇನ್ನು ಮುಂದೆ ನಮ್ಮನೆ ಲೇದಿಂದ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಎತ್ತ ತಾಯಿಯ ಕಣ್ಣಲ್ಲಿ ಒಂದು ಪುಟ್ಟ ಸಂತೋಷವನ್ನು ನೋಡಲು ನಾವು ಏನೆಲ್ಲ ಮಾಡಬಲ್ಲೆವು? ಅವಳ ಜೀವಮಾನದ ಕೊನೆಯ ಆಸೆಯನ್ನು ಈಡೇರಿಸಲು ನಮ್ಮ ಶಕ್ತಿಯನ್ನೆಲ್ಲ ದಾರಿಯರಿಯಲು ಸಾಧ್ಯವೇ? ಇಂಥದ್ದೇ ಒಂದು ಘಟನೆಯನ್ನು ನಿಮಗೆ ಹೇಳಬೇಕಿದೆ. ಇದು 2022 ಮಾತು. ಕೇರಳದ ಕೊಟ್ಟಾಯಂ ಮೂಲದ 87 ವರ್ಷದ ವೃದ್ಧೆ ಎಲೆಕುಟ್ಟಿ ಪೌಲವರ ಕಣ್ಣುಗಳಲ್ಲಿ ಒಂದು ಅಪರೂಪದ ಕನಸಿತ್ತು. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಭೂಮಿಗೆ ನಡುಹಗಲಿನ ನಕ್ಷತ್ರಗಳಂತೆ ಹರಳುವ ನೀಲ ಕುರುಂಜಿ ಹೂಗಳ ನೇರಳೆ ಸಾಗರವನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕು ಎನ್ನುವುದು ಆಕೆಯ ಆಸೆಯಾಗಿತ್ತು. ಆದರೆ ಸಂಸಾರದ ಜಂಜಾಟ ಅದೆಲ್ಲ ಮುಗಿಯುವ ಹೊತ್ತಿಗೆ ಮುಪ್ಪು ಆವರಿಸಿಯಾಗಿತ್ತು. ಈಗಂತೂ ಆಕೆ ಸಂಪೂರ್ಣ ಮೆತ್ತಗಾಗಿದ್ದಳು. ಮುಪ್ಪಿನ ಕಾಯ, ಜಿಟಿ ಜಿಟಿ ಜೀವ, ನಡೆಯಲಾಗದ ಅಸಹಾಯಕತೆ. ಇನ್ನೊಂದು ಜನ್ಮವಿದ್ದರೆ ನೋಡಿದರಾಯಿತು ಎಂದುಕೊಂಡು ಆ ಮುಗ್ಧ ಜೀವ ಸುಮ್ಮನಾಗಿತ್ತು. ಆದರೆ ತಾಯಿಯ ಮನಸ್ಸಿನ ಮೂಕ ಆಸೆಯನ್ನು ಆಕೆಯ ಇಬ್ಬರು ಮಕ್ಕಳಾದ ರೋಜನ್ ಮತ್ತು ಸತ್ಯನ್ ಹರಿತಿದ್ದರು. ಎತ್ತ ಕರುಳಿನ ಅಂಬಲವನ್ನು ಹಾಗೆ ಬಿಡಲು ಆ ಮಕ್ಕಳಿಗೆ ಮನಸ್ಸಾಗಲಿಲ್ಲ. ತಾಯಿಯ ಕೊನೆಯ ದಿನಗಳ ಆಸೆಯನ್ನು ನನಸಾಗಿಸಲೇಬೇಕೆಂದು ಪಣತೊಟ್ಟ ಅವರು ಅವಳನ್ನು ಕರೆದುಕೊಂಡು ಇಡುಕ್ಕಿಯ ಕಲ್ಲಿಪಾರ ಬೆಟ್ಟಗಳ ಕಡೆಗೆ ಸುಮಾರು 100 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದರು. ಆದರೆ ಬೆಟ್ಟದ ತಪ್ಪಲು ತಲುಪಿದಾಗ ವಿಧಿಹಾಟ ಬೇರೆಯೇ ಇತ್ತು. ಹೂಗಳು ಹರಳಿದ ಸ್ವರ್ಗವನ್ನು ತಲುಪಲು ಅಲ್ಲಿ ಯಾವುದೇ ರಸ್ತೆ ಇರಲಿಲ್ಲ. ಯಾರಾದರೂ ಆಗಿದ್ದರೆ ಅಲ್ಲಿಗೆ ಭರವಸೆ ಕಳೆದುಕೊಂಡು ಮರಳಿ ಹೋಗುತ್ತಿದ್ದರೇನೋ. ಆದರೆ ಆ ಮಕ್ಕಳಿಗೆ ತಾಯಿಯನ್ನು ಅಲ್ಲಿಯವರೆಗೆ ಕರೆತಂದು ಆಕೆಯ ಕಣ್ಣಲ್ಲಿ ನಿರಾಶೆ ನೋಡಲು ಸಾಧ್ಯವಿರಲಿಲ್ಲ. ಅಮ್ಮನನ್ನು ಮಗುವಿನಂತೆ ತಮ್ಮ ಕೈಗಳಲ್ಲಿ ಎತ್ತಿಕೊಂಡರು. ಒಬ್ಬರಾದ ನಂತರ ಮತ್ತೊಬ್ಬರು ಆ 87 ವರ್ಷದ ಎತ್ತಮ್ಮನನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದು ಬಿಟ್ಟರು. ಕಡಿದಾದ ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ಆ ಗುಡ್ಡಗಾಡು ಹಾದಿಯಲ್ಲಿ ಒಣಗುತ್ತಿದ್ದ ಗಂಟಲು, ಸುರಿಯುತ್ತಿದ್ದ ಬೆವರಿನ ನಡುವೆಯೂ ಸುಮಾರು 1.5 ಕಿಲೋಮೀಟರ್ ಬೆಟ್ಟವನ್ನು ಜೀವ ಪಣಕಿಟ್ಟು ಹತ್ತಿದ್ದರು. ಪ್ರೀತಿಯ ಶಕ್ತಿ ಅದೆಷ್ಟು ದೊಡ್ಡದೆಂದರೆ ಆ ಕಲ್ಲುಗಳು ಅವರ ಪಾದಗಳಿಗೆ ನೋವುಂಟು ಮಾಡಲಿಲ್ಲ. ಕೊನೆಗೂ ಬೆಟ್ಟದ ತುತ್ತ ತುದಿ ತಲುಪಿದಾಗ ಅಲ್ಲಿ ಸೃಷ್ಟಿಯ ಪಾವಾಡವೇ ಕಾಯುತ್ತಿತ್ತು. ಎಲೆಕುಟ್ಟಿ ಅವರ ಕಣ್ಣೆದುರು ಕೋಟಿ ಕೋಟಿ ನೇರಳೆ ಹೂಗಳ ಸಾಗರವೇ ಅನಾವರಣಗೊಂಡಿತ್ತು. ಆ ಹೂಗಳ ಸೌಂದರ್ಯವನ್ನು ನೋಡಿದ ಆ ವೃದ್ಧ ತಾಯಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆ ದಾರಿಯಾಗಿ ಹರಿಯಿತು. ತನ್ನ 2 ಮಕ್ಕಳ ಹೆಗಲ ಮೇಲೆ ಕುಳಿತು ಆ ಸ್ವರ್ಗವನ್ನು ನೋಡಿದಾಗ ಆಕೆಯ ಮುಖದಲ್ಲಿದ್ದ ನೆಮ್ಮದಿ ಮತ್ತು ಧನ್ಯತೆಯ ಭಾವ ಜಗತ್ತಿನ ಯಾವುದೇ ಸಂಪತ್ತಿಗೂ ಸಾಟಿ ಇರಲಿಲ್ಲ. ಈ ಭಾವುಕ ಕ್ಷಣದ ಚಿತ್ರಗಳು ಇಡೀ ದೇಶದ ಕಣ್ಣಾಳಿಗಳನ್ನು ಒದ್ದೆ ಮಾಡಿದವು. ಪ್ರೀತಿ ಎಂದರೆ ಕೇವಲ ಒಣ ಮಾತುಗಳಲ್ಲ, ಅದು ಎತ್ತವರಿಗಾಗಿ ಕರಗುವ ಕರುಳು ಮತ್ತು ಅವರಿಗಾಗಿ ಮಿಡಿಯುವ ಹೃದಯ ಎಂಬುದನ್ನು ಈ ಇಬ್ಬರು ಶ್ರವಣಕುಮಾರರು ಜಗತ್ತಿಗೆ ತೋರಿಸಿಕೊಟ್ಟರು. ವಯಸ್ಸಾದ ಹಾಗೆ ತಂದೆ ತಾಯಿಗಳಿಂದ ನಾವು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ದೂರವಾಗುತ್ತಾ ಹೋಗುತ್ತೇವೆ. ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಬೆಳೆಸಿದ ತಂದೆ ತಾಯಿಗಳಿಗೆ ಕನಿಷ್ಠ ಸಮಯ ಕೊಡುವ ವಿವೇಚನೆ ಕೂಡ ನಮಗಿರುವುದಿಲ್ಲ. ಅವರಿಗೊಂದು ಕರೆ ಮಾಡಿ ಮಾತನಾಡುವ ವ್ಯವಧಾನವನ್ನು ಕಳೆದುಕೊಂಡು ಬಿಟ್ಟಿರುತ್ತೇವೆ.

ನಮ್ಮನ್ನೇ ಪ್ರಪಂಚವೆಂದು ಭಾವಿಸಿ ಬದುಕಿದ ಆ ಜೀವಗಳಿಗೆ ನೋವುಂಟು ಮಾಡುವ ಮುನ್ನ ನಾವು ಕೂಡ ಅವರಂತೆ ಮುಂದೆ ಇದ್ದಂತೆ ದಿನಗಳನ್ನು ನೋಡಬೇಕಾಗುವುದು ಎನ್ನುವ ಕಾಳಜಿ ಇದ್ದರೆ ಸಾಕು. ತಂದೆ ತಾಯಿಗಳ ಜೊತೆ ಸಮಯ ಕಳೆಯುವುದು, ಪ್ರೀತಿ ತೋರುವುದು ಜವಾಬ್ದಾರಿಯಲ್ಲ, ಅದು ಬದುಕುವ ರೀತಿ. ಅದನ್ನು ಕಳೆದುಕೊಂಡವರು ಏನನ್ನು ಗಳಿಸಿದರೂ ನಿರರ್ಥಕ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ದೇವರಿಲ್ಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು VBG ರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ

0: ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ಧಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು, ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ್ರ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8-10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ, ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು, ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ 1ರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ, ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ 1 ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ, ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿಕ್ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ, ಮೈಸೂರಿನ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮೈಸೂರಿನ ಲಕ್ಷ್ಮೀರಾಮರವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್

0: ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು, ತರ್ತೀನಿ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ, ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು, ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗತೆ ಕುರಿತು ಹುಣಸೂರು ತಾಲೂಕಿನ ಕುಲ್ಕಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಸಬಲರಾಗಿ ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು.
2: ತುಂಬ ಥ್ಯಾಂಕ್ಸ್.
1: ಮೂಲತಃ ಹೇಳಿಯವರು, ನಿಮ್ಮ ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ.
2: ನಾನು ಪ್ರಸ್ತುತ ಇವಾಗಿರೋದು ಕಲ್ಕುಣಿಕೆನೆ. ನಮ್ಮ ತಾಯಿ ಊರು ಬಂದು ರಾಮನಾಥಪುರ ಗಂಗೂರ್ ಅಂತ. ನಾನು ಹುಣಸೂರಿಗೆ ಮದುವೆ ಆಗಿದ್ದೀನಿ. ನಮ್ಮೂರು ಕಲ್ಕುಣಿಕೆ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ.
1: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
2: ನಾನು, ನನ್ನ ಹಸ್ಬೆಂಡ್, ನನ್ನ ಮಗ.
1: ಮಗ, ಓಕೆ. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
2: ನಾನು PUC ಮ್ಯಾಮ್, ಸೆಕೆಂಡ್ PUC ಆಗಿದೆ.
1: PUC ಓದಿದ ನಂತರ ನೆಕ್ಸ್ಟ್
2: ಏನು ಮಾಡಲಿಲ್ಲ. ನಮ್ಮ ಹಸ್ಬೆಂಡ್ ಫೋಟೋಗ್ರಫಿ ಮಾಡ್ತಿದ್ರು, ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೆ. ಫೋಟೋಶೂಟ್ ಆರ್ಡ್ರಿಗೆ ಅಂತೆಲ್ಲ ಹೋಗ್ತಿದ್ರು, ಅವ್ರ ಜೊತೆಯಲ್ಲಿ ನಾನು ಹೋಗ್ತಿದ್ದೆ. ಸ್ವಲ್ಪ ಸ್ವಲ್ಪ ಮೇಕಪ್ ಟಚ್ಚು ಹಂಗೆ ಹಂಗೇನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋರು. ನಾನು ಇದನ್ನೇ ಯಾಕೆ ರೂಢಿ ಮಾಡ್ಕೋಬಾರ್ದು, ಇದನ್ನೇ ಯಾಕೆ ಒಂದು ಇದನ್ನು ಬಿಸ್ನೆಸ್ ಅಂತ ಹಾಕೋಬಾರ್ದು, ಮಾಡಬಾರ್ದು ಅನ್ನೋ ಕಲಿಯೋ ಆಸಕ್ತಿ ಬಂದು ಒಂದು ಸ್ವಲ್ಪ ಕಲಿತೆ.
1: ಯಾವಾಗ ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡ್ರೆ?
2: ನಾನು 2025 ಫೆಬ್ರವರಿ ತಿಂಗಳಲ್ಲಿ ತೊಗೊಂಡಿದ್ದೆ, ಟ್ರೈನಿಂಗ್ ತೊಗೊಂಡಿದ್ದೆ. ಇಲ್ಲಿ 11 ಬ್ಯಾಚಲ್ಲಿ ತೊಗೊಂಡಿದ್ದೆ ಟ್ರೈನಿಂಗು. ಚೆನ್ನಾಗೇ ಹೇಳಿಕೊಟ್ರು. ಮತ್ತು ನಮಗೆ ನಾವು ಸ್ವಂತವಾಗಿ ಉದ್ಯಮ ಯಾವ ಥರ ಮಾಡಬೇಕು, ಉದ್ಯೋಗನ ಉದ್ಯಮ ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಟೆಕ್ನಿಕ್ಕು ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಮತ್ತು ನನಗೆ ಆಸಕ್ತಿ ಇತ್ತು, ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಹಂತಂತವಾಗಿ ಎಲ್ಲನೂ ಹೇಳಿಕೊಟ್ಟಾಗ ಅದನ್ನು ಬರೀ ಜಸ್ಟ್ ಅದನ್ನು ಒಂದು ಆಪ್ಷನ್ ತಗೊಂಡಿದ್ದೆ. ಬಟ್ ಇವಾಗ ಅದನ್ನು ಜೀವನವಾಗಿ ಅದನ್ನು ತಗೊಂಡ್ಬಿಟ್ಟಿದ್ದೀನಿ.
1: 3 ತರಬೇತಿಯಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದೆ ಮೇಡಮ್? ಇಲ್ಲಿ
2: ಮ್ಯಾಮ್, ಇಲ್ಲಿ ಫಸ್ಟು ಬ್ಯೂಟಿಷಿಯನ್ ತರಬೇತಿಗೆ ಬಂದಾಗ ನನಗೆ ಸ್ಟಾರ್ಟಿಂಗು ಮೆಹಂದಿಯಿಂದ ಹಿಡಿದು ಕೊನೆಗೆ ಮೇಕಪ್ವರೆಗೂ ಪಾರ್ಲರಲ್ಲಿ ಏನೇನು ವರ್ಕ್ ಮಾಡಬೇಕು ಪ್ರತಿಯೊಂದೂ ಸಹ ಡೀಟೇಲಾಗಿ A to Z ಒಂದು ಬಿಡದ ಹಾಗೆ. ಬೇರೆ ಕಡೆ ಹೋದರೆ ಅದಕ್ಕೆ ಬೇರೆ ಬೇರೆ ಥರನೇ ಚಾರ್ಜಸ್ ಆಗುತ್ತೆ, ಮತ್ತು ಅಷ್ಟು ಕಾಶ್ ಕೊಟ್ಟು ನಾವು ಕಲಿಯೋಕ್ಕೂ ಆಗಲ್ಲ. ಮತ್ತು ಇಲ್ಲಿ ಬಂದಾಗ ನಮಗೆ ನೀಟಾಗಿ ಫಿನಿಷಿಂಗ್ ಕೊಡೋದು ಹೇಗೆ, ಪ್ರತಿಯೊಂದೂ ಹಂತ ಹಂತ ಹೇಳ್ಕೊಟ್ರು. ಯಾವ ಸ್ಟೆಪ್ ಆದರೆ ಯಾವ ಸ್ಟೆಪ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ರು. ಮೇಕಪ್ ಅಂತ ಬಂದಾಗ ನಮಗೆ ಸ್ಟೆಪ್ ಗೊತ್ತಿರಲಿಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಿದ್ರು. ಮೊದಲೇ ಹೇಳಿದಾಗೆ ನಾನು ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ ಯಾವುದನ್ನು ಯಾವ ಏನೋ ಯಾವ ಫೌಂಡೇಶನ್ ಹಾಕಬೇಕು ಅನ್ನೋ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅನ್ನೋ ಗೊತ್ತಿಲ್ಲ. ಏನೋ ಒಂದು ಮಾಡಬೇಕು ಮಾಡ್ಬಿಟ್ಟು ಬರ್ತಿದ್ದೆ ಟಚಪ್ ಕೊಡ್ತಾರೆ. ಬಟ್ ಈಗ ಪ್ರತಿಯೊಂದು ಹಂತನೂ ತಿಳ್ಕೊಂಡು ಯಾವ ಸ್ಕಿನ್ ಟೈಪಿಗೆ ಯಾವ ರೀತಿ ಫೌಂಡೇಶನ್ನ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ತಿಳ್ಕೊಂಡಿವಾಗ ಚೆನ್ನಾಗಿ ಒಂದು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಅನ್ನೋದನ್ನು ಇಲ್ಲಿ ಮಾಡಿಕೊಟ್ರು ಮ್ಯಾಮ್.
1: ಈ ವೃತ್ತಿನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಾದರೂ ತಿಳಿಸ್ಬೋದಾ?
2: ಹೌದು ಮ್ಯಾಮ್, ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ನಮ್ಮ ಹಸ್ಬೆಂಡ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಫೋಟೋಶೂಟ್ ಆರ್ಡ್ರಿಗೆ ಹೋದಾಗ

0: ಬೇರೆ ಬೇರೆಯವ್ರಿಗೆಲ್ಲ ಮೇಕಪ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಕ್ಲೈಂಟ್ಗಳು ಅಮೌಂಟ್ ಕೊಟ್ಟಿಲ್ಲ ಅಂದಾಗ ನಮ್ಮ ಹಸ್ಬೆಂಡೇ ಕೊಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ಆ ಟೈಮಲ್ಲಿ ನನಗೇನು ಅನ್ನಿಸ್ತು, ನಾನೇ ಯಾಕೆ ಕಲಿಬಾರ್ದು, ನಾನೇ ಯಾಕೆ ಮಾಡಬಾರ್ದು, ನಾನೇ ಓನ್ ಪಾರ್ಲರ್ ಯಾಕೆ ಇಡಬಾರ್ದು. ನನ್ನ ಮೊದಲೆಲ್ಲ ಪಾರ್ಲರು ಅಂತಂದರೆ ಸ್ವಲ್ಪ ಹೋಗೋದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಹೋಗ್ತಾ ಇರಲಿಲ್ಲ. ಪಾರ್ಲರ್ಗೂ ಸಹ ನಾನು ಒಂದು ಸಲನೂ ಹೋಗಿರಲಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಕಲಿತಾ ಇರಬೇಕಾದ್ರೆ ನಾನು ಕಲಿಯೋಕೆ ಬಂದಿದ್ದೇ ಬೇರೆ, ಜಸ್ಟ್ ಮೇಕಪ್ ಆರ್ಡ್ರ್ಗಳ್ಗೆ ತಗೋಬೇಕು ಅಷ್ಟೇ ಇದ್ದಿದ್ದು. ಪಾರ್ಲರೆಲ್ಲ ಇಡಬೇಕು ಅನ್ನೋ ಆಸಕ್ತಿ ಇದ್ದಿಲ್ಲ. ಬಟ್ ಇಲ್ಲಿ ಕಲಿಬೇಕಾದ್ರೆ ನನಗೆ ನಾನೇ ಪಾರ್ಲರ್ ಇಡಬಾರ್ದು, ನಾನು ಪಾರ್ಲರ್ ಇಟ್ಟರು ನಾನು ಗುರುತಿಸ್ಕೋಬೇಕು, ನನ್ನ ಜೀವನಕ್ಕೆ ಆಧಾರ ಆಗುವಂಥದ್ದನ್ನು ನಾನು ಮಾಡಲೇಬೇಕು, ನನ್ನ ಸ್ವಯೋದ್ಯೋಗ ನಾನು ಸ್ಥಾಪನೆ ಮಾಡಲೇಬೇಕು ಅನ್ನೋ ಆಸಕ್ತಿ ಹಿಡಿದು ಹಂಗಾಗಿ ಇಲ್ಲಿ ಮೇಕಪ್ ಇದನ್ನು ಮಾತ್ರ ಕಲಿಯೋದಲ್ಲದೆ ನಾನು ಬ್ಯೂಟಿಷಿಯನ್ ತರಬೇತಿ 3 ತಿಂಗಳು ಕಂಪ್ಲೀಟ್ ಮಾಡಿ ಪಾಸ್ ಅಂತವಾಗಿ ಪಾರ್ಲರ್ ಕೂಡ ಇಟ್ಕೊಂಡಿದ್ದೀನಿ ಮ್ಯಾಮ್. ಇವಾಗ
1: ಈಗ 2025 ನೀವು ಈ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಂಡು ಸ್ವಂತ ಉದ್ಯೋಗವನ್ನು ಯಾವಾಗ
0: ನಾನು ಅಕ್ಟೋಬರ್ ತಿಂಗಳಿಂದ ಮ್ಯಾಮ್
1: ಅಂದರೆ ತರಬೇತಿ ಮುಗಿದ ಹಿಂದೆ
0: ತರಬೇತಿ ಸ್ವಯೋದ್ಯೋಗ ಸ್ಥಾಪನೆ ಮಾಡಿದೆ. ಬಟ್ ಒಂದು 4 ತಿಂಗಳು ನಾನು ಅಷ್ಟಾಗಿ ಗುರುತಿಸ್ಕೊಳ್ಳಲಿಲ್ಲ, ಬಂಡವಾಳ ಎಲ್ಲ ಕಡಿಮೆ ಹಾಕ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ. ಆಮೇಲೆ ಹೋಗ್ತಾ ಹೋಗ್ತಾ ಗುರುತಿಸ್ತಾ ಗುರುತಿಸ್ತಾ ಇವಾಗ ಚೆನ್ನಾಗಿ ಒಂದು ಕಸ್ಟಮರ್ ಎಲ್ಲ ಅಟ್ರ್ಯಾಕ್ಟ್ ಆಗೋ ಥರ ಒಂದು ಅಂಗಡಿ ಇಟ್ಕೊಂಡು ಕಸ್ಟಮರ್ ಎಲ್ಲ ಬರೋ ಥರ ಈಗ ಪಾರ್ಲರ್ ನಡೆಸ್ತಾ ಇದ್ದೀನಿ. ಹರ್ವೆ ರಾಮೇನಹಳ್ಳಿ ಹರ್ವೆ ಇಲ್ಲೇ ಹುಣಸೂರು ತಾಲೂಕು ಹರ್ವೆ ಗ್ರಾಮ ರಾಮೇನಹಳ್ಳಿ ಹತ್ತತ್ರ ನಡೀತಾ ಇದೆ ಮ್ಯಾಮ್. ಚೆನ್ನಾಗಿ ನಡೀತಿದೆ ಇವಾಗ, ಪ್ರತಿಯೊಬ್ರು ಫೋನ್ ಮಾಡಿ ಕರೀತಾರೆ ಇವಾಗ. ಮೊದಲೆಲ್ಲ ಬೋರ್ಡ್ ಏನು ಹಾಕಿರ್ಲಿಲ್ಲ, ಹಂಗಾಗಿ ಇವಾಗೆಲ್ಲ ಅವರೇ ಫೋನ್ ಮಾಡಿ ನಮಗೆ ಇದು ಒಂದು ಫೇಶಿಯಲ್ ಬೇಕು, ಐಬ್ರೋ ಮಾಡಿಸ್ಬೇಕು, ಮೇಕಪ್ ಮಾಡಿಸ್ಕೊಡ್ಬೇಕು ನಮಗೆ, ನಾನ್ ರೆಡಿಗೆಲ್ಲ ಮೇಕಪ್ ಬೇಕು ಅಂತೆಲ್ಲ ಅವರೇ ಫೋನ್ ಮಾಡಿ ಕೇಳ್ಕೊತಾರೆ ಮ್ಯಾಮ್. ಇವಾಗ ಬ್ರೈಡಲ್ ಮೇಕಪ್ಗೂ ಹೋಗ್ತಿದ್ದೀನಿ, ಮತ್ತೆ ಬ್ರೈಡ್ ನಾನ್ ಬ್ರೈಡ್ಗೂ ಮೇಕಪ್ ಹೋಗ್ತಾ ಇದ್ದೀನಿ, ಪಾಸಿಂಗ್ ಆರ್ಡರ್ಗಳಿಗೂ ಹೋಗ್ತಾ ಇರ್ತೀನಿ.
1: ಅಂದ್ರೆ ಈ 3 ತಿಂಗಳ ತರಬೇತಿಯಲ್ಲಿ ನಿಮ್ಗೆ ಇಷ್ಟೆಲ್ಲ ಹೇಳ್ಕೊಡೋದಕ್ಕೆ ಸಾಧ್ಯ ಆಯ್ತಾ?
0: ಹೌದು ಮ್ಯಾಮ್, ಇಲ್ಲಿ ನಮಗೆ ಇಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ಅಂದ್ರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ನಾನು ಬರೀ ಜಸ್ಟ್ ನಮ್ಮ ಮನೆಯವ್ರ ಜೊತೆ ಹೋಗ್ಬಿಟ್ಟು ನಮ್ಮ ಹಸ್ಬೆಂಡ್ ಜೊತೆ ಹೋಗಿ ನಾನು ನಾನ್ ರೈಡಿಂಗ್ ಮಾಡ್ತಾರಲ್ಲ ಆ ಟೈಪಲ್ಲಿ ಏನೋ ಸಿಂಪಲ್ ಆಗಿ ಟಚ್ಅಪ್ ಹುಡುಗೋ ಥರ ಇದು ಹಾಕೊಂಡಿದ್ದೆ. ಬಟ್ ಇವಾಗ ನಾನೇ ಓನ್ ಆಗಿ ಬ್ರೈಡಲ್ ಮೇಕಪ್ ಮಾಡಿಕೊಂಡು ಬ್ರೈಡ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಲ್ಲಿ ನನಗೆ ಅಷ್ಟು ಹೇಳ್ಕೊಡಲಿಲ್ಲ ಆದರೆ ಸಾಧ್ಯ ಆಗ್ತಾನೇ ಇರಲಿಲ್ಲ. SUI ಸಂಸ್ಥೆಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಬೇಕು.

0: ಪ್ರಸ್ತುತ ಬಿಸ್ನೆಸ್ ಚೆನ್ನಾಗಿ ನಡೀತಾ
1: ಇದೆ? ಚೆನ್ನಾಗಿ ನಡೀತಿದೆ.
0: ನೀವು ಹಾಕಿರುವಂತ ಬಂಡವಾಳ ಎಲ್ಲ ಸಂಪಾದನೆ
1: ಮಾಡ್ತಾ ಇದ್ದೀನಿ.
0: ಅದು ಇನ್ಕಮ್ ಚೆನ್ನಾಗಿ,
1: ಇನ್ಕಮ್ ಚೆನ್ನಾಗಿ ಆಗ್ತಿದೆ. ನಾ ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚಾಗಿ ಲಾಭ ತಗೊಂತಿದ್ದೀನಿ.
0: ನಿಮ್ಮ ಸರ್ವಿಸ್ ಅಥವಾ ಕೆಲಸ ಹೇಗೆ ನಡೀತಾ ಇದೆ? ಜನಗಳಿಗೆ ಏನೇನೆಲ್ಲ ಸರ್ವಿಸ್ನ ಒದಗಿಸ್ತಾ ಇದ್ದೀರಿ ಪ್ರಸ್ತುತ?
1: ಪ್ರಸ್ತುತವಾಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎಲ್ಲ ಕೇಳ್ತಾರೆ. ಮೇಕಪ್ ತೊಂದರೆ ಅದೆಲ್ಲ ಬರುತ್ತೆ. ಪಾರ್ಲರಲ್ಲಿ ಅಂತ ಬಂದಾಗ ಪೆಡಿಕೇರು, ಮಿನಿಕೇರು, ಐಬ್ರೋ, ಫೇಷಿಯಲು ಇಷ್ಟು.
0: ಈಗ ಮನೆ, ಗಂಡ, ಮಕ್ಕಳು, ಸಂಸಾರ ಅಂತ ಇದ್ದಂಥವ್ರು ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಒಂದಷ್ಟು ಕುಟುಂಬಕ್ಕೆ ನೆರವಾಗ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್?
1: ತುಂಬ ಖುಷಿಯಾಗುತ್ತೆ ಮ್ಯಾಮ್. ಯಾಕಂದರೆ ನೀನು ಯಾವುದಕ್ಕೂ ಬೇಡ ಅನ್ನೋ ಥರದಲ್ಲಿ ಮೂಲೆ ಇಡಿಸಿದ್ರು, ಬಟ್ ಇವಾಗ ನಾನು ಆರ್ಥಿಕವಾಗಿ ಬೆಳಿಬೋದು, ನಾನು ಸ್ವಯೋದ್ಯೋಗ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದನ್ನು ಇವಾಗ ಕಲ್ತಿದ್ದೀನಿ. ಮನೇಲಿ ನನ್ನ ಕಡೆಯಿಂದನೂ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಆಗ್ತಿದೆ. ನನ್ನ ಕಡೆಯಿಂದನೂ ನಮ್ಮ ಕುಟುಂಬಕ್ಕೆ ಸಪೋರ್ಟು ಆಗೈತೆ. ಇವಾಗ
0: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ದೀರಿ, ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
1: ಮ್ಯಾಮ್ ಈ ಹಿಂದೆ ಹೇಳ್ತೀನಿ ಅಂತಂದರೆ ಒಬ್ಬರು ದುಡಿಬೇಕಾಗಿತ್ತು, ಒಬ್ಬರು ದುಡಿದು ನಮ್ಮ ಕುಟುಂಬ ನೋಡಬೇಕಾಗಿತ್ತು. ತುಂಬ ಕಷ್ಟ ಇತ್ತು ಆ ಟೈಮಲ್ಲಿ. ಇವಾಗ ಒಂದು ದಾರಿಲಿ ಒಂದು ಸ್ಟೇಜಲ್ಲಿ ಇದ್ದೀವಿ.
0: ಆರ್ಥಿಕವಾಗಿ
1: ಸಬಲರಾಗಿದ್ದೀವಿ ಮ್ಯಾಮ್ ಇವಾಗ.
0: ಅಂದರೆ 3 ತಿಂಗಳ ತರಬೇತಿ ಮುಗಿದ ನಂತರ ನೀವು ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ?
1: ಹೌದು ಮ್ಯಾಮ್.
0: ಸೊ ತದನಂತರದಲ್ಲಿ ಬ್ಯೂಟಿಷಿಯನ್ ಪಾರ್ಲರ್ನ ಆರಂಭ ಮಾಡಿ ಸ್ವಉದ್ಯೋಗನ ಆರಂಭ ಮಾಡಿ.
1: ಹೌದು ಮ್ಯಾಮ್.
0: ಇದರ ಜೊತೆಗೆ ಏನೇನೆಲ್ಲ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀರಿ ಮೇಡಮ್? ಅಂದರೆ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಬೇರೆ
1: ಸಿಂಗಿಂಗ್ ಮಾಡ್ತೀನಿ, ಮತ್ತು ನಮ್ಮ ಹಸ್ಬೆಂಡ್ ಜೊತೆಗೆ ಫೋಟೋಗ್ರಫಿನೂ ಸ್ವಲ್ಪ ಮಾಡ್ತೀನಿ.

0: ಹೋಗ್ತಾ ಇದ್ದೀನಿ. ಅವರಿಲ್ಲ ಅಂದಾಗ ಫೋಟೋಗ್ರಫಿ ಕೆಲವೊಂದು ಆರ್ಡರ್ಗಳಿಗೆ ಅವ್ರಿಗೆ ಹೋಗೋಕ್ಕಾಗಲ್ಲ, ಬೇರೆ ಯಾರೂ ಸಿಗಲ್ಲ ಅನ್ನೋ ಟೈಮಲ್ಲಿ ನಾನೇ ಹೋಗಿ ಫೋಟೋ ಎಲ್ಲ ತೆಗೆಯೋದು, ಔಟ್ಡೋರ್ ಫೋಟೋಶೂಟ್ ಹೋಗೋದು, ಫೋಟೋಶೂಟ್ ಆರ್ಡರ್ಗಳಿಗೆ ಹೋಗೋದು, ಅದೆಲ್ಲ ಮಾಡ್ತಾಯಿದ್ದೀನಿ ಮ್ಯಾಮ್. ಆಮೇಲೆ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಪಾರ್ಲರ್ ಮಾತ್ರ ಅಲ್ಲದೇ ಫೋಟೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆಲ್ಬಮ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ ನಾನು.
1: ಸಿಸ್ಟಮ್ ಇಟ್ಕೊಂಡು?
0: ಹಾಂ ಹೌದು ಮ್ಯಾಮ್, ಅಲ್ಲೇ ಪಾರ್ಲರಲ್ಲೇ ಸಿಸ್ಟಮ್ ಇಟ್ಕೊಂಡು ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ. ಹೌದು ಮ್ಯಾಮ್, 3-in-1 ಮ್ಯಾಮ್. ಸಿಂಗಿಂಗ್?
1: ಓಕೆ. ಸಿಂಗಿಂಗ್ ಅಂದರೆ ನೀವು ಆರ್ಕೆಸ್ಟ್ರಾ?
0: ಹಾಂ, ಆರ್ಕೆಸ್ಟ್ರಾಗೆಲ್ಲ ಹೋಗ್ತಾ ಇರಲಿಲ್ಲ, ಬಟ್ ಇವಾಗ ಅದಕ್ಕೆಲ್ಲ ಚಾನ್ಸ್ ಸಿಕ್ಕಿದೆ ನನಗೆ.
1: ಹಾಡೋದಕ್ಕೂ ನಿಮಗೆ ಇಂಟ್ರೆಸ್ಟ್ ಇದೆ?
0: ಹೌದು.
1: ಸೊ ನಮ್ಮ ಕೇಳುಗರಿಗೋಸ್ಕರ ಅಥವಾ ನಮಗೋಸ್ಕರ ಯಾವುದಾದ್ರೂ ಒಂದು ಹಾಡನ್ನು ಹೇಳೋದಾದ್ರೆ ಮೇಡಮ್?

0: ನಿಮಗೆ ಮತ್ತು ನಮ್ಮ ಕೇಳುಗರಿಗೋಸ್ಕರ ಒಂದು ಎರಡು ಲೈನ್ ಹಾಡು ಹೇಳಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ಹೀಗೆ ಮುಂದುವರಿತಾ ಇರಲಿ ನಿಮ್ಮ ಸಂಗೀತ ಕ್ಷೇತ್ರದ.
1: ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದ.
0: ಸೊ ನೀವು ಒಬ್ಬ ಮಹಿಳೆಯಾಗಿ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೊಳಿಸುವ ಉದ್ಯೋಗ ಆರಂಭ ಮಾಡಿದ್ದೀರಿ, ಸಿಂಗಿಂಗಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ, ಫೋಟೋಗ್ರಫಿಯಲ್ಲೂ ತೊಡಗಿಸ್ಕೊಂಡಿದ್ದೀರಿ. ಸೊ ಒಂದು ಪ್ರತಿಭೆ ಹಲವು ಮುಖ ಅನ್ನೋ ಥರ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ಎಲ್ಲನೂ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಲಹೆ ನೀಡಬಹುದು
1: ಮ್ಯಾಮ್? ಎಲ್ಲನೂ ಹೇಗೆ ನಿರ್ವಹಣೆ ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಆರ್ಡ್ರುಗಳಿಲ್ಲದೆ ಇದ್ದಾಗ ಸಿಂಗಿಂಗ್ ಹೋಗ್ತೀನಿ, ಸಿಂಗಿಂಗ್ ಇದ್ದಾಗ ಆರ್ಡ್ರುಗಳು ಬಂದ್ರೂ ಹೋಗ್ತಿರ್ತೀನಿ, ಅಥವಾ ನಮ್ಮ ಜೊತೆ ಕಲ್ತಿರೋ ಯಾರನ್ನಾದ್ರೂ ನನಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಾರೆ, ಅವ್ರಿಗೆ ಯಾರಿಗಾದ್ರೂ ಹೇಳ್ಕೊತೀನಿ. ಇನ್ನು ನಾನೇ ಬೇಕು ಅಂದಿದ್ದ ಟೈಮಲ್ಲಿ ಅವರಿಗೆ ಹೇಳಿಬಿಟ್ಟು, ಸಿಂಗಿಂಗ್ ಕಡೆಯಿಂದನೇ ಅವರಿಗೆ ಹೇಳಿಬಿಟ್ಟು ನನ್ನ ಕೆಲಸಕ್ಕೆ ನಾನು ಬಂದುಬಿಡ್ತೀನಿ ಮ್ಯಾಮ್. ಮ್ಯಾನೇಜ್
0: ಮಾಡ್ತಿರ್ತಾರೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು ಅನ್ನೋದ್ರ ದೃಷ್ಟಿಯಲ್ಲಿ
1: ಮಾಡ್ತಾ
0: ಇದ್ದೀರಿ. ಇದರ ಜೊತೆಗೆ ಏನಿದೆ

0: ಸೊ ನೀವು ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ಕಾರ್ಯನಿರ್ವಹಿಸಿದ್ರಿ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
1: ನಮ್ಮ ಫಸ್ಟ್ನೇ ಸವಾಲು ಅಂತಂದರೆ ಮನೆ ಅಂತ ಬಂದಾಗ ಹಸ್ಬೆಂಡು ಸ್ವಲ್ಪ ಬೇಡ ಹೋಗಬೇಡ ಅಂತ ಅನ್ನೋದು. ಕೆಲವೊಂದು ದೂರ ದೂರ ಆರ್ಡ್ರ್ಗಳಿಗೆ ಹೋಗಬೇಡ ಅಂತಾರೆ, ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಹೋಗಬೇಡ ಅಂತಾರೆ. ಆ ಟೈಮಲ್ಲೂ ನಾವು ನಾನು ಕಲ್ತಿರೋದೇ ಮಾಡೋದಕ್ಕೆ ಅಂತಂದಮೇಲೆ ಅವರು ನನ್ನ ನಂಬಿ ನನಗೊಂದು ಆರ್ಡ್ರ್ ಕೊಟ್ಟಿದ್ದಾರೆ, ನಾನು ಅವ್ರಿಗೊಂದು ಕರ್ತವ್ಯ ನನ್ನ ಸೇವೆನ ನಾವು ಮಾಡಬೇಕು, ಏನೇ ಆಗಲಿ ಫೇಸ್ ಮಾಡಬೇಕು ಅಂದ್ಬಿಟ್ಟು ಮಗುನ ಸಹ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ನಮ್ಮ ತಾಯಿ ಯಾರನ್ನಾರು ಕರ್ಕೊಬಂದು ನಮ್ಮ ಮಗು ಜೊತೆ ಬಿಟ್ಬಿಟ್ಟು ನಾನು ಹೋಗ್ತೀನಿ. ನಮಗೆ ಆರ್ಡ್ರ್ಗಳಿಗೆಲ್ಲ ಹೋಗ್ತಿರ್ತೀನಿ, ಆರ್ಡ್ರ್ಗಳನ್ನ ಬಿಟ್ಕೊಟ್ರೆ ನೆಕ್ಸ್ಟು ಅವ್ರು ಇನ್ನೊಂದು ಟೈಮ್ ಆರ್ಡ್ರ್ ಕೊಡೋದು, ಯಾಕಂದರೆ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಗೆ ಆರ್ಡ್ರ್ ಕೊಟ್ಟಿರ್ತಾರೆ. ನಾವು ಹೋಗ್ದೇ ಅದನ್ನು ಬಿಟ್ಕೊಟ್ಟಾಗ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ, ಇವ್ರು ಯಾವ ಥರ ನಮಗೆ ಸರ್ವಿಸ್ ಕೊಡ್ತಾರೆ ಅಂತೆಲ್ಲ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಅವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನೇ ಸವಾಲು ಬಂದ್ರೂ ನಾನು ಮಾಡಬೇಕಾಗಿರೋ ಕರ್ತವ್ಯ ನಾನು ಫಸ್ಟು ಪಾಲಿಸ್ತೀನಿ. ಮ್ಯಾಮ್
0: ಅಂದರೆ ಸಾಕಷ್ಟು ಸವಾಲುಗಳಿರುತ್ತೆ ಉದ್ಯೋಗ ಆರಂಭ ಮಾಡಿದ್ವಿ ಅಂತಂದರೆ. ಈಗಂತೂ ಕಾಂಪಿಟೇಷನ್ ಇದೆ.
1: ಹೌದು, ಕಾಂಪಿಟೇಷನ್.
0: ಈಗ ಪಾರ್ಲರು ಬೀದಿ ಒಂದಿದೆ.
1: ಹೌದು.
0: ಸೊ ಬ್ಯೂಟಿಷಿಯನ್ ಅಂತಂದ್ರೂ ಅಷ್ಟೇ, ತುಂಬ ಜನ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆಲ್ಲ ಕಾಂಪಿಟೇಷನ್ ಕೊಟ್ಕೊಂಡು ಜನ ಎಲ್ಲ ನಮಗೆ ಆರ್ಡ್ರ್ ಕೊಡೋ ಥರ ಮಾಡ್ಕೋತೀವಿ ಅಂತಂದರೆ ನಾವು ಅಷ್ಟು ಡೆಡಿಕೇಶನ್ ಆಗಿರಲೇಬೇಕು. ಸೊ ಈ ನಿಟ್ಟಿನಲ್ಲಿ ನೀವು ಹೊಸತನವನ್ನು ಏನೆಲ್ಲ ಅಳವಡಿಸ್ಕೊಂಡಿದ್ದೀರಿ ಮ್ಯಾಮ್?
1: ನಮ್ಮ ತುಂಬ ತಾಳ್ಮೆ ಅನ್ನೋದನ್ನು, ಹೊಸತನ ಅಂದರೆ ನನಗೆ ಅದೇ ಮೇನು, ತಾಳ್ಮೆ ಮುಖ್ಯ, ಮತ್ತು ಕಸ್ಟಮರ್ ಜೊತೆ ನಾವು ಮಾತಾಡೋ ಸಂಭಾಷಣೆ ಮುಖ್ಯ. ನಾವು ಯಾವ ರೀತಿ ಅವ್ರ ಜೊತೆ ಸಂಭಾಷಣೆ ಮಾಡ್ತೀವೋ, ಅವ್ರನ್ನ ಯಾವ ರೀತಿ ಅಟ್ರಾಕ್ಟ್ ಆಗೋ ಥರ ನಾವು ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್.
0: ನಾವು
1: ಅಡ್ವಾಂಟೇಜು, ಅದೊಂದು ಅಡ್ವಾಂಟೇಜು, ಮತ್ತು ನನಗೆ ಅದೊಂದು ಸ್ಟ್ರೆಂತ್. ನೀವು ಹೇಳ್ದಾಗೆ ನನಗೆ ಅದೊಂದು ಸ್ಟ್ರೆಂತ್ ಮ್ಯಾಮ್.
0: ಓಕೆ.
1: ತಾಳ್ಮೆಯಿಂದ ನಾನು ಅವ್ರನ್ನೆಲ್ಲ ಮಾತಾಡಿಸ್ತೀನಲ್ವಾ, ಅದೇ ನನಗೊಂದು ಸ್ಟ್ರೆಂತ್. ಇನ್ನಷ್ಟು ಅವರು ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಬೆರೆತು ಮಾತಾಡ್ಸ್ಕೊಂಡು ಹೋಗೋದು, ಇವ್ರು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ, ಇವ್ರಿಗೆ ಆರ್ಡ್ರ್ ಕೊಡ್ಬೋದು ಮತ್ತೊಂದು ಸಲ ಅನ್ನೋದು ಮನಸ್ಥಿತಿ ಅವ್ರಿಗೆ, ಅವ್ರು ನಮ್ಮ ಬಗ್ಗೆ ಇಟ್ಕೊಂಡಿರೋ ಒಪಿನಿಯನ್ ಚೇಂಜ್ ಆಗಿ ನಮ್ಮ ಜೊತೆ ಬೆರೆತು ನಮ್ಗೆ ಮತ್ತೊಂದು ಸಲ ಆರ್ಡ್ರ್ ಕೊಡಬೇಕು.

0: ಅನ್ನೋ ತರ ಆಗುತ್ತೆ ಮ್ಯಾಮ್.
1: ಮಾತೆ ಬಂಡವಾಳ ಅಂತ
0: ಹೌದು ಮ್ಯಾಮ್.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ
0: ಮ್ಯಾಮ್? ಸಹಕಾರ ಅಂತ ಅಂದ್ರೆ ಕೆಲವೊಂದಕ್ಕೆ ಬೇಡ ಅನ್ಬಿಡ್ತಾರೆ ಹಸ್ಬೆಂಡು, ಆದ್ರೂ ನಾವೇ ಮ್ಯಾನೇಜ್ ಮಾಡ್ತೇವೆ ಮ್ಯಾಮ್. ಅವ್ರನ್ನ ಮನೇಲೂ ಸಮಾಧಾನ ಪಡಿಸಿ ಕ್ಲೈಂಟ್ಗಳನ್ನು ಸ್ವಲ್ಪ ಸಮಾಧಾನ ಪಡಿಸ್ತೀವಿ ಮ್ಯಾಮ್.
1: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವ ಉದ್ಯೋಗ ಮಾಡ್ತಾ ಸ್ವಾವಲಂಬಿ ಜೀವನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ?
0: ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವಕಾಶ ಸಿಗುತ್ತೆ, ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಧೈರ್ಯ ತುಂಬಿ ಅವಕಾಶನ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸಿದ್ದಾರೆ. ಜೀವನದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು, ಹೆದರು ಹಂಚ್ಕೊಂಡು ಹಿಂದೆ ಹೋಗಬಾರ್ದು, ಇಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು, 10 ರೂಪಾಯಿಗೂ ಬೇರೆಯವ್ರ ಹತ್ರ ಕೈ ಚಾಚೋ ಥರ ಆಗಬಾರ್ದು, ನಮ್ಮ ಮನೆ ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದನ್ನು, ಇಲ್ಲಿ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ನಾವೇ ಸ್ವಾವಲಂಬಿಯಾಗಿ ದುಡಿಬೇಕು ಅನ್ನೋದನ್ನು ಸ್ಟ್ರಾಂಗಾಗಿ ತಿಳಿಸಿದೆ ಮ್ಯಾಮ್. ಇಲ್ಲಿ ನಮಗೆ ತಿದ್ದೋರು ಒಬ್ರು ಬೇಕು. ನಾವು ಏನೇ ಮಾಡ್ತೀವಿ ಅಂತ, ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ತಿದ್ದೋಕೆ ಅಂತ ಒಂದು ಪ್ಲೇಸ್ ಬೇಕೇ ಬೇಕಾಗುತ್ತೆ, ವ್ಯಕ್ತಿಗಳು ಬೇಕೇ ಬೇಕಾಗುತ್ತೆ. ಹಾಗೆ ಏಜ್ ಆಗೈತೆ, ನಮಗೆ ಬುದ್ಧಿ ಐತೆ, ಎಲ್ಲ ಗೊತ್ತೈತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ವಿಷಯಗಳನ್ನ ಕೆಲವೊಬ್ಬರು ತಿಳ್ಕೊಳ್ಳೇಬೇಕಾಗುತ್ತೆ.
1: ಆ ಥರ ಗುರುವಿನ ಸ್ಥಾನದಲ್ಲಿ ಯಾರನ್ನ ಇಟ್ಟಿದ್ದೀರಿ?
0: ಪಲ್ಲವಿ ಮ್ಯಾಮ್ನ ಮ್ಯಾಮ್, ರಾಜಸರ್ನ.
1: ರಾಜಸರ್, ಓಕೆ. ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ಈಗ ನಾನು ಏನು ಕೆಲಸ ಮಾಡ್ತಿದ್ದೀನೋ ಅದರಲ್ಲಿ ಅತ್ಯುತ್ತಮವಾದ ಉದ್ಯಮಿಯಾಗಿ ಬೆಳಿಬೇಕು ಮ್ಯಾಮ್. ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕು, 4 ಜನಕ್ಕೆ ಕೆಲಸ ಕೊಡೋ ಥರ ಆಗಬೇಕು, ನಮ್ಮನ್ನು ನಂಬಿರೋ ಕ್ಲೈಂಟ್ಗಳಿಗೆ ನಾವೊಂದು ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸ್ಕೋಬೇಕು ಅಷ್ಟೆ.
1: ಉತ್ತಮ ಸರ್ವಿಸ್ನ
0: ಸರ್ವಿಸ್ ಕೊಡಬೇಕು.
1: ಸೊ ಮಹಿಳೆಯರಿಗೆ ಸಂದೇಶನ ತಿಳಿಸೋದಾದ್ರೆ ಮೇಡಮ್?
0: ಮಹಿಳೆಯರು ಸಂದೇಶ ಕೊಡಬೇಕು ಅಂತಂದರೆ, ನನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ, ನನಗೆ ಬ್ಯಾಕ್ ಸಪೋರ್ಟಿವ್ ಇಲ್ಲ ಅಂತ ಹೇಳ್ಕೊಂಡು ಹಿಂದೆ ಸರಿಯೋದ್ರ ಬದಲು ನನ್ನ ಕೈಲಿ ಎಲ್ಲ ಆಗುತ್ತೆ, ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ನಾನು ಮಾಡ್ತೀನಿ, ನಾನು ಮಾಡಿದಾಗ ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಬೇರೆಯವರು 4 ಜನ 4 ಥರ ಮಾತಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ನಾನು ಸರಿ ಮಾಡಿಕೊಂಡು ನಾನೊಂದು ಕ್ಷೇತ್ರದಲ್ಲಿ ಬೆಳಿತೀನಿ ಅಂತ ಮುಂದೆ ಬರಬೇಕು ಅಷ್ಟೇ.

0: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರೆ ಮ್ಯಾಮ್ ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು. ಸೊ ಮಹಿಳೆಯರಿಗೆ ಸ್ಫೂರ್ತಿಯಾಗುವ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ತುಂಬಿರುತ್ತೆ. ಧನ್ಯವಾದ.
1: ತುಂಬಿರುತ್ತೆ. ನಿಮಗೂ ಧನ್ಯವಾದಗಳು.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನಿ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಗ್ರಾಮದ ಶ್ರೀಮತಿ ಮಮತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ.

0: ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳಿಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಷಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮಿ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮ ಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮ ಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಟಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಟಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLO ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು

0: ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
1: ತಮ್ಮ ಮತ ಅತಿ ಅಮೂಲ್ಯವಾದದ್ದು. ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, ಎರಡು ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLA ಕೊಡಿ, ಇನ್ನೊಂದು ಫಾರ್ಮ್ ನೀವ್ ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ವೋಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೆ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೆಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯದ ಕುರಿತು ಮೈಸೂರು ಜಿಲ್ಲೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ನೀವು ಕೂಡ ಕರೆ ಮಾಡಿ ದೇವರಾಜ ಅರಸು ಅಭಿವೃದ್ಧಿ

0: ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಸ್ವಾಗತ
0: ಮೇಡಮ್. ಮೊದಲನೇದಾಗಿ ಈ ಒಂದು ದೇವರಾಜರ್ಸ್ ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸಬಹುದಾ ಮೇಡಮ್?
1: ಡಿ ದೇವರಾಜರ್ಸ್ ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜರ್ಸ್ ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಡಿ ದೇವರಾಜರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತಾರೆ.
0: ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
1: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕದೇ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
0: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
0: ಹಾ ನಮಸ್ತೆ, ತಮ್ಮ ಹೆಸರು ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ದೇವರಾಜ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಮೇಡಮ್ ಇದ್ದಾರೆ.
2: ಮೇಡಮ್ ಹಲೋ.
1: ಹಲೋ ಹೇಳಿ.
2: ಮೇಡಮ್ ನಮಸ್ಕಾರ.
1: ನಮಸ್ತೆ
2: ಮೇಡಮ್, ಇದು ದೇವರಾಜ್ ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಯ, ನೀವು ಬರ್ತಾ ಮೇಡಮ್?
1: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲ ತಾಲೂಕಲ್ಲು ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
2: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಮೇಡಮ್. ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಆಗ್ಲಿ ಬ್ಯಾಗ್ ತಗೊಳಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
1: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
2: ಮೇಡಮ್.
1: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವ್ ಒಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
2: ಅಂದ್ರೆ ಅವ್ರು ಏನ್ ಮಾಡ್ತಾರೆ ಮೇಡಮ್, ಸ್ಕಾಲರ್ಶಿಪ್ ಆದಾಯ ಕಡಿಮೆ ಕೇಳ್ತಾರೆ ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆದಾಯಿಸ್ತಾರೆ ಮೇಡಮ್.
0: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ಡಿ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಇದು ಸ್ಕಾಲ
2: ಅದು ಇದೆ ಸರ್.
0: ಹೇಳಿ
2: ಮೇಡಮ್. ಮತ್ತೆ ಮೇಡಮ್ ಹಲೋ
1: ಹೇಳಿ ಹೇಳಿ.
2: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೊಳಕ್ ಆಗಲ್ಲ ಮೇಡಮ್. ಯಾರಾದ್ರೂ ಅಂದ್ರೆ ಯಾರಾದ್ರೂ ಪೊಲಿಟಿಕಲ್ ಇದ್ರೆ ಮಾತ್ರ ಗಂಗಾ

0: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ ಎಂಎಲ್ಎ ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
1: ಯಾಕಂದ್ರೆ ಈಗ ಯಾರು ಎಂಎಲ್ಎ ಶಾಸಕನ ಪತ್ತಿ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ಜವರಾಸ್ ಈಗ ಜವರಾಸ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂತ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತರ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
2: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು. ಅದು
1: ನಮ್ಮ
2: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, ಪಿ ಯು ಸಿ ಆಗಿ ವೃತ್ತಿಪರ ಕೋರ್ಸ್ಗಳಿಗೆ ಸಿಇಟಿ ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ. ಅದೇನಿಲ್ಲ, ಜಿಲ್ಲಾ ಪಂಚಾಯತ್ ಸಿಇಒ ಅವರ ಅಧ್ಯಕ್ಷತೆಯಲ್ಲಿ ಇರ್ತದ.
1: ಮೇಡಮ್ ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಈಗ
2: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ, ಎಲ್ಲ ಈಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ. ಈಗ ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ ತಿಂಗಳಲ್ಲಿ.
1: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
2: ಹೌದು,
1: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರು ಮಕ್ಕಳು ಯಾವ್ದು ಲೆಕ್ಕಕ್ಕೆ ಮುಂದಿರೋಣ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
2: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ ಎಂಎಲ್ಎ ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ. ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
3: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜರ್ಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳ ಸಹಾಯಧನ ಸಿಗುತ್ತೆ ಮೇಡಮ್?
2: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರು ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆನ್ಲೈನ್ ಅಲ್ಲೇ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
3: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನ ತಲುಪಿಸ್ಬೇಕು ಅಂತಕ್ಕಂತ ಗುರಿ ಇದೆಯಾ ಅಥವಾ ಹೇಗೆ?
2: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯಾ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
3: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ
2: ನಮ್ಮಲ್ಲಿ ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ, 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
3: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
2: ಸಹಾಯಧನ 20,000 ಬರುತ್ತೆ.
3: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳು ಇರ್ಬೇಕು ಮೇಡಮ್?
2: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದ್ದೀವಿ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ ಮ್ಯಾಕ್ಸಿಮಮ್ 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ,
3: 3 ಲಕ್ಷ
2: ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
3: ಬ್ಯಾಂಕ್ ಕಟ್ಕೊಂಡು
2: ಬ್ಯಾಂಕಲ್ಲಿ ಕಟ್ಕೋಬೇಕು
3: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ.

0: ಇರುತ್ತೆ.
1: ನಮ್ಮಿಂದ ಬ್ಯಾಂಕಿಗೆ ಡಿಬಿಟಿ ಆಗುತ್ತೆ ಇದೆಲ್ಲ, ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೇ ಆಗ್ತದೆ. ಮೊದ್ಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
0: ಇದು ವಾಹನ ಖರೀದಿ, ವಾಹನ ಖರೀದಿ. ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರು, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ ಈ ಒಂದು 11

0: ಸಮಿತಿಗೆ ಮಂಡಿಸ್ತೀವಿ. ಐಕ್ಯ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕರೀತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT ಮಾಡ್ತಾ ಇದಾರೆ ಪಂಪ್ ಸೆಟ್ಗೆ. ಮೊದಲೇ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೇ ಕೊಡ್ತಾರೆ. 25-26 ಸಾಲಿಂದ ಎಲ್ಲ ಪಂಪ್ ಸೆಟ್ಟೇ ಕೊಡ್ತಾರೆ. 21-22ರಿಂದ 24ರವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
1: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ ಅವ್ರಿಗೆ ಏನ್ ಕೊಳವೆ ಬಾವಿ ಕೊಳದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ ಅದು ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟೇ ಹಣ ನಾವು ಕೊಡ್ತೀವಿ. ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕಬೇಕಾಗುತ್ತೆ.
1: ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡ್ಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ
0: ಸಲ್ಲಿಸಬೇಕು.
1: ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳಿರುತ್ತೆ.
0: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನ ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆ ಯುವಕರಿಗೆ ಹೇಗೆ?
0: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವ್ದು ಯೋಜನೆಗಳು ಇಲ್ಲ.
1: ಮತ್ತೆ
0: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
1: ಟೈಲರಿಂಗ್ ಕಲ್ತಿರ್ಬೇಕು,
0: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು MLA ಸೆಲೆಕ್ಷನ್ ಆಗ್ಬೇಕು. ಅದನ್ನ ನಾವು ಟೈಲರಿಂಗ್ ಮಿಷಿನ್ ನೇ ಕೊಡ್ತಾ ಇದೀವಿ.
1: ಅಂದ್ರೆ ಅವರು ಎಷ್ಟು 3 ತಿಂಗಳ ಒಂದು ತರಬೇತಿಯನ್ನು ಪಡ್ಕೊಂಡು ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ?
0: ಅನುಭವ ಪತ್ರ ಕೊಟ್ರೆ ಸಾಕು, ಅದು ಇಂತಲ್ಲಿ ಪ್ರಮಾಣ ಪತ್ರ ಕಲ್ತಿದೀನಿ ಅಂತ ಕೊಟ್ರು ಸಾಕು. ಟೈಲರಿಂಗ್ ಮಾಡ್ತಾ ಇರ್ಬೇಕು.
1: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
0: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂಥ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ. ಸಾಲ ಅಂದರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸಿಗೆ 4 ವರ್ಷನೂ ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ
0: ಕೋರ್ಸ್
1: ಮುಗಿದು 6 ತಿಂಗಳಿಂದ
0: ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ
0: ಫೀ ಸ್ಟ್ರಕ್ಚರ್ ತಗೋತೀವಿ. ಫೀ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟ್, ಮತ್ತೆ CET ಅಡ್ಮಿಷನ್ ಆರ್ಡರ್, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಕೋಟೆಯಿಂದ.
1: ತಮ್ಮ ಹೆಸರು?
2: ಅಶೋಕ್ ಅಂತ.
1: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವ್ರು ಇದ್ದಾರೆ, ಹೇಳಿ.
2: ಸರ್ ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್
0: ಹಲೋ
2: ಹಲೋ.
0: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ
2: ಮೇಡಮ್, ಹೇಳಿ.
0: ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ. ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು

0: ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
1: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
0: ಹೌದು,
1: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
0: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
1: ಅದನ್ನ ಸ್ವಲ್ಪ ಮೇಡಮ್, ಹೋದ ಸರಿ ಮಾಡ್ತಾ ಇದ್ದೀವಿ, ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ ಸರ್.
0: ಆಯ್ತು ಆಯ್ತು, ಮಾತಾಡ್ತೀನಿ.
2: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದರೂ ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ? ಹೇಗೆ ಮೇಡಮ್?
0: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನು ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಂಗಿದ್ರೆ ಮಾತಾಡಬೇಕಾಗುತ್ತೆ. ಅದು ನನಗೆ ನಮ್ಮ ಎಂ ಡಿ ಅವ್ರ ಗಮನಕ್ಕೆ ತರ್ತೀನಿ.
2: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದ್ರೂ ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
0: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದೀವಿ. ಅದು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನ ಕೊಡ್ತಾ
2: ಇದೀವಿ.
0: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್.
2: ಓಕೆ ಮೇಡಮ್, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ಸರ್, ನಾಗರಾಜು ಅಂತ ಮಾಗುಡಿಂದ ಮಾತಾಡ್ತಿದ್ದೆ.
2: ಹಾಂ ನಾಗರಾಜು ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ.
3: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು, ಟ್ರ್ಯಾಕ್ಟರು ಮತ್ತು ಪಂಪ್ ಸೆಟ್ಗಳು
0: ಸರ್, ಅದು ನಮ್ಮಲ್ಲಿಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟ ಇರುತ್ತೆ, ಅದರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದು ಬ್ಯಾಂಕ್ ಕೊಡಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು ಎಂ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ, ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
2: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದ್ರೆ ವಿದೇಶಿ ಶಿಕ್ಷಣ ಮಾಡೋರ್ಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಹೇಗೆ ಮೇಡಮ್, ಯಾವ ತರ ಇದನ್ನ ಪಡೆದುಕೊಳ್ಬೇಕು, ಯಾವ ತರ ಒಂದು ಉನ್ನತ ವ್ಯಾಸಂಗ ಮಾಡೋರ್ಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
0: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ ಇದೆ, ಅದೇ ಫಾರಿನ್ ಎಜುಕೇಶನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
2: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂತ 50 ಲಕ್ಷ ಅಷ್ಟೊಂದು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮೇಡಮ್, ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದೆ ರೀತಿನಲ್ಲಿ ಅವ್ರು ಮರುಪಾವತಿ ಮಾಡ್ಬೇಕು ಅಂತ?
0: ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ, ಪಾಸ್ಪೋರ್ಟ್, ಕಾಲೇಜಿಂದ ಅಡ್ಮಿಷನ್ ಆರ್ಡ್ರು ಇದೆಲ್ಲ ಕೇಳ್ತೀವಿ. ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ ಅವರು

0: ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನ್ ಕ್ರಯಪತ್ರ ಏನಿದೆ ದಾಖಲಾತಿಗಳೊಂದು ಲಿಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ, ಅವರು ಅದೇ ಅಭ್ಯರ್ಥಿಗಳಿಗೆ. ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಅಡ್ಮಿನ್ ಅಪ್ರೂವಲ್ ಲಾಯರ್ ಇಂದ ತಗೋತಾರೆ ಅವರು ಕಚೇರಿಲಿ. ಆ ಲಾಯರು ಅವರು ಇನ್ನೂ ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನ್ ಬೇಕು ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನ್ ಬೇಕು ತಗೊಳ್ಬೇಕಾದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ ಡಿಬಿಟಿ.
1: ಮರುಪಾವತಿ ವ್ಯವಸ್ಥೆ ಹೇಗೆ ಮಾಡಬಹುದು?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದರ ನಂತರ ಲೋನ್ ಕಟ್ಟಬೇಕಾಗ.
1: ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೇಕು?
0: ಪ್ರತಿ ತಿಂಗಳು
1: ಕಟ್ಟಬೇಕಾಗುತ್ತೆ. ಮೇಡಮ್, ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮಾಡ್ತಕ್ಕಂಥದ್ದು ಅಥವಾ ಆ ಥರದ ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರ್ ಅಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸ್ ತಾಲೂಕು ಇಒ ಆಫೀಸಿಗೆ ಎಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು. ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
1: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
0: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬಾ ಕಡಿಮೆ ಇತ್ತು. ಈ ವರ್ಷ ನಮಗೆ ಎಲ್ಲಾ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
1: 2700 ಜನಕ್ಕೆ 50 ಕೋಟಿ ಹಣ ದೇವರಜರ್ಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
0: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
1: ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ,
0: ಇಷ್ಟು ಗುರಿ ನಿಗದಿಪಡಿಸಿದ್ರು. ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
1: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರಬಹುದು ಅಥವಾ ಸಾರಥಿ ಯೋಜನೆ ಇರಬಹುದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಹೇಗೆ ಮೇಡಮ್?
0: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೇಕಿತ್ತು, ಆದ್ರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯಾ ಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದ್ರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
1: ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆಯ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ, ಹೇಗೆ ಮೇಡಮ್?
0: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ. ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂತದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
1: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂತ ಯೋಜನೆಗಳು ಯಾವುದು ಇಲ್ವಾ, ಹೇಗೆ?
0: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ, ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
1: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತೆ ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡತಕ್ಕಂತ ವ್ಯವಸ್ಥೆ ಇದೆಯಾ, ಹೇಗೆ ಮೇಡಮ್?
0: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳು
1: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋ ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
0: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ, ಮತ್ತೆ ಹೊಲಿಗೆ ಯಂತ್ರ ಒಂದು

0: ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟಾಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ
1: ಅನುಷ್ಠಾನಗೊಳಿಸ್ತೀವಿ ಮೇಡಮ್. ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆನೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರು, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದ್ರು ಅವ್ರಗಳಿಗೆ ಬೇರೆ ತರ ವ್ಯವಸ್ಥೆ ಇರುತ್ತಾ ಹೇಗೆ ಮೇಡಮ್?
0: ನಮ್ಮಲ್ಲಿ ತಾಲೂಕು ಆಫೀಸರ್ಸ್ ಭೇಟಿ ಫಲಾನುಭವಿಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂಥವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
1: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನು ಅಂದರೆ ಮರುಪಾವತಿಯನ್ನು ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
0: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಷನ್ ಲೋನ್ ಆದರೆ 1000 ಎಜುಕೇಷನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮಗೆ ಎಜುಕೇಷನ್ ಲೋನಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
1: ಓಕೆ ಮೇಡಮ್, ಇದ್ರ ಜೊತೆಗೆ ಈಗ
0: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ, ಮನ್ನಾ ಆಗಲ್ಲ.
1: ಓಕೆ, ಈಗ ಮೇಡಮ್ ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರಾ, ಅಥವಾ ಅದ್ರ ಪಡೆದುಕೊಂಡಿರೋ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
0: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
1: ಹೌದು
0: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನ ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅದೇ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
1: ಯಶಸ್ವಿ. ತಮ್ಮಲ್ಲಿ
0: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
1: ಹೌದು, ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನು ಫಾಲೋಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
0: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
1: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನು ಸಂಪರ್ಕಿಸ್ಬೋದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನು ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
0: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊತಾರೆ.
1: ಓಕೆ ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತೆ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನ?
0: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದ್ರೆ ಅಂದ್ರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ, ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ, ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
1: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದು?

0: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ ಎಜುಕೇಶನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸಾರಥಿ ಮತ್ತೆ ಪಂಚವೃತ್ತಿ ಯೋಜನೆ ಅಂದ್ರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
1: ಸಂದ್ರೆ ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು
0: ಜನಾಂಗದವರು
1: ಮಾತ್ರ ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ
0: ಇಲ್ಲ.
1: ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವನ ಪಡ್ಕೊಳ್ಬಹುದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ, ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ, ದೇವರಾಜ ಅರಸ ನಿಗಮದಲ್ಲಿ ಏನ್ ಸಾಲ ಕೊಡ್ತೀವಿ ಅದೇ ರೀತಿ ಇದು ಸ್ಕೀಮ್ಗಳಿದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದ್ರೆ ಯಾವ ವ್ಯಾಪಾರ ಅನ್ನಾದ್ರೂ ಮಾಡಬಹುದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದ್ರೆ ದಿನಸಿ ಅಂಗಡಿ ವ್ಯಾಪಾರ ಅಂದ್ರೆ ಎಲ್ಲ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದ್ರೆ ಹೇರ್ ಕಟಿಂಗ್ ಸೆಲೂನ್, ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೇ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ
1: ತಗೋಬೇಕು. ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದ್ರೆ ಗ್ರಾಮೀಣ ಪ್ರದೇಶ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದ್ರೆ ಹೇಗೆ ಯಾವ ತರ ಪಡೆದುಕೊಳ್ಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನ ಈ ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಈಗ ಅರ್ಹ ಫಲಾನುಭವಿಗಳು ಯಾವ ತರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ತರ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ ಮೇಡಮ್?
0: ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವರು ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿದ್ದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBT K2 ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟು ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಫಲಾನುಭವಿ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗೆ ಅಲ್ಲ ಕಂಪ್ನಿಯವರಿಗೆ. ಅವರು ಕಾರು
1: ಕೊಡಿದ್ರೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಮ್ಮ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ ಬರ್ಬುರ್ ತಾಲೂಕು.
1: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ,
1: ಅದೇ ಇವತ್ತು ಮೇಡಮ್ ದೇವರಾಜ ಅರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ OBC ಸಂಬಂಧಪಟ್ಟಂತೆ ಆ ದೇವರಾಜ ಅರಸು ನಿಗಮದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ.
0: ಹಲೋ, ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ,

0: ಇಷ್ಟು ಸ್ಕೀಮ್ಗಳಿದ್ದಾವೆ ಅಂದರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದ್ದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೋದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ. ಗ್ರಾಮ ಒನ್ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 1 ಎಕರೆ ಜಮೀನು ಇದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತದೆ, ಮೆಡಿಕಲ್ ಸೀಟ್
0: ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ನಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರಿಗೆ ಮಾತ್ರನಾ ಅಥವಾ PhD ಮಾಡೋರಿಗೆ ಮಾತ್ರನಾ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವ್ರು ಸಾಲ ಸೌಲಭ್ಯವನ್ನು ಪಡಿಬೋದಾ?
0: ವ್ಯಾಸಂಗ ಅಂತಂದ್ರೆ ಎಲ್ಲ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ, ನಾವು ಸ್ನಾತಕೋತ್ತರ ಪದವಿಗಳಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಅವ್ರು ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು. ಫಸ್ಟ್ ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಪಾಸ್ 60% ಇರ್ಬೇಕು ಮಾರ್ಕ್ಸ್. ಇದು ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಮತ್ತೆ QR ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು
1: ವಿಶ್ವವಿದ್ಯಾನಿಲಯ
0: ಯೂನಿವರ್ಸಿಟಿ 1000 QR ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ದೇವರಾಜ್ಯ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರೂ ಅವಕಾಶ ಇದೆಯಾ, ಮತ್ತೆ ಅದ್ರ ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ?
2: ಇದೆ ಮೇಡಮ್, ಜೈನ್ ಅಂದ್ರೆ
0: ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನ ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು

0: ಮರುಪಾವತಿ ಮಾಡ್ಬೇಕಂದ್ರೆ ಅವ್ರ ಉದ್ಯೋಗ ಕ್ಷೇರ ನಂತರದಲ್ಲೇ ಮರುಪಾವತಿ ಮಾಡ್ಬೇಕಾ, ಅಥವಾ ಅವ್ರ ಎಜುಕೇಶನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡ್ಬೇಕಾ, ಹೇಗೆ ಮೇಡಮ್?
1: ಎಜುಕೇಶನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡ್ಬೇಕಾಗತ್ತೆ. ಅಂದ್ರೆ ಅದು 36, ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು ಮಾಡಿದೆ.
0: ಓಕೆ, ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವಾಗ ಬೇಕು ಅರ್ಜಿ ಆಗುತ್ತೆ? ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
1: ಕಾಲಮಿತಿಯಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ.
0: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾಡ್ತಾರೆ?
1: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ. ಅದು ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ, ಇದಕ್ಕೆಲ್ಲ ಈಗ ಇಂಥ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಅದನ್ನ ಕ್ಲೋಸ್ ಮಾಡ್ತಾರೆ.
0: ಮೇಡಮ್, ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದ್ರೆ ಕೆಲವು ಸಾಮಾನ್ಯವಾಗಿ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದ್ ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನು ಹೇಗೆ ಭೇಟಿ ಮಾಡಬಹುದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸಬಹುದು ಮೇಡಮ್?
1: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
0: ಓಕೆ ಓಕೆ ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
1: ಅಂದ್ರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸಿಕೊಳ್ಳಿ ಅಂತ ನಾನು.
0: ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು, ಪಾರ್ಸಲ್

0: ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್. ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ

0: ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
1: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
0: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
1: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು

0: 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು. SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVG ಅವರ ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
7: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
8: ಬಹುವಾಗಲೆಳಿಸಿತಾನ್
3: ಬಹುವಾಗಲೆಳಿಸಿತಾನ್
8: ಒಬ್ಬಂಟಿ ಬೊಮ್ಮ
3: ಒಬ್ಬಂಟಿ ಬೊಮ್ಮ
8: ನಿಜ ಮಹಿಮೆಯಿಂ ಸೃಜಿಸಿ
3: ನಿಜ ಮಹಿಮೆಯಿಂ ಸೃಜಿಸಿ
8: ವಿಶ್ವವನ್ ಅಲ್ಲಿ ನೆಲೆಸಿ
3: ವಿಶ್ವವನ್ ಅಲ್ಲಿ ನೆಲೆಸಿ
8: ವಹಿಸಿ ಜೀವತೆಯ ಮಾಯೆಯ
3: ವಹಿಸಿ ಜೀವತೆಯ ಮಾಯೆಯ
8: ಸರಸ ವಿರಸದಲ್ಲಿ
3: ಸರಸ ವಿರಸದಲ್ಲಿ
8: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ
3: ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ.
7: ಸೃಷ್ಟಿಯ ಪ್ರಾರಂಭದ ಕಥೆಯನ್ನು ನಾವು ಕೇಳ್ತಾ ಇದ್ವಿ ಹಿಂದಿನ ಮುಕ್ತಕಗಳಲ್ಲಿ. ಈ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ರು DVG ಅವರು. ಹೇಗೆ ಬೀಜ ಮರವಾಗುತ್ತೆ,

0: ಬೀಜ ಕಾಣಿಸಲ್ಲ ಮರ ಕಾಣಿಸುತ್ತೆ ಇತ್ಯಾದಿಗಳನ್ನ ಕೇಳಿದ್ವಿ.
1: ಅದನ್ನೇ ಮುಂದುವರಿಸ್ತಾ ಇಲ್ಲಿ ಉಪನಿಷತ್ತಿನ ಮಾತುಗಳನ್ನ ಮತ್ತೆ ನಮಗೆ ನೆನಪಿಸಿ ವಿವರಣೆಯನ್ನು ಕೊಡ್ತಿದ್ದಾರೆ. ಏಕಮೇವ ಮೊದಲಿದ್ದದ್ದು, ಮೊದಲಿದ್ದದ್ದು ಒಂದೇ, ಅದು ಬಹುವಾಗಲೆಣಿಸಿತು. ಬಹು ಬಹುಸ್ಯಾಂ ಇತಿ ಸಹ ಅಕಾಮಯತ ಅಂತ ಹೇಳುತ್ತೆ ಉಪನಿಷತ್. ಆ ಇದ್ದಂಥ ಒಂದು ಶಕ್ತಿ, ನಾನು ಜಾಸ್ತಿ ಆಗ್ತೀನಿ, ನಾನು ಬಹು ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಂತೆ. ಆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇ ಮಾಯೆ ಅನ್ನೋದನ್ನು ನಾವು ನೋಡಿದ್ವಿ. ಸ್ವಾರಸ್ಯವಾದಂಥ ಒಂದು ವಿಷಯ ಏನಂದರೆ, ನಾನು ಮೊನ್ನೆ ಕೂಡ ಹೇಳಿದ್ದೆ, ಈಗಿನ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಾವು ನೋಡಿದಾಗ, ಆರಿಜಿನ್ ಆಫ್ ದಿ ಯೂನಿವರ್ಸ್, ಇವಾಗಿನ ಈ ವಿಶ್ವ ನಾವೇನು ನೋಡ್ತಾ ಇದ್ದೀವಿ, ಈ ವಿಶ್ವ ಇದು ಹೇಗೆ ಹುಟ್ಟಿತು ಅನ್ನೋದಕ್ಕೆ ಸಾಕಷ್ಟು ಸಂಶೋಧನೆಗಳು, ಸಾಕಷ್ಟು ಥಿಯರಿಗಳೆಲ್ಲ ಕೊಟ್ಟಿದ್ದಾರೆ ವಿಜ್ಞಾನಿಗಳು, ಆಸ್ಟ್ರೋಫಿಸಿಸ್ಟ್ಸ್. ಅದನ್ನು ನಾವು ಸ್ವಲ್ಪ ಹಿನ್ನೆಲೆಯನ್ನು ಈಗ ನೋಡೋಣ. ಸ್ವಾರಸ್ಯ ಅನ್ಸತ್ತದು. ಈಗ ಸದ್ಯದಲ್ಲಿ ಎಲ್ಲರೂ ಒಪ್ಕೊಳ್ಳುವಂಥ ಒಂದು ಸಿದ್ಧಾಂತ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ. ಬಿಗ್ ಬ್ಯಾಂಗ್, ಬ್ಯಾಂಗ್ ಅಂದ್ರೇನು, ಒಂದು ದೊಡ್ಡದಾಗಿ ಒಂದು ವಿಸ್ಫೋಟ ಆಗುವಂಥದ್ದು, ಬಿಗ್ ಅದು. ಸೊ ದೊಡ್ಡದಾದಂಥ ವಿಸ್ಫೋಟ ಆಯಿತು. ಸೊ ಇಡೀ ವಿಶ್ವದ ಸೃಷ್ಟಿ, ಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಆಗೋದಕ್ಕೆ ಒಂದು ಬಿಗ್ ಬ್ಯಾಂಗ್ ಆಯಿತು. ಆ ಬಿಗ್ ಬ್ಯಾಂಗ್ ಆದದ್ದೇ ಈ ಎಲ್ಲ ನಮಗೆ ಕಾಣ್ತಾ ಇರುವಂಥ ಈಗ ಭೂಮಿ ಇರ್ಬೋದು, ಭೂಮಿಯ ಸುತ್ತ ಸುತ್ತಾ ಇರೋ ಚಂದ್ರ, ಭೂಮಿ ಯಾವ ಸೂರ್ಯನ ಸುತ್ತಾ ಇದೆಯೋ ಆ ಸೂರ್ಯ, ಮತ್ತು ಸೂರ್ಯ ಮಂಡಲದಲ್ಲಿರುವಂಥ ಎಲ್ಲವೂ, ಹೀಗೆ ಎಲ್ಲವೂ ಕೂಡ ಬಿಗ್ ಬ್ಯಾಂಗಿಂದ ಬಂತು ಅಂತ ಇವಾಗ ವಿಜ್ಞಾನಿಗಳು ಹೇಳ್ತಾ ಇರುವಂಥ ಒಂದು ಸಿದ್ಧಾಂತ. ಇದು ಕೂಡ ಸ್ವಾರಸ್ಯಕರವಾಗಿ ಡೆವಲಪ್ ಆಯಿತು. ಪ್ರಾರಂಭದಲ್ಲಿ ಅಂದರೆ ಅಂದಾಜು 1920 ಸಮಯದಲ್ಲಿ ಈ ಒಂದು ಆಲೋಚನೆಗಳು ಹೆಚ್ಚು ಪ್ರಚುರವಾಗೋಕ್ಕೆ ಪ್ರಾರಂಭ ಆಯಿತು. ಮೊದಲನೇದಾಗಿ ವಿಜ್ಞಾನಿಗಳು ಕಂಡುಕೊಂಡಿದ್ದೇನೆಂದರೆ, ನಮಗೆ ಇವಾಗೇನೆಲ್ಲ ವಿಶ್ವದಲ್ಲಿ ಕಾಣ್ತಾ ಇದೆಯೋ, ಅಲ್ಲೆಲ್ಲೋ ದೂರದಲ್ಲಿರುವಂಥ ಗ್ರಹಗಳು, ನಕ್ಷತ್ರಗಳು, ಅವೆಲ್ಲ ಅದೆಲ್ಲ ವಿಸ್ತಾರ ಆಗ್ತಾನೇ ಇದೆ ಅಂತ. ಅಂದರೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಎಲ್ಲ ದಿಕ್ಕಿನಲ್ಲೂ ವಿಸ್ತಾರವಾಗಿ ಬೆಳೀತಾ ಇದೆ, ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೀತಾನೇ ಇದೆ ಅಂತ. ಅಂದರೆ ಈಗ ಒಂದು ಬೆಲೂನ್ ತಗೊಂಡು ಆ ಬೆಲೂನ್ನಲ್ಲಿ ನಾನು ಉಫ್ ಅಂತ ಗಾಳಿ ಊದಿದಾಗ ಆ ಬೆಲೂನು ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗುತ್ತೆ. ಯಾವುದೋ ಒಂದು ದಿಕ್ಕಿನಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ಈ ವಿಶ್ವ ಎಲ್ಲ ದಿಕ್ಕಿನಲ್ಲೂ ಹಿಂಗೆ ದೊಡ್ಡದಾಗ್ತಾ ಇದೆ ಅಂತ ಕಂಡಿಡ್ಕೊಂಡ್ರು. ಅದು ಕಂಡಿಡ್ದ ತಕ್ಷಣ ಏನನ್ನಿಸ್ತು, ಓಕೆ ಇವಾಗೇನೋ ದೊಡ್ಡದಾಗ್ತಾ ಇದೆ. ಈಗ ದೊಡ್ಡದಾಗ್ತಿದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಉಲ್ಟಾ ಮಾಡಿದರೆ, ಈ ಕಾಲಗಣನೆಯನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ, ಇದಕ್ಕಿಂತ ಚಿಕ್ಕದಾಗಿತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಚಿಕ್ಕದಾಗಿತ್ತು ಅನ್ನೋದು ಆಲೋಚನೆ. ಈಗ ದೊಡ್ಡದಾಗ್ತಾ ಇದೆ, ಆ ದೊಡ್ಡದಾಗ್ತಾ ಇರೋದರ ಪ್ರಕ್ರಿಯೆ ಪ್ರಾರಂಭದಲ್ಲಿ ಅದು ಚಿಕ್ಕದಿತ್ತು. ಸೊ ಅದು ನಂತರ ವಿಜ್ಞಾನಿಗಳಿಗೆ ಆಲೋಚನೆ ಶುರುವಾಯಿತು. ಸೊ ಆಲೋಚನೆ ಬೆಳೆಸ್ತಾ ಬೆಳೆಸ್ತಾ ಕೆಲವು ವಿಜ್ಞಾನಿಗಳು ಈ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅನ್ನೋಂಥದ್ದನ್ನು ನಮ್ಮ ಮುಂದೆ ಇಟ್ಟಂಥ ಫ್ರೀಡ್ಮನ್ ಅನ್ನೋಂಥವನ್ನು, ಫ್ರೀಡ್ಮನ್ ಈಕ್ವೇಷನ್ಸ್ ಅದೆಲ್ಲ ಏನೇನೋ ಬರುತ್ತೆ. ಸೊ ಎಡ್ವಿನ್ ಹಬಲ್ ಅನ್ನೋಂಥ ಒಬ್ಬ ವಿಜ್ಞಾನಿ ಈ ರೀತಿಯ ಒಂದು ಸಣ್ಣದಾಗಿದ್ದಂಥ ಒಂದು ಯಾವುದೋ ಒಂದು ಅಂಶ ಇತ್ತು, ಅದು ಸ್ಫೋಟವಾಗಿ ಬ್ಯಾಂಗ್ ಅನ್ನೋಂಥ ರೀತಿಯಲ್ಲಿ ಒಂದು ಬ್ಯಾಂಗ್ ಆಯಿತು, ಒಂದು ವಿಸ್ಫೋಟವಾಯಿತು, ಎಕ್ಸ್ಪ್ಲೋಷನ್. ಅದು ಇವಾಗ ಬೆಳೀತಾ ಇರುವಂಥ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಬೇರೆ ಜಾರ್ಜ್ ಲುಮೈಟರ್ ಅನ್ನೋಂಥ ವಿಜ್ಞಾನಿ, ಅವರುಗಳೆಲ್ಲ ಇದನ್ನು ಬೆಳೆಸ್ತಾ ಬೆಳೆಸ್ತಾ ಕೆಲವು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿರುವಂಥ ರೀತಿಯಲ್ಲೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಮೊದಲನೇ ಅಂಶ ಅವರೇನು ಹೇಳಿರೋದು ಅಂತಂದರೆ, ಪ್ರಾರಂಭದಲ್ಲಿ ಇದ್ದದ್ದು ಸಿಂಗ್ಯುಲ್ಯಾರಿಟಿ ಅಂತ ಅವರು ಉಪಯೋಗಿಸೋ ಪದ, ವೈಜ್ಞಾನಿಕ ಪದ ಸಿಂಗ್ಯುಲ್ಯಾರಿಟಿ, ಒಂದೇ. ಏಕಮೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೇಳಿದು ಉಪನಿಷತ್ತು. ಮುಂದೆ ಇದ್ದದ್ದು ಈ ಜ್ಞಾನ ಕೂಡ ಅದೇ ಹೇಳ್ತಿದೆ, ಸಿಂಗ್ಯುಲ್ಯಾರಿಟಿ, ಒಂದೇ ಇದ್ದದ್ದು ಅಂತ. ಸ್ವಾರಸ್ಯ ಅಂದರೆ ಇತ್ತೀಚಿನ ನಂತರದ ಬೆಳವಣಿಗೆಯಲ್ಲಿ ಬಂದಂಥ ಇನ್ನೊಂದು ವೈಜ್ಞಾನಿಕವಾದ ಒಂದು ಪದ, ಒಂದು ಟರ್ಮಿನಾಲಜಿ ಅಂತಂದರೆ ದಿ ಕಾಸ್ಮಿಕ್ ಎಗ್ ಅಂತ ಹೇಳ್ತಾರೆ. ದಿ ಕಾಸ್ಮಿಕ್ ಎಗ್ ಅಂದರೆ, ಎಗ್ ಅಂದರೆ ನಮ್ಗೆ ಗೊತ್ತಲ್ವಾ, ಮೊಟ್ಟೆ. ಸೊ ಇಡೀ ವಿಶ್ವಕ್ಕೆ ಒಂದು ಮೊಟ್ಟೆ ಇತ್ತು ಅಂತ. ನಮ್ಮಲ್ಲೂ ಕೂಡ ಅದೇ ರೀತಿಯ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಬ್ರಹ್ಮಾಂಡ.

ಸೊ ಹಾಗೆ ವಿಜ್ಞಾನ ಏನು ಹೇಳ್ತಾ ಇದೆ, ಮೊದಲು ಒಂದಿತ್ತು, ಸಣ್ಣದಾಗಿತ್ತು, ಎಲ್ಲವೂ ಅದರಲ್ಲಿ ಅಡಕವಾಗಿತ್ತು, ಈಗ ಅದು ವಿಸ್ಫೋಟ ಆದ ನಂತರ ಎಲ್ಲ ಕಡೆ ಅದು ಬೆಳೀತಾ ಇದೆ, ಬೆಳೀತಾ ಬೆಳೀತಾ ಬೆಳೀತಾ ಹೊಸ ಹೊಸದು ಸೃಷ್ಟಿ ಆಗ್ತಾ ಇದೆ ಅಂತ. ಈಗ ಹೊಸದೇನೋ ಸೃಷ್ಟಿ ಆಗ್ತಾ ಇದೆ ಅಂದರೆ ಅದು ಬೇರೆ ಎಲ್ಲಿಂದನೋ ಬಂದದ್ದಲ್ಲ, ಆ ಮೊದಲು ಸಿಂಗ್ಯುಲಾರಿಟಿನಲ್ಲಿ ಯಾವ ವಸ್ತು ಇತ್ತೋ ಅದೇ ವಸ್ತುವಿನ ಒಂದು ರೂಪ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿ ಬೆಳೆದು ಬಂದಿರೋಂಥ ನಂಬಿಕೆ, ವಿಶ್ವದ ಸೃಷ್ಟಿಯ ನಂಬಿಕೆ, ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು ಕೂಡ, ದೇವರ ಒಂದು ಒಂದು ಪರಿಕಲ್ಪನೆ ನಮ್ಮಲ್ಲಿರುವಂಥದ್ದು ಕೂಡ ಅದೇ ರೀತಿಯದ್ದು. ಈಗ ಈ ಮುಕ್ತಕದಲ್ಲೂ ಕೂಡ ಡಿ ವಿ ಜಿ ಅವರು ಹೇಳ್ತಾ ಇರುವಂಥದ್ದು ಅದನ್ನೇ. ಬಹುವಾಗಲೆಣಿಸಿ ತಾನು ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಿಂ ವಿಶ್ವವನ್ನು ಸೃಷ್ಟಿಸ್ದ. ಸೊ ಅದು ಸೃಷ್ಟಿಸ್ದ, ಸೃಷ್ಟಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಲಿಲ್ಲ, ನೀನು ಬೇರೆ ನಾನು ಬೇರೆ ಅಂತ ಅಲ್ಲ. ಹೇಗೆ ಆ ಸಿಂಗ್ಯುಲಾರಿಟಿನಲ್ಲಿದ್ದಂಥ ವಸ್ತುಗಳಿಂದಲೇ ಇಡೀ ವಿಶ್ವ ಸೃಷ್ಟಿಯಾಗ್ತಾ ಇದೆಯೋ ಹಾಗೆ ತಾನು ಅಲ್ಲಿ ನೆಲೆಸ್ದ. ಸೊ ಒಂದನ್ನು ಸೃಷ್ಟಿ ಮಾಡಿ ಅದನ್ನು ಬೇರೆಯಾಗಿ ಬಿಡದೆ ಹೊರಗಿನಿಂದ ತಾನೇ ಮಾಡಿದ್ದು, ಅದರ ಒಳಗೂ ಕೂಡ ತಾನೇ ಇದ್ದಾನೆ, ತಾನೇ ನೆಲೆಸಿದ. ಸೊ ಹಾಗಾಗಿ ಜೀವತೆ ಆ ವಸ್ತುವಿನಲ್ಲಿರೋಂಥ ಚೈತನ್ಯ ಬೇರೆ ಯಾವುದು ಅಲ್ಲ, ಅದೂ ಕೂಡ ಭಗವಂತನ ಒಂದು ಒಂದು ಭಾಗವೇ, ಒಂದು ಅಂಶವೇ. ಸೊ ಜೀವತೆ ಮಾಯೆ, ಮಾಯೆ ಅಂತಂದರೆ ನಾವು ಮೊನ್ನೆ ಕೂಡ ನೋಡಿದ್ವಿ, ನಮ್ಗೆ ಯಾವುದು ವಿವರಿಸೋದಕ್ಕೆ ಅರ್ಥ ಆಗಲ್ವೋ ಅದನ್ನು ನಾವು ಮಾಯೆ ಅಂದ್ಬಿಡ್ತೀವಿ. ಸೊ ನಮ್ಮಲ್ಲಿ ಬರುವಂಥ ಎಲ್ಲ ಒಂದು ಡೌಟ್ಸ್ ಇರ್ಬೋದು, ಸಂದೇಹಗಳು ಇತ್ಯಾದಿಗಳೆಲ್ಲ ಏನಿದೆಯೋ ಅದು ಮಾಯೆ ಅಂತ. ಸೊ ಹಾಗೆ ಸರಸ ವಿರಸಗಳು ಬರ್ತಾ ಇರ್ತವೆ, ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ, ಇವೆಲ್ಲವೂ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಭಾವನೆಗಳಾಗ್ಬೋದು, ವ್ಯವಹಾರದಲ್ಲಿ ಬರುವಂಥ ನೋವು ನಷ್ಟಗಳಿರ್ಬೋದು, ಇವೆಲ್ಲವೂ ಆಗ್ತಾ ಇದೆ. ಇವೆಲ್ಲವೂ ಆಗೋಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಕೂಡ ಭಗವಂತನಿಗೆ ಹೊರತಲ್ಲ, ಬೇರೆಯದ್ದಲ್ಲ. ಯಾಕೆ? ಒಳಗಡೆ ಇರುವಂಥ ಒಂದು ಚೈತನ್ಯವೂ ಕೂಡ ಆ ಪರಮಾತ್ಮನ ಒಂದು ಸ್ವರೂಪ, ಒಂದು ಪರಮಾತ್ಮನ ಒಂದು ಅಂಶ, ಒಂದು ಭಾಗ. ಇಲ್ಲಿ ಇದನ್ನು ವಿವರಿಸೋದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಮತ್ತೊಂದು ಬಹಳ ಸುಂದರವಾದಂಥ ಉಪಮೆ, ಹೋಲಿಕೆಯನ್ನು ಕೊಡ್ತಾರೆ. ಈಗ ಒಂದು ಮಡಕೆ, ಮಡಿಕೆ ಇದೆ, ಮಡಿಕೆ ನಮಗೆಲ್ಲ ಗೊತ್ತು, ನೋಡಿದ್ದೀವಿ. ಯಾವುದರಿಂದ ಮಾಡಿದರು ಮಡಿಕೆ? ಮಣ್ಣಿನಿಂದ ಮಾಡಿದಂಥ ಮಡಿಕೆ. ಮಡಿಕೆ ಒಡೆದೋದ್ರೆ ಮಡಿಕೆ ಈಗಿದೆಯಾ? ಈಗ ಮಡಿಕೆ ಇಲ್ಲ, ಈಗೇನಿದೆ? ಮಣ್ಣಿದೆ. ಸೊ ಮಡಿಕೆಗೆ ಮೂಲ ವಸ್ತು ಮಣ್ಣು. ಆ ಮಡಿಕೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಮಾಡ್ಬೋದು, ಗುಂಡುಗೆ ಮಾಡ್ಬೋದು, ಉದ್ದುದ್ದಕ್ಕೆ ಮಾಡ್ಬೋದು, ಹೂಜಿ ಥರ ಮಾಡ್ಬೋದು, ಪಾಟ್ ಥರ ಮಾಡ್ಬೋದು, ಬೇರೆ ಬೇರೆ ರೀತಿ, ಒಂದು ಸಣ್ಣ ಲೋಟ ಥರ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಮಾಡ್ಬೋದು. ಮಡಿಕೆ ಒಡೆದ್ರೆ ಮಡಿಕೆ ಇಲ್ಲ ಅಂತಾಯ್ತು, ಹೂಜಿ ಒಡೆದ್ರೆ ಹೂಜಿ ಇಲ್ಲ ಅಂತಾಯ್ತು. ಆದರೆ ಮಡಿಕೆ ಒಡೆದಾಗಲೂ ಅಷ್ಟೇ, ಹೂಜಿ ಒಡೆದಾಗಲೂ ಅಷ್ಟೇ, ಇದ್ದದ್ದೇನು? ಮಣ್ಣು. ಸೊ ಆ ಮಣ್ಣು ಅನ್ನುವಂಥದ್ದು ಮೂಲ ವಸ್ತು, ಮೂಲ ಸಾಮಗ್ರಿ. ಮಣ್ಣು ಮೂಲ ಸಾಮಗ್ರಿಯಾಗಿ ಇತ್ತು, ಅದು ಮಡಿಕೆ ಹೇಗಾಯಿತು? ಒಬ್ಬ ಮಣ್ಣಿನಲ್ಲಿ ಕೆಲಸ ಮಾಡುವಂಥ ಕುಂಬಾರ ಬಂದ, ಅವನಿಗೆ ಏನೋ ಒಂದು ಜ್ಞಾನ ಬಂತು, ಸಾಮರ್ಥ್ಯ ಬಂತು, ಆ ಸಾಮರ್ಥ್ಯವನ್ನು ಅವನು ಉಪಯೋಗಿಸ್ಕೊಂಡು ಮಣ್ಣನ್ನು ಒಂದು ರೀತಿಯಲ್ಲಿ ಪರಿಷ್ಕರಣೆ ಮಾಡ್ದ, ಹೊಸ ಶಕ್ತಿಯನ್ನು ಮಣ್ಣಿಗೆ ಕೊಟ್ಟ, ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಊಹಾಶಕ್ತಿಯಿಂದ ಮಡಿಕೆ ಈ ರೀತಿ ಮಾಡಬಹುದು, ಅದರಿಂದ ಇದು ಪ್ರಯೋಜನ ಆಗತ್ತೆ ಅಂತ ತನ್ನ ಕ್ರಿಯಾಶಕ್ತಿಯಿಂದ ಮಣ್ಣನ್ನು ಮಡಿಕೆಯಾಗಿ ಮಾಡಿದ. ಸೊ ಈ ಎರಡು, ಈಗ ಮಡಿಕೆ ಬರಬೇಕು ಅಂತಂದರೆ ಮೂಲ ವಸ್ತು ಮಣ್ಣು ಕೂಡ ಇರಬೇಕು, ಅದನ್ನು ಉಪಾದಾನ ಕಾರಣ ಅಂತ ಕರಿತೀವಿ. ಜೊತೆಗೆ ಮಣ್ಣನ್ನು ಮಡಿಕೆ ಮಾಡಬೇಕಾದ್ರೆ ಕುಂಬಾರನೂ ಇರಬೇಕು, ಅವನನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಸೊ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಇವೆರಡೂ ಕೂಡ ಇದ್ದಾಗ ಮಾತ್ರ ಮಣ್ಣು ಮಡಿಕೆಯಾಗೋದಕ್ಕೆ ಸಾಧ್ಯ. ಇಲ್ಲಿ ಮಡಿಕೆಯ ಉದಾಹರಣೆಯನ್ನು ನಾವು ತಗೊಂಡಾಗ ಮಣ್ಣು ಬೇರೆ, ಮಡಿಕೆ ಬೇರೆ, ಕುಂಬಾರ ಬೇರೆ, ಒಂದು ಸಿದ್ಧ ವಸ್ತು ಬೇರೆ, ಅದಕ್ಕೆ ಉಪಾದಾನ ಕಾರಣವಾದಂಥ ಮಣ್ಣು ಬೇರೆಯಾಗಿ ನಮಗೆ ಕಾಣಿಸುತ್ತೆ, ನಿಮಿತ್ತ ಕಾರಣನಾದಂಥ ಚೈತನ್ಯ ಸ್ವರೂಪಿ ಕುಂಬಾರ ಅವನು ಬೇರೆ, ಅವನು ಬೇರೆಯಾಗಿ ಕಾಣಿಸ್ತಾನೆ. ಸ್ವಾರಸ್ಯಕರವಾದ ವಿಚಾರ

0: ಏನಂದರೆ ಸೃಷ್ಟಿಯಲ್ಲಿ ಜಗತ್ ಸೃಷ್ಟಿಯಲ್ಲಿ ಜಗತ್ ಸೃಷ್ಟಿಗೆ ಭಗವಂತನೇ ಉಪಾದಾನ ಕಾರಣ, ಮೂಲ ಕಾರಣ. ಯಾಕೆ ಆ ಸಿಂಗ್ಯುಲ್ಯಾರಿಟಿನಲ್ಲಿ ಇತ್ತಲ್ಲ ಮೊದಲು ವಸ್ತು, ಅದೇ ವಸ್ತುವಿನಿಂದಲೇ ಜಗತ್ತು ಸೃಷ್ಟಿಯಾಗಿರೋದು. ಸೊ ಆ ಮೂಲ ಬ್ರಹ್ಮಾಂಡದ ಅಂಡಾಣುವಿನಲ್ಲಿದ್ದಂತಹ ಶಕ್ತಿಯೇ ಈಗ ಪ್ರಕಟ ಆಗ್ತಾ ಇರುವಂಥದ್ದು. ಯಾರು ಮಾಡಿದ್ದು, ಬಹುವಾಗಲಿ ಎಣಿಸಿದ್ದು ಯಾರು, ಅದು ಕೂಡ ಭಗವಂತನೇ. ಹಾಗಾಗಿ ನಿಮಿತ್ತ ಕಾರಣ, ಚೈತನ್ಯ ಸ್ವರೂಪಿ ಕಾರಣವೂ ಕೂಡ ಭಗವಂತನೇ. ಸೊ ನಿಮಿತ್ತ ಕಾರಣ, ಉಪಾದಾನ ಕಾರಣಗಳೆರಡೂ ಕೂಡ ಇಲ್ಲಿ ಆ ಪರಬ್ರಹ್ಮ ವಸ್ತುವೆ. ಸೃಷ್ಟಿಯಾದಂಥ ಮಡಿಕೆ, ಅದು ಇವೆರಡಕ್ಕಿಂತ ಹೊರತಾಗಿದೆಯಾ ಅಂತಂದರೆ ಅವೆರಡು ಹೊರತಾಗಿಲ್ಲ. ಎರಡಕ್ಕೆ ಹೇಗೆ ಒಂದೇ ಅಂತ ಹೇಳಿದ್ವೋ, ಅವೆರಡರಿಂದ ತಯಾರಾದಂತಹ ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋವಂತಹ ಆ ಮಡಿಕೆ, ಅದೂ ಕೂಡ ಭಗವಂತನ ಒಂದು ಸ್ವರೂಪವೇ. ಸೊ ಇವೆಲ್ಲದರಲ್ಲಿ ಭಗವಂತ ವಿಹರಿಸ್ತಾ ಇದ್ದಾನಂತೆ, ಆದರೆ ತಾನು ಮಾತ್ರ ನಿರ್ಲಿಪ್ತ. ಮಡಿಕೆ ಒಡೆದ್ರೂ ಅವನಿಗೇನು ಬೇಜಾರಿಲ್ಲ, ಮಣ್ಣಿನಿಂದ ಸುಂದರವಾದಂಥ ಒಂದು ವಿಗ್ರಹ ಮಾಡಿದರೂ ಅವನಿಗೇನು ಖುಷಿ ಇಲ್ಲ. ಸೊ ಹಾಗೆ ತಾನು ನಿರ್ಲಿಪ್ತನಾಗಿದ್ದಾನೆ, ಇಡೀ ಸೃಷ್ಟಿಗೆ ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನೇ, ಸೃಷ್ಟಿಯಾದಂತಹ ವಸ್ತುವಿನ ಕರ್ತೃವೂ ಅವನೇ, ಅದರ ಒಳಗಡೆ ಇರುವಂಥ ಚೈತನ್ಯವೂ ಅವನೇ ಅಂತ ನಾವು ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 64 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುದ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡುಹ ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡು ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಂದು ದಿನ ಖುಷಿ ಮನುಷ್ಯನನ್ನು ಪ್ರಶ್ನಿಸಿತು, ನೀನು ನನ್ನನ್ನು ಎಲ್ಲಿ ಹುಡುಕುತ್ತಿದ್ದೀಯ? ಮನುಷ್ಯ ತಕ್ಷಣ ಉತ್ತರಿಸಿದ, ಹಣದಲ್ಲಿ, ಹುದ್ದೆಯಲ್ಲಿ, ಯಶಸ್ಸಿನಲ್ಲಿ, ಜನರ ಮೆಚ್ಚುಗೆಯಲ್ಲಿ ಖುಷಿ ನಕ್ಕಿತು. ನಾನು ಅಲ್ಲಿ ಇದ್ದಿದ್ದರೆ ಎಲ್ಲವನ್ನು ಪಡೆದವರು ಏಕೆ ಇನ್ನೂ ನನ್ನನ್ನು ಹುಡುಕುತ್ತಿದ್ದಾರೆ ಎಂದು ಕೇಳಿತು. ಹೌದು, ಈ ಪ್ರಶ್ನೆಯೇ ನಮ್ಮ ಇಂದಿನ ಜಗತ್ತಿನ ವೈರುಧ್ಯವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಕೈಯಲ್ಲಿ ಸ್ಮಾರ್ಟ್ಫೋನ್, ಮನೆಯಲ್ಲೆಲ್ಲ ಯಂತ್ರಗಳು, ಜಗತ್ತಿನ ಮಾಹಿತಿ ಬೆರಳ ತುದಿಯಲ್ಲಿ, ಆದರೂ ನಮ್ಮ ಮನಸ್ಸು ಮಾತ್ರ ನೆಮ್ಮದಿಯಾಗಿಲ್ಲ. ಆತಂಕ, ಖಿನ್ನತೆ, ಒಂಟಿತನ ಮತ್ತು ಅತೃಪ್ತಿಯ ಗೂಡಾಗಿದೆ ನಮ್ಮ ಮನಸ್ಸು. ಹಾಗಾದರೆ ನಾವು ಕಳೆದುಕೊಂಡಿರುವುದಾದರೂ ಏನನ್ನು? ಏಕೆ ನಮ್ಮಿಂದ ಖುಷಿಯಾಗಿರಲು ಸಾಧ್ಯವಾಗುತ್ತಿಲ್ಲ? ಯೋಚಿಸಿದರೆ ಉತ್ತರ ಇಷ್ಟೇ: ಬಹುಶಃ ನಮಗೆ ಖುಷಿಯ ಸರಿಯಾದ ವಿಳಾಸವೇ ತಿಳಿದಿಲ್ಲ. ಪ್ರಸ್ತುತ ಕಾಲವಂತೂ ಸಾಧನೆಯ ಯುಗ. ಆದರೆ ಈ ಸಾಧನೆಯ ಹುಚ್ಚು ಓಟದಲ್ಲಿ ನಾವು ಒಂದು ಮುಖ್ಯ ವಿಚಾರವನ್ನೇ ಮರೆತು ಬಿಟ್ಟಿದ್ದೇವೆ. ಅದುವೇ ನಾವು ಖುಷಿಯಾಗಿರಲು ನಿಜವಾಗಿಯೂ ಬೇಕಾಗಿರುವುದು ಏನು ಎಂಬುದೇ ಆಗಿದೆ. ಅನೇಕರು ಜೀವನದಲ್ಲಿ ಸಾಧನೆ ಆದಿಯಲ್ಲಿ ಮುನ್ನುಗ್ಗಿ ಸಾಗಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹೇರುತ್ತಾರೆ. ಆದರೆ ಶಿಖರದ ತುತ್ತ ತುದಿಯನ್ನು ತಲುಪಿದಾಗಲೇ ಅಲ್ಲಿಯೂ ಯಾವುದೇ ಸಂತೋಷ ಕಾದಿಲ್ಲ ಎಂಬುದು ಅವರಿಗೆ ವೈದ್ಯವಾಗುತ್ತದೆ. ಏಕೆಂದರೆ ಬದುಕಿನಲ್ಲಿ ಖುಷಿ ಎಂಬುದು ನಾವು ತಲುಪಬೇಕಾದ ಗಮ್ಯವಲ್ಲ, ಅದು ನಾವು ಬದುಕಿ ಬಾಳಬೇಕಾದ ಸ್ಥಿತಿ. ಅದರಲ್ಲೂ ನಾವು ಬಳಲುತ್ತಿರುವ ಸಾಮಾಜಿಕ ಜಾಲತಾಣಗಳು ಖುಷಿಯ ಹೊಸ ಹೊಸ ಮುಖ ವಾಡಗಳನ್ನು ಸೃಷ್ಟಿಸಿವೆ. ನಗುವಿನ ಚಿತ್ರಗಳು, ಸಂಭ್ರಮದ ವಿಡಿಯೋಗಳು, ಐಷಾರಾಮಿ ಬದುಕಿನ ಪ್ರದರ್ಶನಗಳು, ಇವೆಲ್ಲವೂ ಜೀವನದ

ಪರಿಪೂರ್ಣ ಚಿತ್ರವಲ್ಲ. ಆದರೆ ನಾವು ಇತರರ ಈ ತೋರ್ಪಡಿಕೆಯ ಅತ್ಯುತ್ತಮ ಕ್ಷಣಗಳನ್ನು ನಮ್ಮ ಸಾಮಾನ್ಯ ದಿನಗಳೊಂದಿಗೆ ಹೋಲಿಸುತ್ತೇವೆ. ಪರಿಣಾಮವಾಗಿ ನಮ್ಮ ಬದುಕೆ ಅಪೂರ್ಣವೆನಿಸುತ್ತದೆ. ವಾಸ್ತವವಾಗಿ ಖುಷಿ ಬದುಕಿನ ಯಾವುದೋ ದೊಡ್ಡ ದೊಡ್ಡ ಸಾಧನೆಗಳಲ್ಲಿ ಇಲ್ಲ. ಬದಲಿಗೆ ಬೆಳಗಿನ ಜಾವದಲ್ಲಿ ಹುಲಿಯುವ ಹಕ್ಕಿಯ ಹಾಡಿನಲ್ಲಿ, ತಾಯಿಯ ಮಮತೆಯ ಮಾತಿನಲ್ಲಿ, ಸ್ನೇಹಿತನ ನಿಷ್ಕಲ್ಮಶ ನಗುವಿನಲ್ಲಿ, ಮಳೆಯ ಹನಿಗಳ ಸಂಗೀತದಲ್ಲಿ, ದಣಿದ ಮನಸ್ಸಿಗೆ ಸಿಕ್ಕ ವಿಶ್ರಾಂತಿಯಲ್ಲಿ ಅದು ಅಡಗಿರುತ್ತದೆ. ಆದರೆ ದೊಡ್ಡ ದೊಡ್ಡ ಸಂತೋಷಗಳ ಹಿಂದೆ ಬೆನ್ನೆತ್ತಿ ಓಡುತ್ತಿರುವ ನಾವು ಈ ಸಣ್ಣ ಪುಟ್ಟ ಸಂತೋಷಗಳನ್ನೇ ಕಳೆದುಕೊಳ್ಳುತ್ತಿದ್ದೇವೆ. ಬದುಕಿನಲ್ಲಿ ಖುಷಿ ಯಾವುದೇ ಬಹಿರಂಗದ ಪರಿಸ್ಥಿತಿಗಳ ಫಲವಲ್ಲ, ಅದು ನಮ್ಮ ಅಂತರಂಗದ ಮನೋಭಾವದ ಪ್ರತಿಫಲನ. ಕೃತಜ್ಞತೆಯ ಮನಸ್ಸುಳ್ಳವನು ಇರುವುದರಲ್ಲೇ ತನ್ನ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಅದೇ ಅತೃಪ್ತ ಮನಸ್ಸುಳ್ಳವನು ಅಪಾರ ಸಂಪತ್ತಿನಲ್ಲೂ ಕೊರತೆಯನ್ನು ಅನುಭವಿಸುತ್ತಾನೆ. ಆದ್ದರಿಂದ ಖುಷಿಯ ಬಾಗಿಲಿನ ಕೀಲಿಕೈ ಹೊರಗಿಲ್ಲ, ಅದು ನಮ್ಮ ಅಂತರಂಗದ ಒಳಗೇ ಇದೆ. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತೊಂದು ಹೀಗಿದೆ: ತೃಪ್ತಿಯೇ ಪರಮಸುಖ. ಇದು ಕೇವಲ ಮಾತಲ್ಲ, ಇದು ಬದುಕಿನ ತತ್ವ. ಇಂದಿನ ಗ್ರಾಹಕ ಸಂಸ್ಕೃತಿಯು ನಮಗೆ ಇನ್ನಷ್ಟು ಬೇಕು ಎಂದು ಕಲಿಸುತ್ತದೆ. ಆದರೆ ಜೀವನದ ನಿಜವಾದ ಜ್ಞಾನ ಇರುವುದನ್ನು ಸವಿಯಲು ಕಲಿಸುತ್ತದೆ. ಹಾಗೆ ನೋಡಿದರೆ ಹೆಚ್ಚು ಸಂಪತ್ತಿನೊಡಗೂಡಿ ಐಷಾರಾಮಿ ಬದುಕು ನಡೆಸುತ್ತಿರುವವನು ಶ್ರೀಮಂತನಲ್ಲ, ಇರುವುದರಲ್ಲಿ ಸಂತೋಷ ಪಡುವವನೇ ನಿಜವಾದ ಶ್ರೀಮಂತ. ನಿಜವಾದ ಖುಷಿ ಎಂದರೆ ದುಃಖವಿಲ್ಲದ ಬದುಕಲ್ಲ, ಜೀವನದ ಏರಿಳಿತಗಳ ನಡುವೆಯೇ ಸಮತೋಲನ ಕಾಯ್ದುಕೊಳ್ಳುವ ಸಾಮರ್ಥ್ಯ. ಬಿರುಗಾಳಿಯ ಮಧ್ಯೆಯೂ ಬೇರುಗಳಿಂದ ಮಣ್ಣನ್ನು ಗಟ್ಟಿಯಾಗಿ ಹಿಡಿದು ನಿಂತ ಮರದಂತೆ ಸಂಕಷ್ಟಗಳ ನಡುವೆಯೂ ಭರವಸೆಯನ್ನು ಉಳಿಸಿಕೊಳ್ಳುವ ಮನಸ್ಸು ನಿಜವಾದ ಸಂತೋಷದ ಮೂಲ. ಅದರಲ್ಲೂ ಈ ಖುಷಿ ಎನ್ನುವುದು ಹುಡುಕಬೇಕಾದ ವಸ್ತುವಲ್ಲ, ಅರಿಯಬೇಕಾದ ಅನುಭವ. ಅದು ಭವಿಷ್ಯದಲ್ಲಿ ಸಿಗುವ ಬಹುಮಾನವಲ್ಲ, ಇಂದಿನ ಕ್ಷಣದಲ್ಲಿ ಅರಳುವ ಹೂವು. ಜಗತ್ತಿನ ಎಲ್ಲ ದಾರಿಗಳನ್ನು ಸುತ್ತಿದ ಬಳಿಕ ಮನುಷ್ಯನು ಕೊನೆಗೆ ಕಂಡುಕೊಳ್ಳುವ ಸತ್ಯವೊಂದೇ: ಛೇ, ನಾನು ಇದುವರೆಗೂ ಹೊರಗೆ ಹುಡುಕುತ್ತಿದ್ದ ಖುಷಿ ನನ್ನೊಳಗೆ ನೆಲೆಸಿತ್ತು. ಆದ್ದರಿಂದ ಬದುಕಿನಲ್ಲಿ ಯಾವತ್ತೂ ಖುಷಿಯನ್ನು ಬೆನ್ನಟ್ಟಬೇಡಿ. ಬಾಳಿನ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿ, ಸಂಬಂಧಗಳನ್ನು ಪೋಷಿಸಿ, ಕೃತಜ್ಞತೆಯನ್ನು ಬೆಳೆಸಿ. ಆಗ ಖುಷಿ ತಾನಾಗಿಯೇ ನಿಮ್ಮನ್ನು ಹರಿಸಿ ಬರುತ್ತದೆ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಮಾತು ನಿಲ್ಲಿಸಿ ಗೆದ್ದವರು ಮಾತುಕತೆ ಸಂಬಂಧದ ಒಂದು ಆರೋಗ್ಯಕರ ಭಾಗ ಮತ್ತು ಬೆಳವಣಿಗೆ. ಆದರೆ ಅದರ ಆರಂಭ, ಅರಿವು ಮತ್ತು ಅಂತ್ಯ ಎಲ್ಲೋ ಒಂದು ಕಡೆ ಮಿತಿಮೀರಿ ಹಳಿ ತಪ್ಪುವುದು ಕೆಲವೊಮ್ಮೆ ಇದ್ದೇ ಇರುತ್ತದೆ. ಒಂದು ಹಂತದಲ್ಲಿ ಮನಸ್ಸಿಗಿಂತ ಮಾತು ಪರಿಸ್ಥಿತಿಯನ್ನು ಕೆಡಿಸುತ್ತದೆ. ಮಾತು ಜಗಳ ರೂಪತಾಳಲು ನೀನೆ ಎನ್ನುವ ಶಬ್ದ ಪ್ರಯೋಗ ಕಾರಣವೆನ್ನುವ ಮಾತಿದೆ. ಜಗಳ ತಾರಕೇರಿದಾಗ ನಾವು ಕೇಳುವ ಒಂದು ಪುನರತಿ ಉದ್ಗಾರ ಕೂಡ ಅದೇ ನೀನು. ನೀನು ಎನ್ನುವ ಒಂಟಿ ಉದ್ಗಾರದಲ್ಲೇ ಜಗಳಗಂಟೆತನವಿರುವಾಗ ಉಭಯ ವ್ಯಕ್ತಿ ಪುನಃ ಪುನಃ ಈ ಶಬ್ದ ಪ್ರಯೋಗ ಮಾಡುವುದರಿಂದಲೇ ಮಾತುಕತೆ ಬಿದ್ದು ಹೋಗುವುದು, ಸಂಬಂಧ ಮುರಿದು ಬೀಳುವುದು ಅಲ್ಲವೇ? ಮಾತುಕತೆ ಸೌಹಾರ್ದಮಯವಾಗಿರಬೇಕೆನ್ನುವುದು ಮೂಲ ಆಶಯವಾಗಿದ್ದರೂ ಅದು ಬಿರುಕಿನಲ್ಲೋ ಇರಿಸು ಮುರಿಸಿನಲ್ಲೋ ಪರ್ಯವಸನಾಗುವುದು ನಾವು ಅನೇಕ ಜವಾಬ್ದಾರಿಯುತ ಫೋರಂಗಳಲ್ಲೂ ಕಾಣುತ್ತೇವೆ. ದೇಶ ದೇಶಗಳ ಮಧ್ಯೆಯೂ ಈ ಪ್ರಮೇಯ ಪ್ರತ್ಯೇಕವಾಗಿಲ್ಲ. ಕಾರಣ, ಸಣ್ಣದೋ ದೊಡ್ಡದೋ ಎಲ್ಲ ಕಡೆ ಇರುವವರು ನಾವೇ ಅಥವಾ ನಮ್ಮಂಥವರೇ ತಾನೇ? ಆತನೊಬ್ಬ ಉತ್ತಮ ಆಡಳಿತ ಕೊಟ್ಟ ರಾಜನು ಎಲ್ಲ ಬಣ್ಣಮಸಿ ನುಂಗಿತೆನ್ನುವ ಹಾಗೆ ಆತನ ಒಂದು ದೌರ್ಬಲ್ಯವೆಂದರೆ ಸುಖ ಸುಮ್ಮನೆ ಮಾತಿಗೆಳೆದು ತಾನೇ ಗೆದ್ದಂತೆ ಕಾಣಿಸಿಕೊಳ್ಳುವುದು. ಆಸ್ಥಾನದಲ್ಲಿ ವಿದ್ವಾಂಸರ ಪಡೆಯೇ ಇತ್ತು. ಅವರು ರಾಜನನ್ನು ಅಷ್ಟು ಸುಲಭದಲ್ಲಿ ಬಿಡುತ್ತಿರಲಿಲ್ಲ. ಒಂದು ದಿನ ಯಥ ಪ್ರಕಾರ ವಿದ್ವಾಂಸರ ಜೊತೆ ಮಾತಿಗಿಳಿದಿದ್ದ. ಏನಕೇನ ಪ್ರಕಾರೇಣವೆಂಬಂತೆ ಚರ್ಚೆ ಬಿರುಸಿನಲ್ಲಿ ನಡೆಯುತ್ತಿರುವಾಗ ವರದೇಶದ ಘನ ಪಂಡಿತರ ಆಗಮನವಾಗುತ್ತದೆ. ಇದೇ ಸರಿಯಾದ ಸಮಯವೆಂದು ಹಠಮಾರಿ ಸ್ವಭಾವದ ರಾಜ ಪುನಃ ತನ್ನ ವಾದವನ್ನು ಮುಂದುವರಿಸಿದಾಗ ವಿದ್ವಾಂಸರ ಪಡೆ ಚಕಾರವೆತ್ತದೆ ರಾಜನ ವಾದಕ್ಕೆ ಕಿವಿಯಾಯಿತಂತೆ. ತನ್ನ ಮತ್ತು ಆಸ್ಥಾನ ವಿದ್ವಾಂಸರ ವಾದ ವಿವಾದದ ಅಂಶ ತಿಳಿಸಿ ಯಾರು ಸರಿ ಮತ್ತು ಗೆದ್ದವರು ಎನ್ನುವ ನಿರ್ಣಯ ಮಾಡುವಂತೆ
ಹಾಗಂತೂ

ಪಂಡಿತರನ್ನು ಕೇಳಿದಾಗ ಅವರು ನೀಡಿದ ಅಂತಿಮ ತೀರ್ಮಾನವೇನು ಗೊತ್ತೇ? ಎಲೆ ರಾಜನೇ, ನಿನ್ನ ಮತ್ತು ವಿದ್ವಾಂಸರ ನಡುವೆ ಆಗಾಗ ಆಗುವ ಮಾತಿನ ಜಟಾಪಟಿ ಬಗ್ಗೆ ಕೇಳಿ ತಿಳಿದಿರುವೆ. ಬೆಳಗ್ಗೆಯಿಂದ ನಿನ್ನೊಡನೆ ಮಾತುಗಳಿದ್ದ ವಿದ್ವಾಂಸರು ನನ್ನ ಪ್ರವೇಶವಾಗುತ್ತಲೇ ಮೌನ ಕಿಳಿದರು. ಕಾರಣ ಎರಡು ಇರಬಹುದು. ಒಂದು, ಪರಕೀಯನಾದ ನನ್ನ ಉಪಸ್ಥಿತಿಯಲ್ಲಿ ಅವರಿಗೆ ಖಾಸಗಿ ವಿಷಯ ಸಂಬಂಧಿತ ವಿವಾದ ಬೇಡವಾಗಿತ್ತು. ಎರಡನೆಯದಾಗಿ, ಪುನಃ ನೀನು ಮಾತನಾಡಿದಾಗ ಅವರಿಗೆ ಯಾವುದೇ ಆಸಕ್ತಿ ಅಭಿರುಚಿ ಇಲ್ಲವಾಗಿತ್ತು. ಹಿಂದಿನ ಮಟ್ಟಿಗೆ ಮಾತು ನಿಲ್ಲಿಸಿ ಅವರು ಗೆದ್ದಿದ್ದಾರೆ. ಮಾತು ಬೆಳೆಸಿ ಮುಂದುವರಿಸಿ ನೀನು ಸೋತಿದ್ದಿ. ವಾದ, ವಿವಾದ, ಸಂವಾದ, ವಾದ ಮಾಡುವುದು ಒಂದು ಕ್ರಿಯೆಯಲ್ಲ, ಅದು ಪ್ರತಿಕ್ರಿಯೆ. ಅನೇಕ ಸಲ ಮಾತನ್ನು ಬೆಳೆಸಿ ಕೊನೆಗೆ ದುಂಡರ ವರ್ತಿನಕ್ಕೆ ಇಳಿಯುವರಿದ್ದಾರೆ. ಅಲ್ಪವಿದ್ದೆ ಮಹಾಗರ್ವಿ ಎನ್ನುವಂತೆ ತಾನೇ ಮೇಲೂ ತನಗೆ ತಿಳಿದಿದ್ದೇ ಸಾರ್ವಕಾಲಿಕ ಸತ್ಯಹಂದು ತಿಳಿದವರು ಹೋದ ಹೋದಲ್ಲಿ ಹೇಳಿದ್ದನ್ನು ಹೇಳುತ್ತಾರೆ, ಮಾಡಿದ್ದನ್ನು ಮಾಡುತ್ತಾರೆ. ಇತರರನ್ನು ಪೇಚಿಗೆ ಸಿಕ್ಕಿಸಿ ಕೊನೆಗೆ ತಾವೇ ಬೇಸ್ತು ಬೀಳುತ್ತಾರೆ. ಅವರು ಬಾಯಿ ತೆಗೆದರೆಂದರೆ ಜಗಳವಂತೂ ಗ್ಯಾರಂಟಿ. ಮೌನಿನಂ ಕಲವೋ ನಾಸ್ತಿ ಎನ್ನುವಂತೆ ಬುದ್ಧಿವಂತರು ಪ್ರಾಜ್ಞರು ಅಂತಹ ಕಲಹ ಪ್ರಿಯರಿಂದ ದೂರವೇ ಉಳಿಯುತ್ತಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಖುಷಿಯ ಜಾಡು ಹಿಡಿದು ಹಾಗೂ ಮಾತು ನಿಲ್ಲಿಸಿ ಗೆದ್ದವರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಖುಷಿಯ ಜಾಡುಹ ಹಿಡಿದು ಹಾಗೂ ಮಾತು ನಿಲ್ಲಿಸಿದ ಗೆದ್ದವರು ಎಂಬ ವಿಷಯದ ಕುರಿತು ಪ್ರಕಾಶ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನ ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಪುರದಕಟ್ಟೆ ಹಡಿಯ ಶ್ರೀಯುತ ದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು ಹಾಗೂ ಇವರು ಕುಡಿತಂತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು ಹಾಗೂ ಇವರು ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಸರಗೂರು ತಾಲೂಕಿನ ಪುರದಕಟ್ಟೆ ಆಡಿಯ ನಿವಾಸಿಗರಾದ ಶ್ರೀಯುತ ದೇವರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ದೇವರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
1: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವರಿಗೆ ಮಾಡಿಕೊಡೋದಾದ್ರೆ.
2: ನಮ್ಮ ಹೆಸರು ಪುರಸ್ಕಟಾಡಿ ದೇವ.
1: ತಮ್ಮ ಕುಟುಂಬದಲ್ಲಿ ಹೆಚ್ಚಿನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ದೇವರವರೇ?
2: ನಮ್ಮ ಕುಟುಂಬದಲ್ಲಿ ಮೊದಲು ಆಗ 6 ಜನ ಇದ್ದು, ಈಗ ಬಂದು 4 ಜನ.
1: ತಮ್ಮೊಂದು ಕುಟುಂಬದಲ್ಲಿ ಒಟ್ಟು 4 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
2: 6 ಜನ ಇದ್ದಾಗ ನಾವು ಸಣ್ಣದಿಂದ ನಮ್ಮ ಮೈಕೆಲ್ಲ ಚಿಕ್ಕದಿಂದ ಕುಡಿತಿದ್ವಿ. ಸಿಕ್ಕಪಟ್ಟ ಕುಡಿದಿದ್ದು, ಕೂಲಿ ಮಾಡಿಕೊಂಡು ಮನೆಗೆ 1 ರೂಪಾಯಿ ದುಡ್ಡು ತಿಲ್ಲ, ಎಲ್ಲ ಕುಡಿದು ಅಲ್ಲೇ ಇದು ಮಾಡ್ತಿದ್ವಿ. ಒಂದು ಮತ್ತೆ ಹೆಂಗಸುಗಳು ಕೂಲಿ ಮಾಡಿದ್ರೆ ಅವ್ರು ಕುಡಿಲಿಲ್ಲ ಅಂತಂದ್ರೆ ಹೊಲಕ್ಕೆ ಹೋಗಿ ಇಟ್ಕೊಂಡು ಓಡೋದವ್ರನ್ನ ಅವರು ವಸೂಲಿ ಮಾಡ್ಕೊಂಡು ಪುನಃ ಅಲ್ಲಿಗೆ ಕುಡಿಸಿದ್ವಿ. ಈಸ್ಕೊಬಂದು ಅವರು ಪುನಃ ಗೇದ್ಬಿಟ್ಟು ಹೆಂಗಸುಗಳು ಮನೆಗೆ ಹಂಗೆ ಬರ್ಕೈ ಬೈತಿದ್ರು. ಆಗ ಅಲ್ಲಿಂದ ಪುನಃ ನಾನು ಮಾಡೋ ಕೂಲಿ ದುಡ್ಡು ನಾನೇ ಕುಡಿದು ಅದನ್ನು ಇದು ಮಾಡ್ತಿದ್ವಿ. ಏನಿಲ್ಲ, ಆಗ ಅಲ್ಲಿಂದ ಬಂದು ಒಂದು ಸ್ವಲ್ಪ ಚಳುವಳಕ ಆಯ್ತು. ನನಗೆ ಒಂದು 5 ವರ್ಷದಿಂದ ಈಚೆಗೆ ಸ್ವಲ್ಪ ಚಳುವಳಕ ಬಂತು. ಮಕ್ಕಳ ಅಂತ ಕಂಡ್ಮೇಲೆ ಓದ್ತಿದ್ವಲ್ಲ ಮಕ್ಕ, ಆಗ ಸ್ವಲ್ಪ

0: ಹೇಳ್ಕೊಳ್ಕ ಬಂತು, ನನಗೆ ಬುದ್ಧಿ ಬಂತು. ಆಗಾಗ ಸ್ವಲ್ಪ ಕಮ್ಮಿ ಮಾಡಿದೆ, ಕಮ್ಮಿ ಮಾಡಿದೆ. ಈಚೆಗೆ ಕಂಡೀಷನಾಗಿ ಬಂದು ಬಂದು ಬಂದು ಮಾಡಿದೆ, ಮಾಡಿ ಮಾಡಿ ಒಂದು 5 ವರ್ಷ ಹಿಂದೆ, ಒಂದು 10 ವರ್ಷ ಹಿಂದೆ ಒಂದು ಪೂರ ಬುಟ್ಟೆ ಬಿಟ್ಟಿದ್ದೆ, ಸಂಪೂರ್ಣವಾಗಿ ಬುಟ್ಟೆ ಬಿಟ್ಟು. ನಾನು ನನ್ನ ಸ್ವಂತ ಬುದ್ಧಿಲಿ ನಾನು ಬಿಟ್ಟು,
1: ನಾವುಗಳ ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟಿದ್ದೀರಾ? ಯಾವುದೇ ರೀತಿ ಕ್ಯಾಂಪ್ಗಳಿಗೆ ಸೇರ್ಕೊಂಡು ಬಿಟ್ಟು?
0: ಏನಿಲ್ಲ ಏನಿಲ್ಲ ಏನಿಲ್ಲ ಏನಿಲ್ಲ ಏನಿಲ್ಲ, ನನ್ನ ಬುದ್ಧಿಗಾಗಿ ನಾನು ಬಿಟ್ಟದ್ದು. ಆಮೇಲೆ ಅದು ಬಿಟ್ಟಾದ ತಕ್ಷಣ ನಮ್ಮ ಸಂಸಾರ ಭಾರಿ ಒಂದು ಅದ್ರವಾಗಿ ನಡೀತಾ ಇದೆ.
1: ಅಂದ್ರೆ ತಾವು ಮೊದಲು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ?
0: ನಾವೊಂದು 30 ವರ್ಷದಿಂದ ಹಿಂದೆ ಕುಡಿತಿದ್ವಿ. ಆಗಿಂದ ಸ್ಟಾರ್ಟ್ ಆದದ್ದು ಅದು. ನಾನು ಮದುವಾಗಿಂದ ಈಚೆಗೆ, ಮದುವಾಗಿ ಮಕ್ಕಳ ಆಗಿ ಆದ್ಮೇಲೆ ಈಚೆಗೆ ನಾವು ಕುಡಿತಾ ಇದ್ವಿ.
1: ಅಂದ್ರೆ ತಾವು 30 ವರ್ಷಗಳಿಂದನೇ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ರಿ?
0: ಎಷ್ಟಾದ ಪ್ಯಾಕೆಟ್, ಅದು ಬಿಳಿ ಪ್ಯಾಕೆಟು, 2.5 ರೂಪಾಯಿ ಹಿಂದೆ ಆ ಕಾಲದಿಂದ ಕುಡಿತಿದ್ವಿ ನಾನು. ಆಗಲಿಂದ ಸ್ಟಾರ್ಟ್ ಮಾಡಿದಾಗ 2.5 ರೂಪಾಯಿ ಆ ಪ್ಯಾಕೆಟು, ಹಾಲಿಂದ ಕುಡಿದು ಎಲ್ಲನೂ ಇದು ಮಾಡಿ ಲಾಸ್ಟಿಗೆ ಬಂದು ಇಷ್ಟು ಬುದ್ಧಿ ಅಂತ ಗೊತ್ತು ನನಗೆ. ಅದು ಬಂದ ಮೇಲೆ ಬೈಕ್ಲೆಲ್ಲ ಆನ್ ತಗೊಂಡ ಮೇಲೆ ಇದನ್ನ ತೊಟ್ಟು ಬಿಟ್ಬಿಟ್ಟು. ಆಗ ನಮ್ಮ ಬೈಕ್ಲೆಲ್ಲ ಅಪ್ಪನ ದೊಡ್ಡವಾದವಲ್ಲ, ಸ್ಕೂಲೆಲ್ಲ ಓದ್ತಿವಲ್ಲ, ಅದನ್ನ ಇದು ಸ್ವಲ್ಪ ನಿಮ್ಮ ಹತ್ರ ಜೊತೆ ಬೆರೆದು ಅದನ್ನೆಲ್ಲ ಸ್ವಲ್ಪ ಹಿಂದಿಂದ ಕಡೆಗೆ ಹಾಕೊಂಡ್ಬಂದು ನೋಡಿ, ಹಾಕಿ ಹಾಕಿ ಅದು ತೊಟ್ಟು ಕ್ಲೀನಾಗಿ ಬಿಟ್ಟೆ ಬಿಟ್ಟು.
1: ಇವಾಗ ಎಷ್ಟು ವರ್ಷಗಳಾಯ್ತು ನೀವು ಈ ಕುಡಿತವನ್ನ ಬಿಟ್ಟು?
0: ಹೆಚ್ಚು ಕಮ್ಮಿ ಒಂದು 7 ವರ್ಷ 8 ವರ್ಷ ಆಗದ.
1: 8 ವರ್ಷ ಇವಾಗ ಹೆಂಗಿದೆ ಜೀವನ, ತಮ್ಮ ಒಂದು ಮನೆ ಸಂಸಾರ?
0: ಅದು ಬಿಟ್ಟು ತೋಡಿಂದ ನಮಗೊಂದು ಬೆಟ್ಟನೆ ಬಿಟ್ಟು ತಳ್ದಾಗಾಯ್ತದ, ಒಂದು ಬೆಟ್ಟ ಗುಡನೆ ಬಿಟ್ಟು ಹೊರಗೆ ತಳ್ದಾಗಾಯ್ತದ. ಈಗ ಅಂತಂದ್ರೆ ನಮ್ಗೆ ಅದು ಬಿಟ್ಟು ತೋಡಿಂದ ನಮ್ಮ ಜೇಬಲ್ಲಿ ಯಾವತ್ತಿದ್ರು ಒಂದು 50, 100, 500 ಸಾವಿರ ಜೇಬಲ್ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ಕೂಲಿ ಮಾಡೋ ದುಡ್ಡು ಅಲ್ಲಿ, ಅದರಿಂದ ಬಿಟ್ಟಿಂದ ಈಚೆಗೆ ಒಂದಿಲ್ಲದ್ರೆ 2 ಗಾಡಿ ತಗೊಂಡು ಬರೀ ಕುಡ್ದು ದುಡ್ಡಲ್ಲಿ ದಿನ ಕುಡಿಯೋ ದುಡ್ಡಲ್ಲಿ 100 ರೂಪಾಯಿ ಹಾಕೋ ಬಂದಿದ್ದು. ಅಲ್ಲೆಲ್ಲ ಗಂಟಾಕಿ ಈಗ ಒಂದು ಗಾಡಿ ತಗೊಂಡು
1: ಬೈಕ್ ತಗೊಂಡಿದ್ದೆ.
0: ಬಿಟ್ಟ ಮೇಲೆ ಒಂದು ಗಾಡಿ ತಗೊಂಡು.
1: ಇವಾಗ ಏನು ಕೆಲಸ ಮಾಡ್ಕೊಂಡು ಹೋಗ್ತೀವಿ?
0: ಇವಾಗೆಲ್ಲ ಕೂಲಿ ಕೆಲಸ, ದಿನ 60 ರೂಪಾಯಿ ಕೂಲಿಗೆ ಹೋಯ್ತೀವಿ. ಹೆಟ್ಟಿ ಗಂಡ ಹೆಂಗ್ ಸ್ವಲ್ಪ ಕೂಲಿಗೆ ಅವ್ರ ಪಾಡ್ದು ಅವ್ರು ಹೋಯ್ತಾರ, ನಮ್ಮ ಪಾಡ್ದು ನಾವು ಗಂಟುಗಂಟಿಸ್ಕೊಳ್ಳಿ ನಾವು ಬೇರೆ ಕಡೆ ಹೋಯ್ತೀವಿ. ಮಾಮೂಲಿ ಸೋಲಗಿಲ್ಲರ ಕೆಲಸ ಅಂತ ಹೇಳಿದ್ರು, ಮಾಮೂಲಿ ಶುಂಠಿ ಕೆಲಸ ಅದೇ ಕೆಲಸಕ್ಕೆ ಹೋಯ್ತೀವಿ. ರೈತರ ಕೆಲಸಕ್ಕೆ ಹೋಯ್ತೀವಿ. ಅದರಲ್ಲಿ 500 ಕೊಟ್ರ ಒಂದು 300 ರೂಪಾಯಿ ಇಡೋದು, ಇನ್ನೊಂದು 200 ರೂಪಾಯಿ ನಮ್ಮ ಖರ್ಚಿಗೆ ಮಾಡ್ಕೊಬಂದು ಆ ಥರ ಮಾಡಿ ಒಂದು ಗಾಡಿ ತಗೊಂಡಿದ್ದೆ ನಾನು.
1: ಕುಳಿತವನ್ನು ಬಿಟ್ಟಂತಾರೆ ಇವೆಲ್ಲ ಸಾಧ್ಯವಾಗ್ತಿರೋದು ನಿಮ್ಗೆ? ನಾವುಗಳು ದಿನದಲ್ಲಿ 5 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತೇವ್ರಿ. ಇವಾಗ 300 ರೂಪಾಯಿನ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ದೀರ, ಇನ್ನು 100 ರೂಪಾಯಿನ ತಮ್ಮ ಒಂದು ವೈಯಕ್ತಿಕ ಖರ್ಚಿಗೆ ಮಾಡ್ಕೊಂಡು ಹೋಗಿ
0: ಅದನ್ನು ಒಂದು ನಾನು ತಿರುಗಾಡಕ್ಕೊಂದು ಗಾಡಿ ತಗೊಂಡು ಬರೀ ಒಂದೇ ವರ್ಷಕ್ಕೆ.
1: ಮೊದಲು ಕುಳಿತ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ? ಅವಾಗ
0: ಸಂಪಾದನೆ ಮಾಡ್ಕೊಂಡಿದ್ದ ಆಗ ಇಲ್ಲಿ 250 ರೂಪಾಯಿ ಕೂಲಿ, 250 ರೂಪಾಯಿ. ಇವತ್ತು ನಾನು ಕೂಲಿಗೆ ಹೋದ್ರ ಇವತ್ತು ದುಡ್ಡು ಕುಡ್ಕೊಂಡು ಪುನಃ ನಾಳೆ ಹೋಗೋದು ಈಸ ಕುಡ್ಕೊತಿದ್ವಿ.
1: ಎಷ್ಟು ಸಂಪಾದನೆ ಮಾಡ್ತಿದ್ರಿ ಅವಾಗ?
0: ಒಟ್ಟು 600 ರೂಪಾಯಿ ಕೂಲಿ ಕೊಡ್ತಿದ್ರು. ಫಸ್ಟ್ ಒಂದು ದಿನಕ್ಕೆ 250 ರೂಪಾಯಿ ಕೂಲಿ, 250 ರೂಪಾಯಿ ಕೂಲಿ ಕೊಟ್ಟರು. ಅದು ಇವತ್ತಿಗೆ ಕುಲಸು, ಒಂದು ಮನೇಲಿ ಕೂಲಿ ಮಾಡಿದ್ರ ಅದು ಇವತ್ತಿಗೆ ಕುಲಸು, ಅದಿನ್ನು ನಾಳೆಗಿಲ್ಲ, ನೀವು ಸಾಯಂಕಾಲಕ್ಕೆ ಇಲ್ಲ, ಸಾಯಂಕಾಲಕ್ಕೆ ಬೇರೆ ಹೋಗಿ ನಾವು ಕುಡಿಬೇಕು. ಇನ್ನು ದುಡ್ಡಿಲ್ವಲ್ಲ ಬೇರೆಯವ್ರ ತಪ್ಪು, ಇನ್ನೋಗಿ ನಾಳೆ ಬತ್ತಿ ಅಂದ್ಬಿಟ್ಟು ಇಸ್ಕೊಂಡು ಕುಡ್ಕೊಳೋದು, ಪುನಃ ನಾಳೆ ಹೋಗೋ ತಪ್ಪು, ಪುನಃ ನಾಳಿದ್ದು ಇನ್ನೊಬ್ಬನ ತಪ್ಪು ಇಸ್ಕೊಳ್ ಕುಡಿದು, ಆ ಥರ ಮಾಡ್ತಿದ್ದು. ಆ ಥರ ಒಂದು ಜೀವಿತ ಇತ್ತು ನಮ್ಮದು. ಈಗ ಅವನ್ನೆಲ್ಲ ಬಿಟ್ಟು ತಕ್ಕಾಗಿ ಈಗ ಒಬ್ಬ ಮನುಷ್ಯನಾಗಿದೆ.
2: ಹೆಜ್ಜೆಡಿಗೆ ಮನೆ ಕಂಡದ ತಲದೀಸೆ ಸರಪು, ಕಣ್ಣು ಕೆಡ್ತಿಲ್ಲ, ಹೆಜ್ಜೆ ಮಗಳಿಗೆ
0: ಸರಪು ಕುಡಿತೀನಿ, ಎಲ್ಲೇ ತಲದೀಸೆ ಮಡಿಕೊತೀನಿ. ಹಿಂಗೆ ಆ ವಾಸನ ಸರಪನ ವಾಸನ ಕುಡ್ಕೊಂಡು ಹೆಂಗಸ್ಗಳು ನಮ್ಮ ಪಕ್ಕದಲ್ಲಿ ಹೆಂಗ್ ಮನೆ ಕತ್ರ ದೇವ್ರಿಗೆ ಒಬ್ಬನ ಗೊತ್ತು. ಈಗ ಅವನ್ನೆಲ್ಲ ಬಿಡಿಸಿ ದೇವರು ಈಗ ಒಂದು ದಾರಿ ಮಾರ್ಗ ತಂದನ.
1: ಮೊದಲು ಮನೆ ಜೀವನಕ್ಕೆ ಏನಾದ್ರು 1 ರೂಪಾಯಿ ದುಡ್ಡು ಕೊಡ್ತಾ ಇರ್ಲಿಲ್ಲ, ಇದು ಮನೆಯ ಒಂದು ಸಂಸಾರವನ್ನು ಯಾರು ಮುಂದುವರಿಸ್ಕೊಂಡು ಹೋಗ್ತಿದ್ರು?
0: ಅದೇ ಅದೇ ಹೆಂಗಸ್ಗಳು ನಮ್ಮ ಕದ್ದು ಕದ್ದು ಒಂದು 50, 100 ಮಡಿಕೊಂಡು ಅದು ಹಂಗೆ ಮಾಡ್ಕೊಂಡು ಹೋಯ್ತಿದ್ರು. ಈಗ ಅಲ್ಲೆಲ್ಲ ಬಿಡ್ಸಾಕ್ಬಿಟ್ಟು ಸರಪ್ಪನದು.
1: ಇವಾಗ ನೀವು ಕುಡಿತನ ಬಿಟ್ಟು 8 ವರ್ಷಗಳಾಗಿದೆ.
0: 8 ವರ್ಷ ಆಯ್ತು.
1: ಹಾಗಿದ್ರೆ ಏನಾದರೂ ಈ ಕುಡಿತಕ್ಕೆ ಕಾರಣಗಳಿತ್ತ ತಗೊಳ್ಳಿ, ಏನಾದರೂ ಏನಕ್ಕೋಸ್ಕರ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರಿ?
0: ಏನಿಲ್ಲ ನಮ್ಮ ಇಲ್ಲೊಬ್ಬರು ಸಂಘದ ಮೇಡಮ್ಮವ್ರು ಬತ್ತಿರಲಿ ಈ ಉಳಿತಾಯ ಸಂಘ ನಡೆಸಕ, ಅವ್ರು ಹಿಂಗೆ ನಮ್ಮನ್ನ ಕುಡ್ಕೊಂಬಂದ್ರು. ಒಂದೊಂದು ದಿನ ಬೋಯ್ತಿದ್ರು, ಹಿಂಗೆ ಮಕ್ಕಳೆಲ್ಲ ಓದ್ತವಲ್ಲ ಅಂತ ಕುಡ್ಕೊಂಡೆಲ್ಲ ಹೋಯ್ತಿದ್ರಲ್ಲ ಹಂಗೆ ಹಿಂಗೆ ಅನ್ಕೊಂಡು ಹೇಳೋಣ. ಅದನ್ನೇ ಸ್ವಲ್ಪ ಮೈಂಡು ವರ್ಕ್ ಮಾಡ್ಬಿಟ್ಟು ವರ್ಕ್ ಮಾಡಿ ಎಸ್ಸಿ 3-4 ಪ್ಯಾಕೆಟ್ ಕುಡಿಯೋದು ತಪ್ಪದಲ್ಲಿ ಒಂದೊಂದು ಕಮ್ಮಿ ಮಾಡ್ತಾ ಒಂದು ತಮ್ಮ ಬಿಟ್ಟೆ ಬಿಟ್ಟು ಆ ಥರವಾಗಿ ಮಾಡಿ ಅವನ್ನೆಲ್ಲ ತೊಟ್ಟರ್ ಬಿಟ್ಟೆ ಬಿಟ್ಟನಪ್ಪ. ಈಗ
1: ಹಾಗಿದ್ರೆ ಏನಾದರೂ ಕಾರಣಗಳಿತ್ತ ನೀವು ಕುಡಿದಕ್ಕೆ?
0: ಏನು ಕಾರಣ ಇಲ್ಲ, ನಮ್ಮ ಸ್ವತಂತ್ರವಾಗಿ ನಾವು ಕಲ್ತಿದ್ದು ಅದನ್ನ.
1: ಏನಾದರೂ ಸ್ನೇಹಿತರ ಸಹವಾಸದಿಂದ?
0: ಏನಿಲ್ಲ, ನಮ್ಮ ಸ್ವಂತವಾಗಿ ನಾವೇ ಕಲ್ತಿದ್ದೆ ಅದ.
1: ಹಾಗಿದ್ರೆ ಕುಡಿದ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿತ್ತು ದೇವರೇ?
0: ತೊಂದರೆಗಳು ಅಂತಂದ್ರೆ ಊಟನೇ ಮಾಡ್ತಿದ್ದಿಲ್ಲ, ಎದ್ದಟ್ಟಿಗೆ ಅದೇ ಬೇಕು.

0: ಪುನಃ ಸಾಯಂಕಾಲ ಗಂಟ ಅದೇ ಸರಾಪಿ ಊಟ ಯಾವಾಗಿ ಮಾಡ್ತಿದ್ದಿಲ್ಲ. ಆದ್ರೆ ಅದು ಕುಳಿತ ಬಚ್ಚಿದ್ದೀರ ಇಷ್ಟೊತ್ತಿಗೆ ನಾವು ಈಗ ಮುನ್ನಾಗಿ ಹೋಗಿರೋ. ಅವರು ಹಂಗೆ ಒಂದು ಮೀಟಿಂಗ್ ಸೇರಿ ನಮ್ಮ ಒಂದು ಈ ಥರದೊಂದು ಇಂದ ತಿಳಿಸ್ಕೊಟ್ರು ಅವರು, ಇದು ಭಾರಿ ಕೆಟ್ಟದಪ್ಪ ಕುಡಿಬೇಡಿ ಹಂಗಂಗೆಲ್ಲ ಹೇಳಿ ಅದನ್ನ ನಾವು ಮೈಂಡ್ಗೆ ಹಾಕಿ ವರ್ಕ್ ಮಾಡ್ಬಿಟ್ಟದ್ನ ಅಲ್ಲಿಂದ ಈಚೆಗೆ ಅದನ್ನ ತೊಟ್ಟದ್ ಬಿಟ್ಟು ನಾವು.
1: ಅದೇ ಯಾರೋ ಒಬ್ರು ಬಂದು ಈ ಒಂದು ಕುಡಿತದ ಅನುಭವದ ಬಗ್ಗೆ ಕೆಲವೊಂದು ಅರಿವನ್ನು ತಮ್ಮಲ್ಲಿ ಮೂಡಿಸ್ತಾ ಇದ್ರು, ಕುಡ್ಕೊಂಡು ಹೋದ್ರೆ ತಮ್ಮ ಒಂದು ಜೀವನ ಹಾಳಾಗುತ್ತೆ, ತಮ್ಮ ಒಂದು ಸಂಸಾರನೂ ಕೂಡ ಹಾಳಾಗುತ್ತೆ, ಜೊತೆಗೆ ತಮ್ಮ ಒಂದು ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ಳೋಂತ ಕೆಲವು ಸನ್ನಿವೇಶಗಳು ಕೂಡ ಬರ್ತವೆ. ಕುಡಿತವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಅವರು ಹೇಳಿದ್ದವಂತ ಒಂದೇ ಒಂದು ಮಾತುಕೋಸ್ಕರ ನೀವು ತಾವೇ ಅದನ್ನ ಅರ್ಥ ಮಾಡ್ಕೊಂಡು ಕುಡಿತವನ್ನು ಬಿಟ್ಟಿರೋದು.
0: ನಮ್ಗೆ ಆರೋಗ್ಯ ಅಂದ್ರೆ ಆಗ ಆಯ್ತಿತ್ತು, ಹಾಗಂತಂದ್ರ ಅದು ಕುಡಿದ ಮೇಲೆ ನಮಗೊಂಥರ ಭಾರಿ ಒಂಥರ ಕೆಲಸ ಮಾಡೋಕೊಂದು ಸರಾಗ ಸಿಕ್ತಿತ್ತು. ಅದು ಕುಡಿದಿಲ್ಲ ಅಂತಂದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಕಂಡಂಗೆ ಆಯ್ತಿತ್ತು. ಈಗ ಅವೆಲ್ಲ ಕುಡಿದ ಮೇಲೆ ಯಾವ ವೈಬ್ರೇಷನ್ ಇಲ್ಲ ಏನಿಲ್ಲ, ಅದು ಬಿಟ್ಟು ತೊಟ್ಟಿಂದ.
1: ಈ ಥರ ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವ ರೀತಿ ಒಂದು ಚಿಕಿತ್ಸೆ ಪಡ್ಕೊತೀವಿ? ಅವಾಗ ಆರೋಗ್ಯದ ಮೇಲೆ ಸಮಸ್ಯೆಗಳು ಉಂಟಾದಾಗ
0: ಏನು ಮಾಡ್ತಿದ್ರು? ನಾವು ಹೋಗೋದು ಕೆಲಸ ಮಾಡೋಕೆ ಚೆನ್ನಾಗಿ ಬೇವ್ರ ಕಡೆ ಮಟ್ಟ ಕೆಲಸ ಮಾಡ್ಬಿಡ್ತಿದ್ದು, ಅದು ಅಲ್ಲಿ ಅಲ್ಲಿಗೆ ನೇರಾಗ್ಬಿಡ್ತಿತ್ತು. ಆಮೇಲೆ ಸ್ವಲ್ಪ ಅದ್ರ ಮೇಲೆ ಇದನ್ನು ಬೀಳ್ತಿತ್ತಲ್ಲ ಟಾನಿಕ್, ಆ ಟಾನಿಕ್ ಅದೆಲ್ಲ ವರ್ಕ್ ಮಾಡ್ಬಿಡ್ತಿತ್ತು.
1: ಹೈದ್ರ ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ದೇವರವರೇ?
0: ಆಗೇನಾದ್ರ ಸಣ್ಣ ಮಕ್ಕ ಹಾಲು ಕುಡಿತೀವಲ್ಲ ನೋಡು, ಹಂಗ ಆದಾಗ ಒಂಥರ ಸಂತೋಷ ಖುಷಿ, ಕುಡಿದ ಮೇಲೆ ಒಂಥರ ಭಾರಿ ಖುಷಿ ಧೈರ್ಯ, ಯಾರು ಹಿಡ್ಕೊ ಹೊಡೆದ್ ಬಿಡ್ಬೇಕಲ್ಲ ಮಾಡ್ಬೇಕಲ್ಲ ಹಂಗ ಹಂಗ ಅನ್ಸ್ತಿತ್ತು ನಮ್ಗೆ. ಆಗ ಬತ್ ಇದೆಲ್ಲ ಕೆಟ್ಟದನ್ನದ ನಮ್ಗೆ ನಿಮ್ಮ ಚರ ಜೊತೆ ಸೇರಿದಾಗ ನಮ್ಗೆ ಇದೆಲ್ಲ ಅನುಭವ ಆದ್ರು.
1: ಕುಡಿತನ ಸಮಯದಲ್ಲಿ ಏನಾದರೂ ತಮ್ಮ ಆಡಿಗಳಿಗಾಗಿರ್ಬೋದು ತಮ್ಮ ಕುಟುಂಬಗಳಿಗಾಗಿರ್ಬೋದು ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಅವಾಗ?
0: ಕೊಡ್ತಿದ್ವು ಆಗಾಗ ಕೊಡ್ತಿದ್ವು ನಾವು, ಒಂದು ಎರಡು ಮೂರು ಆಳು ಸೇರ್ಕೊಂಡು ನಮ್ಗೆ ಯಾರು ಗಲಾಟೆ ಮಾಡಕ್ಕೆ ಹೋದ್ರೆ ಸಾಕು ಅವ್ರು ಹಿಡ್ಕೊಡ್ಬೋದು ಹಿಂಗೆ ಮಾಡ್ತಿದ್ವು. ಹಾಗೆಲ್ಲ ಮಾಡಿ ಮಾಡಿ ಇನ್ನು ಇವೆಲ್ಲ ಬೇಡ ಅಂದ್ಬಿಟ್ಟು ನಾವು ಇವನ್ನೆಲ್ಲ ತೊಟ್ಟದ್ದು ಬಿಟ್ಟೇ ಬಿಟ್ಟಿದ್ದು. ಅವರಿಂದ ಕಾರಣ ನಾವು ಆಗೋದು ಬೇಡ, ಇದರಿಂದ ಕಾರಣ ನಾವು ಆಗೋದು ಬೇಡ, ಆಮೇಲೆ ಒಂದು ಸ್ಟೇಷನ್ಲಾಗಿ ನಾವು ಏಟ್ ತಿನ್ನೋದು ಬೇಡ ಅದನ್ಬಿಟ್ಟು ನಾವು ಈಗ ಅದನ್ನೆಲ್ಲ ಒಂದು ತಿಳ್ಕೊಂಡು ಬಿಟ್ಟೇ ಬಿಟ್ಟು ಸಮಸ್ಯೆ.
1: ಅದೇ ತಮ್ಮ ಒಂದು ಮನಸ್ಸು ಹತೋಟಿಲಿ ಇರ್ತಾ ಇರಲಿಲ್ಲ ಅವಾಗ, ಕುಟುಂಬದವ್ರಿಗೆ ಏನಾದರೂ ತೊಂದರೆಗಳು ಕೊಡ್ತಾ ಇದ್ರೆ ಅವಾಗ?
0: ಇಲ್ಲ ಅದ್ರ ದುಡ್ಡು ಕೊಡಲಿಲ್ಲ ಅಂದ್ರೆ ಆಗ ಒಂದು ಸ್ವಲ್ಪ ಗಲಾಟೆ ಮಾಡ್ತೀನಿ. ಗಲಾಟೆಗೆ ಅವ್ರು ನಮ್ಗೆ ನೂರೈವತ್ತು ರೂಪಾಯಿ ಕೂಲಿಲಿ, ಅವ್ರು ನಮ್ಗೆ ನೂರು ರೂಪಾಯಿ ಕೊಟ್ಬಿಟ್ಟು ಅವ್ರು ಐದು ರೂಪಾಯಿ ತಗೊಂಡು ಹೋಗ್ಬೇಕು, ಆ ಥರ ಒಂದು ಕಿರುಕುಳ ಕೊಡ್ತೀನಿ ನಾವು.
1: ಇವಾಗ ಈ ಕುಡಿತನ ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನ ನಡೆಸಿಕೊಂಡು ಹೋಗ್ತಿದ್ರೆ, ತಮ್ಮ ಅಡಿಯಲ್ಲಿ ಯಾವ ರೀತಿ ಒಂದು ಸಹಕಾರವನ್ನು ಇಟ್ಟಿದ್ದಾರೆ ಈಗ ನಿಮಗೆ?
0: ನಮ್ಗೇನ ಒಳ್ಳೆ ಚೆನ್ನಾಗಿ ಕುಡಿದು ನಾವು ಈಗ ಒಂದು ನಾಲ್ಕೈದು ಸೀಟು ಒಂದು ಚೆನ್ನಾಗಿ ಒಂದು ಗಾಡಿ ಗಿಡಿ ತಗೊಂಡು ಎಲ್ಲರೂ ಖುಷಿಯಾಗಿ ಅವರು ಈಗ ನಮ್ಮ ಹೆಂಗಸುಗಳೇ ಅವ್ರು ಈಗ ಹೇಳ್ತಾರ ಅದು ಇಂಥ ಗಣಿತ ಬಿಡ್ಬಿಟ್ಟು ನಾವು ಆಗ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಿದ್ರು, ಈಗ ಅವರಂತ ಒಳ್ಳೆ ಜನ ಯಾರು ಇಲ್ಲ ಅಂತ ಈಗ ಅವ್ರಿಗೆ ಹೇಳ್ಕೊತಾರ.
1: ಹೌದು, ಯಾಕಂದ್ರೆ ದೇವರೇ ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಯಾರಿಗೂ ಏನು ತೊಂದರೆ ಮಾಡ್ತಿದ್ರು ತಮ್ಗೆ ಅರಿವಾಗ್ತಿರ್ಲಿಲ್ಲ. ತಾವು ಮೊದಲೇ ಹೇಳ್ತಿದ್ರಿ ಆಡಿಗಳಲ್ಲಿ ನಮ್ಮ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಕುಟುಂಬದವರು ಕೂಡ ಏನಾದ್ರು ಅವರನ್ನು ಕುಡಿದಕ್ಕೆ ದುಕ್ಕೊಂಡಿಲ್ಲ ಅಂತಂದ್ರೆ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೀನಿ. ಇವಾಗ ಆಡಿಯವರು ತಮಗೆ ಈ ಕುಡಿತವನ್ನು ಬಿಟ್ಟು ನಾವು ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ರಲ್ಲ, ತಮ್ಮ ಆಡಿಲಿ ಇವಾಗ ನಮ್ಗೆ ಯಾವ ತರ ನೀವು ಕುಡಿತವನ್ನು ಬಿಟ್ಟ ಅಂತ ಏನಾದ್ರು ಕೇಳಿದಾರ?
0: ಈಗ ಊರುಗಳು ಹೋದ್ರ ನಿಮ್ಮಂತ ಕುಡ್ದ ಜನ ಯಾರು ಇತ್ತಿಲ್ಲ, ನಿಮ್ಮಂತ ಒಳ್ಳೆ ಜನ ಈಗ ಅವರೇ ಕೈ ಮುಗಿದಿರ, ಈಗ ಫೋನ್ ಕೊಳ್ಳೋದಿಕ್ಕೆ ಹೋದ್ರ ನಮ್ಮ ಈ ಊರಿಗೆ ಹೋದ್ರ ಓ ಹಿಂಗತ್ರ ಹಿಂಗ ಕೈ ಮುಗಿತಾರ.
1: ಆ ಥರ ಮಾತುಗಳು ಕೇಳಿದಾಗ ನಿಮಗೆ ಹೇಗೆ ಅನಿಸ್ತಾ ಇದೆ?
0: ನಮ್ಗೀಗ ಆ ಮಾತುಗಳೆಲ್ಲ ಕೇಳಿದಾಗ ಭಾರಿ ಸಂತೋಷ. ಈಗ ಈಗ ಒಬ್ಬ ಅಲ್ಲಿ ಮಾಮೂಲಿ ಊನ್ಕೊಳ್ಳದಲ್ಲಿ ಹೆಣ್ಣ ಮಾರ್ತಿದ್ದ, ಅವರು ಗಂಡ ಕೇರೋಗ್ಬಿಟ್ರು, ಅವರು ಒಂದಿನ ಸರಗಲ್ಲಿ ಬೈಕ್ ಕುಡಿಸ್ಕ ಹೋಗಿ ತಗೊಂಡು ಅವ್ರು ಮನಗ್ ಬಿಟ್ಟಾಗ ಎಲ್ಲ ನನ್ನ ನೋಡ್ತಿದ್ರು. ಇಲ್ಲಿಂದ ನಮ್ಮ ಊರಿಂದ ಪೂರ್ಕಟ್ಟ ಧಾರಾಡ್ ಕೋಯ್ತಿಂದಲ್ಲ ಒಂದು ರೋಡು ರೋಡ್ ಗಣಿ, ಇಲ್ಲಿಂದ ನಮ್ಮ ಊರಿಂದ ಫುಲ್ ಚಿತ್ತಾಗಿ ಕುಡಿದ್ಬಿಟ್ಟು ಮನ ಸೇರ್ತಿನ ಸೇರ್ತಿದ್ಲ್ವ ಅಷ್ಟು ಮಟ್ಟ ಕುಟ್ಕೊಂಡು ತಾರಾಡ್ತಿದ್ದಿಲ್ಲ. ಈಗ ಬೈಕ್ ತಗೊಂಡು ಈಗ ನಮ್ಮಂತವ್ರನ್ನೇ ಬುದ್ಧಿ ಹೇಳ್ಕೊಂಡು ಈಗ ಬೈಕ್ ತಗೊಂಡು ನಮ್ಮ ಊರಿಗೆ ಬಿಟ್ಟು ಹೋಯ್ತಾನಲ್ಲ ಅಂತ ಅವರೇ ಕೊಂಡಾಡ್ತಿದ್ರು.
1: ಏನಾದ್ರು ನಿಮ್ಮ ಕೇಳಿದಾರ ಈ ರೀತಿ ಸಡನ್ ಆಗಿ ಕುಡಿತವನ ಹೆಂಗ್ ಬಿಟ್ಟ ಅಂತ ಏನಾದ್ರು ಯಾರಾದ್ರು ಕೇಳಿದಾರ?
0: ಕೇಳಿದ್ರು ಆಗ ನಾನು ಏನಂತಂದ್ರೆ ನಮ್ಮ ಸ್ವಂತ ಬುದ್ಧಿಯಿಂದಪ್ಪ ಬಿಟ್ಟಿರೋದು ಅಂತ ಅವ್ರಿಗೆ ನಾನು ಒಂದು ಮಾತು ನಾನು ಹೇಳ್ದಿ, ಇದೇ ಥರ ಒಳ್ಳೆ ಕೆಟ್ಟದಪ್ಪ ಬಿಟ್ಬಿಡಿ. ಅದು ಈಗ ಬಿಟ್ಟ ಮೇಲೆ ನಮ್ಗೆ ಈಗ ಅನ್ಸೋದು ಕೆಟ್ಟದಂತ, ಅದರಂತ ಕೆಟ್ಟ ಬುದ್ಧಿ ಯಾವುದೂ ಇಲ್ಲ. ಒಬ್ಬನ ಕೊಲನೂ ಮಾಡಿಸ್ತದ, ಒಬ್ಬನ ಈತ ಬಾ ಅನ್ನಿಸಲ್ಲ ಅದು, ಅದು ಬಿದ್ದ ಮೇಲೆ ಎಣ್ಣ ಒಳಕ್ಕೆ ಬಿದ್ದ ಮೇಲೆ ಏನು ಬೇಕಾದ್ರೂ ಮಾಡಿಸ್ತದ, ಆದ್ರೆ ಅದಂತ ಕೆಟ್ಟದ್ದು ಯಾವುದೂ ಇಲ್ಲ ಬಿಡ್ಬಿಡಿ ಅಂತ ನಾನು ಈಗ ಅವ್ರಿಗೆಲ್ಲರಿಗೂ ಹೇಳೋದು. ನಾನು
1: ನಿಮ್ಮ ಅಡಿಯರಾಗಿರ್ಬೋದು ಅಥವಾ ನಿಮ್ಮ
0: ಎಲ್ಲರಿಗೂ
1: ಎಲ್ಲರಲ್ಲಿರುವಂತಹ ಕೆಲವು ಸ್ನೇಹಿತರಾಗಿರ್ಬೋದು ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ
0: ಮಾತಾಡ್ತೀನಿ.
1: ಅಂದ್ರೆ ಮೊದಲು ತಾವುಗಳು ಕುಡಿತ ಸಂದರ್ಭದಲ್ಲಿ ಈ ರೀತಿ ಯಾವುದೇ ರೀತಿಯ ಗೌರವ ಆಗಿರ್ಬೋದು ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರಾಗಿರ್ಬೋದು ಈ ತರ ಮಾಡ್ತಾ ಇರ್ಲಿಲ್ಲ?
0: ಅದೇ ಒಂದು ಒಂದು ದಿನ ನಾವು ಅಂಗಡಿಗೆ ಹೋಗಿದಾಗ ಕುಡಿದ್ಬಿಟ್ಟು ಕೂಲಿ ಮಾಡ್ಬಿಟ್ಟೆ ಬೆಳಿಗ್ಗೆ ನೈಟು ಒಂದು ಆರು ವಾರ ಯೋಗ ಹಚ್ಚಿದ್ವಿ. ಒಬ್ಬ ಅಂಗಡಿಲಿ ಒಬ್ಬನ ಕೇಳಿ ಅಣ್ಣ 5 ರೂಪಾಯಿ ಬೀಡಿ ಕೊಡಂತ, 5 ರೂಪಾಯಿ ನಿಮ್ಮ ಹತ್ರ ಕುಡ್ಕೋದಿಲ್ಲ, 5 ರೂಪಾಯಿ ಒಂದು ಬೀಡಿನ

0: ಬಂದ್ಬಿಟ್ಟ. ಈಗ ಅದೇ ಅಂಗಡಿಯವ 10,000 ಬೇಕಂತ ಕೇಳ್ತಾನೆ. ಅದೇ ನಿನಗೆ ಬೇಕ 10,000 ಅಂತ ಇದ್ದಾನ ನಮ್ಮೂರವನಿ. ಆಗ ನೀನು ಹಿಡಿದಿದ್ ಕಾಸಾಗ್ಬಿಟ್ಟಿದ ಅಂತಂದ ನನ್ನ. ಅದೇ ನಮ್ಮೂರಲ್ಲಿ ಅಂಗಡಿ ಹಾಕಿರೀವನಿ.
1: ಯುವ ತಾವುಗಳು ಮದ್ದು ಕುಡಿತಿನ ಸಂದರ್ಭದಲ್ಲಿ ಹೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಡಿಲಾಗಿರ್ಬೋದು, ತಮ್ಮ ಮನೆಗಳಲ್ಲಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಮಾತುಗಳ ಸರ, ಇವನಂತ ಹೋಲಿಸು ಇವನಂತ ಕುಡುಕ ಯಾರು ಇಲ್ಲ ಅಂತಿದ್ರು. ಯಾರು ದಂಡಕ್ಕೆ ಸೇರ್ತಿದ್ದಿಲ್ಲ, ನಮ್ಮ ಮನೆಯವರೇ ಸೇರ್ತಿದ್ದಿಲ್ಲ. ನಾನು ಫುಲ್ಲು ಎಣ್ಣ ಎಳಿದ್ಮೇಲೆ ಹೋಗಿ ನಮ್ಮ ಮನೇಲಿ ಮನಿಕಿದ್ದೀವಿ, ಈಚೆ ಮನೆ ಮನಿಕಿದ್ದೀವಿ ಅಂತ ಬೀದಿಲಿ ಎಲ್ಲ ಎಳಿದ್ಮೇಲೆ ಆಗ ಅದೆಲ್ಲ ಇದಾಗೋಯ್ತಿದ್ದಲ್ಲ, ನಾರ್ಮಲ್ ಆಗೋಯ್ತಿದ್ದ. ಆಗ ಹೋಗಿ ಮನೆಯೊಳಗೆ ಹೋಗಿ ಮನಿಕಿದ್ದೀವಿ. ಪುನಃ ಬೆಳಿಗ್ಗೆ ಇವತ್ತು ಜೇಬಲೆಲ್ಲ ಮಡಿಕಿದ್ದೀವಿ, 5 ಗಂಟೆ 6 ಗಂಟೆ ಆಗಲಿ ನೇಚರ ಇವತ್ತು ಇದು ಕೊಡ್ಬಿಡ್ತೀವಿ. ಪುನಃ ಮಾಮೂಲಿ ಆಳೆ ಹಂಗಾಗೋಯ್ತಿದ್ವಿ.
1: ಏನಾದರೂ ನಿಮ್ಮ ಅಡಿಲಿ ಕೆಲವರು ಯಾರಾದರೂ ಯುವಕರು ಕುಡಿತಿದ್ರೆ ತಮ್ಮ ಒಂದು ಅನುಭವವನ್ನ ಏನಾದರೂ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ? ಹೇಗೆ ರೀತಿ ಕುಡಿಬೇಡಿ, ಈ ರೀತಿ ಕುಡಿದ್ರೆ ನನ್ನಂಗೆ ಕೂಡ ಹಾಳಾಗ್ತೀರಾ, ಈಗ ಬುದ್ಧಿ ಮಾತುಗಳನ್ನು ಹೇಳ್ತಿದ್ರೆ ಹೇಗೆ?
0: ಈಗ ಎಲ್ಲರಿಗೂ ಹೇಳಿ ಈಗ ಒಂದು 2-3 ಬಿಟ್ಬಿಟ್ಟು ನನ್ನಿಂದ ಇನ್ನೊಬ್ಬ ಬಿಟ್ಟ ಇನ್ನಿಂದ ಇನ್ನೊಬ್ಬ ಬಿಟ್ಟ ಹಂಗ ಹೇಳಿ ಹೇಳ್ಕೊಂಡು ಈಗೆಲ್ಲ ಸಂಪೂರ್ಣ ಬಿಟ್ಬಿಟ್ರು.
1: ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ನನ್ನ ಮಾತುಗಳನ್ನ ಕೇಳಿ ಅವರು ಈ ಕುಡಿತನ ಬಿಟ್ಟಿದ್ದಾರೆ ಅಂತ?
0: ಅವ್ರಿಗೀಗ ಭಾರಿ ಸಂತೋಷ. ಅವ್ರ ಹೆಂಗ್ಸ ಮಕ್ಕಳು ಹೇಳ್ತಾರೆ ಈಗ, ಅದರಿಂದ ನಮ್ಮ ಗಂಡಸುಗಳು ಭಾರಿ ಸಂತೋಷಕ್ಕೆ ಅವರ ಕೂಲಿ ಮಾಡ್ತಾರೆ, ಮನಗೊಂದಷ್ಟು ದುಡ್ಡು ಕಾಸು ಕೊಡ್ತಾರೆ, ಮನೆಯವರೆಲ್ಲ ಅವರೇ ಮಾಡ್ಕೋಯ್ತಾರೆ ಅಂತ ಅವ್ರಿಗೆ ಭಾರಿ ಸಂತೋಷ ಎನಿಸ್ಕೊಳ್ತಾರೆ.
1: ಈಗ ಸಂಪಾದನೆ ಮಾಡ್ಕೊ ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
0: ಹಾಂ, ಉಳಿತಾಯ ಉಳಿತಾಯ. ಬುದ್ಧಿ ಮಾತೇಕ ಅವ್ರ ಮೇಲೆ ಕೈ ನೆಟ್ಟು ನಾವು ಸತ್ಯ ಮಾಡ್ತಿದ್ವು. ಕುಡಿದ್ಗೆಂದಲ್ಲಿ ಬೆಳಿಗ್ಗೆ ಹೋದು ಮಾಮೂಲಿ ಇದೆ, ಅದೇ ರಾಗ ಇದೆ ಅವರು ಹಂಗೆ ಮಾಡ್ತಿದ್ವು. ಅವ್ರು ಹೇಳೋ ಗಂಟ ಹಂಗೆ ಇನ್ನು ಕುಡಿಯಲ್ಲಪ್ಪ ನಾವು ಹಂಗೆಲ್ಲ ಹೇಳ್ತಿದ್ವು. ಇನ್ನು ಪುನಃ ಬೆಳಿಗ್ಗೆ ಜಾಗ ಅದೇ ಮಾಮೂಲಿ ಅದೇ ಕೆಲಸ. ಎಷ್ಟು ಹೇಳಿದ್ರು ಒಂದು 2-3 ವರ್ಷ ಕಾಲ ಹಂಗೆ ಅದೇ ರಾಗ ಅದೇ ಹಾಡು.
1: ಇವಾಗ ಕುಟುಂಬದಾರ ಒಂದು ಸಹಕಾರಿಯಾಗಿದೆ ನಿಮ್ಮ ಮೇಲೆ?
0: ಅವ್ರಿಗಾಗ ಒಳ್ಳೆ ಪ್ರೀತಿ. ಈಗ ನಮ್ಮ ಗಾಡಿದ್ರು ಬಿಟ್ಬಿಟ್ರಲ್ಲ, ಈಗ ಅವನ್ನೆಲ್ಲ ಒಟ್ಟು ನೀವು ಈಗ ಮರೆತು ಈಗ ನಮ್ಮ ಸಾಕ ಹೋಯ್ತಾರಲ್ಲ ಅನ್ನೋದೊಂದು ಅವ್ರಿಗೊಂದು ಖುಷಿ. ಈಗ
1: ತುಂಬ ಒಳ್ಳೆ ಅನನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ರೆ ಇವಾಗ.
0: ಆ ಥರವಾಗಿ ಮಾಡಿ ನಾವು ಈಗ ಬಿಟ್ಬಿಟ್ರೆ
1: ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಿದ್ದೀರಿ ಇವಾಗ?
0: ಮಕ್ಕಳಿಗೆಲ್ಲ ಅವ್ರು ಕೇಳೋದೆಲ್ಲ ಬಟ್ಟ ಅದು ಇದು ಅವ್ರು ಕೇಳೋದೆಲ್ಲ ತಂದು ಕೊಡ್ತೀನಿ.
1: ಈಗ ಮೊದಲು ಕುಡಿಯ ಸಂದರ್ಭದಲ್ಲಿ ಈಗ ಒಂದು ಮನೆ ನಿರ್ವಹಣೆಗೆ ಅಂತಂದ್ರೆ ಇವಾಗ ಮಕ್ಕಳಿಗೆ ಓದೋದಕ್ಕೆ ಬೇಕಾದಂತಹ ಪಠ್ಯ ಪುಸ್ತಕಗಳಾಗಿರ್ಬೋದು, ಮನೆಗೆ ಬೇಕಾದಂತ ಅಡುಗೆ ಸಾಮಾನುಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಂದು ಕೊಡ್ತಾ ಇರ್ಲಿಲ್ಲ ಅವಾಗ?
0: ಆಗ ಸ್ವಲ್ಪ ಕಂಟ್ರೋಲೇ. ಮಕ್ಕಳಿಗೆ ಬುಕ್ ತಂದು ಕೊಡ್ತಿದ್ವು, ಓದಂತೇವ ಬೈಂಡು ಬುಕ್ಸ್ ಅಂತಿಂತಿದ್ದ. ಅದ್ ಬಿಟ್ರ ಇನ್ನು ಈ ಒಟ್ಟುಗನದು ಇಲ್ಲ, ಒಟ್ಟುಗನದು ಇಲ್ಲವೇ ಇಲ್ಲ. ಎಲ್ಲಿ ಎಲ್ಲಿ ಇವತ್ತು ಕೂಲಿ ಮಾಡೋದು, ಇವತ್ತು ಕುಡ್ಕೊಂಡು ಪುನಃ ನಾಳೆ ಕೂಲಿ ಮಾಡೋದಕ್ಕೂ ಇಸ್ಕು ಕುಡ್ಕೊತಿದ್ವು. ಅಲ್ಲಿಂದ ಅಲ್ಲಿಗೆ ಇನ್ನು 1 ರೂಪಾಯಿ ನಮ್ಮ ಜೇಬಲ್ಲಿ ದುಡ್ಡೇ ಇರ್ತಿಲ್ಲ. ನಾವು ಕರೆಕ್ಟಾಗಿ ಉಗಾದಿ ಹಬ್ಬದ ದಿವಸವೇ ನಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇರ್ತಿದ್ದಿಲ್ಲ ಒಂದೊಂದು ಟೈಮಲ್ಲಿ. ಆ ಥರದೊಂದು ಪರಿಸ್ಥಿತಿ ಇದ್ದದು.
1: ಹಾಗೆ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ದೀರಾ, ಆ ಹಬ್ಬಗಳು ಮಾಡುವಾಗ ತಮ್ಮ ಮನೆಗೆ ಅತಿಥಿಗಳನ್ನು ಕೂಡ ಬರಮಾಡ್ಕೊಳ್ತೀರಾ, ಅಂದರೆ ಸಂಬಂಧಿಗಳು ಕೂಡ ಬರಮಾಡ್ಕೊಳ್ತೀರಾ, ಈ ಕುಡಿಯಂಥ ಸಂದರ್ಭದಲ್ಲಿ ಆ ಅತಿಥಿಗಳು ಮನೆಗೆ ಬಂದಾಗ ಅವ್ರ ಜೊತೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ದೀರಿ ಅವಾಗ?
0: ನಾವು ಅಲ್ಲಿ ಇದ್ರ ತಾನೆ ನಡ್ಕೋಯ್ತೀನಿ, ಇಲ್ವಲ್ಲ ಈಗ ಅಂತೇವ್ರು. ಈಗ 10 ಬಂದ್ರಿ ನಾವು ಒಂದು 4-15 ಜನ ಮನೆ ಸಿಗ್ಬೇಕಾರ ಊಟ ಮಾಡಿಸಿ ಅವ್ರನ್ನ ಕಳಿಸ್ತೀವಿ. ಆಗ ನಮ್ಗೆ ಇಲ್ವಲ್ಲ ಅವ್ರಿಗೆ ಇಲ್ಲಿ ಇದು ಮಾಡೋವಾಗ ಅವ್ರು ಅಂತೇವ್ರೆ ನಮ್ಮ ಅಂತೇವ್ರೆ ಅಲ್ಲಿ ಬರೋರು. ಆಗ ಅವರು ನಾವೆಲ್ಲ ಸೇರಿ ಕೂಡ್ದು ಏನೋ ಮನೇಲಿ ಇಷ್ಟು ಗಂಜಿ ಗಂಜಿ ಕಾಯಿಸಿ ಕುಡ್ಕೊಂಡು ಅವ್ರ ಪಡ್ಕ ಹೋಯ್ತಿದ್ರು. ನಮ್ಮ ಪಡ್ಕ ನಾವು ಇದೆ, ಅವ್ರು ತಗೋಬಾರ ದುಡ್ಡು ನಾವು ಇಸ್ಕೊ ಕುಡ್ಕೊತೀವಿ ಅಲ್ಲಿ. ಅವ್ರು ಜೊತೆಲಿ ಸೇರ್ಕೊಂಡು ಅವ್ರ ಗಂಡಸ್ಗಳು ನಾವು ಎಲ್ಲ ಸೇರ್ಕೊಂಡು
1: ನಿಮ್ಮ ಸಂಬಂಧಿಕರಲ್ಲೇ ಈಗ ಕುಡಿಯೋರು ಬಂದಾಗ ನಿಮ್ಮ ಮನೆಗೆ ಇವಾಗ ನೀವು ಕುಡಿತವನ್ನು ಬಿಟ್ಟಿದ್ದೀರಾ, ಅವ್ರು ಏನಾದರೂ ನಿಮ್ಮ ಬಗ್ಗೆ ಸಡನ್ ಆಗಿ ಹೇಗೆ ಬಿಟ್ಟ
0: ಮಾತಾಡ್ತಾರೆ ಬಂದ್ರೆ ಅದು ಹೆಂಗೆ ಬಿಟ್ಟಪ್ಪ ಏನು ಕತೆ ಅಂತೆಲ್ಲ ಕೇಳ್ತಾರೆ. ಇದು ನನ್ನ ಬುದ್ಧಿ ಬರೋವಾಗಿ ನಾನೇ ಬಿಟ್ಟದು, ಆದ್ರೆ ನೀವು ನಾ ಹೇಳೋ ಮಾತನ್ನ ಕೇಳ್ಕೊಂಡು ನೀವು ಸ್ವಲ್ಪ ಅದನ್ನ ಹಿಂದಿಡಿ ಅಂತೆಲ್ಲ ಹೇಳ್ದು ಅವರು ಅಂತಾರೆ ಮಾಮೂಲಿ.
1: ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ, ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನದೋಣಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ಕುಟುಂಬಗಳಿಗೆ ಕೊನೆಯದಾಗಿ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ತಮ್ಮ ಒಂದು ಅನುಭವದ ಪ್ರಕಾರ?
0: ನಾವು ಹೇಳೋ ಮಾಮೂಲಿ ಅವರು ಅದೇ ತರ ಕುಡಿತಾರ. ಅವ್ರನ್ನ ನಾವು ಹೊಸ ಜನ ಬಂದ್ರ ನಾವು ಒಂದು ಯಾರೇ ಕಾಣಲಿ ಕುಡಿತವ್ರನ್ನ ನಾವು ಅದನ್ನೇ ಹೇಳೋದು, ನಮ್ಮ ಕಡೆ ನೀವು ಸ್ವಲ್ಪ ಹಿಂದರಿಯಪ್ಪ ಅದನ್ನ ಬಿಟ್ಬಿಡಿ, ಅದ್ರದ್ದು ಏನ ಅವರು ನಿಮ್ಮ ಹೆಂಡತಿ ಮಕ್ಕಳು ಸಂತೋಷವಾಗಿರ್ತಾರ ಇದರಿಂದ ಅಂತ ನಾವು ಅದನ್ನು ಹೇಳ್ತೀವಿ. ಅವರು ಕೇಳೋರಾದ್ರೆ ಹೇಳ್ತಾರೆ, ಅವ್ನು ಅನ್ಕೊ ಹೋಯ್ತಾರ ಇನ್ನು ಮಾಮೂಲಿ ಹಂಗೆ ಅವರು ಮನೇಲಿ ಮಾಮೂಲಿ ಇರ್ತಾರೆ. ಈಗ ನಾನು ಸ್ವಂತವಾಗಿ ನಾನು ಹೆಂಗೆ ಬಿಟ್ಟು ಅದೇ ಥರವಾಗಿ ನೀವು ಸ್ವಲ್ಪ ಬಿಡ್ಬಿಡಿ ಅಪ್ಪ ಇದನ್ನ ಮರ್ತು ಬಿಡಿ, ಅದರಿಂದ ಏನ ಅದು ಬಿಟ್ಟಿಂದ ಈಚೆಗೆ ನಮ್ಮ ಜೀವನ ಬದಲಾವಣೆ ಆಗಿರೋದು ಅಂತ ನಾನು ಹೇಳ್ದಿ ಅವ್ರಿಗೆ. ಹೇಳಿದ್ರಿ ಒಂದು ಹೋಗಿ ಪುನಃ ಹಂಗೆ ಅವ್ರು ಮನೇಲಿ ಇರ್ತಾರಾಗಿ ಅವರು ಹೆಂಗ್ಸ ಮಕ್ಕಳಿಗೆಲ್ಲ ಅವರು ಹಂಗೆ ಕಿರ್ಕೊಳ ಕೊಟ್ಟು ಮಾಡ್ತಾಯಿದ್ರು. ಹಂಗೆ ಒಬ್ಬ ಇನ್ನೊಬ್ಬ ಬಿಟ್ಟೆ ಬಿಟ್ಟ
1: ಬಹಳ ಸಂತೋಷ ದೇವರವರೇ. ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ

0: ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸುತ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ತುಂಬ ಚೆನ್ನಾಗಿ ನಡ್ಕೋಲಿ ಅಂತ ನಾವು ಕೂಡ ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಧನ್ಯವಾದ
1: ಧನ್ಯವಾದ.
0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತಾಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಪುರದಕಟ್ಟೆ ಅಡಿಯ ನಿವಾಸಿಗರಾದ

0: ಸಾಹಿತ್ಯ ವತಿಯಿಂದ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕು ಪುರದಕಟ್ಟೆ ಹಳೆಯ ಶ್ರೀಯುತ ದೇವಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಿದುಳಿನ ಹೊರಗುತ್ತಿಗೆ ಎಂಬುದರ ಕುರಿತು ಕುಮಾರ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಯನ್ನ ಕುರಿತು ಕಾರ್ಯಾಗಾರ ಒಂದರಲ್ಲಿ ಭಾಗವಹಿಸಿದ ಅಲ್ಲಿನ ತಂತ್ರಜ್ಞಾನ ವೈಎನ್ ಮಧುಸೂದನ್ ರವರ ಮಾತು ಈಗಿನ ವಿಜ್ಞಾನದಲ್ಲಿ ಆಳವಾಗಿ ಬೇರೂರಿತು. ಎಐ ಬಳಸುವಾಗ ಅತ್ಯಂತ ಎಚ್ಚರ ಅಗತ್ಯ, ಇಲ್ಲವಾದರೆ ಇದು ನಮ್ಮ ಶೈಲಿ, ಆಲೋಚನಾ ಕ್ರಮ ಮತ್ತು ಸೃಜನಶೀಲತೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ನಮ್ಮನ್ನು ಭ್ರಮಾಲೋಕಕ್ಕೆ ದೂಡುತ್ತದೆ. ಎಐ ಎಂಬ ಒಮ್ಮುಖ ಪುಟದಲ್ಲಿ ನಾವು ಎದುರಿಸುತ್ತಿರುವ ಭೌತಿಕ ದಿವಾಳಿತನದ ಅಪಾಯಗಳು ಈಗ ನಿಧಾನವಾಗಿ ತೆರೆದುಕೊಳ್ಳಲು ಆರಂಭಿಸಿದವು. ಮನುಷ್ಯರು ಸಂಪೂರ್ಣ ಎಐ ಅವಲಂಬಿತವಾದರೆ ಬೌದ್ಧಿಕವಾಗಿ ಜಡವಾಗಿ ಬಿಡುವ ಆತಂಕ ಈಗ ಎದುರಾಗಿದೆ. ಉದಾಹರಣೆಗೆ ಆಪ್ತ ಫೋನ್ ನಂಬರ್ ನೆನಪಿದೆಯೇ? ಹೌದು, ಕೇವಲ 2 ದಶಕಗಳ ಹಿಂದೆ ದಿನಸಿ ಅಂಗಡಿ, ಫ್ಯಾಮಿಲಿ ಡಾಕ್ಟರ್, ಸಂಬಂಧಿಕರ ದೂರವಾಣಿ ಸಂಖ್ಯೆಗಳೆಲ್ಲ ನಮ್ಮ ಮೆದುಳಿನಲ್ಲಿ ಅಚ್ಚುತ್ತಿದ್ದುವು. ಇಂದು ಮೆದುಳನ್ನ ಸ್ಮಾರ್ಟ್ಫೋನ್ಗೆ ಹೊರಗುತ್ತಿಗೆ ನೀಡಿದ ಪರಿಣಾಮವಾಗಿ ನಮ್ಮದೇ ಆಪ್ತರ ಸಂಖ್ಯೆಯೂ ಮರೆತು ಹೋಗಿವೆ. ಕಚೇರಿಯ ಇಮೇಲ್, ಪ್ರಾಜೆಕ್ಟ್ ವರದಿ, ಸುದ್ದಿ ಮನೆಗಳಲ್ಲಿ ವಿಶ್ಲೇಷಣೆ, ಅಷ್ಟೇ ಏಕೆ ವಿದ್ಯಾರ್ಥಿಗಳ ಹೋಮ್ವರ್ಕ್ಗಳಿಗೂ ಈಗ ಮೆದುಳಿನ ಬಳಕೆಯಾಗುತ್ತಿಲ್ಲ. ಎಲ್ಲವೂ ಎಐ ಮಯವಾಗಿದೆ. ಯಾವುದೇ ಕೆಲಸವನ್ನ ಮಾಡಲು ಮೆದುಳಿಗೆ ಪರಿಶ್ರಮ ಬೇಕಾಗುತ್ತದೆ. ಈ ಮಾನಸಿಕ ಶ್ರಮವನ್ನು ತಗ್ಗಿಸಲು ಬಾಹ್ಯ ಸಾಧನಗಳು ಅವಲಂಬಿಸಿರುವ ಪ್ರಕ್ರಿಯೆಯ ಮನಃಶಾಸ್ತ್ರಜ್ಞರು ಮತ್ತು ನರವಿಜ್ಞಾನಿಗಳು ಮೆದುಳಿನ ಹೊರಗುತ್ತಿಗೆ ಎಂದು ಕರೆಯುತ್ತಾರೆ. ತಂತ್ರಜ್ಞಾನವು ಬದುಕನ್ನ ಸುಲಲಿತಗೊಳಿಸುತ್ತದೆ ಎಂಬುದು ಸಂತಸವಿದ್ದರೂ ಮತ್ತೊಂದು ನಿಟ್ಟಿನಲ್ಲಿ ಅದು ತಂದೊಡ್ಡಿರುವ ಮಾನಸಿಕ ಸವಾಲುಗಳು ಅಗಾಧವಾಗಿದೆ. ಹಾಗಾದರೆ ಈ ಹೊಸ ಸವಾಲುಗಳನ್ನು ನೋಡುವುದಾದರೆ

0: ಮೆದುಳಿನಲ್ಲಿ ವರ್ಕಿಂಗ್ ಮೆಮೊರಿ ಮತ್ತು ಲಾಂಗ್ ಟರ್ಮ್ ಮೆಮೊರಿ ಎಂಬ ವಿಭಾಗಗಳಿವೆ. ಮನುಷ್ಯ ಬಹುಕಾಲದಿಂದಲೂ ಮೆದುಳಿನ ಮೇಲೆ ಒತ್ತಡ ಇಳಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇದ್ದಾನೆ. ಶಿಲಾಯುಗದ ಕಾಲದ ಗುಹಾ ಚಿತ್ರಗಳು, ಅಕ್ಷರಗಳ ಆವಿಷ್ಕಾರ ಸಹ ಇಂಥದೇ ಪ್ರಯತ್ನದ ಭಾಗ. ಅಂದರೆ ವಿಷಯ ಇಷ್ಟ. ಈಗ ಕಾಗ್ನಿಟಿವ್ ಆಫ್ಲೋಡಿಂಗ್ ಎಂಬುದು ಇತ್ತೀಚಿನ ಮಾಧ್ಯಮವಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ AI ಪ್ರವೇಶಿಸಿದ ನಂತರ ಮೆದುಳಿನ ಸ್ಮರಣೆಗೆ ಎಕ್ಸ್ನರ್ಟಲ್ ಹಾರ್ಡ್ ಡಿಸ್ಕ್ ಜೋಡಿಸದಂತಾಗಿದೆ. ಜನರೇಟಿವ್ AIಗೆ ಮೊದಲು ಇದ್ದ, ಈಗಲೂ ಇರುವ ಕ್ಯಾಲ್ಕುಲೇಟರ್, GPSನಂತಹ ಸಾಧನಗಳು ನಮ್ಮ ಆಲೋಚನಾ ಶಕ್ತಿಯನ್ನ ಕಿತ್ತುಕೊಂಡಿರಲಿಲ್ಲ. ಆದರೆ AI ಪ್ರವೇಶವು ಮನುಷ್ಯನ ವಿಮರ್ಶಾತ್ಮಕ ಚಿಂತನೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊರಗುತ್ತಿಗೆ ನೀಡುವಂತೆ ಮಾಡತೊಡಗಿವೆ. ಇದು ಅಪಾಯಕಾರಿ ಬೆಳವಣಿಗೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಬೇಡುವ ಅಂಗ ಮೆದುಳು. ದೇಹದ ಒಟ್ಟು ತೂಕದ ಶೇಕಡ 2%ರಷ್ಟಿರುವ ಮೆದುಳು ಶೇಕಡ 20%ರಷ್ಟು ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಹೀಗಾಗಿ ಶಕ್ತಿಯನ್ನು ಅಳಿಸಲು ಅದು ಸದಾ ಸುಲಭದ ದಾರಿ ಹುಡುಕುತ್ತದೆ. 15 ನಿಮಿಷಗಳ ಕಾಲ ಓದಿ ಅರ್ಥೈಸಬೇಕಾದ ವರದಿಯನ್ನ AI ಕೇವಲ 5 ಸೆಕೆಂಡುಗಳಲ್ಲಿ ಸಾರಾಂಶವನ್ನಾಗಿ ನೀಡಿದಾಗ ಮೆದುಳು ಸಹಜವಾಗಿ AI ಮೊರೆ ಹೋಗುತ್ತದೆ. ಹಾಗಾದರೆ ಕುಸಿಯುತ್ತಿರುವ ವಿಶ್ಲೇಷಣಾ ಸಾಮರ್ಥ್ಯದಲ್ಲಿ ಇಂದಿನ ಯುವಜನರ ನೆನಪಿನ ಶಕ್ತಿ ಮತ್ತು ವೀಕ್ಷಣಾ ಸಾಮರ್ಥ್ಯವನ್ನು ಹಿಂದಿನ ತಲೆಮಾರಿಗೆ ಹೋಲಿಸಿದರೆ ಹೊರಗುತ್ತಿಗೆಯ ದುಷ್ಪರಿಣಾಮಗಳು ಅರಿವಿಗೆ ಬರುತ್ತವೆ. ಇಂಟರ್ನೆಟ್ ಸಂಪರ್ಕ ಕಡಿತಗೊಂಡರೆ ಅಕ್ಷರಶಃ ಕಂಗಾಲಾಗುತ್ತಾರೆ. ಪದ ಸಂಪತ್ತು ಮತ್ತು ಸ್ವಂತ ವಾಕ್ಯ ರಚನೆಯ ಸಾಮರ್ಥ್ಯ ಕ್ಷೀಣಿಸುತ್ತಿದೆ. ಭಾವನೆಗಳಿದ್ದರೂ ವ್ಯಕ್ತಪಡಿಸಲು ಭಾಷೆಯ ಕೊರತೆ ಕಾಡುತ್ತಿದೆ. AI ನೀಡುವ ಉತ್ತರಗಳನ್ನೇ ತಮ್ಮ ಜ್ಞಾನವೆಂದು ಭ್ರಮಿಸುವ ಇಂಪ್ಯೂರಿಟಿ ಆಫ್ ಕಾಂಪ್ಲೆಕ್ಸ್ ಅವರನ್ನು ಆವರಿಸಿದ ಗೂಗಲ್ ಮ್ಯಾಪ್ ಮೇಲೆ ಅತಿಯಾದ ಅವಲಂಬನೆಯಿಂದಾಗಿ ರಸ್ತೆಗಳನ್ನು ಗುರುತಿಟ್ಟುಕೊಳ್ಳುವ, ಸಮಾಜವನ್ನು ಗಮನಿಸುವ ಶಕ್ತಿಯನ್ನು ಮೆದುಳು ಕಳೆದುಕೊಳ್ಳುತ್ತಿದೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರವನ್ನು ನೋಡುವುದಾದರೆ ಸಮಸ್ಯೆ ಸೃಷ್ಟಿಸಿಕೊಂಡ ಮನುಷ್ಯನಿಗೆ ಪರಿಹಾರವು ತಿಳಿದಿರುತ್ತದೆ. ಅಜೀರ್ಣವಾದಾಗ ಉಪವಾಸ ಮಾಡುವಂತೆ AI ಬಳಕೆಯಿಂದ ಕ್ಷೀಣಿಸುತ್ತಿರುವ ಮೆದುಳಿಗೆ ಡಿಜಿಟಲ್ ಉಪವಾಸದ ಅಗತ್ಯವಿದೆ. ಮೆದುಳು ಕಲಿಯುವುದೇ ನಿರಂತರ ಕಸರತ್ತಿನಿಂದ. ಯಾವುದೇ ಮಾಹಿತಿ ಅಥವಾ ಪದ ಹೊಳೆಯದಿದ್ದಾಗ ತಕ್ಷಣ AI ಮರೆ ಹೋಗುವ ಬದಲು ಕನಿಷ್ಠ 10 ಸೆಕೆಂಡ್ಗಳ ಕಾಲ ಸ್ವತಃ ಯೋಚಿಸುವ ಅಭ್ಯಾಸ ರೂಢಿಸಿಕೊಳ್ಳಿ. ಆಧುನಿಕ ಬದುಕಿನಲ್ಲಿ ತಂತ್ರಜ್ಞಾನ ನಮ್ಮ ಶತ್ರುವಲ್ಲ, ಅವುಗಳಿಂದ ದೂರ ಓಡಬೇಕಾದ ಅಗತ್ಯವೂ ಇಲ್ಲ. ಆದರೆ ಅವುಗಳ ಮೇಲಿನ ಅಂದ ಅವಲಂಬನೆಯಷ್ಟೇ ಅಪಾಯಕಾರಿಯಾಗಿದೆ. ಕೇಳುಗರ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದೆ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಂದ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಂದ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೆದುಳಿನ ಹೊರಗುತ್ತಿಗೆ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸ

0: ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಏನಪ್ಪ ಇದು ಬೀದಿ ಲೋಕ ಮಾರೆ, ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಇದು ನಾನು ನೋಡಿದಂಥ ಒಬ್ಬ ವ್ಯಕ್ತಿ. ಆಕೆ ಹೆಸರು ವಾಸಕ್ಕ ಅಂತ. ಪೂರ್ತಿ ಹೆಸರು ಏನಿತ್ತಪ್ಪ, ಬಹುಶಃ ವಾಸಂತಿ ಅಂತ ಇದ್ದಿರ್ಬೋದು. ಆದರೆ ಆಕೆನ ಯಾರೂ ಬೇರೆ ಹೆಸರನ್ನ ಕರೆದದ್ದು ನೋಡಲೇ ಇಲ್ಲ ನಾನು. ಆಕೆನ ವಾಸಕ್ಕ ವಾಸಕ್ಕ ಅಂತ ಇದ್ರು. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ರಿಗೂ ವಾಸಕ್ಕ. ಆಕೆ ಸಂಬಂಧದಲ್ಲಿ ನನ್ನ ಅಜ್ಜನ ಸಹೋದರತ್ತೆ ಮಗಳು. ದೈವ ಹೇಗಿರುತ್ತೆ, ಆಗಿನ ಕಾಲ ಹೇಗಿತ್ತು ನೋಡಿ ಸ್ನೇಹಿತರೆ. ವಾಸಕ್ಕನಿಗೆ 3-4 ವರ್ಷ ಆಗಿದ್ದಾಗ ಆಕೆಗೆ ಮದುವೆ ಆಯ್ತಂತೆ. ಆ ಗಂಡನಿಗೂ 1-6 ವರ್ಷ ಇರಬೇಕು ಆ ಹುಡುಗನಿಗೆ. ಬೊಂಬೆ ಆಟದ ಥರ ಮದುವೆ ಆಗೋಯ್ತು. ಪಾಪ ಹುಡುಗಿಗೆ ಏನು ಗೊತ್ತು, ಹೊಸ ಬಟ್ಟೆ ಹಾಕ್ಕೊಂಡು ಕುಣಿದಾಡಿದಂತೆ. ಪುಟ್ಟ ವಾಸಕ್ಕ ಇನ್ನೂ ದೊಡ್ಡವಳಾಗಿಲ್ಲ ಅಂತ ಮನೇಲಿ ಇಟ್ಕೊಂಡಿದ್ರು ತಾಯಿ ಮನೇಲಿ. ಒಂದು ದಿವಸ ಅಲ್ಲೆಲ್ಲೋ ಆಟ ಆಡ್ತಿದ್ದು ವಾಸಕ್ಕನ ಯಾರೋ ಎತ್ಕೊಂಡು ಮನೆಗೆ ಕರ್ಕೊಂಬಂದ್ರಂತೆ. ಆ ಹುಡುಗಿಗೆ 6 ವರ್ಷ ಇರಬೇಕಾವಾಗ. ಎತ್ಕೊಂಡು ಮನೆಗೆ ಬಂದ್ರಂತೆ. ಆಕೆ ತಾಯಿ ಓಡಿ ಬಂದು ವಾಸಕ್ಕನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರಂತೆ.

ವಾಸಿ ನಿನ್ ಗಂಡ ಸತ್ತು ಹೋದಂತೆ, ನಿನ್ ಗಂಡ ಸತ್ತು ಹೋದಂತೆ, ಏನ್ ಕರ್ಮವೇ ನಿಂದು ಅಂತ ಅಳೋಕ್ ಶುರು ಮಾಡಿದ್ರು. ವಾಸಕ್ಕನ ಗಂಡ ಅಂದ್ರ ಹುಡುಗ, 6-8 ವರ್ಷ ಹುಡುಗ, ಬಯಲಲ್ಲಿ ಆಡೋಕ್ ಹೋದಾಗ ಹಾವು ಕಚ್ಚಿ ಸತ್ತೋಗಿದ್ದ. ಪುಟ್ಟ ಹುಡುಗಿ 6 ವರ್ಷ ಹುಡುಗಿಗೆ ಸಾವು ಅಂದ್ರೆ ಏನ್ ತಿಳಿದಿತ್ತು ಆಕೆಗೆ? ಆಕೆ ಏನ್ ಮಾಡಿದ್ಲು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು. ಆಕೆ ಜೋರ ನಕ್ಕೊಂಡು ಹೇಳಿದ್ಲಂತೆ, ಹೋಗ್ಲಿ ಬಿಡು, ಅವ ಕರಿ ಇದ್ದ, ಇನ್ ಬಿಳಿ ಗಂಡ ಸಿಗ್ತಾನೆ ಅಂತ. ಅಷ್ಟು ಮುಗ್ಧದ ಮನಸ್ಸು ಆಕೆದು. ವಾಸಕ್ಕ ದುರ್ದೈವ, ಅತ್ಯಂತ ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದ್ವು ಆಕೆ. ಹಿರಿಯರೆಲ್ಲ ಸೇರಿ ಅದ್ಯಾವ ಶಾಸ್ತ್ರನೋ, ಶಾಸ್ತ್ರದ ಪ್ರಕಾರ ಆಕೆ ತಲೆ ಬೋಳಿಸಿ ಕೆಂಪು ಸೀರೆ ಉಡಿಸಿ ತಮ್ಮ ಕರ್ತವ್ಯ ಪೂರೈಸಿದ್ದೀವಿ ಅಂತ ಸಂಭ್ರಮ ಪಟ್ಟರು. 6 ವರ್ಷದ ಪುಟ್ಟ ವಿಧವೆ ವಾಸಕ್ಕ, ಆಕೆ ಜೀವನದಲ್ಲಿ ಏನು ಗುರಿ ಇದ್ದಿದ್ದಿತ್ತು ಸ್ನೇಹಿತರೆ? ತನ್ನದಾದ ಜೀವನ ಇಲ್ಲ, ಯಾರದೋ ಮನೆಯಲ್ಲಿ ಹೆರಿಗೆ ಆದರೆ ಹೋಗಬೇಕು, ಯಾರ ಮನೆಯಲ್ಲಿ ಸಾವಾದರೆ ಹೋಗಬೇಕು, ಯಾರದೋ ಮನೆ ಪೂಜೆ ಅಂತ ಹೋಗಬೇಕು, ಅಡುಗೆ ಮಾಡಬೇಕು, ಆ ಎಲ್ಲ ಮನೆಗಳಿಗೆ ವಾಸಕ್ಕನ ಸೇವೆ ನಡಿಬೇಕು, ಯಾರದೋ ಮಕ್ಕಳನ್ನು ಆಡಿಸ್ಬೇಕು, ಅದರಲ್ಲೇ ತೃಪ್ತಿ. ಜೀವನಕ್ಕೊಂದು ದಿಸೆ ಇಲ್ಲ, ತನ್ನ ಗುರಿ ಇಲ್ಲ, ತನ್ನದು ಅನ್ನೋದು ಯಾವುದೂ ಇಲ್ಲಲ್ಲ. ಹೇಗೋ ಜೀವನ ಸವಸೋದೇ ಒಂದು ಗತಿ ಆಕೆ. ಕೆಳಗ್ರೆ ಎಷ್ಟೋ ಸಲ ನೆನೆಸ್ಕೊಂಡು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ವಾಸಕ್ಕ ಹಾಗೆ ದೀರ್ಘವಾಗಿ 78 ವರ್ಷ ಸವಿಸಿದ್ಲು. ಸ್ವಾಮಿ, ಜೀವಾವಧಿ ಶಿಕ್ಷೆ ಕೂಡ 14 ವರ್ಷ. ಈ ತಾಯಿ 78 ವರ್ಷ ಬದುಕಿಸಿದ್ಲು. ಆಕೆ ಮನಸ್ಸಿನಲ್ಲಿ ಏನು ತುಮಲಾಯಿತು, ಕಷ್ಟ ಆಯಿತು ಅನ್ನೋದನ್ನು ಯಾರೂ ದಾಖಲೆ ಮಾಡಲಿಲ್ಲ. ನನಗೆ ಈ ಘಟನೆ ಸ್ಪಷ್ಟ ನೆನಪಿದೆ. ನಾನು ಅಜ್ಜ ತೀರ್ಕೊಂಡಾಗ ವಾಸಕ್ಕನಿಗೆ 75-76 ವರ್ಷ ಇರಬೇಕು. ದುಃಖ ತಪ್ತೆ ಆದಂತಹ ನನ್ನ ಅಜ್ಜಿಗೆ ಸಾಂತ್ವನ ಹೇಳಲಿಕ್ಕೆ ವಾಸಕ್ಕ ಬಂದಿದ್ಲು. ನಾನು ನೋಡಿದಾಗ ನನ್ನ ಕಣ್ಣು ತುಂಬ ಅಂತ ಕೇಳಿದ ಮಾತು ನೋಡಿದಾಗ ನನ್ನ ಅಜ್ಜಿ ಕೈ ಹಿಡ್ಕೊಂಡು, ರಾಧಕ್ಕ ದುಃಖ ಪಡಬೇಡವಾ, ಸಮಾಧಾನ ಮಾಡ್ಕೋ, ಒಂದಲ್ಲ ಒಂದು ದಿವಸ ಎಲ್ಲರೂ ಹೋಗೋದೆ, ಆದರೆ ಇಷ್ಟು ವರ್ಷ ಆದರೂ ಗಂಡನ ಜೊತೆಗಿದ್ದೆಯಲ್ಲ, ಅದು ನೆನೆಸ್ಕೊಂಡು ಸಂತೋಷ ಪಡು. ಆಕೆ ಹೇಳಿದ ಮಾತು ಎಂಥ ದೊಡ್ಡದು, ತತ್ವಜ್ಞಾನಿ ಮಾತು ಅಂತೀರಿ. ಆಕೆ ಹೇಳ್ತಾಳೆ, ರಾಧಕ್ಕ ಕಾರ್ನಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ಲದವ್ರು ನೋಡಿ ಸಮಾಧಾನ ಪಡಬೇಕವ್ವ. ದಯವಿಟ್ಟು ನೋಡಿ, ಶಾಲೆ ಮುಖವನ್ನೇ ನೋಡದಂಥ ವಾಸಕರಿಂದ ಎಂಥ ಅನುಭವದ ಜ್ಞಾನದ ಮಾತಿದು. ಬಹುಶಃಕ್ಕೆ ತನ್ನ ಮನಸ್ಸಲ್ಲಿ ತನ್ನ ಜೀವನವನ್ನು ಇಟ್ಕೊಂಡು ಹೇಳಿದ್ದಿರಬೇಕು. ನನ್ನ ಅಜ್ಜಿ ಗಂಡ ನೋಡಿ ನಾನು 60 ವರ್ಷ ಸಂಸಾರ ಆದರೂ ಮಾಡಿದ್ಲು, ಆದರೆ ವಾಸಕ್ಕ ಗಂಡ ಅಂದ್ರೇನು, ಸಂಸಾರ ಅಂದ್ರೇನು, ತನ್ನ ಮನೆ ಅನ್ನೋದು ಮೊದಲಿಗೆ ಎಲ್ಲವೂ ಮುರುಟಿ ಹೋಗಿತ್ತಲ್ಲ, ಕೊರಗೆ ಹೋಗಿತ್ತು. ತನ್ನನ್ನು ನೋಡಿ ಅಜ್ಜಿ ತನ್ನ ದುಃಖ ಕಡಿಮೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಸಕ್ಕ ಹೇಳಿದಂಥ ಮಾತದು. ಈ ಮಾತು ಎಷ್ಟು ಸತ್ಯ ಅಲ್ವೇ ಕೇಳುಗರೆ? ನಾವು ಯಾವಾಗಲೂ ನಮಗಿಂತ ಮೇಲ್ಮಟ್ಟಕ್ಕಿರೋರನ್ನು ಹೊಂದಿಸ್ಕೊಂಡು ಹೋಲಿಸ್ಕೊಂಡು ನಮ್ಗೆ ಅದಿಲ್ಲ ಇದಿಲ್ಲ ಅಂತ ದುಃಖ ಪಡ್ತೇವೆ. ಅದು ನಮಗಿಂತ ಕಡಿಮೆ ಭಾಗ್ಯವಂತರನ್ನೇ ಹೋಲಿಸ್ಕೊಂಡು ತೃಪ್ತಿ ಪಡೋದು ಒಳ್ಳೇದಲ್ವೇ? ಡಿ ವಿ ಜಿ ಹೇಳ್ತಾ ಇದ್ರು, ಬರದಿಹುದ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವನೆನೆ ಬಾರೆನೆಂಬುದನು ಬಿಡು, ಹರುಷಕದೆ ದಾರಿಯಲೋ ಮಂಕುತಿಮ್ಮ. ಯಾವುದಿಲ್ಲ ಅಂತ ನೋಡ್ಕೊಂಡು ಕೊರಗೋದಕ್ಕಿಂತ ಯಾವುದಿದೆ ಅಂತ ಸಂತೋಷ ಪಡ್ಬೇಕಲ್ಲಪ್ಪ. 100 ಒಳ್ಳೇದ್ರೊಳಗೆ 2 ಕೆಟ್ಟದಿದೆ ಅಂತ ಹುಡುಕಾಡೋದಕ್ಕಿಂತ 100 ಕೆಟ್ಟದ್ರೊಳಗೆ 2 ಒಳ್ಳೇದಿದೆಯಪ್ಪ ಅಂತ ನೋಡಿ ಸಂತೋಷ ಪಡೋದು ಒಳ್ಳೆ ಅಲ್ವಾ? ಜೀವನದಲ್ಲಿ ತೃಪ್ತಿ ಬರೋದು ಇಂಥ ನೋಟದಿಂದ, ಇಂಥ ಚಿಂತನೆಯಿಂದ, ಹಾಗೆ ಮನಸ್ಸನ್ನು ಸಿದ್ಧಿ ಮಾಡಿಕೊಳ್ಳೋದ್ರಿಂದ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಡು ಬಬೆಳಕೆ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿಲ್ಲಿಗೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ

0: ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಐತೇ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸರಸ್ವತಿರವರು ಹಾಡಿರುವ ಹಾಡುಗಳನ್ನ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿಯಲ್ಲ, ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರ

0: ಅವರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನು ಒಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪು

0: ಅವುಗಳು ಮೊಟ್ಟೆ ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.

0: ಜಮ್ತನ ಬುಗ ಬುಗ್ನ ವಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನ್ಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
6: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಸಾಧನೆ ಸಫಲತೆಯ ಕಡೆಗೆ ತೋಳ ನೀಡುವುದು ತಾನ್. ಆ ನಾಡಿನಲ್ಲಿ ಎಲ್ಲಿ ನೀನೆಮ್ಮ ಚಿಂತನವನುದ್ಯಮವನು ವಿಶಾಲತೆಯ ಕಡೆಗೆ ಕೊಂಡೊಯ್ಯುವೆ ಅಲ್ಲಿ ಅಲ್ಲಿ ಆ ಬಂಧನರಹಿತ ಸುಖದ ಸ್ವರ್ಗದಲ್ಲಿ ಓ ತಂದೆ ನನ್ನ ನಾಡಿದು ಕಣ್ ತೆರೆಯಲಿ. ಎಲ್ರಿಗೂ ನಮಸ್ಕಾರ. ಈ ವಿಷಯ ಸ್ವಲ್ಪ ಮೇಲ್ಮಟ್ಟದ ವಿಷಯ ಆದ್ರೂ ನಿಮಗೆ ತುಂಬಾ ಸಂಬಂಧಿತವಾದ್ರಿಂದ ನಿಮಗೆ ಅರ್ಥ ಆಗುವಾಗ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುವುದರಿಂದ ನಿಮಗೆ ಇದು ಗೊತ್ತಾಗ್ತದೆ ಅಂತ ಅನ್ಕೊಂಡಿದ್ದೀನಿ. ಹಳ್ಳಿಗಳು ನಿಮಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ದೇಶಕ್ಕೆ ಹಳ್ಳಿಗಳ ದೇಶ ಅಂತಲೇ ಕರೀತಾರೆ. ಯಾಕೆಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಈಗ ಇರುವಂತ 140 ಕೋಟಿಗೂ ಮಿಕ್ಕಿದ ಜನಸಂಖ್ಯೆಯಲ್ಲಿ 65% ಹೆಚ್ಚು ಜನ ಹಳ್ಳಿಗಳಲ್ಲಿ ಇದ್ದಾರೆ. ಅಂದ್ರೆ ಸುಮಾರು 90 ಕೋಟಿಗೆ ಮೇಲ್ಪಟ್ಟು ಜನ ಹಳ್ಳಿಯಲ್ಲಿದ್ದಾರೆ. ಹಾಗಾಗಿ ಭಾರತ ದೇಶ ಅಂತಂದ್ರೆ ನೀವು ದಿಲ್ಲಿಯನ್ನೋ ಬೆಂಗಳೂರನ್ನೋ

ಇವ ಧಾರವಾಡ ಹುಬ್ಬಳ್ಳಿಯನ್ನು ನೆನೆಸ್ಕೊಳ್ಳೋದಲ್ಲ, ನಮ್ಮ ಹಳ್ಳಿಗಳನ್ನು ನೆನೆಸ್ಕೊಳ್ಳೋದು. ನಮ್ಮ ದೇಶದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ಮಾತ್ರ ಆಗುವಂತಹದ್ದು. ಆದ್ರೆ ಏನ್ ಮಾಡೋಣ ಹೇಳಿ, ಹಳ್ಳಿಗಳ ವಿಷಯದಲ್ಲಿ ನಾವು ಬಹಳ ತಪ್ಪು ತಪ್ಪಾಗಿ ಯೋಚಿಸ್ತೇವೆ, ತಪ್ಪು ತಪ್ಪಾಗಿ ಕೆಲಸ ಮಾಡ್ತೇವೆ, ತಪ್ಪು ತಪ್ಪಾಗಿ ಹಳ್ಳಿಗಳ ಅಭಿವೃದ್ಧಿ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ನಾನು ಸುಮಾರು 45 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಗ್ರಾಮೀಣಾಭಿವೃದ್ಧಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಹಳ್ಳಿಗಳು ಚೆನ್ನಾಗಿ ಇರುವ ಹಾಗೆ, ಹಳ್ಳಿಗಳ ಜನ ಹೆಚ್ಚು ಅನುಕೂಲದಿಂದ, ಹೆಚ್ಚು ಸುಖದಿಂದ, ಹೆಚ್ಚು ಸಂತೋಷದಿಂದ ಬದುಕುವಾಗಬೇಕು. ಹಳ್ಳಿಯ ಜನಕ್ಕೆ ಆದಾಯ ಇರಬೇಕು, ಹಳ್ಳಿಯ ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲತೆ ಇರಬೇಕು, ಹಳ್ಳಿಯ ಜನಕ್ಕೆ ಆರೋಗ್ಯದ ವ್ಯವಸ್ಥೆ ಇರಬೇಕು, ಹಳ್ಳಿಯ ಜನಕ್ಕೆ ಕುಡಿಯುವ ನೀರು ಇತ್ಯಾದಿಗಳಕ್ಕೆ ಎಲ್ಲ ಸೇರಿ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಅಂತೀವಿ, ಒಳ್ಳೆಯ ಗುಣಮಟ್ಟದ ಜೀವನವನ್ನ ಒಟ್ಟಲ್ಲಿ ಹಳ್ಳಿಯವರು ಬದುಕುವಾಗ ಆಗ್ಬೇಕು, ಹಾಗೂ ಅವರ ಆರ್ಥಿಕತೆ ಆದಾಯವು ಚೆನ್ನಾಗಿರ್ಬೇಕು. ಇದು ಹಳ್ಳಿಯ ಅಭಿವೃದ್ಧಿಯ ಅರ್ಥ. ಆದ್ರೆ ಸ್ವಾತಂತ್ರ್ಯ ಬಂದ ಎಷ್ಟು 80 ವರ್ಷದ ಹತ್ರ ಬರ್ತಾ ಇದ್ದೀವಿ ನಾವೀಗ. ಎಲ್ಲ ಸಮಯದಲ್ಲಿ ನನಗೆ ಬಹಳ ಬೇಸರ ಆಗೋದು ಅಂತಂದ್ರೆ, ಹಳ್ಳಿಗಳ ಕೆಲವು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ರೂ ಹಳ್ಳಿಗಳಲ್ಲಿರುವ ಕೆಲವು ಮಹತ್ವದ ವಿಷಯವನ್ನ ಕಳ್ಕೊಂಡಿದ್ದೇವೆ ಅಂತ. ಏನು ಅಂತ ನೋಡೋಣ. ಮೊದಲನೇದಾಗಿ, ಹಳ್ಳಿಗೂ ನಗರಗಳಿಗೂ, ಸಿಟಿ ಟೌನ್ ಎಲ್ಲ ಐತಿಯಲ್ಲ, ಇವುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಳ್ಳಿಯ ಹಳ್ಳಿತನ ಅಂದ್ರೆ ಏನು, ಅದು ಸಿಟಿಗಳಿಂದ ಹೇಗೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರೆ ಹಳ್ಳಿಗಳ ಅಭಿವೃದ್ಧಿ ಹೇಗೆ ಆಗ್ಬೇಕಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಹಳ್ಳಿ ಅಂದ್ರೆ ಅಲ್ಲಿರುವ ಜನ ಬರೀ ಒಂದಿಷ್ಟು ಜನ ಅಲ್ಲ, ಅದಕ್ಕೆ ಸಮುದಾಯ ಅಂತ ಹೇಳ್ತೀವಿ. ಹಳ್ಳಿಯಲ್ಲಿರುವ ಜನಕ್ಕೆ ಸಮುದಾಯ ಅಂತ ಕರಿತೀವಿ. ಸಮುದಾಯ ಅಂತಂದ್ರೆ ಏನು ಅಂತಂದ್ರೆ, ಅದೊಂದು ಜನರ ಗುಂಪು ಅಲ್ಲ. ಅದು ಈಗ ಜಾತ್ರೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ನೀವು ಸಂತೆಗೆ ಹೋದ್ರೆ ಒಂದಿಷ್ಟು ಜನರ ಗುಂಪು ಇರಬಹುದು, ಹಾಗಲ್ಲ ಹಳ್ಳಿ ಅಂತಂದ್ರೆ. ಹಳ್ಳಿ ಅಂತಂದ್ರೆ ಪರಸ್ಪರಾವಲಂಬನೆ ಇರುವಂತಹ ಜನರು ವಾಸಿಸುವ ಪ್ರದೇಶ. ಏನು ಪರಸ್ಪರಾವಲಂಬನೆ ಅಂದ್ರೆ, ಹಳ್ಳಿಯ ಜನ ತಮ್ಮಷ್ಟಕ್ಕೆ ತಾವು ಯಾರ ಸಂಬಂಧವೂ ಇಲ್ಲದೆ ಬದುಕುತ್ತಾ ಇರುವುದಿಲ್ಲ ಅಥವಾ ಇರ್ತಿರ್ಲಿಲ್ಲ. ಸಿಟಿಯಲ್ಲಿ ಹಾಗಿರ್ತದೆ, ಈ ಮನೆಗೂ ಆ ಮನೆಗೂ ವಿಶೇಷವಾದಂತ ಸಂಬಂಧ ಇರುವುದಿಲ್ಲ. ಸಿಟಿಯಲ್ಲಿ ಇರುವವರೆಲ್ಲ ತಮ್ಮ ತಮ್ಮ ಉದ್ಯೋಗ ಮಾಡಿಕೊಂಡು ತಮ್ಮ ತಮ್ಮ ಆದಾಯ ಗಳಿಸ್ಕೊಂಡು ತಮ್ಮ ತಮ್ಮ ಮಟ್ಟಕ್ಕೆ ಬದುಕುತ್ತಾ ಇರುತ್ತಾರೆ. ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿಯಲ್ಲಿ ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಯ ನಡುವೆ ಸಂಬಂಧ ಇರ್ತದೆ. ಆ ಸಂಬಂಧವನ್ನೇ ನಾವು ಪರಸ್ಪರಾವಲಂಬನೆ ಅಂತೀವಿ. ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ನಾವಿರ್ತೇವೆ, ನಮ್ಮನ್ನು ಅವಲಂಬಿಸಿ ಬೇರೆಯವರು ಇರ್ತಾರೆ. ಈ ಎಲ್ಲರೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಒಬ್ಬರೊಬ್ಬರ ಒಳಿತು ಒಳ್ಳೇದಾಗುವುದು, ಎಲ್ಲರಿಗೂ ಒಳಿತಾಗ್ತದೆ ಅಂತನ್ನುವ ಸ್ಥಿತಿಗೆ ಹಳ್ಳಿ ಅಂತ ಹೇಳ್ತೇನೆ. ಆದ್ರಿಂದ ಹಳ್ಳಿಯಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಇಡೀ ಊರು ಚಿಂತನೆ ಮಾಡ್ತಿತ್ತು. ಯಾರಿಗೆ ಕಷ್ಟ ಬಂತು ನಾವು ಹೇಗೆ ಸಹಾಯ ಮಾಡಬೇಕು, ಹಳ್ಳಿಯಲ್ಲಿ ಇವೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಏನು ಕಷ್ಟ ಬಂದರೂ ಹಳ್ಳಿಯಲ್ಲಿ ಹೆಚ್ಚಿನವರಿಗೆ ಗೊತ್ತಾಗ್ತಿತ್ತು, ಮತ್ತು ಆ ಸಂದರ್ಭದಲ್ಲಿ ತಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು ಅಂತನ್ನುವ ವಿಚಾರವನ್ನು ಹಳ್ಳಿಯವರು ಬಹಳ ಹಳ್ಳಿಗಳಲ್ಲಿ ಆ ಥರ ಮಾಡ್ತಾ ಇದ್ದಾರೆ. ಇದು ಮೊದಲನೆಯ ಗುಣ ಹಳ್ಳಿಯಲ್ಲಿ, ಪರಸ್ಪರಾವಲಂಬನೆ. ಹಳ್ಳಿಯಲ್ಲಿರುವ ಜನರೆಲ್ಲ ಒಬ್ಬರಿಗೊಬ್ಬರಿಗೆ ನೆರವಾಗ್ತಾ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಒಬ್ಬರೊಬ್ಬರ ಕಷ್ಟದಲ್ಲೂ ಸುಖದಲ್ಲೂ ಪಾಲ್ಗೊಳ್ತಾ ಮುಂದುವರಿಯೋದೇ ಹಳ್ಳಿಯ ಗುಣ. ಸಿಟಿಯಲ್ಲಿ ಇದಿಲ್ಲ. ಆದ್ರೆ ನಾವು

ಈಗ ಏನ್ ಮಾಡಿದೀವಿ ಅಂತಂದ್ರೆ, ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಅದು ನಮ್ಮ ನಗರದ ಹಾಗ ಆಗಬೇಕು ಅಂತನ್ನುವ ಕಲ್ಪನೆಯಲ್ಲಿ, ಅಂದ್ರೆ ಹೇಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಂಪನ್ಮೂಲ ಕೊಡೋತೀವಿ, ಒಳ್ಳೆ ರಸ್ತೆ ಇರಬೇಕು, ಒಳ್ಳೆ ಬಸ್ಸುಗಳು ಓಡಾಡಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು, ಇವನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಅದೆಲ್ಲ ಬಂದ್ರೆ ಹಳ್ಳಿ ಅಭಿವೃದ್ಧಿ ಆಯ್ತು ಅಂತ ನಾವು ನಿರ್ಣಯ ಮಾಡ್ಕೊಡ್ತೀವಿ. ಇವೆಲ್ಲ ಹಳ್ಳಿಗಳಿಗೆ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವನ್ನೆಲ್ಲ ಸಾಧಿಸಿಕೊಳ್ಳುವಾಗ ನಮ್ಮ ಹಳ್ಳಿಯಲ್ಲಿರುವ ಪರಸ್ಪರಾವಲಂಬನೆಯ ಆ ಗುಣ ಕರಗು ಹೋದ್ರೆ ಹಳ್ಳಿ ಅತ್ತಾಗೆ ಸಿಟಿಯೂ ಆಗುದಿಲ್ಲ, ಇತ್ತಾಗಿ ಹಳ್ಳಿಯೂ ಆಗಿ ಉಳಿಯೋದಿಲ್ಲ, ಈ ಸ್ಥಿತಿಗೆ ತ್ರಿಶಂಕು ಸ್ಥಿತಿಯನ್ನ ತಲುಪ್ತದೆ. ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ ಹಾಗಾದಾಗ ಈಗ ಅರ್ಥ ಇದೆ. ಅದು ಹಳ್ಳಿಯಲ್ಲಿ ಈಗಾಗಲೇ ಬಹುಮಟ್ಟಿಗೆ ಇದಾಗಿದೆ. ಮೊದಲು ಇಡೀ ಊರಿನವರು ಸೇರಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಿರ್ಣಯ ಮಾಡಿ, ತಪ್ಪು ಮಾಡ್ಬೇಡ್ರಪ್ಪ, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ನಿಮಗೆ ನಾವು ವಾಗ್ದಂಡನೆ ಮಾತಿನಿಂದ ಬೈತೇವೆ, ಇಲ್ಲದ್ರೆ ದಂಡ ಹಾಕ್ತೇವೆ, ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ನಡೀತಿತ್ತು. ಈಗ ಅದು ಸಾಧ್ಯ ಇಲ್ಲ. ಹಾಗಾಗಿ ಹಳ್ಳಿಯಲ್ಲಿ ಸ್ವಚ್ಛತೆ ಇರಬಹುದು, ಜನರ ಕೌಟುಂಬಿಕ ಕಷ್ಟಗಳಿರಬಹುದು, ಜನರ ಬಿಹೇವಿಯರ್ ನಡತೆ ಇರಬಹುದು, ಅದು ಯಾವುದನ್ನೂ ಹಳ್ಳಿಯವರು ತಾವೇ ತಾವೇ ಸರಿ ಮಾಡಿಕೊಳ್ಳುವ ಶಕ್ತಿಯನ್ನ ಕಳ್ಕೊಳ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹಳ್ಳಿಗಳನ್ನ ಒಟ್ಟಿಗೆ ತಂದು, ಹಳ್ಳಿಯ ಜನರನ್ನ ಒಟ್ಟಿಗೆ ತಂದು ತಮ್ಮ ಅಭಿವೃದ್ಧಿಯನ್ನ ತಾವೇ ಅವರು ಯೋಚಿಸುವ ಹಾಗೆ ಮಾಡುವುದೇ ಇವತ್ತಿನ ವಿಷಯ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅಂತ ಇದು ನಾನು ಇತ್ತೀಚೆಗೆ ಬರೆದಂತ ಪುಸ್ತಕ, ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ. ಇದು ನಾನು ಇಲ್ಲಿ ಕಲಘಟಗಿ ಮತ್ತು ಹುಬ್ಬಳ್ಳಿ ತಾಲೂಕುಗಳು ಧಾರವಾಡ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂಡಗೋಡು ಮತ್ತು ಸಿರ್ಸಿ ತಾಲೂಕುಗಳ ಹಳ್ಳಿಗಳ ಸುಮಾರು 49 ಹಳ್ಳಿಗಳಲ್ಲಿ ಜನರ ಜೊತೆಗೆ ಕೆಲಸ ಮಾಡ್ತಾ ನಾನು ಅನುಭವಿಸಿದ್ದನ್ನ, ನಾನು ಅರ್ಥ ಮಾಡಿಕೊಂಡಿದ್ದನ್ನ, ನಾನು ತಿಳ್ಕೊಂಡಿದ್ದನ್ನ ಈ ಪುಸ್ತಕದ ರೂಪದಲ್ಲಿ ಬರೆದಿದ್ದೇನೆ. ಹಳ್ಳಿಗಳು ಹೇಗೆ, ಎಲ್ಲ ಹಳ್ಳಿಗಳನ್ನು ನಾವು ಒಂದೇ ತರ ಇರ್ತೇವೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬೆಂಗಳೂರಿನಲ್ಲಿ ಕೂತ್ಕೊಂಡು, ದಿಲ್ಲಿಯಲ್ಲಿ ಕೂತ್ಕೊಂಡು, ಹಳ್ಳಿಗಳು ಅಂತಂದ್ರೆ ಸಾವಿರಗಟ್ಟಲೆ ಹಳ್ಳಿಗಳು, ಲಕ್ಷಗಟ್ಟಲೆ ಹಳ್ಳಿಗಳು, ಎಲ್ಲ ಹಳ್ಳಿಗಳು ನಮಗೆ ಒಂದೇ ರೀತಿಯಾಗಿ ಕಾಣ್ತವೆ. ಅಲ್ಲಿಂದ ನೋಡಿದಾಗ ಹಳ್ಳಿಗಳೆಲ್ಲ ಒಂದೇ ರೀತಿ ಇರ್ತವೆ ಅಂತ ಕಲ್ಪನೆಯಲ್ಲಿ ನಾವು ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನ ಅಲ್ಲಿರುವವರು, ದಿಲ್ಲಿಯಲ್ಲಿರುವವರು, ಬೆಂಗಳೂರಿನಲ್ಲಿರುವವರು ಯೋಜನೆಗಳನ್ನ ಹಾಕ್ತಾ ಇರ್ತಾರೆ. ಆದರೆ ಈ ಯೋಜನೆಗಳು ಹಳ್ಳಿಗೆ ಬಂದಾಗ ಗೊತ್ತಾಗ್ತದೆ ನಮಗೆ ಇದು ನಮಗೆ ಯೋಗ್ಯವಾದದ್ದಲ್ಲ ಅಂತ. ಅಂದ್ರೆ ಯಾಕೆ ತಿಳ್ಕೊಳ್ರಿ, ಹಳ್ಳಿಗಳು ಎಷ್ಟೊಂದು ಹಳ್ಳಿಗಳಿದಾವೆ, ಲಕ್ಷಾಂತರ ಹಳ್ಳಿಗಳಿದಾವೆ ನಮ್ಮಲ್ಲಿ. ಅವುಗಳಲ್ಲಿ ಒಂದು ಹಳ್ಳಿ ಇದ್ದಂತೆ ಇನ್ನೊಂದು ಹಳ್ಳಿ ಇಲ್ಲ. ಪ್ರತಿಯೊಂದರ ಶಕ್ತಿ, ಪ್ರತಿಯೊಂದು ಹಳ್ಳಿಯ ಶಕ್ತಿ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿಯ ದೌರ್ಬಲ್ಯ ಬೇರೆ ಬೇರೆ, ಪ್ರತಿಯೊಂದು ಹಳ್ಳಿ ಏನು ಮಾಡಲಿಕ್ಕೆ ಸಾಧ್ಯ ಅಂತನ್ನುವುದು ಬೇರೆ ಬೇರೆ. ತನ್ನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡಿಕೊಳ್ಳುವಿಕೆ ದಾರಿ ಯಾವುದು ಅಂತ ಹುಡುಕಿದ್ರೆ ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಬೇರೆ ಬೇರೆ ಇರ್ತದೆ. ಇವನ್ನೆಲ್ಲ ಕೂಡಿಸಿ ನಾವು ಹಳ್ಳಿಗೆ, ಪ್ರತಿ ಹಳ್ಳಿಗೆ ಒಂದೊಂದು ಬೇರೆ ಬೇರೆ ಸ್ವಭಾವ ಇರ್ತದೆ ಅಂತ ಅಂದ್ಕೊಳ್ತೀವಿ. ಈ ಸ್ವಭಾವ, ಹಳ್ಳಿಯ ಸ್ವಭಾವ, ಹಳ್ಳಿಯಲ್ಲಿ ಎಂಥವರಿದ್ದಾರೆ, ಹಳ್ಳಿಯಲ್ಲಿ ಅನುಕೂಲಸ್ಥರಿದ್ದಾರೋ, ಬಡವರು ಹೆಚ್ಚಿದ್ದಾರೋ, ಭೂಮಿ ಇರುವವರು ಹೆಚ್ಚಿದ್ದಾರೋ, ಇಲ್ಲದವರು ಹೆಚ್ಚಿದ್ದಾರೋ, ಇವನ್ನೆಲ್ಲ ಮತ್ತು ಯಾವ ಯಾವ ಸಮುದಾಯದವರು ಎಲ್ಲ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆಯಾ ಹಳ್ಳಿಯವರೇ ತಮ್ಮ ಹಳ್ಳಿಯ ಕುರಿತು ಯೋಚಿಸಿದರೆ ಆಗ ಹಳ್ಳಿಗೆ ಸರಿಯಾದ ಅಭಿವೃದ್ಧಿಯ ಕಾರ್ಯವನ್ನ ಅವರು ಮಾಡಲಿಕ್ಕೆ ಆಗ್ತದೆ. ಇದನ್ನು ಮಾಡಬೇಕಾದವರು ಯಾರು, ಹಳ್ಳಿಯ

ಜನರನ್ನು ಹಳ್ಳಿಯ ಜನರನ್ನು ಒಟ್ಟಿಗೆ ತಂದು ನೀವೇ ನಿಮ್ಮ ಹಳ್ಳಿಯ ಬಗ್ಗೆ ಯೋಚಿಸಿ ಅಂತ ಹೇಳುವವರು ಯಾರು? ಇದು ಸರ್ಕಾರದ ಹತ್ರ ಸಾಧ್ಯ ಇಲ್ಲ. ಸರ್ಕಾರದವರು ಅವರು ಕಲ್ಯಾಣ ರಾಜ್ಯ ಅಂತ ಹೇಳ್ತಿದ್ರು, ಜನರ ಒಳಿತಿಗಾಗಿ ಏನೇನು ಸಹಾಯ ಮಾಡಬಹುದು ಅಂತನ್ನುವುದಷ್ಟನ್ನೇ ಯೋಚಿಸಲಿಕ್ಕೆ ಸಾಧ್ಯ ಇದೆ. ಜನಕ್ಕೆ ಕಷ್ಟದಲ್ಲಿ ಸಹಾಯ ಬೇಕು, ಆದ್ರೆ ಎಲ್ಲ ಕಷ್ಟಗಳಿಗೂ ಬೇರೆಯವರೇ ಬಂದು ಸಹಾಯ ಮಾಡಬೇಕು ಅಂತ ಆದ್ರೆ ಹಳ್ಳಿಯ ಸ್ವಾವಲಂಬನೆ ತಪ್ಪಿ ಹೋಗ್ತದೆ. ಹಳ್ಳಿಗರು ಎಂದೆಂದೂ ಬೇರೆಯವರ ಸಹಾಯದ ಎದುರು ನೋಡ್ತಾ ಹಾದಿ ನೋಡ್ತಾ ಬೇರೆಯವರನ್ನ ಅವಲಂಬಿಸಿಕೊಂಡು ಪರಾವಲಂಬಿಗಳಾಗಿ ಬದುಕಬೇಕಾದಂತ ಸ್ಥಿತಿ ಮಾಡ್ತೇವೆ. ಈಗ ನಿಜ ಹೇಳಬೇಕು ಅಂದ್ರೆ ಹೆಚ್ಚು ಕಡಿಮೆ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ. ಹಳ್ಳಿಯವರು ತಮ್ಮ ಊರಿನ ಸಮಸ್ಯೆ ಸಾಧ್ಯತೆ ಮತ್ತು ಶಕ್ತಿ ದೌರ್ಬಲ್ಯಗಳ ಕುರಿತು ಅವರೇ ಯೋಚಿಸುವ ಶಕ್ತಿಯನ್ನ ನಾವು ಅವರಲ್ಲಿ ಹುಟ್ಟು ಹಾಕದೇ ಇರೋದೇ ನಮ್ಮ ಹಳ್ಳಿಯವರು ನಮಗೆ ಏನು ಸಹಾಯ ಬರುತ್ತದೆ ಅಂತ ಆಚೀಚೆ ನೋಡುವ ಸ್ಥಿತಿಗೆ ತಲುಪಲಿಕ್ಕೆ ಕಾರಣ ಆಗಿದೆ. ಆದ್ದರಿಂದ ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ರಸ್ತೆಗಳನ್ನು ಮಾಡುವುದು, ಬಿಲ್ಡಿಂಗ್ ಅನ್ನ ಕಟ್ಟುವುದು, ಈ ತರ ಸಂಪನ್ಮೂಲಗಳ ಅಭಿವೃದ್ಧಿಯಷ್ಟೇ ಅಲ್ಲ, ಹಳ್ಳಿಯ ಜನರನ್ನ ಕಟ್ಟಬೇಕು. ಹಳ್ಳಿಗಳನ್ನು ಕಟ್ಟುವುದು ಅಂತಂದ್ರೆ ಹಳ್ಳಿಯ ಜನರನ್ನ ಕಟ್ಟುವುದು. ಹಳ್ಳಿಯ ಜನರನ್ನ ಕಟ್ಟುವುದು ಅಂದ್ರೆ ಏನು? ಒಟ್ಟಾಗಿ ಬಂದು ಕುಳಿತು ತಮ್ಮ ಹಳ್ಳಿಯ ಬಗ್ಗೆ ಆ ಹಳ್ಳಿಯ ಜನ ಯೋಚಿಸುವ ಹಾಗೆ ಒಂದು ಸಂಘಟನೆಯನ್ನ ನಾವು ಮಾಡಬೇಕು. ಹಾಗೆ ಮಾಡಿದಾಗ ಪ್ರತಿ ತಿಂಗಳಲ್ಲಿ ಒಂದೋ ಎರಡೋ ಸಲ ಕುಳಿತು, ಉದಾಹರಣೆಗೆ ಗ್ರಾಮ ವಿಕಾಸ ಸಮಿತಿ ಅಂತ ಮಾಡಬೇಕು. ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ಸಮುದಾಯದ ಅಂದರೆ ಜಾತಿಯ ಬೇರೆ ಬೇರೆ ರೀತಿಯಲ್ಲಿ ಓದಿದ ಜನರಿದ್ದಾರೆ. ಉದಾಹರಣೆಗೆ ಹಳ್ಳಿಯಲ್ಲಿ ಶ್ರೀಮಂತ ಅನುಕೂಲಸ್ಥರಿದ್ದಾರೆ, ಬಡವರಿದ್ದಾರೆ, ತೀರ ಬಡವರಿದ್ದಾರೆ. ಹಳ್ಳಿಯಲ್ಲಿ ಭೂಮಿ ಹೊಂದಿದವರಿದ್ದಾರೆ, ಭೂಮಿ ಇಲ್ಲದ ಭೂರಹಿತರು ಅಂತನ್ನುವರು ಕೂಲಿಕಾರರಿದ್ದಾರೆ. ಹಳ್ಳಿಯಲ್ಲಿ ಕೃಷಿ ಮಾಡುವವರಿದ್ದಾರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿದ್ದಾರೆ. ಹಳ್ಳಿಯಲ್ಲಿ ವಿಶೇಷ ಕೌಶಲಗಳು ಉಳ್ಳ ಜನ ಇದ್ದಾರೆ, ಉದಾಹರಣೆಗೆ ಬಡಗಿಗಳು, ಕುಂಬಾರರು, ಚಮ್ಮಾರರು ಇತ್ಯಾದಿ ಇತ್ಯಾದಿ. ಅವರೆಲ್ಲ ಹಳ್ಳಿಯವರಿಗೆ ತಮ್ಮ ಸರ್ವಿಸ್ ತಮ್ಮ ಸೇವೆಯನ್ನ ಒದಗಿಸಿ ಅದರಿಂದ ದುಡ್ಡು ಕೊಡ್ತಾ ಇರ್ತಾರೆ. ಇದೆಲ್ಲ ಚೆನ್ನಾಗಾಗಬೇಕು ಅಂತಂದ್ರೆ ಇವರೆಲ್ಲ ಸೇರ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಾವು ಹಾಗೆ ಮಾಡಿದ್ವಿ. ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುರಶೆಟ್ಟಿಕೊಪ್ಪ ಅಂತ ಸುತ್ತಲೂ 22 ಹಳ್ಳಿ, ಉತ್ತರ ಕನ್ನಡದಲ್ಲಿ ದಾಸನಕೊಪ್ಪ ಅಂತ ಅನ್ನುವ ಹಳ್ಳಿಯ ಸುತ್ತಲೂ 27 ಹಳ್ಳಿಗಳನ್ನು ಸೇರಿಸಿಕೊಂಡು ನಾವು ಹಳ್ಳಿಯ ಜನರನ್ನ ಸಂಘಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೀಗೆ ಸಂಘಟಿಸಬೇಕು ಅಂತಂದ್ರೆ ನಾವು ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲೇ ಉಳ್ಕೊಂಡ್ರು, ಸಿಟಿಯಿಂದ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಸಿಟಿಗೆ ಬಂದ್ಬಿಡುವ ಕಾರ್ಯಕರ್ತರು ಹಳ್ಳಿಯವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 24 ಗಂಟೆ 24/7 ಹಳ್ಳಿಯಲ್ಲಿ ಉಳ್ಕೊಂಡು ಇವರು ಯೋಗ್ಯರು, ಇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅಂತ ಹಳ್ಳಿಯವರಿಗೆ ಮನವರಿಕೆ ಆದರೆ ಆವಾಗ ಹಳ್ಳಿಯವರು ಅವರ ಮಾತನ್ನ ಕೇಳಲಿಕ್ಕೆ ಪ್ರಾರಂಭ. ಮಾತು ಕೇಳುದು ಅಂದ್ರೆ ಒಟ್ಟಿಗೆ ಬರ್ರಿ ಅಂತ ಹೇಳುದು, ಅವ್ರು ಹೇಳ್ದಂಗೆ ಕೇಳುದಲ್ಲ. ಉದ್ದೇಶ ಹಳ್ಳಿಯವರನ್ನು ನಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡುವುದಲ್ಲ, ಹಳ್ಳಿಯವರನ್ನ ಒಟ್ಟಿಗೆ ತಂದು ತಮ್ಮ ಹಳ್ಳಿಯ ಬಗ್ಗೆ ತತ್ತು ತಮ್ಮ ತಮ್ಮ ಕುಟುಂಬಗಳ ಬಗ್ಗೆ ಅವರೇ ಯೋಚಿಸುವ ಹಾಗೆ ಮಾಡುವುದೇ ಅಭಿವೃದ್ಧಿಯ ಮೊದಲ ಹೆಜ್ಜೆ. ಹಾಗೂ ಆ ಮೊದಲ ಹೆಜ್ಜೆಗಿಂತಲೂ ಮೊದಲು ನಾವು ಅಭಿವೃದ್ಧಿಯ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಉಳ್ಕೊಳ್ಬೇಕು. ಅವರು ಚೆನ್ನಾಗಿ ಓದ್ದವರು ಇರಬೇಕು, ಆದ್ರೆ ಹಳ್ಳಿಯಲ್ಲಿ ಉಳ್ಕೊಳ್ಬೇಕು. ಮತ್ತೆ ಇನ್ನೊಂದಾಗ್ತದೆ, ಹಳ್ಳಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಪೇಟೆಗಳಿಂದ ಶಹರದಿಂದ ನಗರಗಳಿಂದ ಹಳ್ಳಿಗೆ ಹೋದವರು ನನಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹಳ್ಳಿಯವರಲ್ಲಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಹಳ್ಳಿಯ ಸಮಸ್ಯೆ ನನಗೆ ಗೊತ್ತಿದೆ, ನಿಮಗೆ ಹೇಳ್ಕೊಡ್ತೇನೆ ಬನ್ನಿ, ನಿಮಗೆ ಏನು ಗೊತ್ತಿಲ್ಲ, ನೀವು

ಮೂರ್ ಕರಿತೀವಿ. ಈ ರೀತಿಯಲ್ಲಿ ಹೋದ್ರೆ ಹಳ್ಳಿಯವರು ನಮ್ಮ ಜೊತೆಯಲ್ಲಿ ಕೈಗೂಡಿಸುವುದಿಲ್ಲ. ಅದರ ಬದಲು ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಹಳ್ಳಿಯ ಕಾರ್ಯಕರ್ತರು ಹೇಳಬೇಕು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ನೀವು ಇದನ್ನ ಅನುಭವಿಸ್ತಾ ಇದ್ದೀರಿ, ಹಾಗಾಗಿ ಹಳ್ಳಿಯಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಯಾವುದು ಒಳಿತು ಯಾವುದು ಸಮಸ್ಯೆ ಅಂತ ನಿಮಗೆ ಗೊತ್ತಿದೆ, ಇದನ್ನ ನೀವೇ ಹೇಳಬೇಕು. ನಮ್ಮಲ್ಲಿ ಕೃಷಿಯಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಕೃಷಿಗೆ ಸಂಬಂಧಪಟ್ಟ ಮಣ್ಣು ನೀರಿನಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಇದೆ, ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಳ್ಳಿಯ ಜನ, ನಾನಾಗ್ಲೇ ಹೇಳ್ದಲ್ಲ, ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಹಾಗೂ ಗಂಡಸರು, ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿ ಅವರ ಪ್ರತಿನಿಧಿತ್ವದಲ್ಲಿ ಗ್ರಾಮ ವಿಕಾಸ ಸಮಿತಿಯೋ ಏನೋ ಮಾಡಿಕೊಂಡು ಚಿಂತನೆ ಮಾಡಿ ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಯಾವ ದಾರಿ ಅಂತ ಅವರೇ ಯೋಚಿಸುವ ಹಾಗೆ ಮಾಡಿದರೆ ಆಗ ವಿವಿಧ ಸಮಸ್ಯೆಗಳ ವೃಕ್ಷವಂತ ನಾವು ಹೇಳ್ತೀವಿ. ಯಾವ ಸಮಸ್ಯೆ ಯಾವ ಸಮಸ್ಯೆಗೆ ಕಾರಣ ಆಗಿದೆ ನೋಡಿ, ಊರಲ್ಲಿ ಒಂದು 10, 20, 30, 100 ಸಮಸ್ಯೆ ಇರಬಹುದು, ಇರ್ತವೆ. ಮತ್ತು ಈ ಸಮಸ್ಯೆಗಳು ಒಂದನ್ನೊಂದು ಪ್ರೇರೇಪಿಸ್ತಾ ಇರ್ತವೆ. ಉದಾಹರಣೆಗೆ, ಹಳ್ಳಿಯವರು ಬಡವರಾಗಿದ್ರೆ, ಬಡತನ ಇದ್ರೆ, ಆರ್ಥಿಕ ತೊಂದರೆ ಇದ್ರೆ ಅವರಿಗೆ ವಿದ್ಯಾಭ್ಯಾಸವನ್ನ ಗಳಿಸಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸರಿಯಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ಬಡತನದಿಂದ ಅನಕ್ಷರತೆ ಬರಬಹುದು, ಬಡತನದಿಂದ ಅನಾರೋಗ್ಯ ಬರಬಹುದು, ಹಾಗೂ ಅದರಿಂದ ಮತ್ತಿಷ್ಟು ಬಡತನ ಬರಬಹುದು. ಹೀಗೆ ಬಡತನದಿಂದ ಅನಾರೋಗ್ಯ, ಅನಾರೋಗ್ಯ ಆದಾಗ ಮತ್ತಿಷ್ಟು ಬಡತನ, ಈ ತರ ಸಮಸ್ಯೆಗಳು ವರ್ತುಲವಾಗಿ ಒಂದರಿಂದ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಯಾವ ಸಮಸ್ಯೆ ಮೂಲ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಪರಿಹಾರ ಮಾಡುವುದು ಬಹಳ ಮುಖ್ಯವಾದದ್ದಾಗ್ತದೆ. ಹಾಗೆ ಮಾಡಬೇಕು ಅಂತಾದ್ರೆ ನಾವು ನಮಗೆ ಗೊತ್ತಿದೆ ನಿಮಗೆ ಹೇಳ್ಕೊಡ್ತೀವಿ ಬನ್ನಿ ಅಂತನ್ನುವ ನಿಲುವಿನಿಂದ ನಿಮಗೆ ಗೊತ್ತಿದೆ ಬನ್ನಿ ನಮಗೆ ಹೇಳಿ, ನೀವು ವಿಚಾರ ಮಾಡಿ ಇದರ ಬಗ್ಗೆ ಏನ್ ಮಾಡಬಹುದು ಅಂತ ನಮಗೆ ಹೇಳಿ, ನಾವೆಲ್ಲ ಕೂಡಿ ಆ ಕಾರ್ಯ ಕೈಕೊಳ್ಳೋಣ ಅಂತಂದಾಗ ತುಂಬಾ ಬಲ ಬರ್ತದೆ ಜನಕ್ಕೆ. ಜನರನ್ನ ಕಟ್ಟುವುದು ಅಂತಂದ್ರೆ ಇದೆ, ಹಳ್ಳಿಗಳನ್ನ ಕಟ್ಟುವುದು ಅಂತಂದ್ರೆ ಜನರನ್ನ ಕಟ್ಟುವುದು, ಜನರನ್ನ ಕಟ್ಟುವುದು ಅಂತಂದ್ರೆ ಹೀಗೆ ಅವರನ್ನ ಒಟ್ಟಿಗೆ ಸೇರಿಸಿ ಅವರೇ ತಮ್ಮ ಹಳ್ಳಿಯ ಬಗ್ಗೆ ಯೋಚಿಸುವ ಹಾಗೆ. ಹಳ್ಳಿ ಅಂದ್ರೆ ಬರೀ ಮತ್ತೆ ಗ್ರಾಮ ಸಭೆ, ವಾರ್ಡ್ ಸಭೆ ಇತ್ಯಾದಿಗಳನ್ನ ಪಂಚಾಯತ್ ರಾಜ್ಯದಲ್ಲಿ ಅದನ್ನು ಇದೇ ದೃಷ್ಟಿಯಿಂದ ಮಾಡ್ಕೊಳ್ತಿದ್ರು. ಆದ್ರೆ ನಾನು ಗ್ರಾಮ ಸಭೆಗೂ ವಾರ್ಡ್ ಸಭೆಗೂ ಹೋಗಿ ನೋಡಿದಾಗ ಒಂದು 2, 3, 4 ವಿಷಯಗಳ ಬಿಟ್ರೆ ಬೇರೆ ಏನು ಅಲ್ಲಿ ಚರ್ಚೆ ಆಗುವುದಿಲ್ಲ. ಒಂದು ನನಗೆ ಮನೆ ಬೇಕು ಅಂತಾದ್ರೆ ನಾನು ಹೋಗಿ ಮನೆಯ ಬಗ್ಗೆ ಅಲ್ಲಿ ಒತ್ತಡ ಹಾಕ್ತೇನೆ, ಇಲ್ಲಾಂದ್ರೆ ಕಾಂಕ್ರೀಟ್ ರಸ್ತೆಯೋ ಡಾಂಬರ್ ರಸ್ತೆಯೋ ಇಲ್ಲಿಂದ ಅಲ್ಲಿವರೆಗೆ ಮಾಡಬೇಕು ಅಂತ ಆ ಜನ ಹೋಗಿ ಒತ್ತಾಯ ಮಾಡ್ತಾರೆ. ಇಲ್ಲಾಂದ್ರೆ ಸಮುದಾಯ ಭವನ ಕಟ್ಕೊಡ್ರಿ, ನಮ್ಮ ಜಾತಿಗೂ ಒಂದು ಕೊಟ್ಕೊಡ್ರಿ, ಅವ್ರ ಜಾತಿಗೂ ಒಂದು ಕಟ್ಕೊಡ್ರಿ, ಈ ಒತ್ತಡ ಇರ್ತದೆ. ನೀರೊಂದು ಕೊಡ್ರಿ ಅಂತ ಇಂಥ ಕೆಲವು ವಿಷಯಗಳನ್ನ ಬಿಟ್ರೆ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ನಿಮ್ಗೆ ಗೊತ್ತಿರ್ಬೋದು ಹಳ್ಳಿಯಲ್ಲಿ 18 ವರ್ಷ ಮೀರಿದ ಎಲ್ಲರೂ ಗ್ರಾಮ ಸಭೆಯ ಸದಸ್ಯರು. ಅವರೆಲ್ಲರೂ ಸಭೆಯನ್ನ ಅಟೆಂಡ್ ಆಗ್ಬೋದು, ಅವ್ರು ಬರುವುದಿಲ್ಲ. ಕೇವಲ ಕೆಲವು ಬೆರಳೆಣಿಕೆಯಷ್ಟು ಜನ ಗ್ರಾಮ ಸಭೆಗೆ ಬರ್ತಾರೆ. ನಾನು ಹೋಗಿ ನೋಡಿದ್ದೀನಿ, ಇವೇ 3-4 ವಿಷಯ ಚರ್ಚೆ ಮಾಡ್ತಾರೆ, ಬಹಳ ಜಗಳ ಆಡ್ತಾರೆ. ಹಾಗಾಗಿ ಗ್ರಾಮ ಸಭೆಯೋ ವಾರ್ಡ್ ಸಭೆಯೋ ನಮ್ಮ ನಿಜವಾದ ಅಭಿವೃದ್ಧಿಗೆ ಕಾರಣ ಆಗಬೇಕಾಗಿದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿಯ ಜನರನ್ನು ನಾವು ಕಟ್ಟಿಲ್ಲ, ಅವರಿಗೆ ಇದರ ಮಹತ್ವ ಅರಿವಾಗಿಲ್ಲ, ತಾವೇ ಮಾಡಿಕೊಳ್ಳಬಹುದು ಅಂತನ್ನುವ ಧೈರ್ಯ ವಿಶ್ವಾಸ ಅವರಲ್ಲಿ ಹುಟ್ಟಿಲ್ಲ. ಅದನ್ನು ಮೊದಲು ನಾವು ಹುಟ್ಟಿಸಬೇಕು. ಹಾಗಾಗಬೇಕು ಅಂತಂದ್ರೆ ಹಳ್ಳಿಯವರ ಜೊತೆಗೆ ಸಮಾನತೆಯ ಭಾವದಿಂದ ನಾವು ವರ್ತಿಸಬೇಕು. ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತ ಹೇಳೋದು, ನಾವು ಕುರ್ಚಿಯಲ್ಲಿ ಕೂತ್ಕೊಂಡು ಅವರನ್ನ ನೆಲದಲ್ಲಿ ಕೂರಿಸಿ

ಮಾತಾಡೋದು, ನಾನು ಮೇಲೆ ನೀವು ಕೆಳಗೆ ಅಂತನ್ನುವ ಭಾವವನ್ನ ಅವರಲ್ಲಿ ಹುಟ್ಟಾಕುವುದು ಮಾಡಿದ್ರೆ ಹಳ್ಳಿಯ ಜನ ತಮ್ಮ ಸಮಸ್ಯೆಯನ್ನ ನಮಗೆ ಹೇಳೋದಿಲ್ಲ. ಯಾಕೆಂತಂದ್ರೆ ಮೈತ್ರಿ ಅಂತ ಹೇಳ್ತೀವಿ, ದೋಸ್ತಿ. ಹಳ್ಳಿಯ ಜೊತೆಗೆ, ಹಳ್ಳಿಯ ಜನರ ಜೊತೆಗೆ ಯಾರು ದೋಸ್ತಿಯನ್ನ ಮಾಡ್ಕೊಳ್ತಾರೋ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕರ್ತ ಇರಲಿ, ಅವರು ಮೊದಲು ಮಾಡಬೇಕಾಗಿದ್ದು ಹಳ್ಳಿಯ ಜನರ ಜೊತೆಗೆ ಸಮಾನತೆಯ ನೆಲೆಯಲ್ಲಿ ವ್ಯವಹಾರ ಮಾಡಬೇಕು. ಅಂದ್ರೆ ಕೂತ್ಕೊಳ್ಳೋದು ಅವ್ರ ಜೊತೆಗೆ ಕೂತ್ಕೊಳ್ಬೇಕು, ಮಾತಾಡುವ ರೀತಿಯಲ್ಲಿ ಸ್ನೇಹ ಭಾವದಿಂದ ಮಾತಾಡಬೇಕು. ನಮ್ಮ ದೇಹ ಭಾಷೆ, ನಮ್ಮ ಕೈ ಕಾಲುಗಳನ್ನ ನಾವು ಮಾಡುವುದನ್ನ ಬಹಳ ಸ್ನೇಹದಿಂದ ಮಾತಾಡಬೇಕು. ಹೊತ್ತು ನೋಡ್ರಿ, ನಾ ಹೇಳ್ಕೊಡ ಈ ತರ ಪೇರೆಂಟಲ್ ನಮ್ಮ ತಂದೆ ನಮ್ಮ ಜೊತೆ ಹೆಂಗ್ ಮಾತಾಡ್ತಾರೋ ಆ ಭಾವದಲ್ಲಿ ಮಾತಾಡಬಾರ್ದು. ಈಗ ತಂದೆ ತಾಯಂದಿರು ಸ್ನೇಹ ಭಾವಕ್ಕೆ ಬಂದಿದ್ದಾರೆ. ಆದ್ರಿಂದ ಈ ಕಾರ್ಯಕರ್ತರು, ಈ ಅಧಿಕಾರಿಗಳು ಯಾರೇ ಇದ್ರು, ಗ್ರಾಮೀಣಾಭಿವೃದ್ಧಿ, ಹಳ್ಳಿಯ ಅಭಿವೃದ್ಧಿಗೆ ಕೆಲಸ ಮಾಡುವವರು ಜನರನ್ನ ಸೇರಿಸಿಕೊಂಡು ಜನರೊಡನೆ ಸ್ನೇಹ ಭಾವದಿಂದ ವರ್ತಿಸಿ ಜನರ ವಿಶ್ವಾಸವನ್ನ ಮೊದಲು ಗಳಿಸಿಕೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ಟೂಲ್ಸ್ ಇದ್ದಾವೆ. ಸಭೆ ಮಾಡಬಹುದು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಇದೆ, ಪಿ ಆರ್ ಎ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಇದೆ. ಜನರೇ ತಿಳ್ಕೊಳ್ಳೋದು ಆ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ಲಿ ಸೀಸನಲ್ ಡಯಾಗ್ರಾಮ್, ಮ್ಯಾಟ್ರಿಕ್ಸ್ ರ್ಯಾಂಕಿಂಗ್ ಇತ್ಯಾದಿ ಇತ್ಯಾದಿ ಬಹಳ ಸುಂದರವಾದಂತ ಉಪಕರಣಗಳಿದ್ದಾವೆ. ಉಪಕರಣಗಳು ಅಂದ್ರೆ ಟೂಲ್ಸ್. ಅಂದ್ರೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಊರಲ್ಲಿ ಜನ ಎಲ್ಲಿಗೋ ವಲಸೆ ಹೋಗ್ತಾರೆ, ಪ್ರತಿ ವರ್ಷ ಊರು ಬಿಟ್ಟು ಹೋಗ್ತಾರೆ ಹೊಟ್ಟೆಪಾಡಿಗಾಗಿ, ಎಲ್ಲಿಯೋ ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ ಅಂತಾದ್ರೆ ಅವ್ರು ಯಾವಾಗ ಹೋಗ್ತಾರೆ, ಎಷ್ಟು ಜನ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ, ಮತ್ತೆ ಯಾವಾಗ ತಿರುಗಿ ಬರ್ತಾರೆ ಹಳ್ಳಿಗೆ, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತಂದ್ರೆ ಆ ವಿಷಯ ನಿಮ್ಮ ಊರಲ್ಲಿ ಯಾವುದೋ ಒಂದು ಊರು ಸುರಶೆಟ್ಟಿ ಕೊಪ್ಪ ಅಂತ ಇಟ್ಕೊಂಡು ಆ ಊರಿನಲ್ಲಿ ಇವೆಲ್ಲ ಯಾವಾಗ ಆಗ್ತದೆ ಅಂತ ನೀವು ಎಲ್ಲಿಯೂ ಪುಸ್ತಕಗಳಲ್ಲಿ ಆ ಮಾಹಿತಿ ಸಿಕ್ಕುವುದಿಲ್ಲ, ನೆಟ್ಟಲ್ಲಿ ಹೋದ್ರೆ ಆ ಮಾಹಿತಿ ಸಿಕ್ಕುವುದಿಲ್ಲ. ಊರಿನ ಜನರನ್ನ ಸೇರಿಸಿಕೊಂಡು ನೀವು ಚರ್ಚೆ ಮಾಡಿದ್ರೆ ಈ ಮಾಹಿತಿಯನ್ನ ಒಂದು ಸೀಸನಾಲಿಟಿ ಮ್ಯಾಪ್ ಅಲ್ಲಿ ನೀವು ಮಾಡಬಹುದು. ಮಳೆ ಯಾವಾಗ ಬರ್ತದೆ ಊರಲ್ಲಿ, ಎಷ್ಟು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಹೆಚ್ಚು ಮಳೆ ಬರ್ತದೆ, ಯಾವ ತಿಂಗಳಲ್ಲಿ ಅಥವಾ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಮಳೆ ಬರ್ತದೆ. ಜನ ಕೆಲವು ಸಲ ತಿಂಗಳ ಲೆಕ್ಕದಲ್ಲಿ ಮಳೆಯನ್ನು ಅಳೆಯೋದಿಲ್ಲ, ನಕ್ಷತ್ರಗಳ ಲೆಕ್ಕದಲ್ಲಿ ಅಳೀತಾರೆ. ಇದನ್ನೆಲ್ಲ ಜನರ ಜೊತೆಗೆ ಕೂತ್ಕೊಂಡು ಅರ್ಥ ಮಾಡಿಕೊಂಡಾಗ ಜನರಿಗೂ ಅರ್ಥ ಆಗ್ತದೆ, ಸ್ಪಷ್ಟ ಆಗ್ತದೆ ನಮ್ಮ ಸಮಸ್ಯೆ ಏನು ಅಂತ, ನಮಗೂ ಗೊತ್ತಾಗ್ತದೆ. ಹಾಗೆ ರೈತರ ಸಮಸ್ಯೆಗಳನ್ನ ರೈತರನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು, ರೈತರಲ್ಲದ ಭೂ ಕಾರ್ಮಿಕರನ್ನ ಅವರನ್ನ ಸೇರಿಸಿಕೊಂಡು ಅರ್ಥ ಮಾಡಬೇಕು. ಯಾವುದೇ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ 60% ಜನರ ಹತ್ರ ಭೂಮಿ ಇದ್ರೆ ಒಂದು 40% ಜನರ ಹತ್ರ ಭೂಮಿ ಇರುವುದಿಲ್ಲ, ಅವರು ಭೂರಹಿತರಿರ್ತಾರೆ. ಅವರು ಉದ್ಯೋಗ ಮಾಡಬಹುದೇ, ಅಂಥವರೇ ಹೆಚ್ಚಾಗಿ ಬೇರೆ ಕಡೆಗೆ ವಲಸೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೆಲಸ ಇಲ್ಲದ ಸಂದರ್ಭದಲ್ಲಿ ಅವರಿಗೆ ವಲಸೆ ಹೋದ್ರೆ ದುಡಿತ ಚೆನ್ನಾಗಿ ಮಾಡಬಹುದು. ಅಲ್ಲಿ ಎಲ್ಲಿಯೋ ಗೋವಾಕ್ಕೋ ಎಲ್ಲೋ ಹೋದ್ರೆ ಇಲ್ಲಿಗಿಂತ ಹೆಚ್ಚು ಸಂಬಳ ಸಿಗಬಹುದು. ಆದ್ರೆ ಏನಾಗ್ತದೆ ಗಮನಿಸಿ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗುವಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಕರ್ಕೊಂಡು ಹೋದ್ರೆ ಅವರಿಗೆ ಇಲ್ಲಿ ವಿದ್ಯಾಭ್ಯಾಸ ಶಾಲೆ ತಪ್ಪುತ್ತದೆ. ಇಲ್ಲೇ ಇದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅಂತ ಅನ್ನೋದು ಗೊತ್ತಾಗುತ್ತೆ. ವೃದ್ಧರಿರ್ತಾರೆ, ಅವರಿಗೆ ಹಿರಿಯರು, ಬಹಳ ಹಿರಿಯರು ಇರ್ತಾರೆ, ಅವರನ್ನೂ ಬಿಟ್ಟು ಹೋಗ್ಬೇಕಾಗ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ಳೋರು ಯಾರು? ಈ ವಲಸೆಯಿಂದ ಹಲವಾರು ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ ಇತ್ಯಾದಿ ಇತ್ಯಾದಿ ಎಲ್ಲ ಬರ್ತದೆ. ಆದ್ರಿಂದ ವಲಸೆಯನ್ನ ತಪ್ಪಿಸ್ಲಿಕ್ಕೆ ಹೇಗೆ ಉದ್ಯೋಗ ಸೃಷ್ಟಿಯನ್ನ ಊರಲ್ಲೇ ಮಾಡ್ಕೊಳ್ಬೇಕು ಅಂತನೆಲ್ಲ ಯೋಚಿಸಬೇಕಿದ್ರೆ ಇದು ಸರ್ಕಾರದಿಂದ ಆಗುವ ಕೆಲಸ ಅಲ್ಲ, ಹಳ್ಳಿಯವರೇ ಮಾಡ್ಕೊಳ್ಬೇಕಾಗಿದ್ದು. ಹಳ್ಳಿಯ ಜನರ ಜೊತೆಗೆ ಕೂಡಿ ಕೆಲಸ ಮಾಡುವ ಕಾರ್ಯಕರ್ತರು ಬೇಕು. ನಾವು ಮಾಡಿದ್ದು ಅದನ್ನೇ. ಹೀಗೆ ಸುರಶೆಟ್ಟಿಕೊಪ್ಪ ದಾಸನಕೊಪ್ಪದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಏನೆಲ್ಲ ಸಾಧನೆ ಮಾಡಲಿಕ್ಕೆ, ಉದಾಹರಣೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಳ್ಬೇಕಿದ್ರೆ ಟೇಕ್ ಹೋಲ್ಡರ್ಸ್ ಅಂತೀವಿ, ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟವರು ಯಾರು ಯಾರು ಇದ್ದಾರೆ, ಪಾಲುದಾರರು. ಉದಾಹರಣೆಗೆ ವಿದ್ಯಾರ್ಥಿಗಳು ಮೊದಲ ಪಾಲುದಾರರು,

0: ವಿದ್ಯಾಭ್ಯಾಸಕ್ಕೆ. ಹೌದಾ? ಮೇಷ್ಟ್ರು ಮಂದಿ, ಮಾಸ್ಟರ್ಗಳು, ಮೇಡಮ್ಗಳು, ಸರ್ಗಳು, ಅವರು ಎರಡನೇ ಪಾಲುದಾರ. ಆಮೇಲೆ ಶಿಕ್ಷಣ ಇಲಾಖೆ ಇನ್ನೊಂದು, ಊರಿನ ಜನ ಇನ್ನೊಂದು, ಇವರೆಲ್ಲ ಸೇರಿಸ್ಕೊಂಡು ಮುಖ್ಯವಾಗಿ ಶಾಲೆಯ ಮಕ್ಕಳ ಜೊತೆಗೆ ಸಭೆ ಮಾಡಿ ಕಲೀಲಿಕ್ಕೆ ಏನೇನು ತೊಂದರೆ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್, ಕೇಂದ್ರೀಕೃತ ಗುಂಪು ಚರ್ಚೆ ಅಂತೀವಿ. ಆ ಮೂಲಕ ಹಳ್ಳಿಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮಕ್ಕಳ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳನ್ನ, ಶಿಕ್ಷಕರಿಗೆ ಏನು ಸಮಸ್ಯೆ ಆಗ್ತದೆ ಶಿಕ್ಷಕರನ್ನ ಸೇರಿಸಿ ಸಭೆ ಮಾಡುವುದು, 10-15 ಜನ. ರೈತರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ರೈತರನ್ನ ಸೇರಿಸಿಕೊಂಡು, ಭೂಮಿ ಇಲ್ಲದವರದ್ದೇನು ಅಂತ ಅವರು, ಮಹಿಳೆಯರ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಮಹಿಳೆಯರು. ಹಳ್ಳಿಗಳಲ್ಲಿ ವಿಧವೆಯರು ಇರ್ತಾರೆ, ಗಂಡ ತೀರಿ ಹೋದವರು, ಅವರಿಗೇನು ಸಮಸ್ಯೆ ಇದೆ? ಹಿರಿಯರು ಬಹಳ ವಯಸ್ಸಾದವರ ಸಮಸ್ಯೆ ಏನು? ಹೀಗೆ ವ್ಯಾಪಾರಿಗಳ ಸಮಸ್ಯೆ ಏನು? ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆಯಾ ಗುಂಪಿನ ಜನರನ್ನ ಸೇರಿಸ್ಕೊಂಡು ಅವರ ಹತ್ರ ಚರ್ಚೆ ಮಾಡ್ತಾ ಏನು ಮಾಡಬಹುದು ಈ ಸಮಸ್ಯೆಗಳ ಪರಿಹಾರಕ್ಕೆ ಅಂತಾನು ಯೋಚಿಸ್ತಾ ಹೋದ್ರೆ ನಮಗೆ ಸಮಸ್ಯೆಗಳ ಅರ್ಥ ಆಗ್ತವೆ, ಪರಿಹಾರದ ದಾರಿಗಳು ಅರ್ಥ ಆಗ್ತವೆ. ಆ ಪರಿಹಾರದ ದಾರಿಗಳಲ್ಲಿ ಹಳ್ಳಿಯವರೇ ಮಾಡ್ಕೊಳ್ಬಹುದಾದಂತ ಕೆಲವು ಇರ್ತವೆ, ಗ್ರಾಮ ಪಂಚಾಯಿತಿಯ ಮೇಲೆ ಒತ್ತಡ ತಂದು ಅವರ ಹತ್ರ ಮಾಡಿಸ್ಕೊಳ್ಳುವಂತದ್ದು ಕೆಲವಿರ್ತವೆ, ಮತ್ತು ಹೊರಗಿನ ಸಹಾಯದಿಂದಲೇ ಆಗ್ಬೇಕಾದಂತದ್ದು ಕೆಲವಿರ್ತವೆ. ಉದಾಹರಣೆಗೆ ಹಳ್ಳಿಯವರೇ ಮಾಡ್ಕೊಳ್ಬಹುದು ಅಂತಾದ್ರೂ ತಮ್ಮ ಊರಿನ ಸ್ವಚ್ಛತೆಯನ್ನು, ಕಸ ಕಡ್ಡಿಗಳು ಹಳ್ಳಿಯಲ್ಲಿ ಇರಬಾರದು, ಸ್ವಚ್ಛವಾಗಿರ್ಬೇಕು ಹಳ್ಳಿ ಅಂತ ಹಳ್ಳಿಯವರು ನಿರ್ಣಯ ಮಾಡಿದ್ರೆ ಒಂದು ತಿಂಗಳಲ್ಲಿ ಅದನ್ನ ಸಾಧಿಸ್ಕೊಳ್ಳಿಕ್ಕಾಗ್ತದೆ. ಎಲ್ಲರೂ ಕೂಡಿ ಒಟ್ಟಿನಲ್ಲಿ ನಿರ್ಣಯ ಮಾಡ, ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಪ್ಲಾಸ್ಟಿಕ್ ಅನ್ನೆಲ್ಲ ಅಲ್ಲೆಲ್ಲ ಚೆಲ್ಲಬಾರ್ದು, ಯಾರು ರಸ್ತೆಯ ಮೇಲೆ ಶೌಚ ಮಾಡಬಾರ್ದು. ಇವೆಲ್ಲ ನಾವು ಹಳ್ಳಿಯವರು ನಿರ್ಣಯ ಮಾಡಿಕೊಂಡ್ರೆ ಹಳ್ಳಿಯವರೇ ಜಾರಿ ಮಾಡಲಿಕ್ಕೆ ಆಗುವಂತಹ ಚಟುವಟಿಕೆಗಳಿವೆ. ಹಳ್ಳಿಯಲ್ಲಿ ಶ್ರಮದಾನ ಮಾಡೋಣ, ಶ್ರಮದಾನ ಮೂಲಕ ಏನೇನು ಸಾಧನೆ ಮಾಡಬಹುದು ಅದನ್ನು ಮಾಡಬಹುದು. ಹಳ್ಳಿಯಲ್ಲಿ ಯಾರಿಗಾದರೂ ಕಷ್ಟ ಆದರೆ ಸಹಾಯ ಮಾಡುವುದು ಹೇಗೆ ನಾವು ಅಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಸುಮಾರು ಹಳ್ಳಿಗಳಲ್ಲಿ ಈ ಥರ ಇದ್ದಾವೆ. ನಮ್ಮ ಸುರಕ್ಷತೆ ಕಂಪದಲ್ಲಿ ಆರೋಗ್ಯ ನಿಧಿ, ವಿದ್ಯಾನಿಧಿ, ಮತ್ತೆ ಶೌಚ ನಿಧಿ, ಗೃಹ ನಿಧಿ ಇತ್ಯಾದಿ ಹಲವಾರು ನಿಧಿಗಳನ್ನು ಮಾಡಿಕೊಂಡು ಅದರ ಮೂಲಕ ಜನಕ್ಕೆ ಬಡ್ಡಿರಹಿತವಾದಂಥ 1 ವರ್ಷದ ಸಾಲವನ್ನು ಕೊಡುವ ವ್ಯವಸ್ಥೆಯನ್ನು ಸಂಘಟನೆ, 3 ಸ್ತರಗಳ ಸಂಘಟನೆ ಮಾಡಿಕೊಂಡು ಸಂಘಗಳು, ಗ್ರಾಮ ವಿಕಾಸ ಸಮಿತಿ ಹಾಗೂ ಸರ್ವೋದಯ ಮಹಾಸಂಘ. ಸರ್ವೋದಯ ಮಹಾಸಂಘದ ಮೂಲಕ ಈಗ ಉದಾಹರಣೆಗೆ ಯಾರಿಗೋ ಆಪರೇಷನ್ ಆಗ್ಬೇಕು, ಬ್ಯಾಂಕ್ ಹತ್ರ ಹೋಗಿ ನಾಳೆಗೆ ನನಗೆ ಆಪರೇಷನ್ ಆಗ್ಬೇಕ್ರಿ ಹಣ ಕೊಡ್ರಿ ಅಂತ ಅಂದ್ರೆ ಯಾರು ಸಾಲ ಕೊಡೋದಿಲ್ಲ, ಸಂಘಟನೆ ಕೊಡ್ಲಿಕ್ಕಾಗ. ನಮ್ಮಲ್ಲಿ ಸುರಕ್ಷತೆ ಕೊಪ್ಪದ ಸರ್ವೋದಯ ಮಹಾಸಂಘದವರು 15-20 ಸಾವಿರದವರೆಗೆ ತಕ್ಷಣ ಸಾಲ ಕೊಡ್ತಾರೆ. ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ, 1 ವರ್ಷದ ಒಳಗೆ ಅದನ್ನ ಕಟ್ಟಿದ್ರೆ ಆಯ್ತು. ಕಾಲೇಜಿಗೆ ಹೋಗ್ಬೇಕು, ಫೀಸ್ ಕಟ್ಟಬೇಕು, ಹಣ ಇಲ್ಲ, ತಕ್ಷಣ ಕೊಡ್ತಾರೆ ವಿದ್ಯಾರ್ಥಿಯಿಂದ, ಅದಕ್ಕೂ ಬಡ್ಡಿರಹಿತ ಸಾಲ. ಮತ್ತು ಈ ಸಮಸ್ಯೆಗಳು ನೀವು ಸರ್ಟಿಫಿಕೇಟ್ ತರ್ರಿ, ತಹಸೀಲ್ದಾರ್ ಹತ್ರ ಸರ್ಟಿಫಿಕೇಟ್ ತರ್ರಿ, ತಲಾಟಿ ಹತ್ರ ಸರ್ಟಿಫಿಕೇಟ್, ಇವ್ಯಾವುದೂ ಇರುವುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಎಲ್ಲರ ಸಮಸ್ಯೆಗಳು ಅಲ್ಲಲ್ಲೇ ಗೊತ್ತಿರ್ತದೆ, ಯಾರಿಗೆ ಹುಷಾರಿಲ್ಲ ಅಂತ ಅನ್ನೋದು ಊರಿಯವರಿಗೆ ಗೊತ್ತಿರ್ತದೆ. ಹಾಗಾಗಿ ಸರ್ಟಿಫಿಕೇಟ್ ತರ್ರಿ, ಯಾರ ಮಗ SSLC ಪಾಸ್ ಆಗಿದ್ದಾರೆ, ಮಗಳು SSLC ಪಾಸ್ ಆಗಿದ್ದಾಳೆ, ಅವರಿಗೆ ಕಾಲೇಜಿಗೆ ಹೋಗ್ಬೇಕು ಗೊತ್ತಿರ್ತದೆ. ಸುಳ್ಳು ಹೇಳಿ ಸಾಲ ತಗೊಳ್ಳುವಂತದ್ದೇ ಇರುವುದಿಲ್ಲ, ಹಾಗಾಗಿ ಸರ್ಟಿಫಿಕೇಟ್ಗಳ ಹಂಗೂ ಇರುವುದಿಲ್ಲ. ವಿಶ್ವಾಸದ ಮೇಲೆಯೇ ನಡೆಯುವಂತ ಇಂಥ ಕೆಲಸಗಳನ್ನು ಮಾಡಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎಂಬ ವಿಷಯದ ಕುರಿತು ಧಾರವಾಡ ಜಿಲ್ಲೆಯ ಗಾಂಧಿ ಪರಂಪರೆಯ ಗ್ರಾಮಾಭಿವೃದ್ಧಿ ಸಾಧಕರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.

0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಭಕ್ತನು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸುತ್ತಾನೆಯೋ ಅವನಿಗೆ ಆಯಾ ರೂಪದಲ್ಲಿಯೇ ಭಕ್ತಿಯನ್ನು ಸ್ಥಿರಗೊಳಿಸುತ್ತೇನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಬಳಿಗೆ ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಹೋಗುವವರನ್ನು ತಿರಸ್ಕರಿಸುವುದಿಲ್ಲ. ಅಥವಾ ತಾನೊಬ್ಬನೇ ನಿಜವಾದ ದೇವರು, ಉಳಿದವರೆಲ್ಲ ಸುಳ್ಳು ದೇವರು ಅಂತಲೂ ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಎಲ್ಲ ದೇವರಂತೆ ಇರುವವನು ಇವನೇ ಭಗವಂತ ನಾರಾಯಣ. ಎಲ್ಲ ದೇವರ ಮೂಲಕ ಕೆಲಸ ಮಾಡುವವನು ಅವನೊಬ್ಬನೇ. ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಅಭಿಲಾಷೆ ಇದೆ ಅಷ್ಟೆ, ಅದನ್ನ ಖಂಡಿಸುವುದಿಲ್ಲ. ತಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಬೇರೆ ಬೇರೆ ದೇವರುಗಳ ಮೇಲೆಯೇ ಅವರಿಗೆ ಹೆಚ್ಚು ಶ್ರದ್ಧೆ ಹುಟ್ಟುವಂತೆ ಮಾಡುತ್ತಾನೆ. ಯಾವಾಗ ಶ್ರದ್ಧೆ ಹುಟ್ಟುತ್ತಾ ಹೋಗುತ್ತದೋ ಆಯಾ ದೇವ ದೇವಿಯರ ಮೇಲೆ ಪ್ರೇಮ ಹೆಚ್ಚುತ್ತಾ ಹೋಗುತ್ತದೆ, ಆಗ ತಾನು ಲೌಕಿಕವಾದ ವಸ್ತುಗಳನ್ನು ಕೇಳುವುದನ್ನು ಬಿಟ್ಟು ಶಾಶ್ವತವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೇಡುತ್ತಾನೆ. ಈಗ ಬೇರೆ ಬೇರೆಯಂತೆ ಕಂಡರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಒಂದೇ ಪರಮಾತ್ಮ ಹಲವು ನಾಮಗಳನ್ನು ಧರಿಸಿ ಹಲವು ಪಾತ್ರಗಳಲ್ಲಿ ನಿರತವಾಗಿರುವುದು ಗೊತ್ತಾಗುತ್ತದೆ. ಶ್ರೀಕೃಷ್ಣ ಎಲ್ಲಿಯೂ ಕೂಡ ಯಾರನ್ನೂ ಕೂಡ ಖಂಡಿಸುವುದಕ್ಕೆ ಹೋಗುವುದಿಲ್ಲ, ಹಾಗೆಯೇ ಯಾರ ಶ್ರದ್ಧೆಗೂ ಕೂಡ ಭಂಗ ತರುವುದಿಲ್ಲ. ಮನುಷ್ಯ ಎಲ್ಲಿರುವನೋ ಅಲ್ಲಿಂದ ಮುಂದಕ್ಕೆ ಮೇಲಕ್ಕೆ ಒಯ್ಯುವನು. ಅವನ ಶ್ರದ್ಧೆ ಮತ್ತೂ ಆಳವಾಗಬೇಕು. ಪ್ರಪಂಚದಲ್ಲಿರುವ ದೇವದೇವತೆಗಳೆಲ್ಲ ಒಳಕೊಳ್ಳುವಷ್ಟು ವಿಸ್ತಾರವಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲಿಯೂ ತಾತ್ಸಾರವಿಲ್ಲ, ಕುಹುಕ ಕೂಡ ಇಲ್ಲ, ನಿಂದೆಯೂ ಇಲ್ಲ. ಒಬ್ಬ ಯಾವುದನ್ನಾದರೂ ಪೂಜಿಸುತ್ತಿರಲಿ, ಕಲ್ಲು, ಮಣ್ಣು, ಲೋಹ, ಮಾರಮ್ಮ, ಮಸಣಮ್ಮ, ಶಿವ, ಪಾರ್ವತಿ, ದುರ್ಗಮ್ಮ, ಪ್ಲೇಗಮ್ಮ, ವಿಷ್ಣು, ರಾಮ, ಎಲ್ಲರೂ ಕರೆಯುತ್ತಿರುವುದು ಒಬ್ಬನನ್ನೇ, ಆ ಭಗವಂತನನ್ನ ಎಂಬುದನ್ನ ಇವನು ಕೃಷ್ಣ ಚೆನ್ನಾಗಿ ಅರಿತಿದ್ದಾನೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತಂದ್ರೆ, ಮನೆಯಲ್ಲಿ ಒಂದು ಪುಟ್ಟ ಮಗು ಇರುತ್ತೆ ಅಂತ ಅನ್ಕೋಣ. ಅದಕ್ಕೆ ಅಪ್ಪ ಅಂಥೇಳಿ ಕರೆಯೋದಕ್ಕೆ ಬರೋದಿಲ್ಲ, ಸುಮ್ಮನೆ ಪಾ ಅನ್ನತ್ತೆ. ಅದಕ್ಕೆ ತಂದೆ ಬಂದು ಎತ್ಕೊಳ್ಳೋದಿಲ್ವಾ? ಅಥವಾ ಆ ಮಗುವಿಗೆ ಪುಟ್ಟ ಮಗು ಇರುತ್ತೆ ಅನ್ಕೊಳ್ಳೋಣ, ಮನೆಯಲ್ಲಿ ಎಲ್ಲರೂ ಒಂದೇ ಹೆಸರಿನಿಂದ ಕರೀತಾರ, ಅಮ್ಮ ಚಿನ್ನ ಬಂಗಾರಿ ಅಂತ ಕರಿಬೋದು, ಅಪ್ಪ ಮುದ್ದು ಅಂತ ಕರಿಬೋದು, ಅಜ್ಜಿ ನಮ್ಮನೆ ಮನೆ ಅಂತ ಕರಿಬೋದು. ಇನ್ ಕೆಲವರು ಬಂದಂಥ ಬಂಧುಗಳು ನೆಂಟರಿಷ್ಟರು ಅವರೆಲ್ಲ ಅವ್ರಿಗೆ ತೋಚಿದಂಥ ಹೆಸರಿನಲ್ಲಿ ಓ ಮಗುವೆ, ಪುಟ್ಟ ಮಗುವೆ, ಚಿನ್ನಾರಿ ಮಗುವೆ ಅಂತ ಕರಿಬೋದು. ಹಾಗೆ ಒಬ್ಬೊಬ್ಬರು ಕೂಡ ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆ ಮಗುವನ್ನ ಬೇರೆ ಬೇರೆ ಹೆಸರಿನಲ್ಲಿ ಕರೆದ ಕೂಡಲೇ ಆ ಮಗು

ಬೇರೆ ಬೇರೆಯದ್ದಾಗತ್ತಾ? ಇಲ್ಲ. ಹಾಗೆಯೇ ಯಾವ ದೇವರ ಮೂಲಕ ಕರೆಯಲಿ, ಯಾವ ಉದ್ದೇಶದಿಂದಲೇ ಕರೆಯಲಿ, ಎಲ್ಲರಿಗೆ ಓ ಕೊಡುವವನೇ ದೇವರು. ಚಿನ್ನ ಬಂಗಾರಿ ಮುದ್ದು ಅಂತಂದಾಗ ಯಾರೇ ಕರೀಲಿ, ಆ ಮಗು ಓ ಅನ್ನತ್ತೆ, ಓಡ್ ಬರುತ್ತೆ, ತಬ್ಕೊಳ್ಳುತ್ತೆ, ಮುದ್ದು ಮಾಡುತ್ತೆ. ಎಲ್ಲರ ಮುದ್ದನ್ನ ಕೂಡ ಆ ಮಗು ಸ್ವೀಕರಿಸುತ್ತೆ. ಭಗವಂತ ಕೂಡ ಒಂದ್ ಮಗು ಇದ್ದ ಹಾಗೇನೆ, ಯಾರು ಕರೆದ್ರು ಹೋಗೊಡ್ತಾನೆ. ಯಾವ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ, ರಾಮ ಅಂತ ಒಬ್ರು ಅಂದ್ರೆ ಶಿವ ಅಂತ ಮತ್ತೊಬ್ರು ಅಂತಾರೆ, ಪಾರ್ವತಿ ಅಂತ ಒಬ್ರು ಅಂದ್ರೆ ಲಕ್ಷ್ಮಿ ಅಂತ ಮತ್ತೊಬ್ರು ಕರೀತಾರೆ, ಗಣಪತಿ ಅಂತೇಳಂದ್ರೆ ಮತ್ತೊಬ್ರು ಆಂಜನೇಯ ಅಂತಾರೆ. ಹೀಗೆ ನಮ್ಮ ಕರೆಯ ಹಿಂದೆ ಇರಬೇಕಾಗಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಶ್ರದ್ಧೆ ಮೊದಲು ಅಲ್ಪವಾಗಿದ್ರೂ ಕೂಡ ದೇವರೇ ಅದನ್ನ ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲೇ ಹೇಗೆ ಪರಮಾತ್ಮನು ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ತೋರಿಸಲಾಗಿದೆ. ಎಲ್ಲಾ ಜನರು ಒಂದೇ ದೇವತೆಯನ್ನ ಪೂಜಿಸ್ತಾ ಇಲ್ಲ, ಪ್ರತಿಯೊಬ್ಬರೂ ಒಂದೇ ಪರಮಾತ್ಮನನ್ನು ಅವನವನ ಇಷ್ಟ ದೇವತೆಯ ರೂಪದಲ್ಲಿ ಪೂಜಿಸ್ತಾ ಇದ್ದಾನೆ. ವ್ಯಕ್ತಿಯು ಗುರುದ್ವಾರದಲ್ಲಿಯೇ ಆಗಲಿ, ದೇವಸ್ಥಾನದಲ್ಲಿಯೇ ಆಗಲಿ, ಬಹಿರಂಗವಾಗಿ ಅಥವಾ ರಹಸ್ಯವಾಗಿಯೇ ಆಗಲಿ, ಅವನು ಯಾವ ರೂಪದಲ್ಲಿ ಪರಮಾತ್ಮನನ್ನು ಅರ್ಚಿಸ್ತಾ ಇದ್ದಾನೋ ಅದೇ ರೂಪದಲ್ಲಿ ಅವನಿಗೆ ಪೂರ್ಣ ಶ್ರದ್ಧೆ ಬರುವಂತೆ ನಾನು ಮಾಡುತ್ತೇನೆ ಅಂತ ಹೇಳಿ ಗೀತೆಯನ್ನ ಪ್ರಾಮಾಣಿಕವಾಗಿ ಅಭ್ಯಸಿಸುವವನಿಗೆ ಯಾವ ದೇವರಲ್ಲೂ ಕೂಡ ಭೇದವಿಲ್ಲ, ಯಾವ ರೀತಿಯ ಭಕ್ತರ ಮೇಲೂ ಕೂಡ ದ್ವೇಷವಿಲ್ಲ ಎಂಬುದನ್ನು ಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದ್ರೆ, ನಮ್ಮ ಮನಸ್ಸು ಏನು ವಿಚಾರ ಮಾಡುತ್ತದೆಯೋ ಅದಕ್ಕೆ ಸರಿಯಾಗಿಯೇ ನಾವು ಇರ್ತೇವೆ. ನಾವು ಪ್ರತಿಯೊಬ್ಬರು ಕೂಡ ಒಂದೊಂದು ತರಹ ಏಕೆ ಎಂಬುದನ್ನ ಈ ನಿಯಮ ವಿವರಿಸ್ತಾ ಇದೆ. ಮನಸ್ಸಿದ್ದಂತೆ ಮಾನವ, ದುರ್ಜನರನ್ನ ನಾವು ಹೀಯಾಳಿಸಬೇಕೆಂದಿಲ್ಲ, ಮತ್ತು ಅದೇ ರೀತಿ ಸಜ್ಜನರನ್ನ ನಾವು ಹೊಗಳಬೇಕು ಅಂತಲೂ ಇಲ್ಲ. ಇಬ್ಬರೂ ಕೂಡ ಅವರವರ ಮನಸ್ಸಿನ ವಿಚಾರಗಳಿಗನುಗುಣವಾಗಿಯೇ ಜೀವಿಸ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏಳುವ ಅಲೆಗಳು ಪ್ರಕೃತಿಗೆ ಸೇರಿದ್ದು. ಪುರುಷನು ಪ್ರಕೃತಿಗೆ ನರ್ತನ ಮಾಡಲು ಬೇಕಾಗುವ ರಂಗಭೂಮಿಯನ್ನ ಒದಗಿಸ್ತಾನೆ. ಹಾಗಾಗಿ ಇಂತಹ ಒಂದು ರೀತಿಯ ಅರ್ಚನೆಯಿಂದ ಮನುಷ್ಯನು ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳುವುದು ಹೇಗೆ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಿದ್ದಾನೆ. ಹಾಗಾಗಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಹೆಚ್ಚು ಹೆಚ್ಚು ವಿಚಾರ ಮಾಡ್ತಾ ಇದ್ದಂತೆ ಅದು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬಿಡುತ್ತೆ. ಒಂದೇ ರೀತಿಯ ವಿಚಾರವನ್ನ ಮನಸ್ಸು ಮಾಡ್ತಾ ಇದ್ರೆ ಮನಸ್ಸು ಅದೇ ರೀತಿಯಲ್ಲಿ ಬದಲಾಗ್ಬಿಡತ್ತೆ. ಅದೇ ವಿಚಾರಗಳು ಮನಸ್ಸಿನಲ್ಲಿ ತುಂಬಾ ಆಳವಾಗಿ ಪ್ರಭಾವವನ್ನ ಬೀರುತ್ತೆ. ಇವುಗಳೇ ವ್ಯಕ್ತಿಯ ಆಲೋಚನೆಗಳನ್ನ ಮುಂದೆ ರೂಪಿಸ್ತಕ್ಕಂಥವು. ಇದು ಸಾರ್ವಭೌಮಿಕವಾದಂತಹ ಒಂದು ನಿಯಮವೇ ಹೌದು. ಹಾಗಾಗಿ ನಮ್ಮ ಆಲೋಚನೆ, ನಮ್ಮ ವಿಚಾರಗಳು ಯಾವತ್ತಿಗೂ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅನ್ನುವಂಥ ಮೂಲಭೂತವಾದಂಥ ಒಂದು ಸೈಕಲಾಜಿಕಲ್ ಅಥವಾ ಮಾನಸಿಕ ಪ್ರಕ್ರಿಯೆಯನ್ನ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮನಸ್ಸಿನ ಯೋಚನೆಗಳು ಹೇಗಿರಬೇಕು ಅಂತ ಹೇಳಿ ಆರಂಭ ಆಗೋದೇ ಈ ಭಗವದ್ಗೀತೆಯ ಮಾತಿನ ಮೂಲಕ. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ, ಅಸಿಯಿಂದ ಒಳಿತೆನುವ ವಾದ ಬಲು ಪುಸಿಯಾಗಿ.

ಇಲ್ಲಿ ಯಾವುದೇ ಒಂದು ಹುಸಿಯಾದ ಪುಸಿಯಾದ ಮಾತು ಬಂದರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂಥದ್ದು ಸಮರಸದ ಮಂತ್ರ. ನಿಜವಾದ ಒಂದು ಕನ್ನಡಿಯ ಮುಂದೆ ನಿಂತಾಗ ಎಲ್ಲ ಸುಳ್ಳುಗಳ ಬಾಲವು ಮುದುಳಿ ಹೋಗುತ್ತೆ. ಸತ್ಯದನಿ ಶಾಶ್ವತವು ಮುದ್ದುರಾಮ ಎನ್ನುವುದರ ಮೂಲಕ ಈ ಜಗತ್ತಿನಲ್ಲಿ ನಾವು ಯಾವ ದೇವರನ್ನೇ ಪೂಜಿಸಲಿ, ಆ ಎಲ್ಲ ಪೂಜೆ ನಮಸ್ಕಾರಗಳು ಹೋಗಿ ಸೇರುವಂಥದ್ದು ಕಟ್ಟ ಕಡೆಗೆ ಆ ಏಕೈಕ ಪರಮಾತ್ಮನಿಗೆ, ಆ ಏಕೈಕ ಪ್ರಬಲ ಶಕ್ತಿ

ಮೆತ್ತಿಗೆ ಆ ಭಗವಂತನಿಗೆ. ಹಾಗಾಗಿ ಸತ್ಯದನಿ ಒಂದೇ ಇಲ್ಲಿ ಶಾಶ್ವತ ಅಂತ ಹೇಳಿ ಮುದ್ದುರಾಮನು ಕೂಡ ಏಕಮೇವಾ ದ್ವಿತೀಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಆರಾಧಿಸುವಾಗ ಯಾವ ದೇವರನ್ನೇ ಆರಾಧಿಸಲಿ, ಆದರೆ ಆ ಆರಾಧನೆಯ ಹಿಂದೆ ಒಂದು ಸಾತ್ವಿಕವಾದಂಥ ಶ್ರದ್ಧೆ ಮತ್ತು ಪ್ರಬಲವಾದಂಥ ಶಕ್ತಿ ನಮ್ಮೊಳಗಿರಬೇಕು ಅಂತ ಹೇಳಿ ಕೃಷ್ಣನು ತಿಳಿಸ್ತಾ ಇದ್ದಾನೆ, ಮುದ್ದುರಾಮನು ಅನುಮೋದನೆ ಕೊಡ್ತಿದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು, ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
2: ಇವತ್ತು ಎತ್ತಿನೊಳೆಯಿಂದ, ಕರಾವಳಿಯಿಂದ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನ ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನ ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತಹ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನ ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೆ.
1: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು, ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ

0: ನಾಲ್ಕನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗ ಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ %37.73 ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ

0: ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2,00,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಕೇಳಿದ್ರಿ.

0: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಅಂಚಿಪುರ ಗ್ರಾಮ ಪಂಚಾಯಿತಿಯ ಅಂಚಿಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮ ಪಂಚಾಯಿತಿಯ ಹಂಚಿಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಜೊತೆಗೆ ಗ್ರಾಮದ ಪ್ರಸ್ತುತ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರು ಹಾಗೂ ಹಂಚಿಪುರ ಗ್ರಾಮದಲ್ಲಿರುವ ಶ್ರೀ ಸಿದ್ಧಮಲ್ಲೇಶ್ವರ ಪಟ್ಟದ ಮಠದ ಮಠದ ಪೀಠಾಧಿಪತಿಗಳು ಹಾಗೂ ಕಿರಿಯ ಶ್ರೀಗಳಾಗಿರುವ ಶಾಬ್ರ ಶ್ರೀ ಶ್ರೀ ತೋಂಟದಾರ್ಯ ಸ್ವಾಮಿರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ

0: ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಸರ್ ನಮಸ್ತೆ.
2: ನಮಸ್ಕಾರ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಾನು

0: ಈಗ ಕಳೆದ 10 ವರ್ಷದಿಂದ ನಡೆದಂಥ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಮಂಚಿಪುರ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ನಿಚ್ಚಳ ಬಹುಮತದಿಂದ ಆಯ್ಕೆಯಾಗಿ ಜನಪರ ಕಾಳಜಿಯನ್ನು ಇಟ್ಕೊಂಡು ಜನರ ಕೆಲಸಗಳನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಕಳೆದ 15 ವರ್ಷಗಳ ಹಿಂದೆ ನಮ್ಮ ತಂದೆಯೂ ಕೂಡ ಈ ಗ್ರಾಮದ ಯಜಮಾನಿಕೆಯಾಗಿ ಊರಿನ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರು. ಹಾಗೆಯೇ ಕಳೆದ 15 ವರ್ಷಗಳ ಹಿಂದೆಯೂ ಕೂಡ ನಮ್ಮ ಶ್ರೀಮಠದ ಹಿರಿಯ ಶ್ರೀಗಳಾದ ಷಡ್ಬ್ರಹ್ಮ ಶ್ರೀ ಚನ್ನಬಸವ ಸ್ವಾಮಿಗಳವರ ಅಪ್ಪಣೆ ಮೇರೆಗೆ ಆವಾಗಲೂ ಕೂಡ ನಾನು ಗ್ರಾಮದ ಯಜಮಾನಿಕೆಯನ್ನು ವಹಿಸಿಕೊಂಡು ಊರಿನ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ. ಈಗ ಪ್ರಸ್ತುತ 2016 ಏನು ಒಂದು ಯುಗಾದಿ ಹಬ್ಬದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅಪ್ಪಣೆಯಾಗಿ ಅನುಮತಿ ಮೇರೆಗೆ ಗ್ರಾಮದ ಯಜಮಾನರಾಗಿ ನನ್ನ ಜೊತೆಗೆ ಶ್ರೀಯುತ ಗಣಪತಿಯವರು ಕೂಡ ನಾವಿಬ್ಬರು ಯಜಮಾನಿಕೆಯನ್ನು ತಗೊಂಡು ಊರಿನ ಕೆಲಸ ಕಾರ್ಯಗಳು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅವನ್ನು ನಿಭಾಯಿಸಲು ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2026 ಯುಗಾದಿ ಹಬ್ಬ ಆದ ಮಾರನೇ ದಿನದಿಂದ ಈಚೆಗೆ ನಮ್ಮ ಕಿರಿಯ ಶ್ರೀಗಳ ಒಂದು ಅನುಮತಿ ಹಾಗೂ ಅಪ್ಪಣೆ ಗ್ರಾಮಸ್ಥರ ಒಂದು ಒತ್ತಾಯದ ಮೇರೆಗೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಗಣಪತಿಯವರು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನಲ್ಲಿ ಇರೋಂಥ ಸಣ್ಣ ಪುಟ್ಟ ವೈಮನಸ್ಸುಗಳು ಕಲಹಗಳು ಇಂತಹವುಗಳು ಆಚೆ ಹೋಗ್ದಂಗೆ ನಾವು ಊರಿನ ಜವಾಬ್ದಾರಿಯನ್ನು ತಗೊಂಡು ಊರಿನ ಸರ್ವತೋಮುಖ ಏಳಿಗೆಗಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.
1: ಸರ್, ತಮ್ಮ ಒಂದು ಗ್ರಾಮಕ್ಕೆ ಹಂಚಿಪುರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಇತಿಹಾಸವನ್ನು ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಪ್ರಸ್ತುತ ಜನಸಂಖ್ಯೆಯ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
0: ಸರ್, ಬಹುಶಃ ನನಗೆ ಗೊತ್ತಾದಂಗೆ ನಮ್ಮೂರಲ್ಲಿ ಸ್ವಲ್ಪ ಒಂದು 150 ವರ್ಷದ ಹಿಂದಿನ ಇತಿಹಾಸ ಇರ್ಬೋದು ಏನೋ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ನಮ್ಮ ತಾತ ಕೂಡ ಪುಟ್ಸಮಯ್ಯ ಅಂತಂದ್ಬಿಟ್ಟು ಈ ಊರಿನ ಮುಖಂಡರಾಗಿದ್ದವರು, ಅವರಿಂದೆ ದುಂಡೇಗೌಡರು ಅಂತ ಕೂಡ ಅವರು ಊರಿಗೆ ತುಂಬ ಬೇಕಾದವರು. ಇವನ್ನೆಲ್ಲ ನೋಡ್ತಾ ಹೋದರೆ ಒಂದು 150-200 ವರ್ಷದ ಇತಿಹಾಸ ನಮ್ಮ ಹಂಚಿಪುರ ಗ್ರಾಮಕ್ಕೆ ಇರ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹುಶಃ ನಮ್ಮ ಹಿರಿಯರು ಹೇಳ್ದಂಗೆ ಬಹುಶಃ ಇಲ್ಲಿ ಸುತ್ತಮುತ್ತ ಲಿಂಗೇನಹಳ್ಳಿ ಇರ್ಬೋದು, ಬೆಳತ್ತೂರು ಇರ್ಬೋದು, ತುಂಬ ಊರುಗಳು, ಮಳದಿ ಕಾಲೋನಿ ಈ ಕಡೆಯಿಂದ ತುಂಬ ತುಂಬ ಊರುಗಳು ಹೇಳ್ತವ್ರೆ, ಆ ಕಡೆಯಿಂದ ಬಂದಂಥ ಜನ ಇಲ್ಲಿ ಹೆಂಚಿಕಡ್ಡಿ ಅಂತ ಬಹುಶಃ ನಾವು ಕೂಡ ಅದನ್ನು ನೋಡ್ಲಿಕ್ಕಿಲ್ಲ. ಆ ಹಂಚಿಕಡ್ಡಿಯಿಂದ ಮನೆ ಮಾಡಿಕೊಂಡು ಸಣ್ಣದಾಗಿ ಪಕ್ಕದಲ್ಲಿ ಇಲ್ಲಿ ಲಿಂಗೇನಹಳ್ಳಿ ಅಂತಿದೆ, ನೆಲ್ಲೂರು ಇದೆ, ಈ ಕಡೆಯಿಂದೆಲ್ಲ ಬಂದು ಇಲ್ಲಿ ಮನೆ ಮಾಡಿಕೊಂಡು ಇವು ವಾಸ ಇದ್ದರು. ಇದು ಇತ್ತೀಚೆಗಾದಂಥ ಊರು, ಹಾಗಾಗಿ ಹಂಚಿಪುರ ಅನ್ನೋ ಹೆಸರು ಬಂದಿರ್ಬೋದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಪ್ರಸ್ತುತ ನಮ್ಮಲ್ಲಿ ಈಗ ಬಹುಶಃ ಪ್ರಮುಖವಾಗಿ ವೀರಶೈವ ಲಿಂಗಾಯಿತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಇದರ ಜೊತೆಗೆ ನಾಯಕ ಸಮುದಾಯದವರು ಏನು ಕುರುಬರು ಅಂತೀವಿ ನಾವು, ಜೆ ಕೆ ಅಂತ ಕುರುಬರು ಇದ್ದಾರೆ. ಅದ್ರ ಜೊತೆಗೆ ಆದಿಜಾಂಬವರು, ಇತ್ತೀಚಿನ ದಿನಗಳಲ್ಲಿ ಬಂದಂಥ ಕೆಲವು ಕುಟುಂಬಗಳು, ಅಕ್ಕಿಪಿಕ್ಕಿ ಕುಟುಂಬಗಳು ಎಲ್ಲ ಸೇರಿ ಬಹುಶಃ ನಾವು ನಮ್ಮ ಊರಿನ ಒಂದು ಅಂಕಿಅಂಶದ ಪ್ರಕಾರ ಒಂದು 300 ಮನೆಗಳು ಇರ್ಬೋದು ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಾವು ಪ್ರತಿ ವರ್ಷ ವೋಟರ್ಸು ಬರ್ಬೋದು ನೋಡಬೇಕು ಅಂತಂದರೆ 986 ಜನ ವೋಟರ್ಸು ಪುರುಷರು ಮಹಿಳೆಯರಿಂದಿದ್ದಾರೆ. ಇದು ಹಂಚಿಪುರ ಗ್ರಾಮ ಬಹುತೇಕ ಮರಳು ಮಿಶ್ರಿತ ಕೆಂಪು ಮಣ್ಣು, ಕಪ್ಪು ಮಣ್ಣು, ಒಳ್ಳೆ ಫಲವತ್ತಾದ ಒಂದು ಭೌಗೋಳಿಕವಾದ ಒಂದು ಇಟ್ಕೊಂಡ್ರೆ ಅಂತ ಇದು ಊರು. ಹೀಗಾಗಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-15 ವರ್ಷಗಳಿಂದ ಈಚೆಗೆ ಬಹುತೇಕ 75%-80% ಕೊಳವೆ ಬಾವಿಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಮುಖ ಬೆಳೆ ಹಿಂದೆ ಎಲ್ಲ ಹತ್ತಿ ಇತ್ತು, ಯಾಕೆ ಹವಾಮಾನ ವೈಪರೀತ್ಯ ಏನೋ ಗೊತ್ತಾಗ್ತಾ ಇಲ್ಲ, ಹತ್ತಿ ಬೆಳೆ ಬಂದರೂ ಕೂಡ ಇಳುವರಿ ತೀರಾ ಕಷ್ಟ, ರೈತರು ಕೈ ಸುಟ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಹೆಚ್ಚಾಗಿ ಕಬ್ಬು ಕೂಡ ಮಾಡ್ತಿದ್ವಿ. ಕಬ್ಬು, ಬಾಳೆ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕಬ್ಬು, ಹಂದಿ, ಆನೆಗಳ ಕಾಟ ಅಂದ್ಬಿಟ್ಟು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೇನು ಅಷ್ಟು ಲಾಭದಾಯಕ ಬೆಳೆ ಎಲ್ಲ ಅನ್ನಿಸ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಹೊಗೆಸೊಪ್ಪು ಬೆಳೆಗಾರರು ನಮ್ಮಲ್ಲಿದ್ದಾರೆ. ಎರಡನೇ ಬೆಳೆಯಾಗಿ ನಾವು ನಮ್ಮ ಆಹಾರಕ್ಕೆ ಅನುಕೂಲ ಆಗಲಿ ಅಂತ ರಾಗಿ, ಜೋಳ, ದ್ವಿದಳ ಧಾನ್ಯಗಳು, ಅಲಸಂದೆ ಇರ್ಬೋದು, ಅವರೇ ಇರ್ಬೋದು, ಹುರುಳಿಕಾಳು ಇರ್ಬೋದು,

0: ಈ ದಿನಾರುದಾನಗಳು ಏನು ಬೇಕು ನಮಗೆ ಅದನ್ನು ಬೆಳ್ಕೋತೀವಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲವರೆಲ್ಲ ಒಂದು ಅರ್ಧ ಎಕರೆ ಈ ಥರ ಮಾಡಿಕೊಂಡು ಊಟಕ್ಕಾಗೋಷ್ಟು ಭತ್ತನೂ ಸಹ ಮಾಡ್ಕೋತಾ ಇದ್ದಾರೆ. ಇದಿಷ್ಟು ಭೌಗೋಳಿಕವಾಗಿ. ನಮ್ಮಲ್ಲಿ ಇನ್ನೂ ಮುಂದುವರೆದು ಮಾತಾಡಬೇಕು ಅಂತಂದರೆ ಸುಮಾರು ನಲ್ಲೂರು ವೀರಭದ್ರೇಶ್ವರ ದೇವಸ್ಥಾನ ಅಂತಂದ್ಬಿಟ್ಟು ಚೋಳರ ಕಾಲದ ಒಂದು ಅದ್ಭುತವಾದ ದೇವಸ್ಥಾನ ಇದೆ. ನಮ್ಮಲ್ಲಿ ಅದೇ ರೀತಿ ಮಹದೇಶ್ವರ ದೇವಸ್ಥಾನ ಅಂತ ಸರ್ಗೂರು ಮತ್ತು ಮೊಳೆಯೂರು ಮುಖ್ಯ ರಸ್ತೆಯಲ್ಲೇ ಮಹದೇವೇಶ್ವರ ದೇವಸ್ಥಾನ ಇದೆ. ಗ್ರಾಮ ದೇವತೆ ಅಂತಂದ್ಬಿಟ್ಟು ಮಾರಮ್ಮನ ದೇವಸ್ಥಾನ ಕೂಡ ನಮ್ಮಲ್ಲಿದೆ. ಇದ್ರ ಜೊತೆಗೆ ಕಟ್ಟೆ ಮಾರಮ್ಮನ ದೇವಸ್ಥಾನ ಕೂಡ ಇದೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಒಂದು ಒತ್ತಾಯದ ಮೇರೆಗೆ ನವಗ್ರಹ ದೇವಸ್ಥಾನ ಕೂಡ ನಾವು ಮಾಡಿದ್ದೀವಿ. ನಮ್ಮ ಮಠದ ಹತ್ರ ಒಂದು ಗಣಪತಿ ದೇವಸ್ಥಾನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮಗಿದೆ. ಇದೆಲ್ಲರ ಜೊತೆಗೆ ಶ್ರೀಮಠದ ಅಭಿವೃದ್ಧಿಗಾಗಿ ಏನು ನಮ್ಮ ಕಿರಿಯ ಶ್ರೀಗಳ ಒಂದು ಇಚ್ಛಾಶಕ್ತಿ, ಅವರ ಒಂದು ಪ್ರೇರಣಾ ಶಕ್ತಿಯಿಂದ ಮಠದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಲ್ಯಾಣ ಮಂಟಪ ರೀತಿ ಮಾಡಬೇಕು, ಸಮುದಾಯ ಮಾಡಬೇಕು ಅಂದ್ಬಿಟ್ಟು ಬುದ್ಧಿಯವ್ರ ಜೊತೆಗೆ ಗ್ರಾಮಸ್ಥರು ಕೂಡ ನಾವು ಕೈ ಜೋಡಿಸಿ ಅದರ ಆ ಕಾರ್ಯದಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಭಾಗವಹಿಸ್ಬೇಕು ಅನ್ನೋದು ನಾವು ಏನು ಸಿದ್ಧಮಲ್ಲೇಶ್ವರ ನಮ್ಮ ಕಿರಿಯ ಶ್ರೀಗಳು ಹೇಳಿದಂಗೆ ಸಿದ್ಧಪ್ಪನಮಲ್ಲೇಶ್ವರ ಪಟ್ಟದ ಮಠದ ಏನು ಸೋಮಳ್ಳಿ ಹಿರಿಯ ಶ್ರೀಗಳಾದಂಥ ಸಿದ್ಧ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಶಕ್ತಿ ದೈವ ಕೃಪೆ ನಮ್ಮ ಇದಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.
1: ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಇಲ್ಲಿ ನಮ್ಮ ಗ್ರಾಮದ ಭೌಗೋಳಿಕ ಲಕ್ಷಣ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಬಹುತೇಕ ಕಪ್ಪು ಮಣ್ಣು ನಮ್ಮಲ್ಲಿ ಜಾಸ್ತಿ ಇದೆ, ಅದ್ರ ಜೊತೆಗೆ ಮರಳು ಮಿಶ್ರಿತ ಕೆಂಪು ಮಣ್ಣು ಕೂಡ ಇದೆ. ಹಿಂದೆ ನಮ್ಮಲ್ಲಿ ತಾವು ಒಂದು ಗಾದೆ ಕೇಳಿರ್ಬೋದು, ಎರೆ ಇದ್ದವ ದೊರೆ ಅಂತ ಒಂದು ಗಾದೆ ತಾವು ಕೇಳಿರ್ಬೋದು. ಹಾಗಾಗಿ ಒಳ್ಳೆ ಉತ್ಕೃಷ್ಟವಾದ ಕಪ್ಪು ಮಣ್ಣಿದೆ, ಬಹುತೇಕ ಒಳ್ಳೆ ಇಳುವರಿ ಬರ್ತದೆ. ಭೌಗೋಳಿಕವಾಗಿ ನಮ್ಮ ಗ್ರಾಮ ಸುಮಾರು ಒಂದು 100-150 ಕಿಲೋಮೀಟ್ರ್ ಸುತ್ತಳತೆಗೆ ಎಲ್ಲ ಜಮೀನು ಎಲ್ಲ ಸೇರಿಸಿ ಒಂದು ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲಿ ನಾನು ಹೇಳ್ದಂಗೆ ರಾಗಿ, ಜೋಳ, ವಾಣಿಜ್ಯ ಬೆಳೆಗಳಾಗಿ ಹೊಗೆಸೊಪ್ಪು, ಜಯಾ ಸೀಡ್ಸು ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳ ಸಹ ಅಡಿಕೆ, ತೆಂಗು, ಬಾಳೆಗೂ ಕೂಡ ನಾವು ಮುಖ ಮಾಡ್ತಾಯಿದ್ದೀವಿ. ಹೀಗಾಗಿ ನಾವು ಅಂಚೀಪುರದಲ್ಲಿ ಜೊತೆಗೆ ಹೈನುಗಾರಿಕೆನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಬಹುತೇಕ ಬಡ ಮಧ್ಯಮ ವರ್ಗದವರು ಯಾರೂ ಕೂಡ ಇವತ್ತಿನ ದಿನಗಳಲ್ಲಿ ನಾನು ಸಮಸ್ಯೆಯಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಿನನಿತ್ಯ ಕೂಲಿ ಮಾಡೋಕೆ ಹೋಗೋಂಥ ಜನರು ಕೂಡ ಒಂದು ಹಸು ಇಟ್ಕೊಂಡಿದ್ದಾರೆ, ದಿನ ಒಂದು 5 ಲೀಟ್ರ್ 10 ಲೀಟ್ರು ಹಾಲಾಗ್ತಾರೆ, ಬಹುಶಃ ನೆಮ್ಮದಿಯಾಗಿದ್ದಾರೆ ಅನ್ನೋದು ಒಂದು ನನ್ನ ಭಾವನೆ ಸರ್.
1: ಸರ್, ಪ್ರಸ್ತುತ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಪ್ರಸ್ತುತವಾಗಿ ಸಹ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ?
0: ನಾನು ತಾವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಬಗ್ಗೆ ಮೊದಲೇ ಕೇಳಿದ್ರಿ. ಈಗಾಗಲೇ 6 ವರ್ಷ ಆಗೋಯ್ತು ತಾಲೂಕು ಪಂಚಾಯತಿ ಇದು ಚುನಾವಣೆ ಹೋಗಿ. ಗ್ರಾಮ ಪಂಚಾಯತಿ ಕೂಡ ಕಳೆದ ಡಿಸೆಂಬರಲ್ಲಿ ಆಗಬೇಕಿತ್ತು, ಈಗಾಗಲೇ 4-5 ತಿಂಗಳಿಂದ ಆಗಿಲ್ಲ. ಏನು ನಜೀರ್ ಸಾಬ್ ಮತ್ತು ಹೆಗ್ಡೆಯವರಂತ ಏನು ಗ್ರಾಮ ಸ್ವರಾಜ್, ಗ್ರಾಮ ವಿಕೇಂದ್ರೀಕರಣ ಈ ಒಂದು ಕಾನ್ಸೆಪ್ಟ್ ಎಲ್ಲೋ ಮರೆಯಾಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಏಕೆ ಅಂತಂದರೆ ನಾವು ಒಂದು ಪ್ರಸ್ತುತ ತಾಲೂಕು ಪಂಚಾಯತಿಲಿ ಇರಬೇಕಾದ್ರೆ ಎಲ್ಲ ಇಲಾಖೆಗಳಿಂದ ನಾವು ಒಂದು ಫೋನ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು 1/4 ಗಂಟೆ 1/2 ಗಂಟೆ ಆದರೂ ಫೋನ್ ರಿಸೀವ್ ಮಾಡೋರು, ಪುನಃ ಸಮಸ್ಯೆಗಳಿದ್ರೆ ಆಲ್ಸರು. ಅದಾದಮೇಲೆ ನಮಗೆ ಅನುಭವ ಬಂತು, ಒಂದು ಅಧಿಕಾರ ಇಲ್ಲ ಅಂತಂದರೆ ಯಾವ ಕೆಲಸನೂ ನಡೆಯಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ನಮ್ಮ ಗ್ರಾಮ ಪಂಚಾಯತಿ ಏನಾಗಿದೆ ಅಂತಂದರೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ದು ಯಾರೂ ಕೂಡ ಈ ಪ್ರಸ್ತುತ ಆಡಳಿತದಲ್ಲಿಲ್ಲ. ನಾನು ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒಗೆ 2-3 ಸಲ ಹೋಗಿ ಮನವರಿಕೆ ಮಾಡಿಕೊಟ್ಟೆ ಒಳಚರಂಡಿಗಳ ಒಂದು ನೈರ್ಮಲೀಕರಣದ ಬಗ್ಗೆ. ಅದು ನಾನು ಈಗ ಬೆಳಿಗ್ಗೆನೂ ಕೂಡ ನಮ್ಮ ಮಾಜಿ ಮೆಂಬರು ಈಗ ಪ್ರೆಸೆಂಟ್ ಇದ್ದವರು ಫೋನ್ ಮಾಡಿ ಹೇಳಿದೆ, ತೀರಾ ಸೊಳ್ಳೆಗಳ ಕಾಟ ಕಣಪ್ಪ, ಅದೊಂಚೂರು ಕ್ಲೀನ್ ಮಾಡಿಸಿ ಅಂತ. ಹಾಗಾಗಿ ಚರಂಡಿಗಳ ಒಳಚರಂಡಿಗಳ ನೈರ್ಮಲೀಕರಣ ಈಗ ತುರ್ತಾಗಿ ನಮ್ಗೆ ಆಗಬೇಕಾಗಿದೆ. ಇದು ಏನಾಗಿದೆ ಅಂತಂದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳಿಲ್ಲ ಅಂತಂದರೆ ಅಧಿಕಾರಿಗಳು ಬೇಕಾಬಿಟ್ಟು ಕೆಲಸ ಮಾಡ್ಬೋದು, ಮಾಡ್ತಾರೆ, ಯಾರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ ಅನ್ನೋದು ನನ್ನ ಭಾವನೆ. ಇದ್ರ ಜೊತೆಗೆ ಹೇಳ್ಬೇಕಂದ್ರೆ ಅಂಚಿಪುರ ಸುತ್ತ

0: ಮುತ್ತ ಊರು ಸುತ್ತಮುತ್ತ ಸ್ವಲ್ಪ ಏನು ನಾವು ಕಳ್ಳಿಗಿಡ ಅಂತೀವಿ ಅದು ಯಥೇಚ್ಛವಾಗಿ ಬೆಳ್ಕೊಂಬಿಟ್ಟು ಗ್ರಾಮದ ನೈರ್ಮಲೀಕರಣಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಿದೆ. ಹಾವುಲಿಗಳು ಹಂದಿಗಳು ಬರೋದು ಇತ್ತೀಚೆಗೆ ನೀವು ನೋಡಿರ್ಬೋದು. ನಾವು ನಮ್ಮ ಕಟ್ಟೆಮಾರಂ ದೇವಸ್ಥಾನದ ಹತ್ರ ಕಳೆದ ವರ್ಷ ಹುಲಿ ಅಲ್ಲೇ ಇದ್ದರೂ ಕೂಡ ಅಧಿಕಾರಿಗಳು ಸ್ವಲ್ಪ ಅವರ ಬೇಜವಾಬ್ದಾರಿಯಿಂದ ಎಲ್ಲ ನಮ್ಮ ಹುಡುಗರೆಲ್ಲ ಹೋಗಿ ಧರಣಿ ಕೂತು ನಾವು ಕೂಡ ಸಾಥ್ ಕೊಟ್ಟಿದ್ದು. ಏಳೆಂಟು ಜನ ಮೇಲೆ ಅದೆಲ್ಲ ಸಾರ್ವಜನಿಕವಾಗಿ ತೊಂದರೆ ಕೊಟ್ಟರು ಅಂತಂದ್ಬಿಟ್ಟು ರಸ್ತೆ ತಡೆ ಮಾಡಿದ್ರು ಅಂತ ಅದೆಲ್ಲ ಕಂಪ್ಲೇಂಟ್ ಕೂಡ ಆಗಿದೆ ನನಗೆ ಗೊತ್ತಾದಂಗೆ. ಹೀಗಾಗಿ ಚಿರತೆಯಾವಳಿ ಇದೆಲ್ಲನೂ ಹೋಗಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಸ್ವಲ್ಪ ನೈರ್ಮಲೀಕರಣ ಆಗಬೇಕು. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಎಲ್ಲ ಒಂದು 10% ಶೌಚಾಲಯಗಳು ಕೂಡ ಅವಶ್ಯಕತೆ ಇದೆ. ಇದು ನೈರ್ಮಲೀಕರಣ ಬಗ್ಗೆ. ಇದ್ರ ಜೊತೆಗೆ ಸ್ವಲ್ಪ ತೀರಾ ಕಡು ಬಡವರು ಇರೋಕೆ ಮನೆ ಇಲ್ಲ ಅಂತೇವು ಒಂದಷ್ಟು ಒಂದು 25-30 ಜನ ಮನೆ ವಾಸ ಮಾಡೋಕ್ಕೂ ಕೂಡ ಮನೆ ಇಲ್ಲದೆ ಇರೋಂಥ ಜನ ಅವರೇ. ಅವ್ರಿಗೆ ನಾವು ಕಳಿಸಲ್ಲ ಸರ್ಕಾರ ಪ್ಲೆಡ್ಜು ಇದು ಏನು ಮಳೆ ಹಾನಿಂದ ಆದಾಗ ಇದೆಲ್ಲ ಅವ್ರದ್ದೆಲ್ಲನೂ ರೆಕಾರ್ಡ್ ಎಲ್ಲನೂ ಕೊಟ್ವಿ. ಕೊನೆಗಳಿಗೆಲ್ಲ ಅದೇನೋ ಕ್ಯಾನ್ಸಲ್ ಮಾಡಿ ಈಗಲೂ ಕೂಡ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ತಮ್ಮ ಏನು ರೇಡಿಯೋ ಸ್ಟೇಷನಿಂದ ಏನಾದರೂ ಮಾಡಿಕೊಟ್ರೆ ನಾವೇನು ಮೊದಲೆಲ್ಲ ಅರ್ಜಿ ಕೊಟ್ಟಿದ್ವಿ ಅವ್ರಿಗೆ ಪಾಪ ಅನುಕೂಲ ಆಗಿ ಅವ್ರಿಗೊಂದು ಸೂರು ಸಿಗ್ಬೋದೇನೋ ಅನ್ನೋದು ನನ್ನ ಭಾವನೆ ಸರ್. ಇದ್ರ ಜೊತೆಗೆ ಸ್ಕೂಲ್ದು ಏನು ಗೌರ್ಮೆಂಟ್ ಸ್ಕೂಲ್ದು ನಾವು ಅಂಚಿಪುರ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಓದ್ದವನು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವತ್ತು ಜನಸಂಖ್ಯೆ ತೀರಾ ಕಡಿಮೆ ಇದ್ದರೂ ಕೂಡ ಒಂದು 150-200 ಜನ ಮಕ್ಕಳು ಇರ್ತಿದ್ವಿ ನಮ್ಮ ಸ್ಕೂಲಲ್ಲಿ. ಇವತ್ತು ತೀರಾ ಕಡಿಮೆ 1-7 21 ಜನ. ನಾನು ಈಗೊಂದು ಕಳೆದ ಎಜುಕೇಷನ್ ಇಯರಲ್ಲಿ ನೋಡಬೇಕಾದ್ರೆ 26 ಜನ ಎಂದು ಈಗಿನ್ನೂ 5 ಜನ ಕಡಿಮೆ ಆಗಿರ್ಬೋದು. ಆದರೆ ಅದೆಷ್ಟು ಮಟ್ಟಿಗೆ ಸುಧಾರಣೆ ಆಗ್ಬೋದು ಅನ್ನೋದು ನನ್ನ ವಿವೇಚನೆಗೆ ನಿಲ್ಕದ್ದಿಲ್ಲ. ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಗೆ ಹೇಳಕ್ಕೆ ಮರ್ತಿದ್ದೆ. ನಮಗೆ ಸರ್ಗೂರು ಹೋಗೋಂಥ ಕಾನ್ವೆಂಟ್ ಹೋಗೋಂಥ ಮಕ್ಕಳು ಅವ್ರು LKGಯಿಂದ ಇರ್ಬೋದು, ಈವನ್ ನಮ್ಮ ವಿವೇಕಾನಂದ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇರ್ಬೋದು, ಪ್ರಗತಿ ಸ್ಕೂಲ್ ಇರ್ಬೋದು, ಲಯನ್ ಸ್ಕೂಲ್ ಇರ್ಬೋದು, JSS ವಿದ್ಯಾಸಂಸ್ಥೆಗಳಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ 60-70 ಮಕ್ಕಳು ಬಸ್ಗೆ ಹೋಯ್ತವ್ರೆ. ಬಹುಶಃ ತಮ್ಮ ಕಡೆಯಿಂದ ನಮ್ಮ ಹಂಚಿಪುರದಿಂದ ಬೆಳಿಗ್ಗೆ ಒಂದು 8:30-8:30 ಪುನಃ ಸಂಜೆ 4:30-5 ಒಂದು ರಿಟರ್ನ್ ಬಸ್ ಹಾಕ್ಸ್ಕೊಟ್ರೆ ತಮ್ಮ ರೇಡಿಯೋ ಸ್ಟೇಷನಿಂದ ತುಂಬ ಅನುಕೂಲ ಆಗ್ಬೋದು ಮಕ್ಕಳಿಗೆ. ತೀರಾ ಕಷ್ಟ ಮಕ್ಕಳು ಹೋಗ್ಬೇಕಾದ್ರೆ ಆ ಪರಿಸ್ಥಿತಿ ಉಂಟಾಗದೆ ಅದು ಎಜುಕೇಷನ್ಗೆ ಅನುಕೂಲ ಆಗಬೇಕು ಅಂದರೆ ಇದೊಂದು ತಮ್ಮ ಗಮನದಲ್ಲಿರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ. ಆರೋಗ್ಯದ್ದು ಸದ್ಯಕ್ಕೆ ಸರ್ ನಮಗೆ ಹತ್ತಿರದಲ್ಲಿ ವಿವೇಕಾನಂದ ಹಾಸ್ಪಿಟ್ಲ್ ಇರೋದ್ರಿಂದ ಸದ್ಯಕ್ಕೆ ಇಲ್ಲೊಂದು ಪ್ರೈಮರಿ ಸಬ್ ಸೆಂಟ್ರು ನಮ್ಮಲ್ಲಿ ಒಬ್ಬರು ನರ್ಸಿದ್ದಾರೆ. ಆ ಥರದ್ದು ಆರೋಗ್ಯದ್ದೇನು ನಮಗೆ ಬಹುಶಃ ಇಲ್ಲಿವರೆಗೆ ತೊಂದರೆ ಅಂತ ಏನು ಅನಿಸ್ತಾ ಇಲ್ಲ ನಮಗೆ. ಅದು ಮುಂದಿನಗಳಲ್ಲಿ ಸಮಸ್ಯೆ ಆದಾಗ ತಮ್ಮ ಗಮನಕ್ಕೆ ತ.
1: ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ
0: ಅದು ಹಿಂದೆ ಭಾಳ ಹಿಂದೆ ಒಂದು 20-25 ವರ್ಷದಿಂದ ನೋಡೋಕೆ ಹೋದರೆ ನಮ್ಮಲ್ಲಿ ತೀರಾ ಕಡಿಮೆ ಇತ್ತು. ಎಜುಕೇಷನ್ ಅನ್ನೋರು ತುಂಬ ಕಡಿಮೆ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಏನು ಶಾಲೆ ಮಕ್ಕಳು ಕಳಿಸ್ತಿರೋರು ಯಾರೂ ಇಲ್ಲ. 0% ಎಲ್ಲ ಪ್ರತಿಯೊಬ್ಬರು ಸಲ ಎಲ್ಲ ಮಕ್ಕಳು ಓದ್ತವೆ. ಇವತ್ತಿನ ಜನರೇಷನ್ ಈಚೆಗೆ ಒಂದು 15-20 ವರ್ಷದಿಂದ ಈಚೆಗೆ ಎಲ್ಲ ಕೂಡ ಶಾಲೆಗೆ ಮಕ್ಕಳು ಕಳಿಸ್ತವ್ರೆ. ಸಾಕ್ಷರತೆ ಪ್ರಮಾಣ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ 100% ನಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ. ಓಲ್ಡ್ ಜನರೇಷನ್ನು ನಮ್ಮ ಜನರೇಷನ್ ಬಿಟ್ಟಾಕಿ ಆವಾಗ ತೀರಾ ಕಷ್ಟ ಇತ್ತು, ಶಾಲೆಗಳಿರಲಿಲ್ಲ, ಹೈಯರ್ ಎಜುಕೇಷನ್ ಕಷ್ಟ ಆಯ್ತಾ ಇತ್ತು, ಸರ್ಗೂರು ನಡೆದೋಗ್ಬೇಕಿತ್ತು ಹೋಗ್ಬೇಕಾದ್ರೆ. ಹೀಗಾಗಿ ಆಗ ಸ್ವಲ್ಪ ಕಷ್ಟ ಅನ್ನಿತ್ತು. ಆಮೇಲೆ ಏನೇ ಅಂತಂದರೆ ಜೀವನ ಮಾಡೋಕ್ಕೂ ಕೂಡ ಮಕ್ಕಳು ಹೊಸ ಪರಿಸ್ಥಿತಿಲೂ ಆವತ್ತಿರಲಿಲ್ಲ ಜನ. ಇವತ್ತು ಆರ್ಥಿಕವಾಗೂ ಚೆನ್ನಾಗಿದ್ದಾರೆ, ಸ್ವಲ್ಪ ಮೆಂಟಲಿ ಮಕ್ಕಳು ನಾವು ಎಜುಕೇಷನ್ ಎಜುಕೇಟೆಡ್ ಆಗಬೇಕು, ನಮ್ಮ ಮಕ್ಕಳು ಓದಬೇಕು ಅನ್ನೋದು ಕೂಡ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಬಂದಿದೆ. ಹಾಗಾಗಿ ಸಾಕ್ಷರತೆ ಪ್ರಮಾಣದಲ್ಲಿ ನಮ್ಮಲ್ಲಿ ಏನು ತೊಂದರೆ ಏನಿಲ್ಲ ಸರ್, ಚೆನ್ನಾಗಿದೆ.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತವಾಗಿ, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಆಗಿದೆ ಸರ್. JJM ಮೋಸ್ಟ್ ಆಲ್ ಎಲ್ಲ ಆಗಿದೆ. ಕಳೆದ ಈಗೊಂದು 2-3 ದಿನದ ಹಿಂದೆ ನಮ್ಮ ಎಸ್ ಸ್ಟೇಟಿಂದ ಈ ಕಡೆಗೆ ಒಂದು 3 ಮನೆಯವರು ನನಗೆ ಕಂಪ್ಲೇಂಟ್ ಮಾಡಿದ್ರು ನಮಗೆ ನೋಡಿ ಅವ್ರು. ಯಾಕೆಂದರೆ ಇತ್ತೀಚೆಗೆ ಮನೆ ಮಾಡ್ಕೊಂಡವರು, ಹೊರಗಡೆ ಹೋದವ್ರು ಬಂದವರು. ಅದೇನಾಗಿದೆ, ಅದು ಎಲ್ಲ ಮಿಷಿನಲ್ಲೇ ಅವ್ರಿಗೆ ಪೈಪ್ ಲೈನ್ ಮಾಡಬೇಕಾಗಿರೆ ನಾವು ಮಾಮೂಲಿ ಬಿಳಿ ಪೈಪ್ ಹಾಕ್ತಿದ್ದಂಗೆ ವಾಟರ್ ಮ್ಯಾನ್ಗೆ ಹೇಳಿ ಕೊಡಿಸ್ತಾ ಇದ್ವಿ. ಆ ಬಿಳಿ ಪೈಪ್ ಅದು ಕಪ್ಪ ಅದು ಮಿಷಿನಲ್ಲೇ ಎಲ್ಲ ಸರ್ವಿಸ್ ಕೊಡಬೇಕಾಗಿರೋದ್ರಿಂದ ನಾನು ಇವ್ರಿಗೆ ನಮ್ಮ ಪಂಚಾಯತಿ PDO ಅಧಿಕಾರಿ PDO ಅವ್ರ ಗಮನ ತಗೋಬತ್ತೀನಿ ಒಂದು 2 ರೀ ಅಂತಂದೆ. ಅದಿನ್ನು ಸ್ವಲ್ಪ ಒಂದು 10% ಬಿಲೋ 10% ಸ್ವಲ್ಪ ಕೆಲವು ಮನೆಗಳಿಗೆ ಕನೆಕ್ಷನ್ ಆಗಬೇಕು. ಅದಾದರೆ ನೀರು ಸಫಿಷಿಯಂಟ್ ಆಗಿ

0: ಬರ್ತಾ ಇದೆ, ತೊಂದರೆ ಏನಿಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಮಾತಾಡೋದಾದ್ರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನರೇಗಾ ಚಟುವಟಿಕೆಗಳು ಒಂದು ಕಡೆ ನಮಗೆ ಇದು ಗೊಂದಲ, ಏನು ರೂಲ್ಸ್ ರೆಜುಲೇಷನ್ ಮಾಡೋರೆ ಇದು ಸರಿನೋ ತಪ್ಪು ಅನ್ನೋದು. ಯಾಕೆಂದರೆ ಕರಪ್ಷನ್ ಆಗೋದು ಬೇಡ, ಅವ್ಯವಹಾರಗಳು ನಡೆಯೋದು ಬೇಡ ಅಂತ ಸರ್ಕಾರ ಮಾಡಿರ್ಬೋದು. ಆದ ಏನು ಮಾಡಿದ್ದಾರೆ, ಪ್ರತಿದಿನ ಬೆಳಿಗ್ಗೆ ಸಂಜೆ ಏನು ಅವರು ಕೆಲಸ ಮಾಡೋರು ಫೋಟೋ ತಗೊಳ್ಳೋದು, ಮಾಡಿದ್ರೆ ಕೆಲಸಗಳು ನಡೆಯೋದು, ಇದು ಎಲ್ಲ ಒಂದು ಕಡೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಕೆಲಸಕ್ಕೆ ಬಂದವರು ನಾಳೆ ಬರಲ್ಲ. ಇದ್ರ ಜೊತೆಗೆ ಪ್ರತಿಯೊಂದು ಕೂಡ ಕೆಲಸ ಕೈಯಲ್ಲೇ ಮಾಡಬೇಕು ಅನ್ನೋದಾಗಿದೆ. ಬಹುಶಃ ಉದಾಹರಣೆಗೆ ನಾನೇನಾದರೂ ನೀವು ನೋಡೋದಾದರೆ, ಈ ಕಡೆ ಸ್ಕೂಲ್ ಮನೆಯದು ಒಂದು ರೋಡ್ ಐತೆ, ಅದು ಸಾರಬಸರಿ ಓಣಿ ಅಂತ, ಅದು ಕೈಯಲ್ಲಿ ಎಷ್ಟು ದಿನ ಆದರೂ ಯಾರು ಕೆಲಸ ಮಾಡಲಿ ಚಪ್ಪಡಲ್ಲ. ಅದಕ್ಕೆ ಜೆ ಸಿ ಬಿನೇ ಆಗಬೇಕು, ಜೆ ಸಿ ಬಿಲೇ ಕೆಲಸ ಮಾಡಬೇಕು. ಕಳೆದ 10 ವರ್ಷದಿಂದ ನಾವು ಪ್ರತಿ ವರ್ಷ ಏನು ಆ್ಯಕ್ಷನ್ ಪ್ಲಾನ್ ಸೇರಿಸ್ತೀವಿ, ಅದು ಕೆಲಸ ಮಾಡೋಕ್ಕೆ ಜನ ಬರೋಂಗಿಲ್ಲ, ಅದು ಕೆಲಸ ಮಾಡೋಂಗಿಲ್ಲ, ಹಿಂಗಾಗಿದೆ. ಬೇರೆ ನಾವು ಚೆಕ್ಕು ಮೆಜರ್ಮೆಂಟ್ಲು ಮಾಡೋಂತೇವೆ, 15 ಫೈನಾನ್ಸು 14 ಫೈನಾನ್ಸ್ ಇವರಲ್ಲಿ ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಅನುದಾನಗಳು, ಸರ್ಕಾರದಿಂದ ಬರೋ ಅನುದಾನಗಳು ತೀರಾ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ತೀರಾ ಕಡಿಮೆ ಅನುದಾನಗಳು. ಆ ಅನುದಾನಗಳಲ್ಲಿ ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ನನ್ನ ಲೆಕ್ಕಾಚಾರದಲ್ಲಿ ನಮ್ಮೂರಿಗೆ ನರೇಗಾ ಯೋಜನೆಯಿಂದ ಒಂದು ಒಳಚರಂಡಿ, ಒಂದಷ್ಟು ಒಳಚರಂಡಿ ಮಾಡಿದ್ವಿ. ನಾವು ತಾಲೂಕು ಪಂಚಾಯತಿ ಪಂಡು ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಿಂದ ಹಾಕಿ ಬಹುತೇಕ ಒಂದು 90% ಒಳಚರಂಡಿಗಳಾಗಿ ಬಿಟ್ಟರೆ ರಸ್ತೆಗಳು ತೀರಾ ಇನ್ನೂ ಮಳೆಗಾಲ ಬಂದರೆ ಓಡಾಡೋದು ತುಂಬ ಕಷ್ಟನೇ. ಈ ನಮ್ಮ ಮಠದ ರಸ್ತೆ ಒಂದು ಬಿಟ್ಟರೆ ಕಳಿಸಲ್ಲ, ಅದು ಈಗ 3-4 ವರ್ಷದಿಂದನೇ ಭಾಳ ಮಳೆ ಇದರಿಂದ ಹಾನಿಯಾಗಿರೋಂಥ ರಸ್ತೆ ಅಂದ್ಬಿಟ್ಟು ನಾನು ತಾಲೂಕು ಪಂಚಾಯತಿಲಿ ಇರಬೇಕಾದ್ರೆ 5 ವರ್ಷದಿಂದನೇ ಅದು ಆ್ಯಕ್ಷನ್ ಪ್ಲಾನ್ ಆಗಿತ್ತು. ಈಗ ಎಮ್ ಎಲ್ ಎವರು ಮಾಡಿಸಿ ಯಾರೋ ಅಲ್ಲಿರೋ ಎಮ್ ಎಲ್ ಎವರು ಮಾಡಿಸ್ತಾರೆ, ಅದೊಳ್ಳೆಯದು ಯಾವ ಸ್ಕೀಮಿಂದ ಆಯಿತು ಅಂತ ಗೊತ್ತಿಲ್ಲ. ಇದೊಂದು ಮಠದ ರಸ್ತೆ ಒಂದು ಡಾಂಬರ್ ಬಿಟ್ಟರೆ ಇನ್ನು ಬಹುತೇಕ ನಮ್ಮ ಏನು ಹಿಂದುಳಿದ ವರ್ಗಗಳ ಬಂಧುಗಳು ಆದಿಜಾಂಬರು ಇರ್ಬೋದು, ಕುರೂರು ಇರ್ಬೋದು, ಅವರು ಇರೋ ಕಡೆ ಒಂದಷ್ಟು ಬಿಟ್ಟರೆ ಇನ್ನೆಲ್ಲೂ ಕೂಡ ಇದು ರಸ್ತೆಗಳಾಗಿಲ್ಲ. ಬಹುತೇಕ ನನಗೆ ಈ ನರೇಗಾ ಯೋಜನೆ ಅಂಚೀಪುರ ಮತ್ತು ಅಂಚೀಪುರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಊರುಗಳಲ್ಲೂ ಅಷ್ಟಾಗಿ ತೃಪ್ತಿಕರವಾಗಿ ಆಗಿಲ್ಲ ನರೇಗಾದಿಂದ. ಕಾರಣ ಇಷ್ಟೇ. ಆಮೇಲೆ ಇದು ಹೋಗಬೇಕು, ನಿಂತ್ಕೋಬೇಕು, ಯಂತ್ರಗಳಿಂದ ಮಾಡಬೇಕು, ಜನ ಬರೋಂಗಿಲ್ಲ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಇವತ್ತಿನ ಒಂದು ಕಾಲಮಾನದಲ್ಲಿ ದಿನ 600 ರೂಪಾಯಿ 700 ರೂಪಾಯಿ ಕೂಲಿ ಇಲ್ಲದೆ ಯಾರೂ ಮನೆಗೆ ಹೋಗಲ್ಲ. ಅಲ್ಲಿ ಕೊಡೋದು 327 ರೂಪಾಯಿ ಕೂಲಿಗೆ ಯಾರು ಕೆಲಸ ಮಾಡಲಿಕ್ಕೆ ಇಚ್ಛೆನೂ ಪಡಲ್ಲ. ಬಹುತೇಕ ನಾರ್ತ್ ಕಡೆ ಇದೇನಾದ್ರೂ ವರ್ಕೌಟ್ ಆಗಿದೆ ಏನು ನರೇಗಾ. ಇನ್ನು ನಮ್ಮಲ್ಲಿ ಆಳ್ಗಲ್ಕೆಲೆ ಮಾಡಿಸ್ಬೇಕು ಅಂದರೆ ಬಹುತೇಕ ಇದು ಕಷ್ಟ.
1: ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ತಮ್ಮ ಗ್ರಾಮದಲ್ಲಿ ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮ್ಮಲ್ಲಿ ನೀವು ಹೇಳ್ದಂಗೆ ಆರೋಗ್ಯದ ಬಗ್ಗೆ ಕೇಳಿದ್ರಿ. ಇದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಒಂದು ಕೇಂದ್ರ ಸ್ಥಳ. ಹಾಗಾಗಿ ನಮ್ಮಲ್ಲಿ ಒಂದು ಅನಿವಾರ್ಯ ಕಾರಣಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ದಡದಳ್ಳಿಗೆ ಹೋಯಿತು. ಅಲ್ಲಿ ಮೊದಲಿಂದೆ ಭಾಳ ಈಗ ಒಂದು 6-7 ವರ್ಷದಿಂದೆ ವಾರದಲ್ಲಿ 2 ದಿನ ಇಲ್ಲಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ತಾವು ಹೆಸರು ಕೇಳಿರ್ಬೋದು, ಅವರಿದ್ದಾಗ ವಾರದಲ್ಲಿ 2 ದಿನ ಬಂದು ಹೋಯ್ತಾ ಇದ್ರು. ಅಂದವೇ ಹೋಗ್ಬೇಕಾದ್ರು ಬರಬೇಕಾದ್ರು 2 ದಿನ ಇಲ್ಲಿ ನಮ್ಮಲ್ಲಿ ಬಂದು ನೋಡ್ತಾ ಇದ್ರು. ಈಗ ಒಬ್ಬರು ನರ್ಸ್ ಇದ್ದಾರೆ ವತ್ಸಲ ಅಂದ್ಬಿಟ್ಟು, ಅವ್ರು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ. ನಮಗೆ ಪ್ರಸ್ತುತ ಇಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆದರೆ, ಯಾಕಂದರೆ ಸುತ್ತಮುತ್ತ ಸುತ್ತಾರು ಹಳ್ಳಿಗಳು ಬರೋದ್ರಿಂದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು. ಇದ್ರ ಜೊತೆಗೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಸರ್. ಇಲ್ಲಿ ಊರು ಎಲ್ಲ ಈಗ ಮಳೆ ಇಲ್ಲದೇ ಇರಂದ್ರೆ ಹೆಂಗೋ ತಿರುಗಾಡೋದು, ಮಳೆ ಆದರೆ ಮನೆಯಿಂದ ಈಚೆಗೆ ಬರೋಕ್ಕೆ ಹಿಂಸೆ. ಯಾವಾಗಲೂ ಒಂದು ಸಲ 10 ವರ್ಷದಿಂದೆ ಒಂದು ಸರಿ ಮೆಟ್ಲಿಂಗ್ ಮಾಡಿದಂಥ ರೋಡ್ಗಳು, ಹಾಗಾಗಿ ಈಚೆ ಬರೋದೇ ಕಷ್ಟ. ಆಮೇಲೆ ಊರು ಸುತ್ತ ಇರೋಂಥ ಹೇಳೋದ್ನಲ್ಲ ತಮಗೆ ನಾನು, ಏನು ಕಳ್ಳಿ ಬೇಲಿಗಳು ಅಂತಿದೆ, ಅದು ಬಹುಶಃ ಹಳ್ಳಿ ಜನಗಳಿಗೆ ಅರ್ಥ ಆಯ್ತದೆ, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅನಿಸ್ತಿದೆ. ದೊಡ್ಡ ದೊಡ್ಡದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 25 ಅಡಿ 35 ಅಡಿ ಅಷ್ಟು ಎತ್ತರಕ್ಕೆ 20-30 ಅಡಿ ಜಾಗ ಆವರಿಸ್ಕೊಂಡು ಈ ಥರ ಎಲ್ಲ ಈ ಕಾಡು ಪ್ರಾಣಿಗಳು ಹಂದಿ ಪಂದಿ ಎಲ್ಲ ಬಂದಲ್ಲಿ ಸ್ಟೇ ಆಗೋಂಥ ವ್ಯವಸ್ಥೆಗಳು ಜಾಸ್ತಿ ಇದೆ. ಅದೆಲ್ಲ ಸ್ವಲ್ಪ ಅದು ಸರ್ಕಾರಿ ಲೆವೆಲಲ್ಲಿ ಅದು ಗಮನ ತಂದದ್ದಾಗಬೇಕು ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ಈಗ ತಮ್ಮ ಪಾತ್ರ ಆಗಿರ್ಬೋದು, ಗ್ರಾಮದ ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ?
0: ಇದು ಒಳ್ಳೆ ಪ್ರಶ್ನೆ ಸರ್. ಈಗ

0: ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಬೇಕು. ಪ್ರತಿಯೊಬ್ಬರು ನೀವು ಹಿಂದೆ ಕೇಳಿರ್ಬೋದು, ನಾನು ಕೂಡ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದಾಗ ಮೊದಲನೇದಾಗಿ ನಮ್ಮೂರಿಗೆ ಓವರ್ ಹೆಡ್ ಟ್ಯಾಂಕ್ ಆಯಿತು. 15,000 ಗ್ಯಾಲನ್ದು ಟ್ಯಾಂಕ್ ಅದು. ಸಿ ಎಚ್ ವಿಜಯಶಂಕರ್ ಎಂ ಪಿ ಇದ್ದರು, ನಾನು ಆ ಟೈಮಲ್ಲಿ ತಾಲೂಕು ಬಿ ಜೆ ಪಿ ಸ್ಟಾರ್ಟ್ ಆಗಿದ್ದೆ. ಅವತ್ತು ಕೂಡ ಪೀಪಲ್ ಕಾಂಟ್ರಿಬ್ಯೂಷನ್ ಅಂದ್ಬಿಟ್ಟು 5% ಕೊಟ್ಟಿದ್ವಿ ನಾವು. ಏನಕ್ಕೆ ಅಂತಂದರೆ, ಯಾವುದೇ ಕೆಲಸ ಆಗಲಿ ಯಾರೋ ಮಾಡ್ಕೊಂಡು ಹೋಗ್ತಾರೆ, ಬುದ್ಧವ್ರು ಮಾಡ್ತಾರೆ, ಆನಂದಣ್ಣ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ ಅಂತಂದರೆ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಮ್ಮದು ಅಂತ ಈಗ ಒಂದು 1,000 ರೂಪಾಯಲ್ಲಿ 5 ರೂಪಾಯಿ ನನ್ನ ದುಡ್ಡು ಅಲ್ಲಿ ಇದೆ ಅಂತಂದರೆ ಅದು ಕೆಲಸ ನನ್ನದು ಅನಿಸುತ್ತೆ. ನನ್ನ ಕೆಲಸ ನಾನು ನೋಡ್ಕೋಬೇಕು, ಚೆನ್ನಾಗಿ ಮಾಡಿಸ್ಕೊಬೇಕು. ಹಾಗಾಗಿ ಅದು ಹಿಂದೆ ನಡೀತಿತ್ತು. ಅದು ಸರ್ಕಾರದ ಕೆಲಸಗಳು ಸಮುದಾಯದ ಒಂತಿಗೆ ಅಂತ ನಮ್ಮ ಮೈರಾಡ ಸಂಸ್ಥೆಯವರು ಕೂಡ ತಗತಾ ಇದ್ದರು, ಸರ್ಕಾರನೂ ಕೂಡ ತಗತಾ ಇತ್ತು. ಹಾಗಾಗಿ ಅದು ಹೆಚ್ಚು ಇದಾಗಿ ನಡೀತಾ ಇತ್ತು. ಈಗಲೂ ಕೂಡ ನಮ್ಮೂರಲ್ಲಿ ಹೇಳ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಯುವಕರು ಯಾವುದೇ ಒಂದು ಕೆಲಸಕ್ಕೆ, ನಮ್ಮ ಜಾತ್ರೆಗಳಿರ್ಬೋದು, ಹಬ್ಬದ ದಿನಗಳಿರ್ಬೋದು, ನಮ್ಮ ಮಠದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಕೆಲಸಗಳು ಕೂಡ ಸ್ವಇಚ್ಛೆಯಿಂದ ಭಾಳ ಉತ್ಸಾಹದಿಂದ ಆರೋಗ್ಯಕರವಾಗಿ ನಮ್ಮಲ್ಲಿ ಎಲ್ಲ ಸ್ಪಂದಿಸ್ತಾರೆ. ಅದು ಬೇಕು. ಒಂದು ಊರಿನ ಏಳಿಗೆ, ಒಂದು ಊರಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಯುವಕರ ಪಾತ್ರ ಹೆಚ್ಚಾಗಿರಬೇಕು. ನಾವು ಕೂಡ ಇಲ್ಲಿರೋರಲ್ಲಿ ಒಂದಿಬ್ಬರು 75-80 ವರ್ಷ ಆಗಿರೋರು ಬಿಟ್ಟರೆ, ನಮ್ಮ ವಯಸ್ಸವರು ಒಂದು 60 ವರ್ಷ, ನನಗೀಗ 60 ವರ್ಷ ಆಗೋಯಿತು ಸೆಪ್ಟೆಂಬರ್ 25 ನಮ್ಮ ವಯಸ್ಸವರು ಒಂದಷ್ಟು ಜನ ಇದ್ದೀವಿ. ನಾವು ಕೂಡ ಹುಡುಗರಿಗೆ ತಿಳುವಳಿಕೆ ಹಾಕ್ಕೊಂಡು ಎಲ್ಲರನ್ನು ಜೊತೆಗೂಡಿಸಿ ಒಗ್ಗೂಡಿಸಿ ಊರಿನ ಕೆಲಸ ಕಾರ್ಯಗಳಲ್ಲಿ, ಊರಿನ ಅಭಿವೃದ್ಧಿಲಿ ಸಣ್ಣ ಪುಟ್ಟ ಘರ್ಷಣೆಗಳು ಗಲಾಟೆಗಳು ಬಂದಾಗ ಯಾವ ಆಚೆ ಹೋಗಬಾರ್ದಂಗೆ ಆಸ್ಪದ ಕೊಡ್ದಂಗೆ ಎಲ್ಲರೂ ಕೂಡ ಒಟ್ಟಿಗೆ, ಇದು ಯುವಕರ ಪಾತ್ರ ಅತ್ಯಮೂಲ್ಯವಾಗಿ ಸಹಕಾರ ಬೇಕಾಗಿದೆ ಸರ್, ಅದು ನಮ್ಮಲ್ಲಿ ಕೂಡ ಆಗ್ತಾ ಇದೆ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಹಾಗೂ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಜನಧ್ವನಿ ರೇಡಿಯೋ ಸ್ಟೇಷನ್ ಮುಖಾಂತರ ನಾನು ನನ್ನ ತಾಲೂಕಿನ ಜನತೆಯಲ್ಲಿ, ಬಂಧುಗಳಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸಂಸ್ಕಾರವಂತರಾಗಿ ಸದೃಢವಾಗಿರಿ, ಪ್ರಾಮಾಣಿಕತೆಯಿಂದ ಇರಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮಸ್ಕಾರ ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು, ಜೊತೆಗೆ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹದೇವಸ್ವಾಮಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಹಂಚೀಪುರ ಗ್ರಾಮ ಪಂಚಾಯಿತಿಯ ಹಂಚೀಪುರ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಪ್ರಸ್ತುತ ಗ್ರಾಮದ ಯಜಮಾನರಾಗಿರುವ ಶ್ರೀಯುತ ಎಚ್ ಸಿ ಮಹಾದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾಕ್ಟರ್ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇ ಸಾನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕಲ್

0: ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ

ಸಂಬಂಧಿಸಿದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ಬಾಲಾಪರಾಧ ಅಂದ್ರೆ ಏನು ಮತ್ತೆ ಈ ಬಾಲಾಪರಾಧಿ ನ್ಯಾಯ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ನಮ್ಮ ಭಾರತದಲ್ಲಿ ಬಾಲಾಪರಾಧವು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸುವಂಥ ಒಂದು ಕಠೋರ ವಾಸ್ತವವಾಗಿದೆ. ಈ ಬಾಲಾಪರಾಧಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಪತ್ರಿಕೆಗಳು, ಮಾಧ್ಯಮ ವರದಿಗಳು ಮತ್ತು ಸಮಾಜದಲ್ಲಿ ನಡೆಯುವಂಥ ಘಟನೆಗಳಲ್ಲಿ ನೂರಾರು ಬಾರಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಈ ಬಾಲಾಪರಾಧಿ ಅಂದರೆ ಏನು? ಈ ಬಾಲಾಪರಾಧಿ ಅಂದರೆ ಯಾರು? ವಯಸ್ಕರಂತೆಯೇ ತಮ್ಮ ಅಪರಾಧ ಚಟುವಟಿಕೆಗಳಿಗೆ ಹೊಣೆಗಾರರನ್ನಾಗಿ ಮಾಡಬಹುದಾದ ವಯಸ್ಸನ್ನು ತಲುಪುವ ಮಗುವನ್ನು ಸೂಚಿಸುತ್ತದೆ. ಇನ್ನೂ ನೇರವಾಗಿ ಹೇಳಬೇಕು ಅಂತ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತ ವಯಸ್ಕರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು. ನೋಡಿ, ಈ ತರ ಆಗೋದ್ರಿಂದ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಯುಂಟು ಮಾಡುತ್ತೆ. ಬಾಲಾಪರಾಧಿ ಅಂದ್ರೆ ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಬಹುಮತದ ವಯಸ್ಸನ್ನು ತಲುಪದ ವ್ಯಕ್ತಿ. ಬಾಲಾಪರಾಧ ಎಂದ್ರೆ ವಯಸ್ಕರಂತೆ ತಮ್ಮ ಅಪರಾಧ ಚಟುವಟಿಕೆಗಳನ್ನು ಹೊಣೆಗಾರಿಕೆಯಾಗಿ ಮಾಡಬಹುದಾದ ವಯಸ್ಸನ್ನು ತಲುಪದ ಮಗುವನ್ನು ಸೂಚಿಸುತ್ತದೆ. ಈಗ ಬೇಕಾದ್ರೂ ನಾವು ಅದನ್ನ ಡೆಫಿನೇಷನ್ ಹೇಳ್ಬೋದು. ಈ ಅಪಹರಣ, ಅತ್ಯಾಚಾರ, ದರೋಡೆ, ಕೊಲೆ ಮತ್ತು ಸಾಮೂಹಿಕ ಅತ್ಯಾಚಾರದಂತಹ ಭಯಾನಕ ಅಪರಾಧಗಳಲ್ಲಿ ಈ ಬಾಲಾಪರಾಧಿಗಳು ಭಾಗಿಯಾಗಿರುವುದು ತುಂಬ ಸಾಬೀತಾಗಿದೆ. ಮಕ್ಕಳಲ್ಲಿ ಅಪರಾಧ ನಡವಳಿಕೆಯ ಕಾರಣಗಳೇನು, ಯಾಕೆ ಮಕ್ಕಳು ಬಾಲಾಪರಾಧಿಗೆ ಇಳಿತಾರೆ ಅನ್ನೋದ್ರ ಬಗ್ಗೆ ಮುಂದೆ ನಾನು ಹೇಳ್ತೀನಿ. ಈಗ ಈ ಬಾಲಾಪರಾಧ ಅಂದಾಗ ಒಬ್ಬ ಮಗ ಅಥವಾ ಒಂದು ಮಗು ಮಕ್ಕಳು ಅಪರಾಧ ಕೃತ್ಯ ಎಸಗುವ ವರ್ಗ. ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಮಾಡುವ ಈ ಶಿಕ್ಷಾರ್ಹ ಕೃತ್ಯಗಳನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಕ್ಕಳ ಅಪರಾಧಗಳೆಂದು ಕರೆಯಲಾಗುತ್ತೆ. ಯಾರನ್ನು ಮಕ್ಕಳೆಂದು ಪರಿಗಣಿಸಬಹುದು ಎಂಬುದನ್ನು ಕಂಡಿರುವಂಥ ಒಂದು ಪ್ರಶ್ನೆಯನ್ನು ನಾವು ಈಗ ನಿರ್ಧರಿಸಬೇಕು. ನಮಗೆ ಯಾವುದೇ ನಿರ್ದಿಷ್ಟ ವಯಸ್ಸಿನ ರೇಖೆ ಅಗತ್ಯವಿದೆಯೇ ಎಂದು ಕಂಡುಹಿಡಿಯಬಹುದು. ನಮ್ಮ ದೇಶದಲ್ಲಿ ವಿವಿಧ ವಯಸ್ಸಿನ ಮಕ್ಕಳನ್ನು ಮಕ್ಕಳ ಅಪರಾಧಿಗಳು ಎಂದು ವರ್ಗೀಕರಿಸಲಾಗಿದೆ. ಈ ಬಾಲಾಪರಾಧ ನ್ಯಾಯ ಕಾಯ್ದೆ 2015 ಸೆಕ್ಷನ್ 2/13 ಅಡಿಯಲ್ಲಿ ಕಾನೂನಿನೊಂದಿಗೆ ಸಂಘರ್ಷದಲ್ಲಿರುವ ಮಗು ಎಂದು ವ್ಯಾಖ್ಯಾನಿಸಲಾಗಿದೆ. ಅಪರಾಧ ಎಸಗಿದ ಅಥವಾ ಅಪರಾಧ ಎಸಗಿದ ದಿನಾಂಕದಂದು 18 ವರ್ಷಗಳನ್ನು ಪೂರ್ಣಗೊಳಿಸಿದ ಮಗು ಎಂದು ಹೇಳಲಾಗಿದೆ. ಈ ಬಾಲಾಪರಾಧಗಳಲ್ಲಿ 2 ಅಪರಾಧಗಳನ್ನಾಗಿ ವಿಂಗಡಿಸಲಾಗಿದೆ. 2015 ಬಾಲ ನ್ಯಾಯ ಕಾಯ್ದೆ ಸೆಕ್ಷನ್ 2/54 ಅಲ್ಲಿ ಗಂಭೀರ ಅಪರಾಧಗಳು ಅನ್ನೋದ್ರ ಬಗ್ಗೆ, ಈ ಗಂಭೀರ ಅಪರಾಧಗಳನ್ನು ಅಥವಾ ಅಪರಾಧದ ಸಮಯದಲ್ಲಿ ಅನ್ವಯವಾಗುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ 3-7 ವರ್ಷ

ಬಗ್ಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ಅಂತ ಒಂದು ಅಪರಾಧಗಳಾಗಿವೆ. ಅಪಹರಣ, ದರೋಡೆ ಮತ್ತು ನಕಲಿ ಮಾಡುವುದು ಇವುಗಳೆಲ್ಲ ಇರುತ್ತೆ. ಇನ್ನೊಂದು ಘೋರ ಅಪರಾಧಗಳು. ಈ ಘೋರ ಅಪರಾಧಗಳು ಬಾಲ್ಯ ನ್ಯಾಯ ಕಾಯ್ದೆ 2015 ಸೆಕ್ಷನ್ 2 ಸಬ್+33 ಅಡಿಯಲ್ಲಿ ಈಗ BNSS 2023 ಬಂದಂಥ ಕಾನೂನಿನ ಅಥವಾ ಅಪರಾಧ ನಡೆದ ಸಮಯದಲ್ಲಿ ಅನ್ವಯವಾಗುವಂಥ ಯಾವುದೇ ಥರ ಕಾನೂನಿನಡಿಯಲ್ಲಿ ಕನಿಷ್ಠ 7 ವರ್ಷಕ್ಕೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಇಡಲಾಗಿದೆ. ಈ ಅತ್ಯಾಚಾರ ಮತ್ತು ಕೊಲೆಯ ಅಪರಾಧಗಳ ಇಲ್ಲಿ ಕೋರ್ ಅಪರಾಧದ ವ್ಯಾಪ್ತಿಯಲ್ಲಿ ಅವು ಬರ್ತವೆ. ನೋಡಿ, 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮಾಡಿದಂಥ ಅಪರಾಧಗಳನ್ನು, ತಪ್ಪುಗಳನ್ನು ನಾವು ಅಪರಾಧಗಳು ಎಂದು ನಾವು ಪರಿಗಣಿಸಲಾಗುತ್ತೆ. ಅದೇ 18 ವರ್ಷಕ್ಕಿಂತ ಕೆಳಪಟ್ಟಿದ್ದವರು ಮಾಡಿದಂಥ ಒಂದು ತಪ್ಪುಗಳು ಅಪರಾಧಗಳನ್ನು ನಾವು ಬಾಲಾಪರಾಧ ಅಂತ ಹೇಳಲಾಗುತ್ತೆ. ಇದರಲ್ಲಿ ಶಿಕ್ಷಿಸುವ ವಿಧಾನ ಸ್ವಲ್ಪ ಚೇಂಜಸ್ ಇದೆ. ಈಗ ಬಾಲಾಪರಾಧ ಅಂತಂದರೆ ಏನು, 18 ವರ್ಷದ ಕೆಳಪಟ್ಟಿದ್ದಂಥ ಮೈನರ್ ಮಕ್ಕಳು ಮಾಡಿದಂಥ ತಪ್ಪುಗಳನ್ನು ಬಾಲಾಪರಾಧಗಳು ಅಂತ ಕರೀತಾರೆ. ಅದಕ್ಕೆ ಶಿಕ್ಷೆ ಅನ್ನೋದು ಇರೋದಿಲ್ಲ, ಆದರೆ ಸುಧಾರಿಸುವಂಥ ಒಂದು ಪ್ರಯತ್ನ ಮಾಡಲಾಗುತ್ತೆ. ಇದ್ರೆ 18 ವರ್ಷ ಮೇಲ್ಪಟ್ಟಂಥವ್ರು ಮಾಡಿದಂಥ ತಪ್ಪುಗಳನ್ನು ಅಪರಾಧಿಗಳು ಅಂತ ಕರಿತೀನಿ. ಅಪರಾಧಿಗಳು ಅವ್ರು ಮಾಡಿದಂಥ ಅಪರಾಧಕ್ಕೆ ಏನು ಅನುಗುಣವಾಗಿರುತ್ತೋ ಆ ಶಿಕ್ಷೆನ ಅದು ವಿಧಿಸಲಾಗುತ್ತೆ ಅಷ್ಟೇ. ಮಕ್ಕಳಿಗೆ ಏನು ಮಾಡ್ತಾರೆ, ಅವ್ರನ್ನ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಸರಿ. ಈಗ ಮಕ್ಕಳು ಬಾಲಾಪರಾಧಕ್ಕೆ ಇಳಿಯಲು ಸಮಸ್ಯೆಗಳೇನು, ಕಾರಣಗಳೇನು? ಸೊ ಪಾಯಿಂಟ್ ನಂಬರ್ 1, ಮನೆಯ ಪರಿಸರ. ನಾನು ವಾಸವಾಗಿರುವಂಥ ಮನೆ ಅಂತ ಬಂದಾಗ ಆ ಸುತ್ತಮುತ್ತಲಿನ ವಾತಾವರಣ ನೋಡಬೇಕು. ಆ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೇಗಿರ್ತಾರೆ ಅದನ್ನು ಸಹ ಅಬ್ಸರ್ವ್ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರು, ಆ ನೇಬರ್ಸ್ ಹೇಗಿರ್ತಾರೆ, ಅವರ ನಡವಳಿಕೆ ಏನು, ಅವರ ಕೆಲಸ ಏನು, ಅವರ ಯಾವ ಒಂದು ಅಂತತ್ವವಾಗಿ ಯಾವ ಕೆಲಸನ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಗಮನಿಸ್ತಾರೆ ಮಕ್ಕಳು. ಅವಾಗ ಅಕ್ಕಪಕ್ಕದ ಮನೆಯವರು ಅಲ್ಲಿಯ ಮತ್ತೆ ಮಕ್ಕಳ ಚಟುವಟಿಕೆಗಳು ಯಾವ್ಯಾವ ಥರ ನಡೀತಾ ಇರುತ್ತದೋ ಆ ಬೆಂಬಲಿತವಾಗಿ ಇರುತ್ತೆ. ಈ ಸಾಹಸ ದೋಷ ಅಂತ ಅಂದರೆ ಐ ತಿಂಕ್ ತಪ್ಪಾಗಲಾರದು ಮನೆಯ ಪರಿಸರ ವಿಚಾರ ಬಂದಾಗ. ಸೊ ಪಾಯಿಂಟ್ ನಂಬರ್ 2, ಬಡತನ. ಜೀವನ ಮಾಡೋದಕ್ಕೆ ಆರ್ಥಿಕವಾಗಿ ಕಷ್ಟ ಇರುತ್ತೆ. ಪೂರ್ತಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಬಡತನದಿಂದಾಗಿ ಬೇಗ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವರು ತಪ್ಪು ದಾರಿನ ಹಿಡಿತಾರೆ. ಇನ್ನೊಂದು 3ನೇ ಪಾಯಿಂಟಿಗೆ ಬಂದರೆ ಪಾಲಕರ ನಿರ್ಲಕ್ಷ್ಯ, ತಂದೆ ತಾಯಿಗಳ ನೆಗ್ಲಿಜೆನ್ಸಿ. ತನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಓದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಯಾವ್ಯಾವ ಸಾಹಸ ಮಾಡ್ತಾ ಇದ್ದಾರೆ, ಯಾರ ಜೊತೆ ಇದ್ದಾರೆ. ಸೊ ಶಾಲೆಯಿಂದ ಬಂದಮೇಲೆ ಮಕ್ಕಳು ಎಲ್ಲಿ ಹೋಗ್ತವೆ, ಆಟ ಆಡಕ್ಕೆ ಹೋಗ್ತಾರೆ ಅಂತ ಹೇಳಿರ್ತಾರೆ, ಆದರೆ ಅನಂತರ ಮಕ್ಕಳು ಎಲ್ಲೆಲ್ಲಿ ಹೋಗ್ತವೆ, ಏನೇನು ಮಾಡ್ತವೆ, ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಯಾರ್ಯಾರು ಸಂಘ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಿರೋದು. ಶಾಲೆಯಲ್ಲಿ ಅವನು ನೀಟಾಗಿ ಓದ್ತಾ ಇದ್ದಾನೋ ಅಥವಾ ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ನಡ್ತೆಯಿಂದ ಇದ್ದಾನೋ, ಶಾಲೆಗೆ ಹೋಗ್ತಾ ಇದ್ದಾನೋ ಹೋಗ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಕಣ್ಣು ಇಟ್ಕೊಂಡು ಅಬ್ಸರ್ವೇಷನಲ್ಲಿದ್ದರೆ ಸಮಸ್ಯೆ ಬರೋದಿಲ್ಲ. ಇದನ್ನು ಮಾಡದೇ ಹೋದಂಥ ಪಕ್ಷದಲ್ಲಿ ಪಾಲಕರ ನಿರ್ಲಕ್ಷ್ಯಕ್ಕೂ ಕಾರಣ ಆಗುತ್ತೆ. ಸೊ ಪಾಯಿಂಟ್ ನಂಬರ್ 4, ದುಷ್ಪರಿಣಾಮ ಬೀರಬಹುದಾದ ಕೌಟುಂಬಿಕ ಸಂಬಂಧಗಳು. ಇದು ವೆರಿ ಇಂಟ್ರೆಸ್ಟಿಂಗ್. ನಾವು ಒಂದು ಮನೆ ಅಂತ ಬಂದಮೇಲೆ ಮಕ್ಕಳಿದ್ರು ನಾವೇನು ಮಾತಾಡ್ತೀವಿ, ಏನು ಕೇಳ್ತೀವಿ, ಯಾವ ಥರ ಬಿಹೇವ್ ಮಾಡ್ತೀವಿ, ಅದ್ರ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು ಜಗಳ ಆಡ್ತಾ ಇರ್ತಾರೆ, ಡಿವೋರ್ಸ್ ತಗೋತಾರೆ, ಅಂತಂತವಾಗಿ ಅವರು ನ್ಯಾಯಾಲಯದ ಮೆಟ್ಲೆ ಇರ್ತಾರೆ, ಇವರ ಒಂದು ಫ್ಯಾಮಿಲಿ ಡಿಸ್ಪ್ಯೂಟಿಂದಾಗಿ ಮಕ್ಕಳ ಮನಸ್ಸಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಇಂಥ ಸಂದರ್ಭಗಳಲ್ಲಿ ಸಹ ಮಕ್ಕಳು ಇತರ ಕಲಹಗಳಿದ್ದಂಥ ಸಂದರ್ಭದಲ್ಲಿ ದಾರಿ ತಪ್ಪುವಂಥ ಒಂದು ಕಾರಣ ಇದೆ. ಇದೇ ವಿಚಾರವಾಗಿ ತಗೊಂಡ್ರೆ ನಾವು ತಂದೆ ಏನು ಮಾಡ್ತಾ ಇದ್ದಾರೆ, ತಾಯಿ ಏನು ಮಾಡ್ತಾ ಇದ್ದಾರೆ, ತಂದೆ ಅವರು ಸರಿಯಾದ ರೀತಿಯಲ್ಲಿ ಇಲ್ಲ ಜೀವನ ಅಂತ ಅಂದರೆ ಅವ್ರನ್ನ ಫಾಲೋ ಮಾಡೋದು ದಟ್ ಇಸ್ ದ ಬ್ಯಾಡ್. ತಾಯಿ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಅಂದರೆ ಅವ್ರು ಫಾಲೋವಿಂಗ್ ಮಾಡ್ತಾ ಇರ್ತಾರೆ, ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಅದರಿಂದಾಗಿ ಕೌಟುಂಬಿಕ ಕಲಹಗಳನ್ನು ಅವಾಯ್ಡ್ ಮಾಡಿ ಮಕ್ಕಳ ಹತ್ರ ಏನಿಗಿರಬೇಕು ಹೇಗಿರಬೇಕು ಅನ್ನೋದನ್ನು ತಂದೆ ತಾಯಿಗಳ ಈಗಿರಬೇಕು ಅಂತ ತಿಳ್ಕೊಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರುತ್ತೆ.
ಇನ್ನು ನೆರೆಹೊರೆ ಅಂತ ಅಂದರೆ ಮನೆ ಪರಿಸರ ಅಂತ.

0: ತಪ್ಪಾಗಲಾರದು. ಅಕ್ಕಪಕ್ಕದ ಮನೆಗಳು, ಅಲ್ಲಿಯ ವಾತಾವರಣಗಳು ನೋಡಿ ಮಕ್ಕಳು ಸಹ ಕಲಿತಾರೆ. ಮತ್ತು ಪಾಯಿಂಟ್ ನಂಬರ್ 6, ಶಾಲೆ ಮತ್ತು ಶಿಕ್ಷಣ. ಇಲ್ಲಿ ಒಂದು ಶಾಲೆ ಅಂತ ಅಂದಮೇಲೆ ಶಿಕ್ಷಕರು ಮಕ್ಕಳಿಗೆ ಇಷ್ಟ ಆಗಬೇಕು. ಮಕ್ಕಳು ಶಿಕ್ಷಕರನ್ನು ನೋಡಿದ ತಕ್ಷಣ ಹೆದರಬಾರದು, ಭಯ ಪಡಬಾರದು. ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತವೆ, ಶಾಲೆಗೆ ಹೋಗೋದಕ್ಕೆ ಹೆದರ್ತವೆ. ಶಾಲೆನ ಅಲ್ಲಿ ಅವರು ಡ್ರಾಪ್ ಔಟ್ ಮಾಡಿ ಈ ಕೆಲಸನೋ ಅಥವಾ ಮತ್ತೊಂದು ಈ ಥರ ಬಲ್ಲಪರದ ಮಾಡುವಂತಕ್ಕೆ ತೊಡಗುತ್ತಾರೆ. ಸೊ ಅದರಿಂದಾಗಿ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದು ಶಿಕ್ಷಕರು ಮಕ್ಕಳೊಂದಿಗೆ ಬೆರೀಬೇಕು. ಆಗಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಮ್ಯುನಿಕೇಷನ್ನು ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ ಸಾಹಸ ದೋಸ ಸಮಂತ. ಸಾಹಸ ದೋಸ ಅಂತ ಅಂದರೆ ಒಂದಕ್ಕೊಂದು ಇರ್ತದೆ ಸ್ನೇಹಿತರುಗಳು ಯಾರೆಲ್ಲ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿಗಳು ಚಿಕ್ಕ ಮಕ್ಕಳು ಧೂಮಪಾನ ಮಾಡೋದು ನೋಡಿದಿರಿ, ಚಿಕ್ಕ ಡ್ರಿಂಕ್ಸ್ಗಳನ್ನು ಸಹ ನಾವು ನೋಡ್ಬೋದು. ಮತ್ತು ಈ ಮನೆಯ ಪರಿಸರ ಅಕ್ಕಪಕ್ಕ ಬರುತ್ತೆ. ಈ ಹಳ್ಳಿಗಳಲ್ಲಿ ಈಗಲೂ ಸಹ ಈ ಒಂದು ಪ್ಯಾಕೆಟ್, ಲೋಕಲ್ ಪ್ಯಾಕೆಟ್ಗಳನ್ನು ಮಾರ್ತಾ ಇರ್ತಾರೆ ವಿದೌಟ್ ಪರ್ಮಿಷನ್. ಅವರು ಹಳ್ಳಿಗರು ಏನು ಮಾಡಿರ್ತಾರೆ, ಕುಡಿದುಬಿಟ್ಟು ಸ್ಕೂಲ್ ಪಕ್ಕನೋ ಅಥವಾ ಮತ್ತೊಂದು ಕಡೆನೋ ಬಿಸಾಕಿ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಆ ಪ್ಯಾಕೆಟ್ಗಳೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ, ನೋಡ್ತಾ ಇದೇನು ಎತ್ತ ಅಂತ ನೋಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾವುದು ತಪ್ಪು ಯಾವುದು ಸರಿ ಅಂತ. ಅಂಥ ಸಂದರ್ಭದಲ್ಲಿ ಅದ್ರ ಜೊತೆ ಇದ್ದಾಗ ಅಲ್ಲೂ ಸಹ ಅವರು ಹದಗೆಡುವಂಥ ಸಾಧ್ಯತೆಗಳಿರುತ್ತೆ. ಇದೇ ಮೇಲೆ ತುಂಬ ಆ್ಯಕ್ಷನ್ ತೊಗೋಬೇಕು. ಬಟ್ ಇನ್ನೂ ಸಹ ಹಳ್ಳಿಗಳಲ್ಲಿ ಈ ಥರ ಮಿಂಗ್ಸ್ನ ಮಾರಾಟ ಮಾಡೋದು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಆ ಮಟ್ಟಕ್ಕೆ ಪರಿಣಾಮ ಬೀರುವಂಥ ಮಟ್ಟಿಗೇನು ಆ್ಯಕ್ಷನ್ಗಳನ್ನ ತಗೊಂಡಿಲ್ಲ. ಚೆನ್ನಾಗೇ ಇದ್ದಾರೆ, ಎಲ್ಲ ಆರಾಮಾಗಿ ನಡೀತಾ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಸಿನಿಮಾ, ಈ ಚಲನಚಿತ್ರಗಳು ಮತ್ತು ದೂರದರ್ಶನಗಳು, ಇದರ ಜೊತೆಗೆ ನಮ್ಮ ಫೋನು. ಈಗ ಒಂದು ಸಿನಿಮಾ ಬಂತು ಅಂತಂದರೆ ಆ್ಯಕ್ಚುಲಿ ಒಂದೊಳ್ಳೆ ಸಬ್ಜೆಕ್ಟ್ ಏನಿದೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಕೆಲವೊಂದು ಬರುವಂಥ ಇತ್ತೀಚಿನ ದೃಶ್ಯಗಳು ಅದು ಮಕ್ಕಳಿಗೆ ಪರಿಣಾಮ ಬೀರುತ್ತೆ. ಅದರಲ್ಲೂ ಈ ರೌಡಿಸಮ್ ಸಿನಿಮಾಗಳು ಮಕ್ಕಳಿಗೆ ಏನಾಗುತ್ತೆ, ರಿಯಾಲಿಟಿಲಿ ಹೀರೋಯಿಸಮ್ ತೊಗೋಬೇಕು ಅಂತ ಅವರು ಹೋಗ್ತಾರೆ. ಸೊ ಅದು ಸಿನಿಮಾ ಸಿನಿಮಾನೇ, ಮಕ್ಕಳಿಗೆ ಗೊತ್ತಿರಲ್ಲ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಮಾಡ್ಕೋಬಾರದು ಅಂತ. ಮತ್ತು ಫೋನು, ಈ ಒಂದು ಫೋನು ಅಂತಂದಮೇಲೆ ಅಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಸೊ ನಾವುಗಳು ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಇದು ಸಹ ಬಾಲಪ್ರದಕ್ಕೆ ಒಂದು ಕಾರಣ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಮಕ್ಕಳು ಯಾವ್ಯಾವ ಅಪರಾಧಗಳು ಮಾಡ್ತೇವೆ ಅಂದರೆ ಕಳ್ಳತನ ಮಾಡೋದು ಮುಂದೆ ಹೋಗ್ತದೆ. ಮತ್ತು ಈ ಬಾಲಪ್ರದಿಗಳು ಅಲ್ಲೇ ಮಾಡೋದು, ಸಣ್ಣ ಪುಟ್ಟ ಅಂದ್ಯಾರದ ಮಕ್ಕಳು ಜಗಳ ಆಡ್ಕೊಂಡು ಇತ್ತ ಒಬ್ಬರೊಬ್ಬರು ಅಲ್ಲೇ ಮಾಡೋದು, ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಒಂದು ಅಕ್ರಮ ಖರೀದಿಗಳು, ಈ ಸಿಗರೇಟ್ ಆಗಲಿ ಮದ್ಯಪಾನ ಆಗಲಿ ಕಾನೂನು ಬಾರದ ವಸ್ತುಗಳನ್ನು ಅವರು ಖರೀದಿಸುವುದು ಇವುಗಳು ತುಂಬ ಬರ್ತವೆ. ಈ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ, ಈ ಇದರ ಸಂಬಂಧಪಟ್ಟವು ಸಹ ಮಕ್ಕಳ ಭಾಗಿಯಾಗೋಕ್ಕೆ ಜಾಸ್ತಿ ಆಗಿದೆ. ಈ ಲೈಂಗಿಕ ಕಿರುಕುಳ ಅಂದರೆ ಸಮಾಜದಲ್ಲಿ ಬಾಲಾಪರಾಧಿಗಳು ಮಹಿಳೆಯರ ವಿರುದ್ಧ ನಡೆಸುವಂಥ ಅಪರಾಧಗಳು. ಕೆಲವೊಮ್ಮೆ ಅವರು ಇತರದರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂದರ್ಭ ಮತ್ತು ಬಲಿಪಶುವ ವರ್ತನೆಯು ಇತರ ಜನರ ಮೇಲೆ ಸಹ ಬೀರುತ್ತೆ. ಮತ್ತು ಈ ಇತ್ತೀಚೆಗೆ ತುಂಬ ಈಸಿಯಾಗಿ ಸಿಗುವಂಥ ಅಸ್ಥಿಲ ಚಿತ್ರಗಳು ಮತ್ತು ಈ ಬಲಾಪರಾಧಿಗಳ ಮೇಲೆ ಅಥವಾ ಕಾನೂನು ಕ್ರಮ ಎದುರಿಸ್ಬೋದು ಈ ವಿಚಾರವಾಗಿ. ಮತ್ತು ಈ ಮಹಿಳೆಯರ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯಗಳು ಕಾಣಬೇಕು. ಕೆಲವು ಅಧಿಕಾರಿಯವರು ವಹಿಸುವಟಿಕೆ ಕೆಲಸ ತೊಡಗಿರುತ್ತಾರೆ ಮತ್ತು ಮಕ್ಕಳು ಕಳ್ಳ ಸಾಗಾಣಿಕೆಯಲ್ಲಿ ತೊಡಗುವಂಥ ಜನರಿಗೆ ಸಹಾಯ ಮಾಡಲು ಪ್ರಾರಂಭ ಮಾಡ್ತಾರೆ. ಸೊ ಇನ್ನೊಂದು ನಾವು ಬಿಟ್ಟಿದ್ದೆ ಪ್ಲೋವಲ್ಲಿ ಕಾರಣಗಳು ಹೇಳಬೇಕಂದ್ರೆ, ಈ ಭಿಕ್ಷುಕ ಅನ್ನೋದು ಸಹ ಬಾಲಪರಾಧಿ ಆಗೋದಕ್ಕೆ ತುಂಬ ಕಾರಣ ಇದೆ. ಈ ಭಿಕ್ಷುಕರು ಹೆಚ್ಚಾಗಿ ಏನು ಮಾಡ್ತಾರೆ, ಹೆಚ್ಚಿನ ಬಾಲ ಭಿಕ್ಷುಕರನ್ನು ಅತ್ಯಂತ ಬಡ ಹಿನ್ನೆಲೆಯಿಂದ ಬಂದವ್ರನ್ನ ತಮ್ಮ ಮನೆಯ ವಾತಾವರಣವನ್ನು ಮುರಿದಾಕಿರ್ತಾರೆ ಮತ್ತು ಈ ಯುವ ವ್ಯಕ್ತಿಗಳು ತಮ್ಮ ಪೋಷಕರು ಅವರಿಗೆ ನೀಡಬೇಕಾದ ಅಂದರೆ ಬೇಸರತ್ತಾದ ಪ್ರೀತಿ ಮತ್ತು ಗಮನದಿಂದ ತೀವ್ರವಾಗಿ ವಂಚಿತರಾಗಿದ್ದಂಥ ಸಂದರ್ಭದಲ್ಲಿ ತಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಅವರ ಅವಶ್ಯಕತೆಗಳನ್ನು ಪೂರೈಸಲು ಈ ಒಂದೇ ಮಾರ್ಗ ಅಂತ ಹೇಳಿ ಅವರು ಈ ಒಂದು ಭಿಕ್ಷಾಟನೆಗೆ ಇಳಿತಾರೆ. ಮತ್ತು ನಮ್ಮ ಈ ಒಂದು ಭಾರತದಲ್ಲಿ ಈ ಬಾಲಪ್ರಥೆಗಳ ಹಿಂದಿನ ಸಾಂಪ್ರದಾಯಿಕ ಕಾರಣಗಳೇನು ಅಂತ ನಾವು ಸ್ವಲ್ಪ ತಿನ್ನೋಣ. ನೋಡಿ, ನಮ್ಮ ಈ ಜಗತ್ತಿನಲ್ಲಿ ಯಾರೋ ಅಪರಾಧಿಗಳಿಂದ ಹುಟ್ಟಿನಿಂದಲೇ ಭಾವಿಸುತ್ತಿಲ್ಲ, ಬದಲಾಗಿ ಅನಿವಾರ್ಯ ಮತ್ತು ಬಲವಂತದ ಸಂದರ್ಭಗಳು ಅವ್ರನ್ನು ಅಪರಾಧದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತೆ. ಇದರೊಂದಿಗೆ ಕೆಟ್ಟ ಸಾಮಾಜಿಕ ಸಂಸ್ಕೃತಿ ಮತ್ತು ಆ ಒಂದು ವಾತಾವರಣ ಮತ್ತು ಒಂದು ಪರಿಚಯವಿಲ್ಲದ ಮನೆಯ ವ್ಯಕ್ತಿಯ ಜೀವನ
1: ಅವರ ಸಾಮಾನ್ಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಲು

0: ಗಮನವಾಗಿ ಇರುವಂತದ್ದು.
1: ಇದರ ಜೊತೆಗೆ
0: ಹೇಳಿದ್ದಾರೆ, ಹಿಲಿ ಮತ್ತು ಬ್ರೋನರ್ ಹೇಳಿದಂತೆ ಬಾಲಾಪರಾಧಿಗಳಿಗೆ ಸಾಮೂಹಿಕ ಕಾರಣಗಳು ಹೇಳ್ತಾರೆ ಅವರು. ಅದು ಸೇರಿಸಲಾದಂಥ ಕಾರಣಗಳಲ್ಲಿ ಕೆಟ್ಟ ಸಹವಾಸ, ಅಧಿಯರೆಯದ ಅಸ್ಥಿರತೆ, ಪ್ರಚೋದನೆಗಳು, ಮತ್ತು ಚಿಕ್ಕ ವಯಸ್ಸಿನ ಲೈಂಗಿಕ ಸಂಯೋಗ ಮತ್ತು ಮಾನಸಿಕ ಸಂಘರ್ಷಗಳು, ಸಾಹಸ ಮಾಡಲು ಮತ್ತು ಚಲನಚಿತ್ರಗಳನ್ನು ನೋಡಲು ಇಷ್ಟಪಡುವುದು, ಅದರಲ್ಲಿ ಬ್ಯಾಡ್ ನ್ಯೂಸ್ ಸೆಲೆಕ್ಟ್ ಮಾಡ್ತಾರೆ. ಶಾಲೆಯಲ್ಲಿನ ತೃಪ್ತಿ, ಕಳಪೆ ಮನೋರಂಜನೆ, ಈ ಬೀದಿ ಜೀವನ, ವೃತ್ತಿಪರ ಅತೃಪ್ತಿ, ಪ್ರಚೋದನೆ ಮತ್ತು ವಿವಿಧ ರೀತಿಯ ದೈಹಿಕ ಸ್ಥಿತಿಗಳು ಸಹ ಬಾಲಾಪರಾಧಗಳ ದರ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಈ ಒಂದು ಬಾಲ ಅಪರಾಧಗಳ ಹಿಂದಿನ ಮಾನಸಿಕ ಕಾರಣಗಳನ್ನು ಒಂದ್ಸರಿ ನಾವು ನೋಡೋಣ. ಈ ಮಾನಸಿಕ ಅಸ್ವಸ್ಥತೆ, ಕೆಲವೊಂದು ಅಪರಾಧ ಶಾಸ್ತ್ರಜ್ಞರ ಪ್ರಕಾರ, ಎಕ್ಸ್ಪರ್ಟ್ಗಳ ಪ್ರಕಾರ, ಮಾನಸಿಕ ಅಸ್ಪಷ್ಟತೆ ಮತ್ತು ಅಪರಾಧದ ನಡುವೆ ಒಂದು ಬಲವಾದ ಸಂಬಂಧ ಇದೆ. ಅನೇಕ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಅಪ್ರಾಪ್ತ ರೋಗಿಗಳ ಮೇಲೆ ಕೇಂದ್ರೀಕರಿಸಿ. ಇನ್ನೊಂದು ಬಂದರೆ ನಾವು ಅನೇಕ ಮಾನಸಿಕ ಚಿಕಿತ್ಸಕರಂತೆ ನಮ್ಮ ದೇಶದಲ್ಲಿ ನಡೆಯುವಂಥ ಬಾಲಾಪರಾಧಗಳ ಮೂಲವೂ ಕಂಡುಬರುತ್ತದೆ. ಪ್ರೀತಿಯ ಆಹಾರಕ್ಕೆ ನಿಯಂತ್ರಣ ಮತ್ತು ಪ್ರೀತಿಯ ಬೆಂಬಲದ ಕೊರತೆಯು ಸಹ ಸಂಪೂರ್ಣವಾಗಿ ಇಲ್ಲದಿರುವುದು ಮನೆಯಲ್ಲಿ ಮಗುವು ಮನೋರೋಗ ಸ್ಥಿತಿಯೊಂದಿಗೆ ಜನಿಸುತ್ತದೆ. ಆ ಒಂದು ಮಗುವಿನ ವ್ಯಕ್ತಿತ್ವದ ಲಕ್ಷಣಗಳು, ಈ ಬಾಲಾಪರಾಧಗಳ ಅಂಶಗಳನ್ನು ಸಂರಚಿಸಲು ನಾವು ಆರೋಪಿಯ ವ್ಯಕ್ತಿತ್ವ ಮತ್ತು ಅಪರಾಧ ಪ್ರವೃತ್ತಿಯನ್ನು ನಿರ್ಧರಿಸಬಹುದು. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ಇದು ಒಬ್ಬ ವ್ಯಕ್ತಿಯು ತಮ್ಮ ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಲು ಒಂದು ರೂಟ್ ಸಾಧನ ಆಗಿದೆ. ಈ ಸನ್ನಿವೇಶವು ಯುವ ವ್ಯಕ್ತಿಗಳು ಅಪರಾಧ ನಡವಳಿಕೆಯನ್ನು ಬೆಳೆಸಿಕೊಂಡು ಅಪರಾಧ ಕೃತ್ಯಗಳ ಭಾಗ ಮಾಡಲು ಇದು ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟು, ವ್ಯಕ್ತಿಗತ ಭಾವನಾತ್ಮಕ ಸಮಸ್ಯೆಗಳು ಸಹ ಇಲ್ಲಿ ಅನ್ವಯ ಆಗುತ್ತೆ. ನಮ್ಮ ದೇಶದಲ್ಲಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಭಾವನಾತ್ಮಕ ಅಸಮರ್ಪಕತೆಯನ್ನು ಹೆಚ್ಚಿನ ಬಾಲಾಪರಾಧಗಳಿಗೆ ನಾವು ನೋಡ್ತಾ ಇದ್ದೀವಿ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳು ಅಸೂಯೆ ಭಾವನೆಗಳನ್ನು ಅನುಭವಿಸಬೇಕಾಗುತ್ತೆ ಎಂಬುದೇ ಸಾಮಾನ್ಯ. ಈ ಮಾನಸಿಕ ದೃಷ್ಟಿಕೋನದ ಪ್ರಕಾರ ಅಪರಾಧವು ಪರಿಸರವನ್ನು ಹಾನಿಗೊಳಿಸುವಂಥ, ಒಡೆಯುವ ಅಥವಾ ಬದಲಾಯಿಸುವಂಥ ಗುರಿಯನ್ನು ಹೊಂದಿರುವ ಒಂದು ದಂಗೆ ಆಕ್ರಮಣಶೀಲತೆಯ ಅಭಿವ್ಯಕ್ತಿಯಾಗಿದೆ ಎಂದು ನಾವು ಹೇಳ್ಬೋದು. ಸೇಡು ತೀರಿಸಿಕೊಳ್ಳುವಂಥ ಪ್ರಚೋದನೆಯು ಸಮಾಜದಲ್ಲಿ ನಡೆಯುವ ಘಟನೆಗಳಿಂದ ಪ್ರೇರಿತವಾಗುತ್ತದೆ ಮತ್ತು ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಮತ್ತು ಅವರ ಮೂಲಭೂತ ಸ್ವತಂತ್ರಗಳ ಮೇಲೆ ಮೀರಿ ಏರಲು ಒಂದು ಕಾರಣ ಆಗಿತ್ತು. ನಾವು ಮಾಡಿದ ಮೇಲಿನ ಏನು ಇಷ್ಟೊತ್ತು ನಾವು ಚರ್ಚೆ ಮಾಡಿ ಮಾತಾಡೋದು, ಇದು ಅಪರಾಧಿಗಳು ಅಪರಾಧಿಗಳಾಗಿ ಹುಟ್ಟುವುದಿಲ್ಲ, ಬದಲಿಗೆ ಅವರು ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ದೋಷಗಳ ಪರಿಣಾಮದಿಂದಾಗಿ ಅಪರಾಧಿಗಳಾಗಿರ್ತಾರೆ. ಈಗ ನಾವು ಬಾಲಾಪರಾಧ ಅಂದರೆ ಏನೆಂದು ಈಗ ನಾವು ವಿವರವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಈ ಬಾಲಾಪರಾಧಿಗಳ ವೈಯಕ್ತಿಕ ಅಪರಾಧಗಳು ಅದನ್ನು ಒಂದ್ಸರಿ ನೋಡ್ತಾ ಬರೋಣ. ವೈಯಕ್ತಿಕ ಅಪರಾಧ ಎಂದರೆ ಒಬ್ಬ ಬಾಲಾಪರಾಧಿಯು ಸ್ವತಃ ನಡೆಸುವಂಥ ಎಲ್ಲ ಅಪರಾಧ ಚಟುವಟಿಕೆಗಳನ್ನು ಸೂಚನೆ ಮಾಡೋಣ. ಮುಖ್ಯ ಮೂಲವು ಅಪರಾಧಿಯೊಳಗೆ ಕಂಡುಬರುತ್ತೆ. ಮನೋವೈದ್ಯರ ಹೇಳಿಕೆಯ ಪ್ರಕಾರ ಈ ಅಪರಾಧಗಳು ಮಾನಸಿಕ ಸ್ಥಿತಿಗಳಿಂದಾಗಿ ನಡೆಯುವಂಥದ್ದು. ಈ ಮಾನಸಿಕ ಸಮಸ್ಯೆಗಳ ಹಿಂದಿನ ಪ್ರಮುಖ ಕಾರಣ ಏನೆಂದರೆ ನಿಷ್ಕ್ರಿಯ ಮತ್ತು ಅನಾರೋಗ್ಯಕರ ಕೌಟುಂಬಿಕ ಸಂಘರ್ಷ. ಕೆಲವು ಪ್ರಾಯೋಗಿಕ ಪ್ರಯೋಗಗಳಲ್ಲಿ ಮನೋವೈದ್ಯರು ಅಪರಾಧಿ ಒಡಹುಟ್ಟಿದವರನ್ನು ಅವರ ಅಪರಾಧಿಯಲ್ಲದ ಒಡಹುಟ್ಟಿದವರೊಂದಿಗೆ ಹೋಲಿಸಿದಾಗ ಮತ್ತು ಅಂಥ ಅಪರಾಧಗಳನ್ನು ಮಾಡಲು ಹೆಚ್ಚು ಗುರುತಿಸಲ್ಪಟ್ಟಂಥ ಕಾರಣಗಳನ್ನು ಅವರು ತಮ್ಮ ಜೀವನಮಟ್ಟ ಮತ್ತು ಗೃಹ ವ್ಯವಹಾರಗಳನ್ನು ಸಂತೋಷವಾಗಿಲ್ಲ ಮತ್ತು ಅತೃಪ್ತರಾಗಿದ್ದರೆಂದು ನಾವು ಇಲ್ಲಿ ಕಾಣ್ಕೋಬಹುದು. ಅವರ ಕುಟುಂಬದ ಅಥವಾ ಅವರ ಗೆಳೆಯರ ಅಥವಾ ಗೆಳೆಯರಿಂದ ಆ ಗಮನ ಸೆಳೆಯಲು ಮೊದಲು ಅಪರಾಧ ವರ್ತನೆಯಲ್ಲಿ ತಿರುಗುತ್ತಾರೆ. ಇನ್ನು ಕೆಲವರು ತಮ್ಮ ತಪ್ಪನ್ನು ನಿವಾರಿಸಿಕೊಳ್ಳಲು ಅಪರಾಧ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಕೆಲವು ಮನೋವಿಜ್ಞಾನಗಳ ಪ್ರಕಾರ, ಈ ಮಕ್ಕಳ ತಜ್ಞರ ಪ್ರಕಾರ, ಅಪರಾಧಿಗಳು ತಾಯಂದಿರ ಬದಲು ತಂದೆಯೊಂದಿಗೆ ಸಂಬಂಧದ ಪ್ರಕಾರ ಅಪರಾಧಿಗಳೆಲ್ಲ ಅವರಿಂದ ಭಿನ್ನವಾಗಿದ್ದಾರೆ ಎಂದು ಹೇಳಿ ಹೇಳ್ತಾರೆ. ಮತ್ತು ಅವರ ಶಿಸ್ತು ಒಟ್ಟಾರೆಯಾಗಿ ಹೆಚ್ಚು ಕಠಿಣ ಮತ್ತು ಕಠಿಣವೆಂದು ಕಂಡುಬರುತ್ತದೆ ಅಂತಲೂ ಸಹ ಹೇಳ್ತಾರೆ. ಇದರಿಂದಾಗಿ ಈಗ ಬಾಲಾಪರಾಧ ತುಂಬ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಗೊತ್ತಾಗುತ್ತೆ. 18 ವರ್ಷಕ್ಕೆ ಆಗ್ಪಟ್ಟಂಥ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದನಂದರೆ ಅವನು ಬಾಲಾಪರಾಧ, ಆತನ ಕಾನೂನು ಶಿಕ್ಷಿಸುತ್ತಿಲ್ಲ, ಅದರ ಬದಲು ಅವನ ಒಂದು ಮನ ಪರಿವರ್ತನೆ ಮಾಡಿ ಆತನ ಒಂದು ಸುಧಾರಣೆ ಕಂಡುಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡೋಕ್ಕೆ ಹೋಗುತ್ತೆ. ಸೊ 18 ವರ್ಷದ ಮೇಲ್ಪಟ್ಟಂಥವ್ರು ಮಾಡಿದಂಥ ಅಪರಾಧಗಳಿಗೆ ಆ ತಪ್ಪುಗಳಿಗೆ ಏನು ಕಾನೂನು ಪ್ರಕಾರ ಶಿಕ್ಷಿತ ಅದನ್ನು ಅವರಿಗೆ ಕೊಡ್ತಾರೆ. ಸೊ ಅದರಿಂದಾಗಿ ಕಾರಣಗಳು ಇಂಥ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಇಷ್ಟೊತ್ತು ಈ ಬಾಲಾಪರಾಧಿಗಳ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿದ್ದಕ್ಕೆ ಅವಕಾಶ ಕೊಟ್ಟಂಥ ತಮಗೆ ಧನ್ಯವಾದಗಳು.

0: ಜಮೀನು ವಿಷಯದಲ್ಲಿ ತೊಂದ್ರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
1: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
0: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
1: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
0: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
0: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಬಾಲಾಪರಾಧಿ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015 ಕುರಿತು ಯಶಿರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
3: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
5: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
4: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
5: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
4: ಇಲ್ವಲ್ಲ.
3: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
3: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
4: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
3: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
4: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್

0: ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.